0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ, ನಮ್ಮೊಟ್ಟಿಗೆ ಇವತ್ತು ಕುಂದಾಪುರ ಮಾತುಕತೆಯಲ್ಲಿ ಯಾರಿದ್ರು ಅಂತ ಕೇಳಿದ್ರೆ, ಅವರು ನಮ್ಮ ಇಡೀ ಕುಂದಾಪುರಕ್ಕೆ ತುಂಬಾ ಫೇಮಸ್. ಯಾಕಂದ್ರೆ ಹೆಚ್ಚಿನ ಇಲ್ಲಿ ಪ್ರೋಗ್ರಾಮ್ ಆದ್ರೆ ಇವ್ರು ಒಂದಿರ್ತಾರೆ, ಯಾಕಂದ್ರೆ ಇವರ ಮಾತು ಅಷ್ಟು ಲೈಕ್ ಇರುತ್ತೆ, ಆ ಕಾರಣಕ್ಕೆ ಇರ್ತರು. ಇವ್ರ ಹೆಸರು ಬಾಲಕೃಷ್ಣ ಶೆಟ್ಟಿ ಅಂತ ಹೇಳ್ಕೊಂಡ ಸರ್. ಅದ್ರ ಮುಂಚೆ ಡಾಕ್ಟರೇಟ್ ಗಿಕ್ಟರೇಟ್ ಇತ್ತ?
3: ಇಲ್ಲ, ಪ್ರೊಫೆಸರ್ ಬಾಲಕೃಷ್ಣ ಶೆಟ್ಟಿ ಅಷ್ಟೇ.
2: ಅಲ್ಲ, ನೀವು ಅಗ್ಲಿಗೆ ಹೋಯಿಲ್ಲ ಬ್ಯಾಡನಳ್ಳಿ ಹೇಳಿ, ಅದಕ್ಕೆ ಅದ್ರ ಬಗ್ಗೆ ಏನಾದ್ರು ಬೇಜಾರು ಇದೆಯಾ? ಅಂದ್ರೆ ಹೆಚ್ಚಿನವರೆಲ್ಲ ಈಗ ನೋಡಿ, ನಿಮ್ಮ ಏಜ್ಗೆ ಅಂದ್ರೆ ಪ್ರಾಂಶುಪಾಲರಾಗಿ ನಿವೃತ್ತರಾದವ್ರು, ನೀವು ಅಷ್ಟು ವರ್ಷ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದವರು, ಕನ್ನಡದಲ್ಲಿ ಆಹಾ ಕನ್ನಡ ಮಾತು ಅದು ಗ್ರಾಂಥಿಕ ಕನ್ನಡ ಇಪ್ಪುಗೂ ಸಾಕು, ಇಲ್ಲ ನಮ್ಮ ಕುಂದಾಪುರ ಕನ್ನಡವೇ ಇಪ್ಪುಗೂ ಸಾಕು. ಸೊ ಅಷ್ಟು ಲೈಕ್ ಮಾತಾಡುವರು ನೀವು. ನೀವು ಮಾತಾಡ್ದಕ್ಕೆ ಗೊತ್ತಾಗುತ್ತೆ ಮೋಸ್ಟ್ಲಿ ಇವ್ರು ಕನ್ನಡ ಪ್ರೊಫೆಸರ್ ಹಂಗೆ ಅಂತದ್ದು ಇರ್ಕ ಅಂತ. ಆ ಥರದ್ದು ಒಳ್ಳೆ ಕನ್ನಡ ನಿಮ್ದು, ಅಥವಾ ಕತೆಗಳು, ಅಥವಾ ನೀವು ಓದಿಕೊಂಡ ನಿಮ್ಮ ಪಾಂಡಿತ್ಯ, ಅದೆಲ್ಲವೂ ನಿಮ್ಮ ಮಾತಲ್ಲಿ ಒಪ್ಪಂಥದ್ದು. ನಿಮ್ಗೆಲ್ಲಾರು ಬೇಜಾರತ್ತ ಅಂದರೆ, ನಾನು ಒಂದು ಡಾಕ್ಟ್ರೇಟ್, ಯಾಕಂದ್ರೆ ನಂಗೆ ಆ ಬೇಜಾರಿತ್ತು. ನಿಮ್ಗೆಲ್ಲಾರು ಇದೆಯಾ ಡಾಕ್ಟ್ರೇಟ್ ಮಾಡ್ಕಿತ್ತು ಅಂತೇಳಿ?
3: ನೀವು ಕೇಳಿದ್ ಭಾರಿ ಲೈಕ್ ಆಯ್ತು.
2: ಹಾ,
3: ಡಾಕ್ಟ್ರೇಟ್ ನಮ್ಮ ಕಲ್ದಂಗೆ ನಾವೆಲ್ಲ ಕೊಲ್ವತ್ತಿ ಡಾಕ್ಟ್ರೇಟಿಗೆ ಅಂತ ದೊಡ್ಡದೊಂದು ಗೌರವ ಇರಲಿಲ್ಲ. ನಮ್ಗೊಂದು MA ಮಾಡ್ರೆ ಸಾಕು, ಒಂದು ಸೆಕೆಂಡ್ ಕ್ಲಾಸ್ ಇದ್ರೆ ಸಾಕು
2: ಆಗಳಿಕೆ.
3: ಆಗಳಿಕೆ ಆಗಳಿಕೆ ಒಂದು 50% ಮೇಲ್ ಬಂದ್ರೆ ನಮ್ ಕೆಲಸ ಸಿಗ್ತಿತ್ತು.
2: ಅದೇ ಗ್ರೇಟ್ ಆಗಳಿಕೆ.
3: ಆಗಳಿ ಅದೇ ಗ್ರೇಟ್. ಮತ್ತೆ ಡಾಕ್ಟ್ರೇಟ್ ಗಿಕ್ಟ್ರೇಟ್ ಮಾಡೋಕೆ ಮತ್ತಲ್ಲ ಆಗಳಿ MA ಮಾಡಿ ಕೆಲ್ಸಕ್ಕೆ ಸೇರಿ ಸಾಕು, ಸೂಪರ್ ಸಂಬಳ ಬಂದ್ರ ಕೂಡಲೇ ನಮ್ಗೆ ಅದೊಂಥರ ಹೆಗ್ಗಿ ಸಿಕ್ಕದಂಗೆ. ಯಾಕಂದ್ರೆ ನಾವೇನು ಬಹಳ ಹೇರಾಳ ದುಡ್ಡಿಂದ ಮನೆ ತಂದಿಂದ ಬಂದರಲ್ಲ, ಹಿಂಗೆ ಸಾಮಾನ್ಯವಾಗಿ ಅಲ್ಲಿ ಅಕ್ಕ ಹೊದ್ಕೋ ಬಾವ ತೊಟ್ಕೋ ಅಂತ ಹೇಳೋ ರೀತಿಯಂಗೆ ಬಂದರು ನಾವು. ಒಂದೇ ಒಲ್ಲಿ ಭಾವ ಅಕ್ಕನಿಬ್ರಿ ಪೂರೈಸ್ಕೊದ ಅಕ್ಕ ಹೊದ್ಕೋ ಭಾವ ತೊಟ್ಕೊ ಅಂತ ಹೇಳಿ ಭಾವನಿಗೆ ಒಂದೇ ಒಲ್ಲಿ ಕೊಟ್ಕೊಂಡು ಭಾವನಂಟ ಹೇಳಿ ಕಳ್ಸುದು ಅಪ್ಪನಿಗೆ. ಅಂದ್ರೆ
2: ಎಷ್ಟು ಲೈಕ್ ಇತ್ತು ಅಕ್ಕ ಹೊದ್ಕೋ ಭಾವ ತೊಟ್ಕೋ
3: ಅಂದ್ರೆ, ಅಕ್ಕನಿಗೂ ಆ ಭಾವನಿಗಿಬ್ರಿಗೂ ಚಳಿಯಪ್ಪಕಾಗ ಒಂದೊಲ್ಲಿ ಅಕ್ಕ ಒಂದ್ ಲಾಯ್ಕಡೆ ಹೊದ್ಕೊಂಡ್ಲಿ ಭಾವ ನಿಮ್ಗೆ ಚಳಿಯಾರ ಅಕ್ಕನ ತೊಟ್ಕೊಂಡು ಹಾಗೆ ವ್ಯವಸ್ಥೆ. ಅಂದ್ರೆ ನಮ್ಮಲ್ಲಿ ಚಿಪ್ಪುಡ್ ಕಿತ್ತರೆ ಕರ್ಲ್ ಹೇರತ್ತಂದೇಳಿ ಒಂದು ಗಾದಿ ಇತ್ತು.
2: ಹಾಗಂದ್ರೆ
3: ಚಿಪ್ಪುಡ್ ಕಿತ್ತರೆ ಕರ್ಲ್ ಹೇರತ್ತಂದ್ರೆ ಕೋಳಿ ಹಂಗೆ ಮಾಸ ಗೀಸೆ ಅಂತ ಇರ್ತಿಲ್ಲ ಮೇಡಮ್, ಅದ್ರಾಗೆ ಒಂದು ಚಿಪ್ಪುಡ್ ತೆಗೆದ್ರೆ ಮತ್ತೆ ಕರ್ಲೇಬಹುದು ಮತ್ತೆ ಅಂತ ಇಲ್ಲ. ಈ ಕೋಳಿ ಬಹಳ ಸಣ್ಣ ಕೋಳಿ ಎಲ್ಲ ಇದ್ರೆ,
2: ಒಣಕಟ್ಟಿ ಕೋಳಿ,
3: ಒಣಕಟ್ಟಿ ಕೋಳಿ ಇದ್ರೆ ಹಾಗೆ. ಈಗ ನಮ್ಮಲ್ಲಿ ವ್ಯಾಪಾರ ಎಂತ ಕೇಂದ್ರೆ ದುಡ್ಡು ನಮ್ಮಲ್ಲಿ ಭಾರಿ ಕಡಿಮೆ. ಒಂದೊಂದು ಇನ್ನೊಂದು ನೂರಿ ನೂರು ಮುಡಿ ಭತ್ತ ಮನೆಗೆ ಬೆಳೀತ್ರೆ, ಅದ್ರಂಗೆ ಎಲ್ಲ ಕೊಳಕೆ ಚೆಂಡಿಯಿಂದ ಹಿಡಿದು ಕೇಳಗದಿಂದ ಎಲ್ಲ ಅದ್ರಂಗೆ ಆಯ್ಕೆ. ಶಾಲೆಗೆ ಮಕ್ಕಳು ಶಾಲೆಗೆ ಹೋಗೋದು, ಅಪ್ಪನಿಗೆ ಹಂಗೆ ಅಮ್ಮನಿಗೆ ಹಂಗೆ ಎಲ್ಲ ಪತಿಗೆ ಅದು ಆ ದುಡ್ಡು ಎಲ್ಲಿಗೂ ಸಾಕತ್ತಿಲ್ಲ. ಹಾಗೆ ನಮ್ಗೊಂದು BMA ಮಾಡ್ಕೊಂಡು ಬಂದ್ರು ಕೂಡ ಒಂದು ಕೆಲಸ ಸಿಕ್ಕರೆ BMS ಆಗ್ದೇವ್ರೆ ಅಂತ ಹೇಳಿ ಅಲ್ಲಿಗೆ ನಮ್ದು ಓದುದೆಲ್ಲ ಓದುದು ಓದುದು ನಾವು ಶುರು ಮಾಡ್ತೀವಿ. PhD ಅಲ್ಲಿ ಇನ್ನು ಯಾರು ಮಾಡ್ತಾರೆ ಮತ್ತೆ ಅದಕ್ಕೆ ಬೇರೆ ಕೋಲಕ್ಕೆ ಹೋಯ್ಕಂದೇಳಿ ಹೇಳಿ ನಾವು ಅದನ್ನು ಕೈದ್ ಮಾಡ್ತೀವಿ. ಆಮೇಲೆ ನಂಗೊಂದು ಹಂಪಿ ಯೂನಿವರ್ಸಿಟಿಯಲ್ಲಿ ಆಗಿ ಮುಕ್ಕಾಲಂಶ PhD ಆದ ಮೇಲೆ ಕಡಿ PhD ಆದ ಮೇಲೆ ಕಡಿ ಬ್ಯಾಡ್ ಅಂತ ಅನಿಸ್ತು. ಮತ್ತೆ ಕಡಿ PhD ಮಾಡ್ಕೊಂಡು ಬಂದರ್ದು ಕಂಡ್ರ ಮೇಲೆ ಇನ್ನು ನಾವು ಬ್ಯಾಡದೇ ಬೇಡ ಅಂತ ಅನಿಸ್ತು.
2: ಯಾಕೆ?
3: ಯಾಕಂದ್ರೆ PhD ಅಂದ್ರೆ ಅದಕ್ಕೊಂದು ಗೌರವದ ಸ್ಥಿತಿಯೇ ಹೋಗ್ಬಿಡುತ್ತೆ ಮೇಡಮ್. ಯಾಕಂದ್ರೆ ನೀವು ಅದು ನಾನು ಹೇಳ್ರೆ ತಪ್ಪತ್ತೆ, ನಾ PhD ಮಾಡದೆ ಇಪ್ಪತ್ತಿ ಮಾಡ್ರ ಬಾಡ್ದ್ರ ಬಗ್ಗೆ ಹೇಳ್ರೆ. ಈಗ PhD ಮಾಡ್ದನ್ನ ಇಂಟರ್ವ್ಯೂ ಮಾಡಿದಿ, ನೀವು ನಂಬ್ತೀರಿ ಇಲ್ಲಿ ನನ್ನ ಹೆಸರು ಬರೀ ಮಗ ಅಂತ ಹೇಳಿ ಕೂಡ ಬಾಲಕೃಷ್ಣ ಏ ಮರೆ ನಂಗೆ ಇಷ್ಟರಿ ಯಾರು ಬಾಲ ಮಾಡ್ದಾರಿಲ್ಲ, ನೀನ್ ನನ್ನ ಹೆಸರು ಬಾಲವೂ ಮಾಡಿಬಿಟ್ಟೆ ಅಲ್ಲ ಮರೆ. ಅವ PhD ಮಾಡಿ MA PhD ಮಾಡಿ ಕನ್ನಡ ಪ್ರೊಫೆಸರ್ ಆಗಿ ಬಂದವನಿಗೆ ಬಾಲಕೃಷ್ಣನ್ಗೆ ಬಾಲ ಬೇಕೋ ಬೇಡೋ ಅಂತೇಳಿ ಗೊತ್ತಿಲ್ಲದವರಿಗೆಲ್ಲ PhD ಮಾಡ್ಕೊಂಡು ಬತ್ತರಿ ಅಂದ್ರೆ ಆ PhD ಏನು ಗೌರವ ಇದೆ ಹೇಳಿ. ಆದ್ರೆ PhD ಗೌರವ ಇಲ್ಲ ಅಂತ ನಾನು ಖಂಡಿತ ಹೇಳೋದಿಲ್ಲ. ಒಂದೊಂದು PhD ಮಾಡೋದಕ್ಕೆ ನಮ್ಮ ಹಿಂದೆಲ್ಲ ಅದು ನಾವು ವಿವೇಕಗಳ ಕೈ ಕೆಳಗಡೆ PhD ಮಾಡೋದು, ಶಿವರಾಮ್ ಪಡಿಕಳ ಎದುರುಗಡೆ PhD ಮಾಡೋದು, ನಿಜವಾಗಿ ಅವ್ರು ಪಾಠ ಕೇಳೋದು ಒಂದು ಸ್ವರ್ಗ ಸುಖ. ಅಷ್ಟು ಚಂದ ಪಾಠ ಮಾಡ್ತಿದ್ರು. ನೀವು ಕೇಳಂಗೆ ರಿಪೆಂಟ್ ಆಗಿಲ್ಲೇ ಕೇಳಿ ರಿಪೆಂಟ್ ಆದ್ ಎಷ್ಟೋ ಸರಿ ರಿಪೆಂಟ್ ಆಯ್ತು. ನಾನು ಸುಮ್ಮನೆ ಅವರು ಕೆಲವರು ಡಾಕ್ಟರ್ ಬಾಲಕೃಷ್ಣ ಶೆಟ್ಟಿ ಅಂದೇಳಿ ಹಾಕಿ ನಾನು ಅವ್ರು ಹಾಕ್ಬೇಡಿ ಅಂದ್ರೆ ಎಷ್ಟು ಸರಿ ಹೇಳಿದ್ರು ಸಹಿತ ಅವ್ರು ಕೇಂತಿಲ್ಲ, ಅವ್ರು ಡಾಕ್ಟ್ರೇ ಅಂತ ತಿಳ್ಕೊಂಡಿರ. ಕಡಿಕ್ ನಾನು ಆಯ್ತು ಆಯ್ತು, ಅವ್ರವ್ರ ಒಂದು ಡಾಕ್ಟರ್ ಕೊಡೋದನ್ನ ನಾನು ಯಾಕೆ ತಕೊಂಬಕಾಗಲ್ಲ ಹೇಳಿ ನಾನು ಸಹಿತ ಸುಮ್ಮನೆ ಇಕ್ಕಂಡಿ ಒಂದ್ ಎರಡು ಕಡೆ. ಆದ್ರಿಂದ ಹಿಂಗ ಹಿಂಗ ಇತ್ತೇ, ನನ್ಗೇನು ಅಂತ ದೊಡ್ಡ ರಿಗ್ರೆಟ್ ಏನಿಲ್ಲ, ರಿಗ್ರೆಟ್ ಏನಿಲ್ಲ ನಂಗೆ. ಅದರಿಂದ ಯಾವುದು ಸಹಿತ ಆರ್ಥಿಕವಾದಂತ ಲಾಸ್ ಏನು ಆಗ್ಲಿಲ್ಲ ನನ್ಗೆ. ನನ್ಗೆ ಗೌರವನಿಗೆ ಹಿಂಗೆ ಛಂದಸ್ಸು ವ್ಯಾಕರಣ ಇದ್ರಂಗೆಲ್ಲ ನಾನು ತುಂಬಾ ನನ್ನನ್ನು ಕರೀತಾರೆ. ನಾನು ಒಳ್ಳೆ ಪಿ ಎಚ್ ಡಿ ಅದಕ್ಕೆ ಎಲ್ಲರಿಗೂ ಸಹಿತ ಸರಿ ಮಿಗಿಲಾಗಿ ಅಲ್ಲಿದ್ದು ಸಮಸಮ ಇದ್ದೆ ಅಂತ ಹೇಳುವಂತ ಒಂದು ಆತ್ಮವಿಶ್ವಾಸ ಇತ್ತೇನೆ.
2: ಅದಂತೂ ನಂಗೆ ಖಂಡಿತ ಗೊತ್ತಿತ್ತು ಸರ್, ನಿಮ್ಮ ಮಾತಲ್ಲಿ ಅದು ಗೊತ್ತಾಯ್ತು ನಿಮ್ಮ ಪಾಂಡಿತ್ಯ ಎಷ್ಟು ಅಂತ ಹೇಳಿ. ನನಗೀಗ ಜಸ್ಟ್ ಹೆಸರು ಹೇಳೋತ್ತಿಗೆ ಬಾಲಕೃಷ್ಣ ಶೆಟ್ಟಿ ಎಂಬತ್ತಿಗೆ ಬಾಲಕ್ ಅವ್ರು ಯಾರೋ ಬಾಲ್ವೆ ಹಾಕಿರಂಬ್ರ, ನಂದು ಅದಲ್ಲ, ಡಾ ಏನಾರು ಇತ್ತ ಅದಕ್ಕಿಂತ ಮುಂಚೆ ಅಂತ ಹೇಳ್ಕೊಂಡು
3: ಅನುಮಾನ ಕೇಳಿದ್ರು. ಸಮಾನ ಕೆಲವು ಸರಿ ಕೆಲವು ಇದಕ್ಕೂ ಹಾಕಿರ ಕಡೆ ನೀವು ಹಾಕ್ಬೇಡಿ ಮಾರ್ರ ಅಂತ ಹೇಳಿ ಕಡೆ ಬಾಲಕೃಷ್ಣ ಶೆಟ್ಟಿ ಕಟೀಲ್ ಅಂತೇಳಿ ಹಾಕೋ ಶುರು ಮಾಡ್ರೆ, ಬಾಲಕೃಷ್ಣ ಶೆಟ್ಟಿ ಮಳ್ಳಿ ಹಾಕೋ ಶುರು ಮಾಡ್ರೆ, ಹಿಂಗೆ ಒಂಥರ ನನ್ನ ಹೆಸರಿನಲ್ಲಿ ತುಂಬಾ ಆಟ ಎಲ್ಲ ಆತೈತು. ಏನ್ ತೊಂದ್ರೆ ಇಲ್ಲ ನನ್ಗೇನದ್ರಿಂದ, ಏನ್ ತೊಂದರೆ ಇಲ್ಲ.
2: ನೀವು ಆಕ್ಚುಲಿ ಎಲ್ಲಿ ಅದು ಸರ್?
3: ನಾನು ಇಲ್ಲಿಂದ ಒಂದು ಈ ಒಂದು 15-16 ಕಿಲೋಮೀಟರ್ ಆಚೆ ಬಿದ್ಕಲ್ಕಟ್ಟೆ ಹುಣಸಮಕ್ಕಿ ಮಳ್ಳಳ್ಳಿ ಅಂತ ಗೊತ್ತಿತ್ತಲ್ಲ, ನಾನು ಹುಟ್ಟದ ಮಳ್ಳಳ್ಳಿಗೆ, ನಾವು ಬೆಳೆದು ಮಳ್ಳಳ್ಳಿಗೆ. ನಮ್ಮ ಅಪ್ಪನೂ ಕೃಷಿ, ನಾವು 8 ಮಕ್ಕಳು. 8 ಮಕ್ಕಳು ಅಂದ್ರೆ ಆಗಳಿಕ ಅಲ್ಲ, ದೇವರೇ ನೆಲೆಸ್ಕ ಮೇಡಮ್, ಅದು ಮನುಷ್ಯರ ಕೈಯಲ್ಲಿ ಇರ್ಲಿಲ್ಲ ಆಗಳಿಕೆ.
2: ಎಂತ ಮಕ್ಕಳ
3: ಮಕ್ಕಳು ಹಾಕುದು ಅದ್ರಲ್ಲಿ ನಾನು 8 ನನಗೆ ನಾನು ನಮ್ಮ ಬಾಲಕೃಷ್ಣ ಅಂತ ಹೇಳಿ ಹೆಸರಿಟ್ರಿ.
2: ನೀವು ಕಿರಿ ಕೊಯ್ಡ?
3: ಕಿರಿ ಕೊಯ್ಡ ನಾನು.
2: ಓಕೆ, ಸೊ ಹಾಗಾಗಿ
3: ಅಮ್ಮ ನಾನು ಕಲು ಕಷ್ಟ ಗಟ್ಟಿಗಲ್ಲ.
2: ಆಗಳಿಕೆ
3: ಶಾಲೆಗೆ ಹೋಗ್ತಾರೆ ಮಕ್ಕಳೊಟ್ಟಿಗೆ ಆಡೋದು, ಹೆಸಿನಕಾಯಿ ತಿಂದು ಕಾಯ್ಕಾಯಿ ತಿಂದ್ರೆ ಇದಂಗೆ ನಮ್ಮ ಕಾಲ ಕಳೆದು ಹೋಯ್ತು. ಅಮ್ಮ ಬೈದು, ನನ್ನ ಅಣದಿಕ್ಕಳಲ್ಲಿ ಇಂಜಿನಿಯರಿಂಗ್ ಡಾಕ್ಟರ್ ಲೈ ಒಳ್ಳೊಳ್ಳೆ ಹುದ್ದೆಂಗೆ ಇದ್ದೀರ ಆಗಳಿಕೆ, ಏ ಮಗನೇ ನೀನ್ ಎಂತ ಮಾಡೋ ಕೈದ್ರ ಅಂತ ನನಗೊಂದು ಮಾಸ್ಟರ್ ಆಗಿ ಮರ ಅಂತ ಅಮ್ಮ ಬೈದ್ ನಂಗೆ. ಅವಳು ದೇಶದಿಂದ ಅವಳು ಬೈಗಳೇ ನನಗೆ ವರ ಆಗಿ ನಾನು ಮಾಸ್ಟರ್ ಆದೆ. ನಮ್ಮೂರಂಗೆ ದೊಡ್ಡ ಸಾಹಿತ್ಯ ಸಮ್ಮೇಳನಕ್ಕೆ ನನ್ನ ಸಮ್ಮೇಳನ ಅಧ್ಯಕ್ಷ ಮಾಡ್ರೆ ಎಲ್ಲ. ನಾನು ಹೇಳಿದೆ ನನ್ನ ಅಮ್ಮಿದ್ದೀರ, ನಾನು ಮಾಸ್ಟರ್ನ ಎಲ್ಲ ಮಕ್ಕಳನ್ನ ಮಾಸ್ಟರ್ನೇ ಮಾಡ್ತಿದ್ರೇನು ಅಂತೇಳಿ ಅಂದ್ರೆ ಮಾಸ್ಟರ್ ಕಡಿಮೆ ಅಲ್ಲ ಅನ್ನೋದಕ್ಕೆ ನಾನು ಹೇಳದು ಈ ಮಾತೆ.
2: ಅಲ್ಲ ನಿಮ್ಗೆ ಕಾಣಿ, ಈಗ ಎರಡೆರಡು ಮಕ್ಕಳಿದ್ದೆ, ಕೆಲವರೆಲ್ಲ ನಂಗೆ ರ್ಯಾಂಕ್ ಸ್ಟೂಡೆಂಟ್ಸ್ ಎಲ್ಲ ಬತ್ರ ಸ್ಟುಡಿಯೋಗೆ, ನಾ ರ್ಯಾಂಕ್ ಸ್ಟೂಡೆಂಟ್ ಕಾಮ್ದಲ್ಲ, ಅವ್ರ ತಮ್ಮ ಎಲ್ಲ ಇರ್ತಾರಲ್ಲ ಅವನು ಕಾಮ್ದ, ಆ ಮಕ್ಕಳಿಗೆ ಎಷ್ಟು ಪ್ರೆಷರ್ ಆಪು ಅಂತ. ಈಗ ಅಣ್ಣ ಇಷ್ಟು 99% ತೆಗ್ದಿದ್ದ, ಇವ ಅಟ್ಲೀಸ್ಟ್ 1% ಅವ್ರು ಜಾಸ್ತಿ ತೆಗಿಕಲ್ಲ, ಅದೊಂದು ಇರುತ್ತಲ್ಲ ಪ್ರೆಷರ್, ಇವಕ್ಕೆ ಎಷ್ಟು ಪ್ರೆಷರ್ ಆಪು ಈ ಸಣ್ಣ ಹೋಗಿಲ್ಲ ಅಂತ ನಾನು ಅಂದ್ಕೊಂಡ್. ನಿಮ್ಗೆ 8-7 ಜನ ನಿಮ್ಗಿಂತ ಮುಂಚೆ ಇದ್ದವ್ರು.
3: ನಮ್ಮ ಅಪ್ಪ ಎಷ್ಟೇ ಕಟ್ಸಂಗ ಅವ್ರು ಮಕ್ಕಳು ಶಾಲೆಗೆ ಒಂದು ಕಳ್ಸಿ ಅಂದ್ರೆ ನಾವು ಒಂದ್ ಮೇಲ್ ಬಿತ್ತು ಒಂದ್ ಸ್ವಲ್ಪ ಅವ್ರವ್ರ ಹೊಟ್ಟೆ ವರ್ಕ್ ಒಳ್ಳೆ ರೀತಿ ಹೊಟ್ಟೆ ವರ್ಕ್ ವ್ಯವಸ್ಥೆ ಆಯ್ತು. ನಾನು ಕೊನೇನು ಒಬ್ಬ ಮಾಸ್ಟರ್ ಅದೆ.
2: ಅಲ್ಲ ಅದು ನಿಮ್ಗೆ ಕಣೆ, ಆಗಿನ ಮಕ್ಕಳೆಲ್ಲ ಏನ್ ಪ್ರೆಷರ್ ತಕಂತಿಲ್ಲ, ಅವ ಎಂತಾರ ಇಲ್ಲ ನಂಗಡಿಲ್ಲ ನಂಗೆ ಅಂತ ಆತದೆ ಆ ತರ ಆಟಿಟ್ಯೂಡ್ ಅಲ್ಲ.
3: ಇಲ್ಲ ನಮ್ಮಲ್ಲಿ ಏನು ನನ್ ಕಾಂಪಿಟೇಷನ್ ಇಲ್ಲ, ನಮ್ಗೆ 35 ತೆಗೆದ್ರೆ ಪಾಸ್ ಆದ್ರೆ ಗಟ್ಟಿಗ, ಅದ್ರ 34-35 ತೆಗೆದ್ರೆ ಹೆಡ್ಡ, ಪಾಸ್ ಆದ್ರೆ ಗಟ್ಟಿಗ ಪೈಲಾದ್ರೆ ಹೆಡ್ಡ. ನಮ್ಮಲ್ಲಿ ಎರಡೇ ಪಾಸ್ ಪೈಲ್ ಎರಡೇ ಇದ್ದ, ಫಸ್ಟ್ ಕ್ಲಾಸ್ 99% ಎಲ್ಲ ನಾವು ಕೇಳುದು ಇಲ್ಲ, ನಮ್ಗೆ ಅವ್ರು ಕೊಟ್ಟದ್ದು ಇಲ್ಲ, ನಮ್ ಶಾಲೆಗೆ ಯಾರಿಗೂ ಸಿಕ್ಕೋದು ಇಲ್ಲ ಅದೆಲ್ಲ. ಈಗ ಇತ್ತೀಚೆಗೆ ಅದೊಂಥರ ಮಾರ್ಕ್ ಅನ್ನೋದು ಪ್ರಿಸ್ಟೇಜ್ ಆಗಿಬಿಟ್ಟಿತ್ತು, ಅದೇ ದೊಡ್ಡ ಸಮಸ್ಯೆ. ಈಗ ಮಾರ್ಕ್ ಅಷ್ಟು ಪ್ರಿಸ್ಟೇಜ್ ಆಗ್ತಾ, ಆಗ ಈ ಸರಸ್ವತಿ ಕ್ಯಾಲೆಂಡರ್ ನೀವು ಕಂಡ್ರೆ ಮೇಡಮ್, ಅವಳಿಗೆ ಆ ದೇವರಿಗೆ 4 4 ಕೈ ಹೆಂಗೆ ನೀವು ಸಮ ಕಂಡ್ರೆ ಗೊತ್ತಾಗ್ತಲ್ಲೆ, 2 ಕೈ ಹೆಂಗೆ ಅವಳು ವೀಣೆ ಬರ್ಸ್ತಾಳೆ, ಮೇಲೊಂದು ಕೈ ಕೆಳ ಕೈ ವೀಣೆ ಬರ್ಸ್ತಾಳೆ, ಇನ್ನೊಂದು ಕೈ ಜಪಮಾಲೆ ಹಿಡ್ಕೊಂಡಿದ್ದಾಳೆ, ಮತ್ತೊಂದು ಕೈ ಪುಸ್ತಕ ಹಿಡ್ಕೊಂಡಿದ್ದಾಳೆ. ಅದು ಏನು ಅಪ್ಪ ಬಿ ತಿಳ್ಕೊಂಡ್ಕಂದ್ರೆ 25% ಮಾತ್ರ ಪುಸ್ತಕ ಓದ್ರು ಸಾಕು, ಉಳಿದ್ದೆಲ್ಲ ಈ ಕಾಣಿ ನಿಮ್ ಕಾಣಿದ್ ರೇಡಿಯೋ ಆಕಾಶವಾಣಿ ಯಕ್ಷಗಾನ ಇದೆಲ್ಲ ಕಲಿಕ ಅಂತ ಹೇಳಿ ವೀಣೆ ಇಟ್ಕೊಂಡಿದ್ದಾಳೆ. ಇನ್ನೊಂದು 25 ಭಾಗ ಎಡದ್ರೆ ಆಧ್ಯಾತ್ಮ ಮತ್ತೊಂದೇನೋ ಪರಲೋಕ ಅದು ಇದು ಇದ್ರೆ ತಿಳ್ಕೊಂಬ್ದಷ್ಟೇ, ಅದೆಲ್ಲ ದೊಡ್ಡ ಸಂಗತಿ. ಆ ಕ್ಯಾಲೆಂಡರ್ ಹಂಗೆ ದೇವಿ ಚಿತ್ರ ಮಾಡೋರು ಯಾರೋ ರಾಜ ರವಿವರ್ಮ ಮಾಡೋದು ಏನೋ ಯಾರಂದ್ ಗೊತ್ತಿಲ್ಲ ನಂಗೆ, ಯಾರು
2: ರವಿವರ್ಮ
3: ನಾವು ಹೇಳದ್ ಕೇಳದ್ದು ಅವನು ದೇವಿಯ ಚಿತ್ರದಲ್ಲೇ ಇತ್ತದ.
2: ಕಾಣಿ ಎಷ್ಟು ಲೈಕ್ ಎಕ್ಸ್ಪ್ಲೇನ್ ಮಾಡ್ರಿ ಸರ್ ಇದನ್ನ.
3: ನಮ್ಗೆ ಅಂದ್ರೆ ನಮ್ ಮಾರ್ಕ್ ಪ್ರಿಸ್ಟೇಜ್ ಅಂತಂದ್ರೆ, ಈಗ ಕಾಣಿ ನೀವು ನಾನು ಬೇಜಾರು ಮಾಡ್ಕೊಂಡ್ಬಿಡಿ, ನಾ ಹೇಳೋದು ತಪ್ಪಂತ ತಿಳ್ಕೊಂಡ್ಬೇಡಿ,
2: ಹೇಳಿ ಸರ್.
3: ನಾವು ನೆರ್ಮರನ್ ಕಾಮ್ದು ಎರಡೇ ವಿಷಯಕ್ಕೆ, ಒಂದು ನಮ್ಮ ಮನೆ ಕರೆಂಟ್ ಹೊರ್ಕೊಳ್ಳಿ, ಇನ್ನೊಂದು ನಮ್ಮ ಮನೆಗೆ ಮಾರ್ಕ್ಸ್ ಕಾರ್ಡ್ ಮಕ್ಕಳ ತಂದ್ರೆ
2: ಕರೆಕ್ಟ್
3: ಯಾಕೆ ಗೊತ್ತಾ, ಕರೆಂಟ್ ಹೊರ್ಕೊಳ್ಳಿ ಆಚೆ ನೀಕು, ಅವ್ರ ಮನೆ ಕರೆಂಟ್ ಇತ್ತು ನಮ್ಮ ಮನೆ ಕರೆಂಟ್ ಇಲ್ಲಂದ್ರೆ ಇವ್ರಿ ನಮ್ಮ ಮನೆಗೆ ಗಡ್ಬಿಡಿಯ ಲೆಕ್ಕಾಚಾರ ಇಲ್ಲ. ಅವ್ರ ಮನೆಗೆ ಇಲ್ಲ ನಮ್ಮ ಮನೆಗೆ ಇಲ್ಲ, ಎಲ್ಲೂ ಇಲ್ಲ ಅವ್ರ ಮನೆ ಐತೆ ಅಂತೇಳಿ ಗಂಡ ಸುಮ್ಮನೆ ಕುಕ್ಕಳ್ಳಕ್ಕೆ. ಅವ್ರ ಮನೆಗೆ ಇದ್ದಿಲ್ಲಿದ್ರೆ ಆ ಗಂಡ ಎಲ್ಲಿಗಾರ ಬಿರ್ಸಿ ಅವಳಿಗೆ ಅಂತ ಕಾಣಿ ನನ್ನ ಕಾಣಿ ಅಂತ. ಆತ್ ಮನೆಗೆ ಒಂದು ಮಾರ್ಕ್ಸ್ ಕಾರ್ಡ್ ಬಂದ್ರೆ ಎಷ್ಟು ಬಂತು ಅಂಜಲ್ ಜಕ್ಕನ ಮಗನಿಗೆ, ಎಷ್ಟು ಬಂತು ಸಾವಿತ್ರಿ ಮಗನಿಗೆ ಅಂದೇಳಿ ಕೇಳಿ ಕಂಪೇರ್ ಮಾಡ್ತೇವಲ್ಲ ಮೇಡಮ್. ಅದು ನನ್ನ ಮಕ್ಕಳನ್ನ ಈಗ ಅರ್ಧಂಶ ಮಕ್ಕಳನ್ನ ನಾವು ಸರಿ, ಈ ಸ್ಪಂಜಿಗೆ ನೀವು ಒಂದು ಕೊಡಪನ ನೀರು ಹಾಕ್ರು ಸ್ಪಂಜ್ ಎಷ್ಟು ಹೀರ್ಕೊಂಬ್ದು ಅಷ್ಟೇ ಹೀರ್ಕೊಂಬ್ದು,
2: ಕರೆಕ್ಟ್,
3: ಅದಕ್ಕೆ ಜಾಸ್ತಿ ನೀರು ಹೀರ್ಕಂತಿಲ್ಲ. ಅದನ್ನ ನಮ್ಮ ಮಕ್ಕಳು ಬೆಳೆಸೋ ಕ್ರಮದಲ್ಲೇ ಬೆಳೆಸಲ್ಲ, ನಾವಲ್ಲ ಹಾಂಗಲ್ಲ ಮೇಡಮ್, ನಾವು ಬೆಳೆಸೋದಲ್ಲ, ನಾವು ಬೆಳದ್ ನಮ್ಮನ್ನ ಯಾರು ಬೆಳೆಸ,
2: ನ್ಯಾಚುರಲ್ ಆರ್ಗ್ಯಾನಿಕ್
3: ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಫುಲ್. ಈಗಳು ನಾವು ಇಷ್ಟೆಲ್ಲ ಸಂಬಳ ತಿಂದಿತ್ತು ಕಾರ್ ಬೋರಂಗೆಲ್ಲ ತಿರುಗತ್ತ ಎಲ್ಲ, ಇವತ್ತು ನೀವು ನನ್ನ ಹೆರಕ್ ಕಳಿಸ್ರೆ, ಈಗ ನೀವು ಕುಂದಾಪುರ ಬಸ್ ಸ್ಟ್ಯಾಂಡ್ ನನ್ನ ಕಳಿಸ್ರೆ, ನಾನು ಏನಾರು ಮಾಡಿ ಹೊಟ್ಟೆ ಹೊರ್ಕತ್ತಿ ಧೈರ್ಯ ಇತ್ತು. ಈಗ ನನಗೆ ಎರಡು ಮಕ್ಕಳು, ಅವರು ಡಬಲ್ ಗ್ರಾಜುಯೇಟ್ ಆಗಿರು, ಅವರು ಫಾರಿನರ್ ಇದ್ರೆ ನನ್ನ ಮಗನ ಹತ್ರ ಹೋಗ್ಕೊಂಡು ಸಮಾವಯಕ ಬಿಸಿಲು ನಿಂತ್ಕೊಂಡು ಹೇಳ್ರೆ ಅವ್ನಿಗೆ ಅರ್ಧ ಗಂಟೆ ನಿಂತ್ಕೊಂಬ್ಕಾತೀವಿ. ಈಗ ನಾವು ಮಕ್ಕಳು, ನಮ್ಮ ಅಪ್ಪ ಅಮ್ಮ ಘನ ಮಕ್ಕಳ ಸಾಕದ, ನಾವು ಘನ ಮಕ್ಕಳನ್ನ ಸಾಕದ ಅಂದ್ರೆ ಈಗ ನನ್ನ ಕ್ವಶನ್ ಮಾರ್ಕ್ ಬರ್ತಾ ಇತ್ತೀಗ.
2: ನಿಮ್ದಾದ್ರೂ ಸ್ವಲ್ಪ ಘನ ಇಪ್ಪು, ನಮ್ದಲ್ಲ ಇನ್ನೆಷ್ಟು ಘನ ಅಂತ ಗೊತ್ತಿಲ್ಲ.
3: ಎಲ್ಲ ಈ ಘನ ಮಕ್ಕಳೆಲ್ಲ ಉಟ್ಕೊಂತದೇನು ತೊಂದ್ರೆ ಇಲ್ಲ.
2: ಅಲ್ಲ,
3: ಕಾಲಕ್ಕೆ ಸರಿಯಾಗಿ ಆತು ಬಿಡಿ.
2: ಆದ್ರೆ ಆ ಲೈಫ್ ಸ್ಕಿಲ್ಸ್ ಅಂತ ಹೇಳ್ತಾರಲ್ಲ ಸರ್, ಬದುಕು ಕಲುದು ಅಂತ ಹೇಳ್ತಾರೆ, ಅದು ನಂಗೆ ಹೆಗ್ಗಳಿಕ್ಕೂ ಅನ್ಸುದು. ಆ ನಿಮ್ಮ ಜನರೇಷನ್ ಅವರೆಲ್ಲ ಕಲ್ತು ಬಂದದಿತ್ತಲ್ಲ, ನೀವು ಹಾಲಿಗೆ ಹಾಕಿ ನೀರಿಗೆ ಹಾಕಿ ನಾವು ಬದ್ಕೊಂಡ್ ಬಂದ್ರೆ,
3: ನಾವು ದರಿ ಮೇಲೆ ಹಾಕರು ದರಿ ಮಕ್ಕಳು ಕಣಗಿರೋ.
2: ಎಸ್, ಎಂತ ಮಾತು ಸರ್, ಹಿಂಗಿದೆಲ್ಲ ಸುಮಾರು ಮಾತುಗಳಿದ್ದಾವಲ್ಲ, ಅದಕ್ಕೆಂತಂತ್ರ ನಮ್ಮ ಕುಂದಾಪುರದ ನೀವು ಒಂದೊಂದಿಗೆ ಹೇಳ್ತಾ ಬಂದ್ರೆ
3: ಮಾತು ನಾವು ಪುಷ್ಟಿ ಕೊಟ್ಕೊಂಡ್ಕೊಂಡು ಮತ್ತೊಂದು ಉದಾಹರಣೆ ಕೊಟ್ಟೇ ಮಾತಾಡೋದು ನಾವು. ನಾವು ನೇರ ಮಾತಾಡೋದಿಲ್ಲ. ಈಗ ಹೆಣ್ಣೆ ಹಂಗಿತ್ತ ಕೇಂದ್ರೆ ಹೆಣ್ಣಿಗೆ ಒಂದು ಉದಾಹರಣೆ ಕೊಟ್ಟೆ ಮಾಡುದು, ಹೆಣ್ಣೆ ಅಂದ್ರೆ ಮಾರ್ರೆ ಕಪ್ಪು, ಒಂದು ಉದಾಹರಣೆ ಕೊಟ್ಟೆ ಮಾತಾಡೋದು.
2: ಮುಸಿತೂರ್
3: ಮುಸಿತೂರ್ ಮಿಂದ್ಕ ಕೈ ತೊಳೆದ್ ಮೈ ಮುಟ್ಟಿ ಕೈ ತೊಳಿಗೆ ಬರೆ ಹಿಂಗಂದ್ರೆ ಆ ಹೆಣ್ಣಿನ ಹೇಳಿದ್ರೆ ಕೂಡಲೇ ಆ ಹೆಣ್ಣು ಇಡೀ ಚಿತ್ರಣವನ್ನು ನಾವು ಒಂಥರ ಈ ರೀತಿ ಕುಂದಾಪುರ ಕನ್ನಡದಲ್ಲಿ ಮಾತ್ರ ಫೆಸಿಲಿಟೀಸ್ ಇರೋದು ಬಹಳ ಚೆನ್ನಾಗಿದೆ. ಇದ್ರಲ್ಲಿ ನೀವು ಉದಾಹರಣೆ ಕೊಟ್ಟು, ಉದಾಹರಣೆ ಇಲ್ಲದೆ ನಾವು ಮಾತಾಡೋದಿಲ್ಲ.
2: ಅದು ನೀವು ಉಪಮೇಯ ಅಂತ ಉಪಮೇಯ ಅಂತ ನಿಮ್ ಕನ್ನಡ
3: ಉಪಮೇಯ ಉಪಮಾನ ಉಪಮೇಯ ಅದೆಲ್ಲ ಈಗ ಅದೆಲ್ಲ ದೊಡ್ಡ ಉಪಮೇಯ ಎಲ್ಲ ಉಪಮೇಯ ಎಲ್ಲ ಉಪಮೇಯ ಇತ್ತಲ್ಲ ಅದಕ್ಕೊಂದು ಉಪಮಾನ ಬೇಕೇ ಬೇಕು. ಉಪಮಾನ ಇಲ್ಲದೆ ಇದ್ರೆ ಮಾತಾಡೋಕಾಗ್ತಿಲ್ಲ. ಈಗ ಸೀತೆ ಹೆಂಗಿದ್ದಳು ಕೇಳ್ರೆ, ಸೀತೆನ ಕವಿ ಮತ್ತೊಂದು ಯಾರೋ ಹೆಣ್ಣಿಗೆ ಹೋಲಿಸಿ ಮಾತಾಡ್ಕಾತೀಗ. ಆಕಾಶ ಹೆಂಗಿತ್ಕೊಂಡು ಕಡಿ ಆಯ್ದಿರ ಗಗನಂ ಗಗನಕ್ಕೆ ಪೋಲಿಕ್ಕೆ ಸಾಗರಂ ಸಾಗರಕ್ಕೆ ಪೋಲಿಕ್ಕೆ ಅಂತ ಯಾರು ಅದನ್ನು ಹೇಳಿ ಅಲ್ಲಿ ಮುಗಿಸುವಂತ ವ್ಯವಸ್ಥೆ ಆದ್ರೂ ಆಗ್ಬೇಕು. ಹೋಲಿಕೆ ಇಲ್ಲದೆ ಮಾತಾಡದೇ ಇರ್ಲಿಕ್ಕೆ ಆಗೋದಿಲ್ಲ. ಹಾಗೆ ನಾವು ಬೆಳೆದದ್ದು ಹಾಗೆ ನಮ್ದು ನಮ್ಮ ಬೆಳೆದ ಕ್ರಮವೇ ನಮಗೆ ಅಂತಾರೆ, ನಮ್ಗೆ ಖುಷಿ ಕೊಡೋದು. ಇವತ್ತು ಕಾಣಿ ನಾವು ಎಂಜಾಯ್ ಮಾಡ್ತಾ ಇತ್ತೀಗ ಆ ಲೈಫನ್ನ. ಈಗ ನಾವು ನಮ್ಮ ಅಮ್ಮ ಸಣ್ಣದಿಪ್ಪತಿ ನಮ್ಮ ಬಾಯಿಗೆ ಯಾವುದು ರುಚಿ ಕೊಟ್ಟಿದ್ದಾಳೋ ಆ ರುಚಿ ಇವತ್ತು ನಮ್ಗಿತ್ತು. ಅಮ್ಮ ಮಾಡಿದ ಹಾಕದಂಗೆ ಯಾವುದೊಂದು ನಮ್ಮ ಪದಾರ್ಥ ಆಗಲಿ, ಅಮ್ಮ ಮಾಡಿದ ಹಾಕದೊಂದು ಪರ್ಮಾನ ಆಗಲಿ, ಒಂಥರ ಗೊಡ್ಡಿಟ್ಟಾಗಲಿ, ಒಂಥರ ಒಂದು ಒಂದು ಬೊಬ್ಬರಿನ ದಾಣಿ ಆಗಲಿ,
2: ಅಥವಾ
3: ಬೊಬ್ಬರಿನ ದಾಣಿ ಅಂದ್ರೆ ಬೊಬ್ಬರಿಗೆ ಒಂದು ದಾಣಿ ಮಾಡಿ ಮಾಡ್ತೇವೆ ಅಂತಾರೆ, ಒಂದು ಕಾಯಿ ಉಂಡಿ ಮಾಡೋದು ಅದು. ಕಾಯಿ ಉಂಡಿ ಬೊಬ್ಬರಿನ ದಾಣಿ ಅಂತ ಕರೋದು ಅದಕ್ಕೆ. ಮಣ್ಣಿ ಬೊಬ್ಬರಿನ ದಾಣಿ ಬೊಬ್ಬರಿಗೆ ಒಂದು ಇದು ಮಾಡೋದು ತಿಮ್ಮಕ್ಕೆ ಆಗಳಿಕಲ್ಲ ಅಂತ ಗೊತ್ತಾ. ನಮ್ಗೆಲ್ಲ ಆಗಳಿಕಲ್ಲ, ನಾವು ಆಪಲ್ ಹಣ್ಣು ತಿಂದದ್ದೇ ಇಲ್ಲ. ನಾವು ಆಪಲ್ ಹಣ್ಣು ಅಂಬದ್ದು ಯಾಕಂದ್ರೆ ನಮ್ಮ ತಿಂದು ಯಾವ್ದು ಕೇಳಿದ್ರೆ ನಾವು ಹೆಲ್ಸಿನ ಹಣ್ಣು ಮಾವಿನ ಹಣ್ಣು ಚಿಕ್ಕು ಹಣ್ಣು ನಮ್ಗೆ ಕೈ ಹಾಕಿಕೊಳ್ಳೆ ಸಿಕ್ಕತ್ತೆ. ಅದಿವತ್ತು ತಿಂದಷ್ಟು ರುಚಿ ನಮ್ಗೀಗ ನೀವು ಆರ್ಟಿಫಿಷಿಯಲ್ ಆಗಿ ತಂದು ಆ ಹಣ್ಣು ನಮ್ಗೆ ರುಚಿ ಆಗ್ತಿಲ್ಲ. ಅದಕ್ಕೆ ಕುಂದಾಪುರ ಕನ್ನಡದಲ್ಲಿ ನಾವಲ್ಲಿ ಒಂದು ಹಳ್ಳಿ ಹೆಂಗ್ ಬೆಳೆದವರಿಗೆ ಇದೊಂದು ಲಾಭ. ಇನ್ನೊಂದು ನಷ್ಟ ಏನ್ ಗೊತ್ತಾ, ಈಗ ನಾವು ಬಹಳ ಸಿಕ್ಕ ಬಿದ್ದೀತಿ. ಈಗ
2: ಯಾಕೆ
3: ಕಣಿ ನಮ್ಗೆ ಅಪ್ಪ ಆಗಳಿಕೆ ಮುಖರಂಗ್ ಬಂದ್ರೆ ಹೋದ ಕಡೆ ಮಕ್ಕಳೇ ಹರ್ಗೋಯ್ನಿ ಒಳಗೋಯ್ನಿ ನೀವು ಒಂದಡಿ ಜೋರ್ ಮಾಡಿ ಒಳಗೆ ಕಳಿಸ್ತಿದ್ದೀವಿ. ನಾವು ಆಗಳಿಗೆ ಒಳಗೆ ಕುಕ್ಕೊಂಡು ಯಾರು ಬಂದು ಕೂಡ ಬೈದು ಅಲ್ಲಿ ಯಾಕಂದ್ರೆ ದೊಡ್ಡರೆಲ್ಲ ಮಾತಾಡ್ತೀರಿ ಅಂತ ಕೇಳಿ ನೀ ಕುಕ್ ಬಂದಕ್ಕೆ ಅಂತ. ಹಾಗೆ ಈಚೆ ಬಂದ್ಕೊಂಡು ಈಗ ನಮ್ಗೆ ಕಂಪ್ಯೂಟರ್ ನಾಲೆಜ್ ಕಂಪ್ಯೂಟರ್ ಇದೆಲ್ಲ ಈ ಹೊಸ ಈ ಮೊಬೈಲ್ ಗೀಬಲ್ ನಮ್ಗೆಲ್ಲ ಆಪರೇಟ್ ಮಾಡ್ಕೊಂಬಾತಿಲ್ಲ. ಅದನ್ನ ನಾವು ಮಕ್ಕಳ ಕೈಲಿ ಹೋಗಿ ಕೇಳ್ಕ ಮಕ್ಕಳೆಲ್ಲರೂ ಕೂಡ ನಿಮ್ಗೆ ಅಂತ ಗೊತ್ತಿಲ್ಲ ಒಳಗೆ ಕುಕ್ಕಣಿ ಅಂತ. ನಾವು ಆಗಳಿಕೂ ಒಳಗೆ ಕುಕ್ಕೊಂಡದ್ದು ಈಗಲೂ ನಮ್ಗೆ ಗ್ರಾಚಾರಕ್ಕೆ ಒಳಗೆ ಕುಕ್ಕೊಂಡ ಪರಿಸ್ಥಿತಿ ಆಯ್ತು ಬಿಟ್ರೆ ಈಗ ಮಕ್ಕಳು ಒಳಗೆ ಕೂರಿಸ್ದು ಆಗಳಿ ಅಪ್ಪಯ್ಯ ಒಳಗೆ ಕೂರಿಸ್ರು. ಹಾಗಾಗಿ ನಮ್ಗೆ ಹೆಚ್ಚು ಹೆಚ್ಚು ಹೆಚ್ಚು ಎಕ್ಸ್ಪೋಜರ್ ಎಲ್ಲ ಸಿಕ್ಕಿತ್ತದಲ್ಲಿ ಹೇಳೋಕಾತಿಲ್ಲ. ಆದರೆ ನಾವು ಖುಷಿ ಪಟ್ಟಿದ್ವಿ ಯಾಕಂದ್ರೆ ನಮ್ಗೆ ಹಳತು ಗೊತ್ತಿತ್ತು ಹೊಸ್ತು ಗೊತ್ತಿತ್ತು. ಈಗ ನಮ್ಮ ಮಕ್ಕಳಿಗೆ ತಗೊಂಡು ಹೋರಿ ಈಗ ಹೋರಿ ಎಷ್ಟು ಜೊತೆ ಇಟ್ಕೊಂಡ್ರೆ ನಮ್ಗೆ ಹೋರಿ ಒಂದು 25 ಜೊತೆ ಹೋರಕ್ನ ಹೋರಿ ಒಂದು ನೇಲ್ ನೋಗ್ ಎಷ್ಟು ಹೆಸರು ಅಂತ ಕೇಳಿ ನಾ ಪೂರ ಹೇಳ್ತೀನಿ. 20 ಈಗ ನೊಗ ಜತ್ಕ ಕರ್ಬಳ್ಳಿ ತುಳ್ಕಿ ಹೂಡ್ ನೇಲ್ ನೇಲ್ ಹೀಸ್ ನೇಲ್ ಹೊಡೆ ನೇಲ್ ಕುದುರಿ ನೇಲ್ ಮೇಳಿ ನೀ ಆಚೀಚಿ ಎಷ್ಟು ಇನ್ನು ಹೇಳ್ತಾ ಹೇಳ್ತಾ ಹೋರ ಸಣ್ಣ 28-30 ಹೆಸರು ಹೇಳ್ಕೊಂಡು ಬಂದಿತ್ತು. ಅದು ಒಂದು ಟಿಲ್ಲರ್ ಬಂದು ಪೂರ ನಾಶ ಆಗಿಬಿಡುತ್ತೆ. ಒಂದು ಬೀಸಣಿಗೆಗೆ ಎಷ್ಟು ಬೀಸಣಿಗೆ ಇತ್ತು, ಕಡು ಕಲ್ಲಂಗೆ ಗೋಧಿ ಕಲ್ಲು ಅರು ಕಲ್ಲು ಕುಟಣಿ ಕಲ್ಲು ಇಷ್ಟು ಕಲ್ಲಿತ್ತು ಆ ಕಲ್ಲಿತ್ತು ಅದೆಲ್ಲ ನಮ್ಮ ಮಕ್ಕಳಿಗೆ ಎಲ್ಲಿ ಯಾರಿ ನಾವು ಹೇಳಿಕೊಡುತ್ತೆ.
2: ನೀವು ಹೋರಿದ್ ಹೇಳ್ರಲ್ಲ ಹೋರಿದೆ
3: ಹೋರಿ ಹೋರಿಂಗೆ ಹೋರಿಂಗೆ ಮಂಡಿ ಹೋರಿ ಅಂತ ಹೇಳಿ ಇತ್ತು. ಬಟ್ಲು ಕೋಡ್ ಹೋರಿ ಅಂತ ಇತ್ತು, ವೈನಿಟ್ ಹೋರಿ ಅಂತ ಹೋರಿಂಗೆ ತುಂಬಾ ಹೋರಿಗಳಿದೆ. ಅದನ್ನ ಲಿಸ್ಟ್ ಮಾಡಿ ನಾನು ಕೊಡ್ಕೊಂಡು ಈಗ ಪಕ್ಕ ನಂಗೆ ನೆನಪಿಗೆ ಬತ್ತೋ ಇಲ್ಲಿ ಅಷ್ಟು ನಮ್ನಿಗೆ ಹೋರಿ ಇದ್ದು ಅಷ್ಟು ನಮ್ನಿಗೆ ಧ್ಯಾನೋ ಇದ್ದು ಧ್ಯಾನ ಎಲ್ಲ ಒಂದೇ ನಮ್ಮನೆ ಧ್ಯಾನ ಅಲ್ಲ. ಒಂದೊಂದು ದೇನಿಗೆ ಒಂದೊಂದು ಹೆಸರು, ಒಂದೊಂದು ದೇನಿಗೆ ಕೈಲ್ತಿದ್ದೇನ ಬೇರೆ, ಮಂಗಳಿದಾನ ಬೇರೆ, ಯಾವುದು ಶುಕ್ರವಾರ ಹುಟ್ಟರು ಒಂದು ಬದ್ದಾನ ಹೆಸರು. ಅದಕ್ಕೆ ಆ ಮನೆಗೆ ಹೊಟ್ಟೆಂಗೂ ಸಹಿತ ಮನೆ ಹೆಂಗೆ ಪಡಿಸಲ್ಲ ಹೆಂಗೆ ನಮ್ಮಲ್ಲಿ ಏನಂದ್ರೆ ನಮ್ಮ ಸೊಸಿ ಮತ್ತು ಮಕ್ಕಳು ನಮ್ಮ ಪಡಿಸಲ್ಲ ಹೆಂಗೆ ಗಂಡೇ ಹಿರ್ಕ ಅಲ್ಲಿ ನಮ್ಮ ಹೊಟ್ಟೆಗೆ ನಮ್ಮ ಗೌರಿ ಆಗಲಿ ನಮ್ಮ ಶಾರದಾ ಆಗಲಿ ನಮ್ಮ ಮಂಜಿ ಆಗಲಿ ಅದೆಲ್ಲ ಹೆಣ್ಣೆ ಹಿರ್ಕ. ನಾವು ಮೊದಲೇ ಧ್ಯಾನ ಕರೆಯೋ ಕರ್ಕೊಳ್ಳಿ ಬಾಲಿ ಕಂಬ ಗಂಡ ಹೆಣ್ಣು ಅಂದೇಳಿ ಹೆಣ್ಣಂದ್ರೆ ಸಂಭ್ರಮವೇ ಸಂಭ್ರಮ. ಅದೇ ಪಡಿಸಲೇ ನಮ್ಮ ಸೊಸಿ ಆಗಲಿ ನಮ್ಮ ಮಗಳಾಗಲಿ ಏನು ಹಿರ್ಕ
2: ಗಂಡ
3: ಗಂಡೇ ಹಿಡ್ಕ. ಯಾಕಂದ್ರೆ ಅಗಳಿಕಲ್ಲಿ ಗಂಡು ಹುಟ್ಟರು ಭಾರಿ ಬಾರಿ ಅದಕ್ಕೆ ಗಂಡು ಹುಟ್ಟಿದರೆ ಊರಿಗೆಲ್ಲ ಊಟ, ಹೆಣ್ಣು ಹುಟ್ಟಿದ್ರೆ ಬಾಣಂತಿಗೂ ಕಾಟ ಅಂತ, ಹೆಣ್ಣು ಹುಟ್ಟಿದ್ರೆ ಬಾಣಂತಿಗೂ ಅಯ್ಯೋ ಅಯ್ಯೋ ಎಣ್ಣೆ ಹಡಿತೈಕೊ ಮರ್ರ ಅಂತ ಹೇಳುವಂತದ್ದು ನಮ್ಮಲ್ಲೆಲ್ಲ ಸಾಮಾನ್ಯವಾದಂತ ಇದು. ನೀವೇನು ಪ್ರಶ್ನೆ ಕೇಂದ್ರ ನಾ ಅದಕ್ಕೆ ಹೇಳ್ತೇವೆ, ನೀವೊಂದು ಕೇಂದ್ರ ನಾನೊಂದು ಕೇಂದ್ರ ಅಪ್ಕಾಗದ ಹೇಳೋ ಕಾರಣಕ್ಕೆ ನಾನು ಈ ಮಾತನ್ನು ಹೇಳಿದ್ದೆ.
2: ಅಲ್ಲ ತುಂಬಾ ಖುಷಿ ಆಯ್ತು ನಂಗೆ, ಯಾಕಂದ್ರೆ ನಿಮ್ಮ ಅನುಭವ ಅಲ್ಲ, ಎಂಟು ಜನರಲ್ಲಿ ಕೊನೆಯದು ಕೊಂಗಟ್ಟದ ಮಗು ನೀವು. ಕೊಂಗಟ್ಟ
3: ಕೊಂಗಟ್ಟಲ್ಲ ಆಗಳಿಕೆಲ್ಲ ಕೈದ ಅಥವಾ ಏಳೆಂಟು ಅಪತಿ ಎಷ್ಟು ಕೊಂಗಟ್ಟು ಉಳಿತು ಮೇಡಮ್ರಿ.
2: ಅದು ವಿಷಯ ಹೌದ. ನೀವು ಕೃಷಿ ಎಲ್ಲ ಮಾಡ್ತಿದ್ರೆ ಸರ್, ಗದ್ದಿಗೆಲ್ಲ ಇಳಿತಿದ್ದೀರ?
3: ಗದ್ದಿಗೆಲ್ಲ ಇಳುಕಂದ್ರೆ ನಾಲ್ಗೆ ಮನೆಗೆಲ್ಲ ಕೆಲಸ ಇರುತ್ತೆ, ನಮ್ ಸ್ವಲ್ಪ ಆಸ್ತಿ ಮನೆಯೆಲ್ಲ 20 ಮನೆಯೆಲ್ಲ ಕೆಲಸಕ್ಕೆಲ್ಲ ಇರುತ್ತೆ. ನಾವು ಕೃಷಿಗೆ ಇಳಿತಿ, ಎಲ್ಲಿವರೆಗೆ ಇಳಿತ್ಕೊಂಡ್ರೆ ಕೃಷಿ ಒಟ್ಟಿಗೆ ನಾವು 20. ನಾವು ನಮ್ಗೆ ನಮ್ಮ ಓಡಾಟ ಎಲ್ಲ ನಮ್ಮ ಕೆಲಸದವ್ರೊಟ್ಟಿಗೆ, ನಾವು ಅವ್ರೊಟ್ಟಿಗೆ, ಅವ್ರು ಏನ್ ತಿಂತಾರೋ ತಿಂತ ನಾವು ತಿಂದು, ಕೊನೆಗೆ ಅವ್ರು ಬಿಡಿ ಕನ್ಸ್ಕವ ಅಂತಾರೆ. ಬಿಡಿ ಕನ್ಸ್ಕವಾಪ ಬೆಂಕಿ ಬೆಟ್ಟಿಗೆ ಇರ್ತಿಲ್ಲ ನಮ್ಗೆ, ಅದು ಒಲಿಗೋಯ್ ಹಿಂಗೆ ಅದು ಅದು ಎಳದೇ ಕನ್ಸ್ಕೋದು, ಒಂದ್ ಸುತ್ತಿ ಎಳಿದಿರ್ ಬಿಡಿ ಹೊತ್ತುವುದಿಲ್ಲ. ಸಣ್ಣ ಸಣ್ಣದ ಅದ್ರಲ್ಲಿ ಕಂಡು ಇವತ್ತು ನಮ್ಗೆ ನೆನಪಿದ್ದು, ಒಂದ್ ಬಿಡಿ ಒಂದ್ ನಮ್ ಎಳ್ಕಂಡೆ ಬಂದ್ ನಾವು ಕೆಲಸ ತರಿ ಕೊಡುದು. ಯಾಕಂದ್ರೆ ಅದು ಅಲ್ದಿರ ಬೆಂಕಿ ಕಡ್ಡಿ ಕೀರಿ, ಬೆಂಕಿ ಕಡ್ಡಿ ನಮ್ಮಲ್ಲಿ ಅಂಗಡಿನ ತಪ್ಪದ್ ಬಹಳ ದೂರ, ಬೆಂಕಿ ಬೆಟ್ಕ ತತ್ತೆ ತಪ್ಪದ್ ಬಾರಿ ದೂರ. ನಾವು
2: ಮತ್ತೆ ಕಿಚ್ಚಿಡ್ಸುದು
3: ಕಿಚ್ಚಿಡ್ಸುದಲ್ಲ ಹಾಂಗ ತತ್ತ ಅಪರೂಪಕ್ಕೆ ಡೈಲಿ ಯೂಸ್ ಎಲ್ಲ ಕೆಲಸದಾರಲ್ಲ ಬಿಡಿಸಿ ಅಂದ್ರೆ ನಾವು ಒಲಿಗೆ ಹೋಯ್ ಹಚ್ಕೋ ಹಿಂಗೆ ಒಲಿ ಗ್ಯಾಂಡದ ಮೇಲೆ ಇಟ್ಟರೆ ಹಚ್ಚುದಿಲ್ಲ ಮೇಡಮ್, ಅದಕ್ಕೊಂಚೂರು ಒಂದ್ ಡಮ್ ಎಳೆದ್ರೆ ಮಾತ್ರ ಹೊಟ್ಟು ಹಚ್ಚು.
2: ಹೌದಾ? ನಮಗೆ ಗೊತ್ತಿರ್ಲಿಲ್ಲ
3: ಅದನ್ನ ಬಿಡಿಸಿ ಅಂದ್ರಿಗೆ ನಾವು ಬಿಡಿಸಿ ಏನಿತ್ತಂದ್ರೆ ಅರ್ಥ ಅಲ್ಲ.
2: ಬಟ್ ಈ ತರದ ಒಂದು ಹೆಲ್ಪ್ ಮಾಡ್ತಿದ್ರಿ ಬಿಡಿಸಿ ಅಂದ್ರೆ,
3: ಮತ್ತೆ ಕೆಲಸ ನೀರ್ ತಗೊಂಡೋಗಿ ಕೊಡುದು ಹಾಗೆ ಹೋಗಿ ನಿತ್ಕೊಂಡು ಅಪ್ಪ ಹೋಗಿ ನಿತ್ಕೊಂಡು ಅಂತ ಕೆಲಸದಾರಲ್ಲಿ ಹೇಳಿ ಮಳಿ ತೆಗಿತಾರೆ ಅಂತ ಹೇಳಿ ಹೇಳ್ತಾರೆ. ಹೇಳಿ ಮಳಿ ಅಂದ್ರೆ ಅಲ್ಲಿ ಉದಾಸೀನ ಮಾಡ್ತದಲ್ಲಿ ಏನೋ ಹೇಳಿ ಒಂದು ನೀರ್ ಕುಡಿತಿ ಅಂದ್ರೆ ನಿತ್ಕೊಂಡು ಸುಮ್ಮನೆ ಕೆಲಸ ಮಾಡುದಲ್ಲ, ಹೇಳಿ ಮಳಿ ತೆಗೋದು ಅಂತ ಹೇಳಿದ್ರೆ ಸುಮ್ಮನೆ ಟೈಮ್ ಪಾಸ್ ಮಾಡುದು, ಟೈಮ್ ಪಾಸ್ ಮಾಡ್ತಾರೋ ಹಾತ್ರ ಅಂತ ಹೇಳೋದಕ್ಕೆ ಅಲ್ಲೋ ನಾವು ನಿತ್ಕೊಂಬುದಷ್ಟೇ.
2: ಅಲ್ಲ ಸರ್, ನೀವು ಕಟೀಲಿಗೆ ಎಷ್ಟು ವರ್ಷ ಇದ್ದೀರಿ ಅಲ್ಲಿ ಕಾಲೇಜ್?
3: ನಾನು 88 ಹೋಗಿ 2019 ಕೆಲಸ ಮಾಡಿದೆ, 2024 ನಾನು ಪ್ರಿನ್ಸಿಪಲ್ ಆದಿ.
2: ಹೆಚ್ಚು ಕಮ್ಮಿ 30 ವರ್ಷ.
3: 30 ವರ್ಷ ಕಟೀಲಾಗಿದ್ದಿ, ಕಡೆಗೆ 5 ವರ್ಷ ರಾಮಕೃಷ್ಣ ಕಾಲೇಜಲ್ಲಿ ರಿಟೈರ್ಡ್ ಆದ್ಮೇಲೆ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡಿ.
2: ಮಂಗಳೂರಲ್ಲಿ ಅಂದ್ರೆ ನೀವು ತೆಂಕ್ಲೇ ಇದ್ರಿ? ಹೆಚ್ಚು ಕಮ್ಮಿ
3: ಹೆಚ್ಚು ನಾವು ತುಳಿನಂಗಿದ್ದು, ನಾವು ಈಗ ಈ ಕುಂದಾಪುರ ಕನ್ನಡದ ನಾನು ಹೆಚ್ಚು ಇರಲಿಲ್ಲ.
2: ಆದ್ರೆ ನಿಮ್ ಭಾಷೆ ಎಲ್ಲ ಬದಲಾಯಿಲ್ಲ ಸರ್?
3: ಭಾಷೆ ಬದಲಾವಕ್ಕೆ ಎಂತ ಗೊತ್ತಾ ಮೇಡಮ್, ಈ ಭಾಷೆ ಬದಲಾವಣೆ ಹೆಂಗ್ ಕೇಂದ್ರೆ ಅದು ಕತಿ ಅಂತ ಕೇಂದ್ರೆ ಒಳ್ಳೆ ಕಲ್ತನ ಒಳ್ಳೆ ಇದ್ರಂಗೆ ಅರ್ಧಂಬರ್ಧ ಕಲ್ತ ಹೋದ್ರೆ ಮಾತ್ರ ಭಾಷೆ ಬದಲಾತು. ಸಮ ಕಲ್ತ್ಕೊಂಡು ಹೋಯ್ನ ಕಣಿ, ಈಗ ನೀವು ಇಲ್ಲಿ ಯಾರನ್ನೇ ಬಪ್ ಕೇಳಿ ಅವ್ನು ಒಳ್ಳೆ ಪೋಸ್ಟ್ ಇದ್ದಾನೆ ಒಳ್ಳೆ ಉದ್ಯೋಗದಿದ್ದಾನೆ ಭಾಷೆ ಬದಲಾತಿಲ್ಲ. ಅದೇ ಈ ಒಂದು 4 ವರ್ಷ ಬೆಂಗಳೂರಿಗೆ ಹೋಗಿ ಬಂದಾನ, ಈಗ ಹೂನ್ ರೀ ಕೂರ್ ರೀ ಒಂದು ನಿಮ್ಮ ಕತಿ ಹೇಳುದ ವಾಪತ್ತಿಗೆ ನಮ್ಮ ಮನೆಗೆ ಎಲ್ಲ ಮಕ್ಕಳು ಕಣಿ ಹಾಸಿಗೆ ಹಿಡ್ಕೋ ಆತ, ಒಲ್ಲಿ ಹಿಡ್ಕೋ ಆತ, ಮತ್ತೆ ಬೇಕಾದಿಗೆ ಎಲ್ಲ ಹಿಡ್ಕೊಂಡು ಬೆಂಗಳೂರಿಗೆ ಆತ. ಬೆಂಗಳೂರಿಗೆ ಹೋಗಿ ಒಂದು 7 ವರ್ಷ ಲಾಯ್ಕಂತ ಎಲ್ಲ ಹಿಡ್ಕೊ ಬತ್ತ, ಯಾವ್ದು ಹಾಸಿಗೆ ಹಿಡ್ಕೊ ಬತ್ತ, ಬ್ರಿಷ್ಟ್ ನೆಲಕ್ಕೆ ತಾಂಗಿತ್ತು ಅದನ್ನು ಹಿಡ್ಕೊ ಬತ್ತ, ಎಲ್ಲ ಎಲ್ಲ ಹಿಡ್ಕೊಂಡು ಹಿಡ್ಕೊಂಡು ಬತ್ತ. ಒಂದು ಭಾಷೆ ಒಂದು ಬೆಂಗಳೂರು ಬಿಟ್ಟಿಗೆ ಬತ್ತ ಇರ್ತ, ನಮ್ಮ ಭಾಷೆನೇ ಬಿಟ್ಟಿಗೆ ಬತ್ತ. ಯಾಕೆ ಬರುವ ಕಡೆ ಹೂನ್ರಿ ಹೂನ್ರಿ ಏನ್ರಿ ಕೂರ್ರಿ ಕೂರ್ರಿ ಅಂತ ಹೇಳಿ ಶುರು ಮಾಡ್ತ, ಎಲ್ಲ ಹಿಡ್ಕೊಂಡು ಬಂದನಿಗೆ ಭಾಷೆನ ಹಿಡ್ಕೊಂಡು ಬಪ್ಪ ಗೊತ್ತಾತಿಲ್ಲ, ಭಾಷೆನ ಹಿಡ್ಕೊ ಬತ್ತಿಲ್ಲ. ಈಗ ನಮ್ಮ ಭಾಷೆ ಹೆಡ್ ಭಾಷೆ ಅಂತ ಹೇಳಿ ಅದೊಂದು ನೋಷನ್ ಆಗಿಬಿಟ್ಟು. ನಂಗೆ ಒಂದೇ ಒಂದು ಬೇಜಾರು ನಿಮ್ಮ ಹತ್ರ ಹೇಳಬೇಡಿ, ಕುಂದಾಪುರ ಕನ್ನಡ ಡಾಟ್ ಇದಕ್ಕೆ ನಿಮ್ಮ ರೇಡಿಯೋ ಕುಂದಾಪುರ ಕನ್ನಡ ಹೇಳೋದು, ತುಳಿನರಿಗೆ ಆ ಭಾಷೆ ಬಗ್ಗೆದು ಪ್ರೀತಿ ಅಭಿಮಾನ, ಅವ್ರು ಎಲ್ಲರೂ ಸಹಿತ ಒಂಥರ ಆಕ್ಸ್ಫರ್ಡ್ ಇಂಗ್ಲೀಷ್ ಮಾತಾಡ್ದಂಗೆ ತುಳು ಮಾತಾಡ್ತಾರೆ. ನಮ್ಮಲ್ಲಿ ಹಂಗಲ್ಲ, ಅದು ಭಾಳ ಕೆಟ್ಟ ಭಾಷೆ, ನಮ್ಮನೆಲ್ಲೇ ಹಂಗಿಂದೆಲ್ಲ ಮಾತಾಡೋಕ್ಕಾಗ ಆ ಪರಿಸ್ಥಿತಿ ನಮ್ಮಲ್ಲಿ ಇವತ್ತಿತ್ತೀಗ. ಆದ್ದರಿಂದ ಈ ಭಾಷೆ ಬಗ್ಗೆ ಪ್ರೀತಿ ನಾವು ಬಳಸರು ಮಾತ್ರ ಬೆಳಿತ್ಬಿಟ್ರೆ ಅದನ್ನ ನಾವು ಬದಿಗೊತ್ತರೆ ಅದು ಮೂಲಿಗುಂಪೈ.
2: ಆದ್ರೆ ನೀವು ತೆಂಕ್ಲಾಂಗೆ ಹಾಕೊಂಡು ಬಳಸದ್ ಹೆಂಗೆ ಅಂತ
3: ಅಲ್ಲ ತಾಂಗ್, ನಾನು ಫ್ರೀಕ್ವೆಂಟ್ ಆಗಿ ನಾ ಕುಂದಾಪುರ ಬರ್ತಾ ಇರ್ತೀವಿ, ನಾವು ಮನೆಗೆ ಬರ್ತಾ ಇರುತ್ತೆ, ನಮ್ಮ ಮನೆಯಲ್ಲಿ ಎಂತ ಒಳ್ಳೇದು ಕೆಟ್ಟದ್ದು ಎಲ್ಲದಕ್ಕೂ ನಾವು ಮನೆಗೆ ನನ್ನ ಹೆಂಡತಿಗೆ ತುಳು ಕಲ್ತಾಳಲ್ಲ, ಅವಳು ಒಳ್ಳೆ ಫ್ರೀಕ್ವೆಂಟ್ ಆಗಿ ತುಳು ಮಾತಾಡ್ತಾಳೆ,
2: ನಂಬದೇಳು
3: ಅವಳು ಇಲ್ಲಿ ಕೊಡ್ತಾಳೆ ಮಾಡ್ತಾಳೆ. ಆದ್ರೆ ಅವಳಿಗೆ ಅವಳು ಕಲ್ತದ ಕೆಲಸದಳು ಒಟ್ಟಿಗೆ ಕಣ್ ಕಲ್ತರು. ನಾನು ಕಟೀಲಂಗೆ ಎಲ್ಲ ಮಾತಾಡೋದು ತುಳಿದ್ ಮಾತಾಡತ್ತೆ, ನಾನು ಕುಂದಾಪುರದ ಅಂತೇಳಿ ಅವ್ರು ನಾನು ಕನ್ನಡದಲ್ಲೇ ಮಾತಾಡೋದು ಶುರು ಮಾಡ್ರು. ನಾನು ತುಳು ಮಾತಾಡ್ತೀನಿ ಅಂದ್ರೆ ಪ್ರಯತ್ನ ಮಾಡ್ರು ಅವ್ರು ಕನ್ನಡದಾಗ ಇವ್ರಿ ತುಳು ಬರ್ತಿಲ್ಲ ಅಂದೇಳಿ. ಹಾಗೆ ನಾನು ಕೆಟ್ಟ ಕೆಟ್ಟ ತುಳು ಮಾತು, ಯಾಕಂದ್ರೆ ಪ್ರಿನ್ಸಿಪಲ್ ಆರ್ಕೊಳ್ಳಿ ನಾನು ಭಾಳ ಜಾಗ ಇಂಗ್ಲೀಷ್ ಮಾತಾಡೋಕೆ ತುಳು ಮಾತಾಡೋಕೆ, ಯಾಕಂದ್ರೆ ಪ್ರಿನ್ಸಿಪಲ್ ಆದವನು ಎಂತ ಕೆಟ್ಟ ಕೆಟ್ಟದಕ್ಕೆ ಇಂಗ್ಲೀಷ್ ಮಾತಾಡ್ತಾರೆ ಹಾಗೆ ಇಂಗ್ಲಿಷು ಬಿಡ್ಕಾಯ್ತು, ಈಚೆ ಕಡೆ ತುಳು ಬಿಡ್ಕಾಯ್ತು. ಅದೇ ತುಳಿನಂಗೂ ಸಹಿತ ಹೆಚ್ಚು ಕಡಿಮೆ ಆರೇರ್ ಅನ್ಬೋದು ಸ್ವಲ್ಪ ಅಲ್ಲಿ ಹೆಚ್ಚು ಕಡಿಮೆ ಬೇಡ, ರಗಳೇ ಬೇಡ ಅಂತ ಹೇಳಿ ನಾನು ತುಳುವಿನ ಮಾತಾಡೋದೇ ಕೈ ಬಡ್ದೆ. ಹಂಗೆ ಬತ್ತ ನಾನು ಮಾತಾಡ್ತೀನಿ, ಹಂಗೆ ಮ್ಯಾನೇಜ್ ಮಾಡೋಷ್ಟು ಹಂಗೆ ಬತ್ತತ್ತೆ, ಇಂಗ್ಲೀಷು ತುಳು ಎರಡೂ ಬತ್ತತ್ತೆ. ಆದ್ರೆ ಬಹಳ ಇದಮಿತ್ತಮ್ ಅಂತ ಮಾತಾಡೋಷ್ಟು ನಮ್ಗೆ ಸಾಮರ್ಥ್ಯ ನಮ್ಗೆ ಇನ್ನೂ ಬರಲಿಲ್ಲ.
2: ಅದು ನಿಮ್ಮ ಕುಂದಾಪುರ ಕನ್ನಡ ಉಳಿದಕ್ಕೆ ಸಹಾಯ ಆಯ್ತಂತ?
3: ಖಂಡಿತ ಕುಂದಾಪುರ ಕನ್ನಡ ಉಳಿಕ್ ಸಾಧ್ಯ. ನಮ್ಮ ಮನೆಗೆ ನನ್ನ ಹೆಂಡತಿ ಸ್ವಲ್ಪ ಶುದ್ಧ ಒಚ್ಚಾಡಿಸ್ತಾಳೆ, ನಂಗೆ ಚೀಟ್ ಹೋಗ್ದು ಯಾಕೆ ಒಚ್ಚಾಡಿಸ್ಕ, ಶುದ್ಧ ಕನ್ನಡದ ಮಾತಾಡು, ಹೋಗ್ಬೇಕು ಹೊಯ್ಕಂದ್ ಹೇಳಿ ಅಂತ. ಹೋಗ್ಬೇಕಂದ್ರು ಆಪದಷ್ಟೇ, ಹೊಯ್ಕಂದ್ರು ಆಪದಷ್ಟೇ, ಹಾಪರ್ ಹೋತ್ರ ಹೈಕಂಬರ್ ಹೈಕಂತ.
2: ಅದ್ರಲ್ಲಿ ಎಂತ ಚೇಂಜ್ ಆಗ್ತಿಲ್ಲ,
3: ಏನು ಬದಲಾವಣೆ ಆಗ್ತಿಲ್ಲ, ಯಾಕೆ ಊಟ ಮಾಡಬೇಕು ಯಾಕೆ ಉಣ್ಕೊಂಬಕತ್ತಿಲ್ಲ. ಅದೆಲ್ಲ ಭಾಷೆನ ಉಳಿಸ್ರೆ ಆ ಮಕ್ಕಳಿಗೆ ಅದನ್ನು ಬಂದರೆ ಅದು ನಮ್ಮ ರಕ್ತಗತವಾಗಿ ಆ ಭಾಷೆ ನಮ್ಮ ಬಾತಿ ಇದ್ರ ಕೂಡ ನಮ್ಮ ಮಾತಿಗೆ ಅದು ಹೊಂದಾಣಿಕೆ ಆಯ್ತದೆ.
2: ಈಗ ನಿಮ್ಮ ಮಕ್ಕಳೆಲ್ಲ ಕುಂದಾಪುರ ಕನ್ನಡ ಮಾತಾಡ್ತಾರ?
3: ಅಯ್ಯೋ ನನ್ನ ಮಕ್ಕಳು ತುಳು ಮಾತಾಡ್ತಾರೆ, ಅವರು ಶಾಲೆಗೆ ವಾಪತ್ತಿ ಇಂಗ್ಲೀಷ್ ಮಾತಾಡೋದು ಶುರು ಮಾಡಿದ್ರೆ ಕುಂದಾಪುರ ಕನ್ನಡ ಮಾತಾಡ್ತಾರೆ. ಯಾಕಂದ್ರೆ ಈ ಅಪ್ಪ ಒಬ್ಬ ಇದ್ಮೇಲೆ ಅವನಿಗೊಂದು ಖುಷಿ ಆಗಲಿ ಅಂತ ಹೇಳಿ ಕುಂದಾಪುರ ಒಂದು ಚೂರು ಮಾತಾಡ್ತಾರೆ. ಮಾತಾಡ್ತೀನಿ ಅಂತ ಒಂದಿಲ್ಲ, ನಮ್ಮ ಸ್ವಸಿದಿಕ್ಕಳೆಲ್ಲ ಬಂದವರಿಗೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ, ಅವರೆಲ್ಲ ಸ್ವಲ್ಪ ಮಾತಾಡೋದಿಲ್ಲ ಮಾತಾಡೋದಿಲ್ಲ ಮಾತಾಡ್ತಾರೆ ಅಂದ್ರೆ.
2: ಆಯ್ತು, ನಿಮ್ಮ ಮೊಮ್ಮಕ್ಕಳಿಗಾರು ಹೇಳಿಕೊಡ್ಕೀಗ, ನಿಮ್ ಇಷ್ಟು ಗಾನ ಕುಂದಾಪುರ ಕನ್ನಡ, ನಿಮ್ ನೆಕ್ಸ್ಟ್ ಜನರೇಷನ್ ಪಾಸ್ ಆಗ್ಬೇಡ
3: ಅಲ್ಲ ಕುಂದಾಪುರ ಕನ್ನಡ.
2: ಈಗ ನೀವು ಕನ್ನಡ ಪ್ರಾಧ್ಯಾಪಕರ ಇದ್ದಾರೆ, ಕನ್ನಡ ಪ್ರಾಧ್ಯಾಪಕರ ಇದ್ದಕ್ಕೂ ನಂಗೆ ಎಂತ ಅನ್ಸುತ್ತೆ ಅಂದ್ರೆ, ನಮ್ಮಲ್ಲಿ ಸುಮಾರು ವ್ಯಾಕರಣ ಅಲ್ಲ ಕನ್ನಡದಲ್ಲಿ, ಕನ್ನಡ ವ್ಯಾಕರಣ ಅಂದ್ರೆ ಅಯ್ಯೋ ಸಮೋಸ ಅಲ್ಲಲ್ಲ ಸಮಾಸ, ಆ ಸಮಾಸನೆಲ್ಲ ತರಬೇಡಿ ಮಾರ್, ಆ ಷಟ್ಪದಿ ಅದು ಇದು ಅದನ್ನೆಲ್ಲ ಆ ಗುರು ಲಘು ಅಯ್ಯವ ಅದು ಹ್ಯಾಂಗ ಹಾಕುದು ಅದೆಲ್ಲ ಕಂಡ್ರೆ ತಲೆ ತಿರುಗಿ ಬೀಳ್ತೋ. ಈಗಿನ ಮಕ್ಕಳನ್ನಂತೂ ಕೇಂದ್ರ ಬೇಡ, ಕನ್ನಡ ಅಂದ್ರೆ ಅಯ್ಯೋ ನಂಗೆ ಆತಿಲ್ಲ, ಎಷ್ಟು ಹೊತ್ತು ಅದು ಒತ್ತು ಕೊಡ್ಕ, ಅದಕ್ಕೆ ಬಾಲ ಕೊಡ್ಕ, ಅದಕ್ಕೆ ದೀರ್ಘ ಕೊಡ್ಕ, ಅದೆಲ್ಲ ನಮ್ಗೆ ಆಪದಲ್ಲಪ್ಪ, ಇಂಗ್ಲೀಷ್ ಸೀದೆ ಬರ್ಕೋ ಹಾಪದಲ್ಲ ಬಿಡಿ.
3: ಎಷ್ಟೇ ಹೇಳಿ ನೀವು ಆಡದನ್ನ ಬರೋ ಕಾಪದ ಕನ್ನಡದ ಮಾತ್ರ
2: ಅಲ್ಲ,
3: ನೀವು ಆಡದನ್ನ ಇಂಗ್ಲೀಷ್ಗೆ ಆಡದನ್ನ ಇಂಗ್ಲೀಷ್ ಬರೋ ಕತ್ತಿಲ್ಲ, ಯಾವ ಭಾಷೆ ಆಡದನ್ನ ಆಡದನ್ನೆಲ್ಲ ಬರೋ ಕಾಪದ ಕನ್ನಡದಲ್ಲಿ ಮಾತ್ರ. ನೀವು ಎಂಥದೇ ಹೇಳಿ, ಎಂಥದೇ ನೀವು ಒಚ್ಚರಿಸಿ ಒಚ್ಚರಿಸಿ ಹೇಳಿ, ನಾನು ಅದನ್ನ ಕನ್ನಡದ
2: ಬರ್ಕೊಡ್ತೀನಿ.
3: ಅದೇ ನೀವು ಇಂಗ್ಲೀಷ್ ಹೇಳಿದ್ರೆ ಸ್ಪೆಲ್ಲಿಂಗ್ ಒಂದಿರುತ್ತೆ, ಅದರ ಒಂದು ಆಕ್ಸೆಂಟ್ ಅಂತಿರುತ್ತೆ,
2: ಕರೆಕ್ಟ್.
3: ಆಡದಂಗೆ ಆಡದಂಗೆ ಮಾತಾಡೋದಿದ್ರೆ ಕನ್ನಡದ ಮಾತ್ರ
2: ಕರೆಕ್ಟ್.
3: ಈಗ ವ್ಯಾಕರಣ ಪದ್ಯ ಛಂದಸ್ಸು ಅದೆಲ್ಲ ನೀವೇನು ಪಾಠದಂಗೆ ಓದಿ ಹಾಗೆ ಉರುಹೊಡೆದ ಕಲಿಕಂದೇಳಿ ಏನಿಲ್ಲ. ಹೀಗೆ ಬಂದೆ ನಾನು ಕಟೀಲಿನಿಂದ ಕೋಟಪೇಟೆಗೆ, ಪದ್ಯ ಇಲ್ಲದ
2: ಒಳ್ಳೆ
3: ಬಂದೆ ನಾನು ಕಟೀಲಿನಿಂದ ಕೋಟೆಪೇಟೆಗೆ ಅಂತೇಳಿ ಬರ್ ಹೋದನವನು ಮಂಗಳೂರಿನಿಂದ ಬೆಂಗಳೂರಿಗೆ ತಿರುಕನೂರ ನೂರ ಮುಂದೆ ಮರುಕು ಧರ್ಮ ಶಾಲೆಯಲ್ಲಿ ಅದೇ ದಾಟಿ ಎಲ್ಲ ಮಾತಂಗೂ ಛಂದಸ್ಸಿತ್ತು, ವ್ಯಾಕರಣ ಇತ್ತು, ಅದೆಲ್ಲ ಇತ್ತು. ವ್ಯಾಕರಣ ಅಂದ್ರೆ ನಾವು ಮಾಡ್ಕೊಂಡು ಈ ಕಣಿ ವ್ಯಾಕರಣ ದೊಡ್ಡ ಸಂಗತಿ ಅಂತದಿಲ್ಲ, ಅದು ವ್ಯಾಕರಣ ಮಾಡಿ ಆಪದಲ್ಲ. ಈಗ ಕಾಂತ ದೀರ್ಘ ಬಂತ
2: ಬಂತ,
3: ಕಾಂತ ಬಂತ ದೀರ್ಘ ಬಂದ್ರೆ ಮುಂದಿನದು ರಸ್ವವೇ ಆಗ್ಬೇಕು, ಕಾಂತ ವರ ಆಗ ಕಾಂತ ಕಾಂತಾವರ ಆಗ್ಬೇಕು, ಕಾಂತಾವಾರ ಮಾಡೋಕೆ ಆತಿಲ್ಲ.
2: ಇದು ತಾಪಕ ಇದು
3: ಅದು ಅದು ಇದು ದೀರ್ಘ ಆದ್ರೆ
2: ಅದು ಹ್ರಸ್ವ,
3: ಈಗ ಕಾರ ಹ್ರಸ್ವ ಬಂದು ದೀರ್ಘ ಕಾರ ವಾರವೇ ಆಗ್ಬೇಕು, ಅದು ಭಾಷಾ ನಿಯಮ, ಅದು ಭಾಷಾ ನಿಯಮ ಆಗಿದೆ. ಆದ್ರಿಂದ ಭಾಷೆನ ಅದು ಛಂದಸ್ಸು ವ್ಯಾಕರಣ ಅಲ್ಲ, ಭಾಷೆನ ನಾವ್ಯಾರು ಪಂಡಿತರು ಮಾಡೋದಲ್ಲ, ಅದು ಆ ಭಾಷೆ ಒಳಗಡೆ ವ್ಯಾಕರಣ ಛಂದಸ್ಸಲ್ಲ, ಅದರೊಟ್ಟಿಗೆ ಐಕ್ಯವಾಗಿರುತ್ತೆ.
2: ಅದ್ರಲ್ಲಿ ನಾನು ನಿಮ್ಗೆ ಕೇಮ್ಕಿದಿತ್ತ, ಈ ಮಾತಿಗೊಂದು ಗೀತು ಅಂತ ಇರುತ್ತ ಉದಾಹರಣೆಗೆ,
3: ಮಾತಿಗೂ ಯೋಧೇನಂತ ಎಲ್ಲ ಶಬ್ದ ಒತ್ತು ಕೊಡ್ಕು, ಮಾತು ಎರಡು ಸರಿ ಹೇಳದಂಗೆ ಒತ್ತು. ಈಗ ಬೇಡ ಬೇಡ ಬೇಡ ಬೇಡ ಅಂತ ಹೇಳಿದಾಗ ಅದಕ್ಕೆ ಒತ್ತು ಕೊಡ್ಕಲ್ಲ. ಈ ಇದೆಲ್ಲ ಈ ಕೂಡು ನುಡಿಗಳೆಲ್ಲ ಬಂತು, ಮಾತು ಗೀತು ಹಾಲುಗೀಲು ಹಣ್ಣುಗಿಲ್ಲು ಅದೆಲ್ಲ ಆ ಶಬ್ದಕ್ಕೆ ಅರ್ಥ ಇಲ್ಲ. ಈ ಶಬ್ದದ ಪುಷ್ಟಿಗಾಗಿ ಆ ಶಬ್ದಗಳನ್ನ ನಾವು ಬಳಸುವಂತ
2: ಅಂತ ನಮ್ ಕುಂದಾಪುರ ಕನ್ನಡದಲ್ಲಿ ಎಂತಲ್ಲ ಇತ್ತ,
3: ಎಂತಲ್ಲ ಎಲ್ಲದಕ್ಕೂ ಇತ್ತಲ್ಲ, ಯಾವ್ದಕ್ಕೆ ಇಲ್ಲ ಹೇಳಿ
2: ಹೇಳಿ.
3: ಹಡಿಗಿಡಿ ಮಾಡ್ಬೇಡ ಕಡೆ ಅಂತ, ಹಡಿಗಿಡಿ ಮಾಡ್ಬಿಟ್ಟು ಗಿಡಿ ಅಂತ ಎಂತ ಗೊತ್ತಿತ್ತು
2: ಇಲ್ಲ, ಅದಕ್ಕೆ ಅರ್ಥ ಇಲ್ಲ,
3: ಅರ್ಥ ಇಲ್ಲ. ಓದ್ಕ ಓದುಗಿದ್ದು ಅವ್ ಮರ್ತೇ ಬಿಟ್ಟಿದ್ದ ಮರ ಹೆಕ್ಕತಿ ಮನ್ ಓದುಗಿದ್ದುದಲ್ಲ ಆ ಗೀದು ಅಂದ್ರೆ ಅಂತ. ಉಂಬದ ಗಿಂಬದ ಕೇಳ್ಬೇಡಿ, ಸಮಾ ಬೇಡದಿದ್ದಲ್ಲ ಬರ್ಗರ್ ತಿಂತ, ಉಂಬದ ಗಿಂಬದೆ ಅಂತದ್ದು ಆ ಗಿಂಬದ ಅನ್ನೋದಕ್ಕೆಲ್ಲ ಸಮಾ ಬರ್ಗರ್ ತಿಂತ, ತಿನ್ಬೇಡ ತಿನ್ಬೇಡ ಅಂದ್ರೆ ಮಾಡ್ತಾವ ತಿಂತ, ಹಿಂಗೆ ಅದಲ್ಲ ಅದಕ್ಕೆಲ್ಲ ಒಂದೊಂದು ಶಬ್ದಕ್ಕೆ ಅದಕ್ಕೊಂದು ಕೂಡು ಶಬ್ದಗಳು ಬರುವಂತದ್ದು ಕುಂದಾಪುರ ಕನ್ನಡದ ಸೊಬಗ.
2: ಈ ಜೋಡು ಪದ ಇರುತ್ತಲ್ಲ ಕನ್ನಡದಲ್ಲಿ, ಅದ್ ನಮ್ ಕುಂದಾಪುರ ಕನ್ನಡದಲ್ಲಿ ಉದಾಹರಣೆ ಯಾವ್ದು,
3: ಯಾವ ಜೋಡು ಪದ, ಎರಡು ಎರಡು ಪದಗಳು ಬರುದ. ಈಗ ಹಣ್ಣು ಹಂಪಲು ರೋಗ ರುಜಿನ ಅವೆಲ್ಲ ಜೋಡು ಜೋಡಿ ಪದಗಳು ಅವೆಲ್ಲ
2: ಆಯ್ತು ನಮ್ ಕುಂದಾಪುರ ಕನ್ನಡದಲ್ಲ.
3: ಕುಂದಾಪುರ ಕನ್ನಡದಂಗೆ ಜೋಡ ಪದ ಅಂದ್ರೆ ಅದ್ ಯಾವ್ದು ಹುಡುಕುದು ಈಗ ಅಂದ್ರೆ ಅದು ಕುಂದಾಪುರ ಕನ್ನಡದ ಅಂತ ಹೇಳಿ ಏನಂತದ
2: ಆತರದ
3: ಏನಿಲ್ಲ.
2: ಗ್ರಾಂತಿಕ ಕನ್ನಡದ ನಾವು ಹಣ್ಣು ಹಂಪಲು
3: ಗ್ರಾಂತಿಕ ಕನ್ನಡವನ್ನೇ ನಿನ್ನೆ ಹೇಳಿದಂಗೆ ಕನ್ನಡ ನಾವು ಬೇರೆ ಅದನ್ನೇ ಬಳಸ್ತೇ. ಈಗ ಕಣಿ ನೀವು ಮದಿಗೋಪತಿಗೆ ಘನ ಸೀರೆ ಉಟ್ಕೊಂಡ್ರೆ ಆ ನೆರಿಗೆ ಎಲ್ಲ ಒಳ್ಳೆ ಗರ್ಗರ್ಗರ್ಗರೆ ಒಳ್ಳೆ ನಿಮ್ಗೆ ಅಗಲ ಏನಿಲ್ಲತ್ತೆ. ದಿನಾ ನೀವು ಉಟ್ಕೊಂಡು ಇಪ್ಪ ಸೀರೆ ಏನತ್ತ ನೀವು ಹೇಳ್ದಂಗೆ ಎಂತದ್ದು
2: ಕರೆಕ್ಟ್.
3: ಈಗ ನೀವು ಮದಿಗೂ ಹರ್ಕೊಳ್ಳಿ ಮದಿ ಸೀರೆ ಒಂದು ಬಿಚ್ಚಿ ಹಾಕ್ರೆ ಸಾಕು, ಅಭ್ಯಾಸ ಹಾಕಂದೇಳಿ ನೀವು ಮದಿಗೆ ಬಿಚ್ಚಿ ಹಾಕೋ ಸೀರೆ, ಮತ್ತೆ ನೀವು ನೈಟಿಯೋ ಮತ್ತೊಂದು ನಿತ್ಯವಡು ಸೀರೆ ಉಟ್ಕೊಂಡಾಗ ಅದು ನಮ್ಗೆ ಹೊಂದಾಣಿಕೆ ಆಗ್ತದೆ, ಆ ಸೀರೆ ನಮ್ಗೆ ಹೊಂದಾಣಿಕೆ ಆಗ್ತಿಲ್ಲ. ಈ ಭಾಷೆ ಹಾಗೆ ನಮ್ಗೆ ಮುರುಕ್ ಬಪ್ಕೋಯ್ ನಾವು ಅದನ್ನೇ ಮುರಿತ ಮುರಿತ ನುರಿತ ನುರಿತ ಅದನ್ನೇ ಬಳಸ್ತಾ ಬಳಸ್ತಾ ಒಪ್ಪದ ಸಣ್ಣದು ಮಾಡ್ಕೋದು ಅನಿವಾರ್ಯ.
2: ಓಕೆ,
3: ಈಗ ನಾನು ಪ್ರೊಫೆಸರ್ ಎಂ ಬಾಲಕೃಷ್ಣ ಶೆಟ್ಟಿ ಪ್ರತಿ ಸರಿ ಹಂಗೆ ಕರಿತೆ ಕಂಡು ಪೂರೈಸುತ್ತ ಕಡಿ ಒಂದೊಂದೇ ಹೋತು ಪ್ರೊಫೆಸರ್ ಹೋಯ್ ಬಾಲಕೃಷ್ಣ ಶೆಟ್ಟಿ ಹತ್ತು ಕಡಿ ಬಾಲಕೃಷ್ಣ ಹೋಯ್ ಕಡಿ ಅಂತ ಹತ್ತಂದ್ರೆ ಬಾಲಕೃಷ್ಣ ಹತ್ತು ಕಡಿ ಬಾಲ ಹತ್ತು ಕಡಿ ಹೋಯ ಯಾಪದೆ ಯಾಕಂದ್ರೆ ಅದೇ ಸಣ್ಣದಾಯಿ ನೀಗ ಮ್ಯಾಮ್ ಅಂತ ಮೇಡಮ್ ಇದ್ದ ಶಬ್ದ ಮ್ಯಾಮ್ ಆಗಿ ಬಿಡತ್ತೆ. ಹಾಗೆ ದೊಡ್ಡದು ಮಾಡೋಕೆ ನಾವು ಸೌಲಭ್ಯ ಆಕಾಂಕ್ಷೆ ಅದೆಲ್ಲ ಭಾಷೆಯಲ್ಲಿ.
2: ಸರ್ ಯಾಕೆ ಶಾರ್ಟ್ ಆಯ್ಲ ಸರ್
3: ಯಾವ್ದು
2: ಸರ್ ಮೇಡಮ್ ಇದ್ದದ್ದು ಮ್ಯಾಮ್ ಆಯ್ತಲ್ಲ ಸರ್ ಇದ್ದದ್ದು
3: ಸರ್ ಇದ್ ಮೊದಲು ಶಣದಿತ್ತು ಈಗ
2: ನಮ್ಮ ಕುಂದಾಪುರ ಕನ್ನಡದಲ್ಲಿ ಈಗ ಗಂಡನನ್ನ ಕರೆಯೋದು ಅಡ್ರೆಸ್ ಮಾಡೋದು ಹೆಂಗಂದ್ರೆ ಹಾಯ್
3: ಅಲ್ಲ ನಮ್ಮಲ್ಲಿ ಹೇಳ್ತಿ ಕೇಳಿ ಈ ಗಂಡನ ಹೆಸರು ಹೇಳಿದ್ರೆ ಆಯುಷ್ಯ ಕಡಿಮೆ ಅಂತಂದೇಳಿ ನಮ್ಮಲ್ಲಿ ಒಂದು ನಂಬಿಕೆ.
2: ಹೌದು,
3: ಎಲ್ಲಿವರೆಗಂದ್ರೆ ನೀವು ಹೇಳ್ತೀರಿ ನಮ್ಮ ಕುಂದಾಪುರ ಕನ್ನಡ ಇಷ್ಟು ಚಂದ ಎತ್ಕೊಂಡ್ರೆ ಎಂಟ ಅಂದೇಳಿ ಹೇಳಿ ಗಂಡನ ಅಣ್ಣ ಇದ್ರೆ ಅವ್ರು ಎಂಟು ಅಂತ ಇರ್ತಾರೆ. ಏಳು ಹೆಚ್ಚಂ
2: ಹೌದು,
3: ಏಳು ಹೆಚ್ಚಂದು
2: ಹೌದು,
3: ಏಳು ಹೆಚ್ಚು ಏಳು ಹೆಚ್ಚು ಒಂಬತ್ತು, ಏಳು ಹೆಚ್ಚು ಒಂಬತ್ತು ಅಂದ್ರೆ ಅದು ನನ್ನ ಅಮ್ಮ ನನ್ನ ಅಪ್ಪನ ಅಣ್ಣ ಒಬ್ರು ಮಂಜಯ್ ಅಂತಿದ್ರು, ನನ್ನ ಅಮ್ಮ ಗಂಜಿ ಅಂತಿಲ್ಲ ಮಂಚ ಅಂತಿಲ್ಲ ಅವಳು ಮಂಚ ಅಂದ್ರೆ ಮಂಜ ಗಂಜ ಗಂಜಿ ಎಲ್ಲ ಸೇರುತ್ತಲ್ಲ. ಈಗ ಬಿಡಿ ಪ್ರಶಾಂತ ಇದ್ರೆ ಪಶು ಒಂದು ಹೇಳಿ ಕರೀತ್ರಿ ಅಂತ ಮಾಡೋಕತ್ತೆ ಗಂಡನ ಆ ರೀತಿಯಲ್ಲಿ ಶಾರ್ಟ್ ಮಾಡ್ತಾರೆ. ಮೊದಲನೇ ಗಂಡನ ಹೆಸರು ಕ್ರಮವೇ ಇಲ್ಲ, ಗಂಡನ ಹೆಸರಾರು ತಪ್ಪೇ ಹೇಳಕ್ಕ ಗಂಡನಣ್ಣ ಬಾವಣ್ಣನ ಹೆಸರು ಹೇಳುಕೆ ಇಲ್ಲ, ನಮ್ಮ ಬಾವಣ್ಣ ಹೆಸರು ಹೇಳುಕೆ ಇಲ್ಲ ಮುಟ್ಟುಕೂ ಇಲ್ಲ, ಬಾವಣ್ಣನ ಎಂಜಲನ್ನ ತಮ್ಮನ ಹೆಂಡತಿ ತೆಗೋಕಿಲ್ಲ.
2: ಯಾಕೆ?
3: ಅದು ಅದು ಅದು ಅಷ್ಟು ನಿಷಿದ್ಧ ಅಷ್ಟು ಪವಿತ್ರ ಗಂಡನ ಅಣ್ಣ ಎಂಜಲ್ ಕೂಡ ತೆಗೋಕಿಲ್ಲ. ಅದು ಮಕ್ಕಳ ಹೆರಪ್ಪನ ಎಂಜಲ್ ತೆಗೀನಿ ಮರ್ರೆ ಅದೇ ಬಟ್ಲ ತೆಗೀನಿ
2: ಹಿರಿಯಪ್ಪ
3: ಹಿರಿಯಪ್ಪ ಹಿರಿಯಪ್ಪ ಅದು ಹಿರಿಯಪ್ಪ ಅಂದ್ರೆ ದೊಡ್ಡಪ್ಪ ಅಂತೇಳಿ ಅಂದ್ರೆ ತೆಗೆಯೋದು ಅದಕ್ಕೆ ಎಂಜಲ್ ತೆಗೆಯೋದು. ಮತ್ತೆ ಕುಂದಾಪುರ ಕನ್ನಡದ ಅದೆಲ್ಲ ಅದೆಲ್ಲ ರೂಢಿ ಮಾಡ್ಕೊಂಡು ಬಂದ್ರು. ಈಗೆಲ್ಲ ಬಿಡಿ, ಈಗೆಲ್ಲ ಗಂಡಲ ಎಂಜಲ್ ಅಲ್ಲ ಹಿರಿಯಪ್ಪನೇ ನಮ್ಮ ಎಂಜಲ್ ತೆಗೋಕೋದು ಹಿರಿಯಪ್ಪನ ಕತ್ತಿ ಹಾಗೆ ಹೋಯ್ತು.
2: ಅದಂಗೊಂದು ನೆನಪಾಯ್ತು, ಅದು ಯಾರೋ ಗಂಡನ ಹೆಸರು ಶಂಕರಮ್ರ ಅವ್ರ ಹೋಟ್ಲಿಗೆ ಹಾರಮ್ರ ಅಲ್ಲಿ ಶಂಕರಪಳ್ಳಿ ಎಲ್ಲ ಅವ್ರು ಮಾಡ್ತಾರಂತ ಹೋಟ್ಲೆಲ್ಲ. ಶಂಕರಪಳ್ಳಿ ಬೇಕಿತ್ತು ಅವ್ರಿಗೆ ಪರ್ಚೇಸ್ ಮಾಡೋಕೆ, ಅದು ಗಂಡನ ಹೆಸರು ಹೇಳುಕ್ಕಾಗಲ್ಲ, ನಂಗೆ ಅವ್ರ ಪಳ್ಳಿ ಕೊಡಿ ಅವ್ರ ಪಳ್ಳಿ ಕೊಡಿ ಅಂತ ಹೇಳ್ತಿದ್ರು. ಅದು ಯಾರು ಪಳ್ಳಿ ಮರ ಅಂದ್ರೆ ಅವ್ರ ಪಳ್ಳಿ ಅವ್ರ ಪಳ್ಳಿ ಅಂತ. ನಾನು ಇಂಥದ್ದೆಲ್ಲ ನನ್ನ ಅಮ್ಮನಲ್ಲಿ ಕಂಡಿದ್ದೆ, ನನ್ನ ಅಜ್ಜಿಯಲ್ಲಿ ಕಂಡಿದ್ರೆ, ನನ್ನ ಅತ್ತೆ ನನ್ನ ಮಾಯಿ ಕಾಳು ಅವ್ರದ್ದೆಲ್ಲ ಆ ಭಾಷೆಯಲ್ಲಿ. ನೀವು ಹೇಳ್ದಂಗೆ ಮಾವನ ಹೆಸರು, ಮಾಯಿ ಹೆಸರು, ಭಾವನ ಹೆಸರು, ಗಂಡನ ಹೆಸರು, ಇಷ್ಟು ಹೆಸರುಗಳನ್ನು ಅವ್ರು ಹೇಳುದೇ ಇಲ್ಲ. ನೀವು ಹೇಳ್ದಂಗೆ ಏಳೆಚ್ಚು
3: ಏಳೆಚ್ಚು. ಮತ್ತೆ ಈ ಮೂರು ಗಂಡು ಹುಟ್ಟು ಮತ್ತೊಂದು ಹೆಣ್ಣು ಹುಟ್ಟರೆ ಅದು ನಮ್ಮಲ್ಲಿ ಅಷ್ಟೊಂದು ಲಕ್ಷಣ ಅಂತ ಹೇಳಿ ಅಲ್ಲ
2: ಸರ್. ನಾನು ಮೂರು ಗಂಡು ಆದ್ಮೇಲೆ
3: ಒಂದೇ ಬೇಡಿತ್ತು ಹೇಳು ಬಂದ್ಕೆ ಅದಕ್ಕೆ ಒಕ್ಕು ಅಂತೇಳಿ ಹೆಸರು ಅಕ್ಕಮ್ಮ ಅಂತೇಳಿ ಹಿಂಗೆ ದೇವ್ರ ಹೆಸರಿಟ್ಟು ಅದೇ ಅಂತ ಇಲ್ಲ. ರಾಮಾಯಣ ಬಂದ್ರು ಕೂಡಲೇ ಮೂರು ಗಂಡು ಮಕ್ಕಳು ಹುಟ್ಟರು ಕೂಡಲೇ ಒಂದು ನಂಬಿಕೆ ಅಷ್ಟೇ ಅವಳಿಗೆ ಒಂದು ಅಕ್ಕಮ್ಮ ಅಂತ ಹೇಳಿ ಇಡುದು ಅಂದ್ರೆ ಅಕ್ಕು ಅಂತ ಹೇಳಿ ಕರೋದು. ಯಾಕಂದ್ರೆ ನಾಲ್ಕನೇ ಮಗು ಹಾರ್ಕೊಳ್ಳೆ ಅಕ್ಕು ಅಂತ ಕರೋದು. ಮತ್ತೆ ಎಂಟು ಒಂಬತ್ತಲ್ಲ ನಮ್ಮ ಕಣಗರು ಹುಟ್ಟರು ಕೂಡಲೇ ಕಡಿಕೊಂದು ಕೊನೆಗೊಂದು ಸಾಕು ಅಂತ ಹೆಸರು
2: ಸಾಕು. ಹೌದು ಹೌದು
3: ಸಾಕು, ಇನ್ನು ಹುಟ್ಟುತ್ತಾ ಕಂಡ್ಬೇಡಿ ಅಂತ ಹೇಳಿ ಸಾಕು ಅಂತ ಹೇಳಿ ಹಿಂಗಿದೆಲ್ಲ ಒಂದು ರೂಢಿಯಲ್ಲಿ ನಾವು ಮಾಡ್ಕೊಂಡು ಬಂದದ್ದು ಇದೆ.
2: ಈಗ ಗಂಡನ ಕಾಲ ಸಂಬೋಧನೆ ಮಾಡೋದಿದೆಯಲ್ಲ ನಮ್ಮಲ್ಲಿ, ಹೆಂಡತಿನ ಸಂಬೋಧನೆ ಮಾಡುದು ಗಂಡನ ಸಂಬೋಧನೆ ಕುಂದಾಪುರ ಕನ್ನಡ.
3: ಕುಂದಾಪುರ ಕನ್ನಡದಲ್ಲಿ ಹೆಂಡತಿನ ಸಂಬೋಧನೆ ಹಾಯ್ ಹಾಯ್ ಅಂದ್ ಎಂತದ್ ಆಯ್ಕೆ
2: ಹೆಂಡತಿ ಗಂಡನ
3: ಹೆಂಡತಿನ ಹೇಳ್ತಿ ಹಾಯ್ ಎಂಬ ನೀವು ಮಾತಾಡು ಕೊಟ್ರೆ ಹಾಯ್ ಬಗ್ಗೆ ನಾ ಅರ್ಧ ಗಂಟೆ ಮಾತಾಡ್ತಿ
2: ಒಂಚೂರು ಹೇಳಿ
3: ಹಾಯ್. ಈಗ ಹಾ ಏನ ನಾನಿದ್ದು ನಿಂಗೆ ತೋರುದಿಲ್ಲ ಏನ ಆ ಹೋ ಬೇರೆ
2: ಅಹಂಕಾರ
3: ಅಹಂಕಾರ ಹಾಯ್ ಹಾಯ್ ಸ್ವಲ್ಪ ಕೈ ಹಾಕಿ ಮರ್ರೆ
2: ರಿಕ್ವೆಸ್ಟ್
3: ಆ ಹಾಯ್ ಬೇರೆ. ಇನ್ನೊಂದು ಇನ್ನೊಂದು ಹಾ ಅಪ್ಪಿದ್ದ ಗಡೆ ಒಂದು ಕರೆದ ಕೇಮ್ ಆ ಹೋ ಬೇರೆ
2: ಕರೆಕ್ಟ್
3: ಅರ್ಥ ಆಯ್ತು ನಿಮ್ಗೆ ಎಲ್ಲ ಹಾಕು ಒಂದೊಂದು ಟೋನಿಗೂ ಒಂದೊಂದು ಅರ್ಥ. ಇನ್ನು ಹೆಂಡತಿ ಹಾಯ್ ಅಂತೂ ಕೇಮ್ದೇ ಬೇಡ ಅವಳು ಮೊದಲನೇ ಇನ್ನು ಇನ್ನು ಹಾಯ್ ನಿಮ್ಗೆ ಸುಕ್ಕ ನಿಮ್ಗೆ ಕಲ್ಕಂಡಿ ಆ ಫಾರೆಸ್ಟ್ ಐದು ಗಂಟೆ ಬಂದು ಮನೆಗೆ ಕೂತಿರ ನೀವು ಇಷ್ಟೊತ್ತಿಗೆ ವಾಪಸ್ ಅಂದ್ರೆ ಆ ರಸ್ವ ಹಾಯ್ ಅದು ಸ್ವಲ್ಪ ದೀರ್ಘ ಆತ್ ಕೆಲವು ಸರಿ ಹಾಯ್ ಕಣ್ಕಕ್ಕನ ಮಗಳು ಜಲ್ದನ್ ಮಗಳು ಸುಮಿತ್ರ ವಾದಳು ಬರಲೇ ಇಲ್ಲ ಮಾರ್ರೆ ಆಗ ಹಾಯ್ ದೀರ್ಘ ಕಡಿಗೆ ಇನ್ನೂ ದೀರ್ಘ ಮಾಡ್ತ ಹಾಯ್ ಹೊಲ್ತಾಡೋರು ಮಳಿಗೆ ಹಂಗೆ ನೈಟಿ ಒಂದ್ ತಕೊಂಡ್ರು ಮೂರು ಎತ್ತಿ ಕೊಡ್ತಾರ ಮಾರ್ರೆ ನಾವು ತಕೊಬಪ್ಪಿ ಅಂದ್ರೆ ಮೂರನೇ ಹಾಯ್ ಇವನ್ ಕಿಸಿ ಬಿತ್ತು ಅಂತ ಹೇಳಿ ಎರಡನೇ ಹಾಯಲ್ಲ ನೆರ್ಮನೇರ್ ಸುದ್ದಿ ಹೇಳ್ತಾಳೆ ಮೂರನೇ ಹಾಯಲ್ಲಿ ಬೈತಾಳ ಲೆಕ್ಕ ಈ ಹಾಯಲ್ಲೇ ದೀರ್ಘ ಅನಿಸುವ ಮತ್ತು ದೀರ್ಘ ಮಾಡಿಕೊಳ್ಳಿ ಹಿಂಗೆಲ್ಲ ಬೇರೆ ಬೇರೆ ಆಗ್ತದೆ ನೀವು ಹೆಂಡತಿ ನಿಮ್ಮ ಮಾತಿನ ಅಡ್ ಬಂದು ಈಗ ನೀವು ಗಂಡನ ಹೆಸರಿಗೆ ಗಂಡ ಹೆಂಡತಿನ ಹಾಯ್ ಎಂದೇ ಕರೋದು ಹೆಂಡತಿ ಹೆಸರು ಹೇಳೋಕ್ಕಿಲ್ಲ ಹೆಂಡತಿ ಹೆಸರು ಹೇಳೋದಿಲ್ಲ ಹೆಂಡತಿ ಹೆಸರು ಗಂಡ ಹೇಳೋದಿಲ್ಲ ನಮ್ಮ ನನ್ನ ಅಪ್ಪ ನನ್ನ ಅಮ್ಮನ ಹೆಸರು ಹೇಳೋದಿಲ್ಲ
2: ನೀವು
3: ನಾವು ಹೇಳೋದೆಲ್ಲ ಹೇಳುತ್ತೆ ಇಲ್ವಾ ಅಂತ ಹೇಳಿದ್ರೆ ನಮ್ಮ ಕಾಲ
2: ಗಂಡ ನನ್ನ ಹೆಸರು ಹೇಳೋದಿಲ್ಲ
3: ನಿಮ್ ಗಂಡ ಅದೇ ಹೇಳೋಕೆ ನಿಮ್ ಕಾಲ ಬೇರೆ ಅಲ್ಲ ಈಗ ಈಗಿನ ಹುಡುಗಾಟಿಕೆ ಕಾಲದಾಗೆ
2: ಅಲ್ಲ ನನ್ನ ಗಂಡ ಈಗಲೂ ನನ್ನ ಹೆಸರು ಹೇಳಿ ಕರೆಯುವುದಿಲ್ಲ
3: ಹಂಗಾರ ಸಂಪ್ರದಾಯ ಇತ್ತಂಗ
2: ನನ್ನ ಹೆಸರು ಹೇಳುದೇ ಇಲ್ಲ
3: ನೀವು ಏನ್ ಹೇಳಕ್ಕ ಈಗ ನಿಮ್ಮನ್ನೀಗ ಅವ್ರು ಹಾಯ್ ಅಂದ್ರ ಮೇಲೆ ನೀವು ಹೋಜ್ಜ ಅನ್ಕ ಹೋಜ್ಜ ಅಂದ್ರೆ ಇನ್ನೆಲ್ಲ ಅಪ್ಪನ ಕರಿ ಮಕ್ಕಳೇ ಅಂದ್ರೆ ಮಕ್ಕಳ ಕೈಲಿ ಹೇಳುದು ಅಪ್ಪನ ಕರಿ ನಿಮ್ಮ ಮಕ್ಕಳೇ ಅಂತ ಹೇಳಿ ಅಂದ್ರೆ ಹೆಸರು ಹೇಳಕ್ ಆಗ್ತಿಲ್ಲಲ್ಲ ಮತ್ತೆ ಇಲ್ದಿದ್ರೆ ಅವರೇ ಸ್ವಲ್ಪ ಇದ್ರೆ ಗಂಡ ಹೆಂಡತಿ ಅತ್ತ ಇದ್ರೆ ಹೋಜ್ಜ ಒಂದ್ಸೂರು ಕಾಂಬ ಎಂತದ ಒಂದ್ ನಾಲ್ಕು ಮಡಿಗೆ ಎದ್ದಿ ಕೊಡ್ತಾಳ ಬರ್ಲಿ ತಕ್ಕಂಬ ಅಂತ ಹೇಳಿ ಆ ಹೋಜ್ಜ ಒಂಬತ್ತಿಗೆ ಅಂದ್ರೆ ಅವ್ರಿಗೆ
2: ಗೌರವಪೂರ್ವಕ
3: ರಾಜ್ಯದಲ್ಲಿ ಗಂಡಿಂಗ್ ಬೆಲಿ ಕೊಡುವಂತ ಕ್ರಮ
2: ಈಗ ನಿಮ್ಮ ಹೆಂಡತಿ ನಿಮ್ಮನ್ನ ಎಂತ ಅಂತ ಕರೀತಾರೆ ಸರ್
3: ನಮ್ಮನೇ ಹಾಯ್ ಎಂದೇ ಕರೋದು ಅವಳು ಹೆಸರು ಹೇಳುದಿಲ್ಲ
2: ಹಾಯ್ ಅಂದ್ರೆ ಹಾಯ್ ಅಂದ್ರೆ ಹಾಯ್
3: ಅದು ಹಾಯ್ ಇದ್ದದ್ದು ಈಗ ನಿಮ್ಮ ಕಾಲಕ್ಕೆ ಹಾಯ್ ಆಯ್ತದ್ದು ನಮ್ಮ ಕಾಲ ಹಾಯ್ ಇದ್ದದ್ದು
2: ಎಷ್ಟು ಲೈಕ್ ಅಲ್ಲ ಆ ಪದ ಬಳಕೆ ಅದ್ರಲ್ಲಿ ನಾವು ಬಳಸುವ ಧ್ವನಿ ಅದು ಎಷ್ಟೆಷ್ಟು ಅರ್ಥ ಕೊಡುತ್ತೆ
3: ಚಂದ ಐತೆ ಈ ಕಣಿಗೆ ಈಗ ಕಣಿಗೆ ಈಗ ನಮ್ ಗೋಸರ ಅಂತಿ ಆ ಗೋಸರಂ ಶಬ್ದಕ್ಕೆ ಇಷ್ಟ ಅರ್ಥವ್ಯಾಪ್ತಿ ಇತ್ತು ಕಣಿ
2: ಎಷ್ಟು
3: ಈಗ ಗೋಸರ ಅಂದ್ರೆ ಕೆಸರಲ್ಲ ನೀರು ರಾಡಿ ಅಲ್ಲ ಅದ್ರಲ್ಲಿ ಕಣಿ ಹೊಟ್ಟಿದೆಲ್ಲ ದನದ ನೀರು ಉಚ್ಚಿ ಹೋಯಿ ದನದ ಗೋಮಯ ಹೋಯಿ ಎಲ್ಲ ಮಿಕ್ಸ್ ಆದಿತ್ತಲ್ಲ ಒಂದೊಂದು ಫಲವತ್ತಾದಂತ ಮಣ್ಣಿಗೆ ಗೋಸರ ಬಂದವು ನಾವು ಗೋಸರ ಮೇಲೆ ನೋಡೋದೇ ಹೊರತು ಕೆಸರ ಮೇಲೆ ನೋಡೋದಲ್ಲ
2: ಕರೆಕ್ಟ್
3: ಆ ಗೋಸರ ಎಂಬ ಶಬ್ದಕ್ಕೆ ನೀವಂತಾರೆ ಎಷ್ಟೊಂದು ಕಲ್ಪನೆ ಇತ್ಕಣಿ ಆ ಕೃಷಿಗೆ ಅನುಕೂಲವಾಗಿರ್ತಕ್ಕಂಥ ಒಂದು ಜಾಗ ಅಂತ ಅರ್ಥ ಅದು ಕೆಸರಿ ಎಲ್ಲೂ ಆಗ್ತದೆ ಈಗ ನೀವು ರೋಡ್ ನೀರು ನಿಂತಿರೋ ಕೆಸರು ಆಗ್ತದೆ ಗೋಸರ ಆಗ್ತಿಲ್ಲ ಅದು ಈ ಕಣಿ ಹೊಟ್ಟೆ ತಿಪ್ಪುದು ಹೊಟ್ಟೆ ತಿಪ್ಪದ ಅಂದ್ರೆ ಕೂಡ ಕಣಿ ಅವನಿಗೆ ನಮ್ಮನ್ನು ಕಂಡುಕೊಂಡು ಸ್ವಲ್ಪ ಹೊಟ್ಟೆ ತಿಪ್ಪತ್ತು ಮಾರ್ರೆ ಇನ್ನು ಅಂಥ ಶಬ್ದಗಳು ಎಷ್ಟು ಬೇಕು ನಿಮಗೆ ಗಜಮೈಕ ಬಾ ಗಜಮೈಕ ನಮ್ಮ ನಿಮ್ದಲ್ಲಿ ಈಗ ಒಂದು ಮೈಕಾರೆ ನಮ್ಮ ಮೂರು ಮೈಕ್ ಇತ್ತು ಗಜಮೈಕ ಹರ್ಮೈಕ ಕಣ್ಮೈಕ ಮೂರು ಮೈಕ್ ಇತ್ತು ನಮ್ಗೆ ಒಂದು ಮೈಕ್ ನಿಮ್ದಲ್ಲಿ ಒಂದೊಂದಾರೆ ನಮ್ದು ಗಜಮೈಕು ಇತ್ತು ಗಜಮೈಕ ಅಂತ ಹೇಳ್ರೆ ಕಣ್ಣ ಮೈಕ ಮಾಡೋಳು ಅಂದ್ರೆ ಗಜಮೈಕ ಅಂದ್ರೆ ಮೈಕ ಮಾಡೋರು ಇರ್ತೇವೆ ಎಲ್ಲ ಸಾಮಾನ್ಯ ಒಂದು ಚೂರು ಪಡ್ಬೇಕು ತಪ್ಪು ಮಾಡೋದು ಮೈಕ ಮಾಡ್ತಾಳೆ ಅಂದೇಳಿ ಗಜಮೈಕ ಅಂದ್ರೆ ಗಜ ಅಂದ್ರೆ ಶಬ್ದ ಹಾಕೋದೆ ಸ್ವಲ್ಪ ಜಾಸ್ತಿ ಮಾಡ್ತಾಳೆ ಅಂದೇಳಿ ಹರ್ಮೈಕ ಅಂದ್ರೆ ಎರಡು ಸಮಯ ಯಾಸ ಮಾಡ್ತಾಳೆ ಕಣ್ಮೈಕ ಅಂದ್ರೆ ಈ ಕಣ್ಣಗಿದ್ದು ಕಾಡಿಗಿನ ಹರ್ಸ್ಕೊ ಹೋಗ್ತಾಳೆ ಕೆಲವು ಸರಿ ಹಾಗೆ ನಾವು ಈ ಕಣ್ಮೈಕ ಮಾಡ್ತಾರೆ ಹಾಗೆ ಮೂರು ಮೈಕ ಅಂತೇಳಿ
2: ಅದು ಹೆಣ್ಮಕ್ಳಿಗೆ ಎಂತ ಕೇಳುದು ಈ ಮೂರು ಪದಗಳು ಹೆಚ್ಚಾಗಿ ಗಜಮೈಕ ಮಾಡ್ತಾ ಅಂತ ಹೇಳುದಿಲ್ಲ ಗಜಮೈಕ ಮಾಡ್ತಾಳ ಕಣ್ಮೈಕ ಮಾಡ್ತಾಳ ಹರ್ಮೈಕ ಮಾಡ್ತಾಳ ಹೆಚ್ಚಾಗಿ ಈ ಪದ ಬಳಕೆ ಹೆಣ್ಮಕ್ಳು ಇದ್ರಲ್ಲೇ ಬರ್ತೆ ಅಂತ
3: ಮಾಡುದವ್ರೆ
2: ಐ ಆಬ್ಜೆಕ್ಟ್ ಯುವರ್ ಆನರ್
3: ಅಲ್ಲ ಒಂದು ಯಾಕೋಯ್ತ ನೀವು ತಪ್ಪು ತಿಳಿದಿರೆ ಅದಕ್ಕೆ ಒಂದು ಕೊಂಗಟಕ್ಕೂ ಹೇಳುದು ಅದೇ ಅಂದ್ರೆ ಹೆಣ್ಮಕ್ಕಳಂದ್ರೆ ಖಂಡಿತ ಗಂಡು ಮಕ್ಕಳಿಗೆ ಕೊಂಗಟ ಅವ್ರು ಹುಟ್ಟುಕೊಳ್ಳೋದು ಮಡಿಸಿ ಹತ್ತು ಬಿಡಿ ಮದಿ ಮಾಡ್ಕೋದೆ ಅಲ್ಲಿ ಮಾಡ್ಕ ಅವಳಿಗೆ ಗಜಮೇಕ ಮಾಡ್ಬೇಡ ಹೇಳ ಗಜಮೇಕ ಮಾಡ್ಬೇಡ ಗಂಡು ಮಾಡುದಿಲ್ಲ ಗಂಡು ಮಾಡುದಿಲ್ಲ ಯಾಕೆ ಮಾಡುದಿಲ್ಲ ಅಂದ್ರೆ ಅವನಿಗೆ ಆ ಮಾಡೋ ಅಗತ್ಯ ಇಲ್ಲ ನೀವೀಗ ನಂಗೆ ಟ್ರಿಪ್ಪಿಗೆ ಹೋಯ್ಕ ಹೋಯ್ ಇದ್ರೆ ನಾನು ಬರ್ತಿಲ್ಲ ಮನೆ ಬರ್ತಿಲ್ಲ ಅಂತಾವ ಇವಳಾದ್ರೆ ಸ್ವಲ್ಪ ಕಣ್ಮೈಕ ಗಜಮೈಕ ಮಾಡ್ಕತ್ತಪ್ಪ ಇವಳೆಲ್ಲ ಆಚೆ ಈಚಿನವ್ರು ಹಾತ್ರ ನಾವೊಂದು ಹಾಯ್ಕ ಟ್ರಿಪ್ ಕಾಣಕ್ಕೆ ನಾನು ಕಾಣಲಿಲ್ಲ ಅಂತ ಹೇಳಿ ಒಂಥರ ಗಜಮೈಕ ಮಾಡ್ತಾಳಲ್ಲ ಅದು ಸಾಧಾರಣ ಹೆಣ್ಣಿನ ಒಂದು ಸೌಮ್ಯ ಗುಣವೇ ಈ ಮೂರನ್ನ ಮೈಕ್ ಆಗ್ಲಿಕ್ಕೆ ಕಾರಣ ಗಂಡಿಗೆ ಆ ಸೌಮ್ಯ ಗುಣ ಇಲ್ಲ ಮೇಡಮ್ ಅಂದ್ರೆ ಹೊಯ್ಕಾರ ಹೊಯ್ಕೆ ಅವ ನೀವು ಎಂತ ಹೋಗ್ತೇ ಅಂತ ನಾವು ಅತ್ತೆ ಯಾವ್ದಾರೆ ಅಂತದ ಅಮ್ಮನ ಕತ್ಕೊಂಡು ಅಪ್ಪನ ಹತ್ಕೊಂಡು ನಾನಲ್ಲಿ ಈಡಿಗೆ ಎದ್ದು ಒಂದ್ಮುಡಿ ಎಕ್ಕೇರು ಮಾಡಿ ನಾವು ಹೊಮ್ಮಾರಿ ಹೋಗ್ತೇ ಅಂತ ನಿಮ್ಗೆ ಆ ಮೈಕ ಮಾಡುವ ಅಗತ್ಯ ಅವನಿಗಿಲ್ಲ ನಿಮ್ಗೆ ಕೆಲವು ಸರಿ ಹೆಣ್ಮಕ್ಕಳಿಗೆ ನಿಮ್ಗಂದೇಳಿ ಎಲ್ಲ ನಾ
2: ಹೇಳಿ ಗೊತ್ತಾಯ್ತು
3: ಸಮುದಾಯಕ್ಕೆ ಒಂದು ಅಗತ್ಯ ಇರೋದ್ರಿಂದ ಗಜಮೈಕ ಕಣ್ಮೈಕ ಹರ್ಮೈಕ ಅಂದ್ರೆ ನಾವು ಹಿಂಗೆ ಹೇಳೋ ಕ್ರಮ
2: ಗಂಡ್ ಮಕ್ಳಿಗೆ ಹಂಗಾರ ಈ ತರ ಅವರದೊಂದು ಸ್ವಭಾವ ತೋರಿಸುವಂತ ಯಾವಂತ ಪದಗಳೆಲ್ಲ ನಾವು ಬಳಸೋ
3: ಕೊರಜಿ ಬರೀ ಕೊರಜಿ ಕಣ ಮಾಡ್ತಾ ಮಾರೆ ಅವನೇ
2: ಕಣ್ ಕೊರಜಿ
3: ಹಸಿ ಕೊರಜಿ ಅವನೇ
2: ಹಸಿ ಕೊರಜಿ
3: ಹಸಿ ಕೊರಜಿ ಅಂದ್ರೆ ಅವ್ನು ಕೊರಜಿ ಅವ ನಮಗ್ ಒಂದ್ ಹೆಜ್ಜೆ ಒಂದ್ ಹೆಜ್ಜೆ ನಮಗ್ ಕೇಳಿ ಅದನ್ನ ಹೆಣ್ಣಿ ನಾವು ಕೊರಜಿ ಅಂತಿಲ್ಲ ಗಂಡಿ ಮಾತ್ರ ಕೊರಜಿ ಎಂದು ಹೊರತು ಹೆಣ್ಣಿ ಕೊರಜಿ ಅಂದೇಳಿ ಬೈದಿಲ್ಲ ಕೊರಜೆ ಕಣ ಮಾಡ್ಬಿಡಿ ಅಂತೇಳಿ ಗಂಡಿ ಮಾತ್ರ ಬೈದು ಕ್ರಮ ನೀ ಇನ್ನು ಕೇತವರ್ ನಂಗೆ ಇನ್ನು ಆಳು ಕೇಳಿದ್ರೆ ನಾನು ನಿಮ್ಗೆ ಉತ್ತರ ಕೊಡ್ಲಕ್ಕೆ ಇನ್ನು ಸಹಿತ
2: ಅದೇ ಅದೇ ಈಗ ಒಂದು ಕೊರಜೆ ಆಯ್ತು ಮತ್ತೆ ಬೇರೆ ಯಾವ ಪದ ಅವನಿಗೆ ಅಂದ್ರೆ ಗಂಡ್ ಮಕ್ಕಳಿಗೆ ಬಳಸುವ
3: ಮಕ್ಕಳಿಗೆ ಬೈದ
2: ಬೈಯುದು
3: ಇನ್ನೆಲ್ಲ ಈ ಪೋಂಕ್ ಅಂದೇಳಿ ನಾವೊಂದು ರೂಢಿಯಲ್ಲಿ ಹೇಳುದು ಈ ಪೋಂಕ್ ಬೇರೆ ಪೊಕ್ ಬೇರೆ
2: ಅದ ಹೆಂಗೆ
3: ಈ ಪೋಂಕ್ ಅಂದ್ರೆ ಪೋಂಕ್ ಅಂದ್ರೆ ಬೈಗುಳ ಶಬ್ದ ಅದು ಪೊಕ್ಕಿನಿಂದಲೇ ಪೋಂಕ್ ಆದದ್ದು
2: ಓಕೆ
3: ಯಾಕಂದ್ರೆ ನಮ್ಮಲ್ಲಿ ಈ ಮರ್ಲರಿಗೆ ಇದ್ದಷ್ಟು ಶಬ್ದ ಕುಂದಾಪುರ ಕನ್ನಡದಾಗೆ ಅಂಡಿ ಅಂತ,
2: ಅಂಡಿ ಪಿರ್ಕಿ
3: ಅಂಡಿ ಅಂತ, ಬರೀ ಅಂಡಿ ಅವ. ಕೆಲವು ಸರಿ ಪಿರ್ಕಿ ಅಂತ, ಅವ ಪಿರ್ಕಿ ಸ್ವಲ್ಪ ಪಿರ್ಕಿ, ಇನ್ನೊಂದ್ಸರಿ ಅಂಡಿ ಪಿರ್ಕಿ ಒಟ್ಟಿರುತ್ತೆ, ಬರೀ ಅಂಡಿ ಪಿರ್ಕಿ ಮಾಡ್ರೆ. ನೀ ಹ್ಯಾಂಗ್ ಬಂದಿರ್ಕಂದ್ರೆ ಲೆಕ್ಕ ಹಾಕೋ ನಾನು ಅನತಿ ಮಾಡೋದೆ. ಈ ಕೊಡಿ ಹಂಗೆ ಮೇಲ್ ಕಡಿತಾರೆ, ಅದಕ್ಕೆ ಒಂದು ಪಿರ್ಕಿ ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ
2: ಎಂಟು
3: ಕಡ್ಡಿ ಸೇರು ಜಾಗಕ್ಕೆ ಪಿರ್ಕಿ ಅಂತ. ಆ ಪಿರ್ಕಿ ಸಡ್ಲ ಇಡೀ ಕೊಡಿಯ ಗಳುಬಳಿ ಕಳಚಿ ಹೋತ್
2: ಕರೆಕ್ಟ್,
3: ಇಡೀ ಕೊಡಿಯ ಗಳುಬಳಿ ಕೊಳೆ ಆ ಪಿರ್ಕಿ ತೆಗೆದ ಕೊಡಿ ಅಂತ ಕಾಣಿ ನೀವು. ಅಂಡಿ ಅಂತ ಹೇಳ್ರೆ ಈ ಮೇಲ್ ಚೂಪಿಲಿ ಕೊಡಿ ಒಂದು ಅಂಡಿ ಸಿಕ್ಸುದಿರ್ತೀವಿ.
2: ಹೌದು ಹೌದು ಹೌದು,
3: ಅಂಡಿ ಅಂಡಿ ಇಲ್ಲಿದ್ ಕೊಡಿ ನೀವು ಕಾಣಿ ಹಾಗಿರುತ್ತೆ ಕಾಣಿ. ಹಾಗೆ ಅಂಡಿ ಪಿರ್ಕಿ ಅಂತ ಹೇಳಿದ್ರೆ ಆ ಕೊಡಿನೇ ಒಂದು ಪರಿಕಲ್ಪನೆ ಮಾಡಿದ್ರೆ ನೀವು ಕರೆಕ್ಟ್ ಆಗಿ ಅಂಡಿ ಪಿರ್ಕಿ ಅಂದ್ರೆ ಕೊಡಿ ಸರಿಯೇ ಇರುತ್ತೆ. ಅದು ಅಂದ್ರೆ ಬಂದದ್ದು ಅಂತ ಅರ್ಥ ಅಲ್ಲ, ಆದ್ರೆ ಪಿರ್ಕಿ ಸಡ್ಲಾಯ್ತು ಅಂತ ಹೇಳಿದ್ರೆ ಅದು ಕೊಡಿಯಿಂದೇ ಬಂದದ್ದು.
2: ಈ ಎಕ್ಸ್ಪ್ಲನೇಷನ್ ಒಳ್ಳೆದು ಆಕ್ಚುಲಿ.
3: ಅದು ಪಿರ್ಕಿ ಸಡ್ಲಾಯ್ತು ಅಂತಲ್ಲ, ಅವನಿಗೆ ಸ್ವಲ್ಪ ಪಿರ್ಕಿ ಸಡ್ಲು ಮಾರ್ರೆ, ಪಿರ್ಕಿ ಟೈಟ್ ಇರ್ತದೆ ಪಿರ್ಕಿ ಸಡ್ಲ ಅವ್ರಿ ಪಿರ್ಕಿ ಅಂತೇಳಿ ಕರೆಯುವ ಕ್ರಮ ನಮ್ಮಲ್ಲಿ.
2: ಓಕೆ, ಮತ್ತೆ ಕೆಲವರೆಲ್ಲ ಇರ್ತಾರಲ್ಲ ದಗಲ್ ಬಾಜಿ,
3: ದಗಲ್ ಬಾಜಿ ಹಂಬಾಕ್ ಅದೆಲ್ಲ ನಮ್ಮಲ್ಲಿ ಬೇಕಾದಷ್ಟಿತ್ತು. ಕೊರಜಿ ಕಂದಡಿಯ, ಕಂದಡಿ ಅಂತ ಬೈದಿರುತ್ತೆ ಅದೊಡ ಕಂದಡಿಯ ಅಂತ ಹೇಳಿ ಅಂದ್ರೆ ಕಂದಡಿಯ ತಳಮುಯಿಡು.
2: ಹಂಗಂದ್ರೆ
3: ತಳಮುಯಿಡು ಅಂತ ಹೇಳ್ರಿ, ಈ ಮುಯಿಡು ಮೀನ್ ಅಂತಿತ್ತಲ್ಲ,
2: ಮುಯಿಡು
3: ಈ ಮೈಟಿ ಕರ್ಸಿ ಅದೆಲ್ಲ ಬೇರೆ ಬೇರೆ ಜಾತಿ ಮೀನೆಲ್ಲ ಇದ್ದವು, ಕಾಣಿ ಕರ್ಸಿ ಕೋಲ್ಕಾಣಿ ಮೈಟಿ ಎಸುಡ ಹಿಂಗೆಲ್ಲ ಇದೆಲ್ಲ ಇದ್ದು. ಮುಯಿಡ್ ಅಂತ ಹೇಳಿದ್ರೆ ಮೀನಂಗೆ ಸ್ವಲ್ಪ ತೆಗೆದಿಟ್ಟು ಸಹಿತ ಹದಿನೈದು ದಿನ ಮೇಲೆ ಇರತ್ತೆ. ಅದಕ್ಕೆ ನೀರು ನೀರ್ ಇಲ್ದಿರು ಬದುಕತ್, ನೀರಿದ್ರಂತೂ ಲಾಯ್ಕ್ ಪಡಿ ಬದುಕತ್ತೆ. ಮುಯಿಡ ಮೇಲೆ ಬದುಕಂತವ್
2: ಕಪ್ಪು ಕಪ್ಪು ಇದೆ,
3: ಕಪ್ಪು ಮೀಸಿ ಇರೋದ್ ಮೀನ್
2: ಇದೆ,
3: ಕನ ಮೀನ್ ಅಂತ ಹೇಳಿ ಅಲ್ಲ, ಬಾಳಿ ಬಾಳ ಸುಖಿ ಮೀನ್, ಸುಖಿ ಅಂದ್ರೆ ಬಹಳ ಬೆತ್ತಗಿನ ಮೀನ್ ಅದು. ಅಂದ್ರೆ ಹೆಚ್ಚು ಸ್ವಲ್ಪ ಹೊತ್ತಿನಂಗೆ ನೀರಿನ ಮೇಲೆ ತೆಗೆದ ಕೂಡಲೇ ಸಾಯ್ತದೆ. ಈ ಮುಯಿಡ ಹಂಗಲ್ಲ, ಈ ಮುಯಿಡ ತಳಮುಯಿಡ ಇದ್ರು ಕೂಡ ಕೆಸರು ಮಾಡುದು. ಈ ಇದಕ್ಕೆ ಬಾಮೆ ಮುಯಿಡ್ ಹಾಕೋದಿಲ್ಲ ಯಾರು, ಮುಯಿಡ ನೀವು ಅಲ್ಲ ಹತ್ತೋಡುದು ಇತ್ತೋಡುದು ಹತ್ತೋಡು ಇಡೀ ಬಾಮೆ ನೀರು ರಾಡಿ ಮಾಡೋದು ಮುಯಿಡ. ಈ ಮನೆ ಕೆಲವರು ತಳು ಮುಯಿಡಿ ಇರ್ತಾರೆ, ಆ ಮುಯಿಡ ಮೇಲ್ ಬತ್ತಿಲ್ಲ ಒಲ್ಲಿ ಒಡೀ ಐಕಂಡು ಈ ಕೆಲಸ ಮಾಡುದು, ನೀರನ್ನು ಕಳ್ಕೆ ಮಾಡ್ತಾ ಇಕ್ಕಂಬದು. ಆದ್ರಿಂದ ಅದಕ್ಕೆ ತಳು ಮುಯಿಡ ಅಂದ್ರೆ ತಳು ಮುಯಿಡ ತಳದಂಗೆ ಆ ಮುಯಿಡಿ ಮುಯಿಡ್ತಾ ಇಕ್ಕಂಬ್ದು ಅತ್ತೋಪ ಇತ್ತೋಪ ಒಂದೊಳಗೆ ಸುಮ್ಮನೆ ಕುಕ್ಕತ್ತಿಲ್ಲ. ಈ ಬಾಳಿ ಎಲ್ಲ ಐತೆ ಬಾಳಿ, ನೀವು ಬಾಮಿಗೆಲ್ಲ ಐರ್ ಬಿಡ್ತೀರಿ ಕಾಣಿ, ಐರ್ ಮೀನ ಅವೆಲ್ಲ ನೀರನ್ನ ಚೊಕ್ಕ ಮಾಡತ್. ಈ ಮುಯಿಡಿತ್ತಲೆ ಅದೊಂದು ಬಂತ ನೀರ್ ಪೂರ ಸಸತ್ರಿಲ್ಲ ಹಾಳೆ, ಅದಕ್ಕೆ ಬಾಮಿಗೆಲ್ಲ ಮುಯಿಡನ್ ಬಿಡುವುದಿಲ್ಲ. ಈಗ ಐರ್ ಬಿಡ್ತಾರೆ, ಐರ್ ಅಂದ್ರಲ್ಲೇ ದೊಡ್ಡದತ್ತ ಬಾಳೆ ಮೀನು ಸಹಿತ ಬಾಮಿಗಿದ್ರಿ ಅಂತ ತೊಂದರೆ ಆತಿಲ್ಲ. ಈ ಮುಯಿಡ ಬಂದ್ರು
2: ತಳಮುಯಿಡ,
3: ತಳಮುಯಿಡ ಅಂದ್ರೆ ಬುಡದಚ್ಚು ಅವ ಬೇರ್ ಕತ್ತರಿಸದೆ ಗೊತ್ತು, ಮೇಲ್ ಕೈಟದೆ ಗೊತ್ತಂತ. ಹ್ಯಾಂಗ ಕತ್ತರಿಸ್ ಗೊತ್ತಿಲ್ಲ, ಮೇಲ್ ಕೈಟ್ರ ಮೇಲೆ ಗೊತ್ತಾಗ ಓ ಇದ್ ಹೆಂಗ್ ಕೈಟಿ ಹೋಯ್ತು ಅಂದೇಳಿ ಅವ ಬುಡದರ್ಚಿ ಕತ್ತರಿಸಿರ್ತ ಮೋಸ ಮಾಡೋದು. ಹಂಜುಮೇರ,
2: ಹಂಜುಮೇರ ಅಂದ್ರೆ
3: ಹಂಜುಮೇರ ಅಂದ್ರೆ ಮೋಸ ಮಾಡೋದು, ಅವನು ದೊಡ್ಡ ಹಂಜುಮೇರ ಮಾರ್ರೆ ಅಂತ. ಈಗ ಎದುರುಗಡೆ ಒಳ್ಳೆ ನೈಸ್ ಮಾತಾಡ್ತಾ ಹಿಂದಿನಿಂದ ಅವನ ಕತ್ತೇ ಬೇರೆ.
2: ಇದು ಪೋರ್ಚುಗೀಸ್ ಬಂದ ಪದವ,
3: ಹಂಜಮೇರ ಪೋರ್ಚುಗಿನ್ ಬಂದದ್ದಲ್ಲ, ಪೋರ್ಚುಗಿನ್ ಮತ್ತು ಉರ್ದುವಿನಿಂದ ಬೇಕಾದ ಶಬ್ದ ನಮ್ಮಲ್ಲಿ ಬಂದಿತ್ತು.
2: ಹೆಂಗಿಂದಲ್ಲ,
3: ಈಗ ಹರ್ಕತ್ ಹರ್ಕತ್ ಅನ್ನೋದು ಈಗ ನಮ್ಗೆ ನಮ್ದು ಅದು ಬಂದದ್ದು ಅದು ಇದರಿಂದ ಸುಮಾರೆಲ್ಲ ಶಬ್ದಗಳ ಹರ್ಕತ್ ಬಂತು.
2: ನಂಗೆ ಹರ್ಕತ್ ಇಲ್ಲ,
3: ಹರ್ಕತ್ ಇಲ್ಲ ಅಂತ. ಅದು ಹರ್ಕತ್ ಕನ್ನಡದ ಏನು ಶಬ್ದ ಅಲ್ಲ, ಅದು
2: ಪೋರ್ಚುಗೀಸ್.
3: ಬೇರೆ ಬೇರೆ ಸಂಕರಗಳೆಲ್ಲ ಬೇರೆ ಬೇಕಾದಷ್ಟು. ಈಗೆಲ್ಲ ಇಂಗ್ಲೀಷ್ ಈಗೆಲ್ಲ ಕಣಿಗೆ ಲಾಂಗ್ ಚೈನ್ ಹಾಕೊಂಡು ನಾವು ಲಾಂಗ್ ಚೈನ್ ಅಂತ ಹೇಳುತ್ತೆ ನಾವು ಕುಂದಾಪುರದಂಗೆ ಲಾಂಗ್ ಚೈನ್, ಯಾಕಂದ್ರೆ ಲಾಂಗ್ ಚೈನ್ ಅದು. ಈ ಮುದ್ದೆ ದಿನ ಕುಂದಾಪುರದ ಹತ್ರ ಕೇಳಿ ಲಾಂಗ್ ಚೈನ್ ಅಂತ ಹೇಳಿ ಲಾನ್ ಹಂಗೆ ತಗೊಂಡು ಹೆಚ್ಚು ಕಡಿಮೆ ಚೈನ್ಗಳು. ಹಾಗೆ ಹಾಗೆ ಭಾಷೆ ಬಗ್ಗೆ ನೀವು ಮಾತಾಡ್ತಾ ಹೋರೆ ಕುಂದಾಪುರದಂಗೆ.
2: ನಮ್ ಕುಂದಾಪುರ ಬೈಗುಳ ಶಬ್ದಗಳು,
3: ಬೈಗುಳ ನಿಮ್ಗೆ ನಿರಂತರ ಬೈಗುಳು ಬೇಕಾರೆ ಬೈಗುಳಲ್ಲೇ ಒಂದು ದೊಡ್ಡ ಸಾಹಿತ್ಯ ಬರೆಯುವಷ್ಟು ಬೈಗುಳು. ಆ ಬೈಗುಳಿಗೆ ಏನು ವ್ಯಾಪ್ತಿ ಇಲ್ಲ. ನಿಮ್ಮ ಮನೆಗೆ ನಾವು ಬೈದಾರ ನಿಮ್ ಕಾಣಿ ಕೋಳಿ ಕೋಳಿ ಸಾಕು ಮರ್ಯಾದೆ ಬಿಟ್ಟರು, ಕೋಳಿ ಸಾಕ್ತಾರೆ ಕೋಳಿ ಸಾಕು ಗೂಡಂಗ್ ಇಟ್ಕೊಂಡು ಗೊತ್ತಿಲ್ಲ. ಈ ನಮ್ಮ ಮನೆ ಬಂದು ಇಲ್ಲಿ ಬಂದು ಪದ ಕೊಡತ್ತ ಈ ಕೋಳಿಯಲ್ಲಿ ಬಾಚುದು ಯಾರು ಹಿಕ್ಕ ತಿಂಬೋ ಸತ್ತಾರು ಅರ್ಧ, ಅಥವಾ ಅವ್ರ ಮನೆ ಕೋಳಿ ಹಿಂಡೆ ಅವ್ರ ಮನೆಗೆ ಏನು ಲೆಕ್ಕಚಾರಿಲ್ಲಷ್ಟು ಕೋಳಿ ಸಾಕುದು ಅವು ಪಿಚಿ ಪಿಚಿ ಪಿಚಿ ಪಿಚಿ ಬಂದು ಹೇಳುವುದು ಇಲ್ಲಿ ಮಕ್ಕಳು ಕೈ
2: ಕಾಲು
3: ಉಳಿಚುದು. ಅಯ್ಯೋ ದೇವ್ರೆ ಆ ಕೋಳಿ ದೇಶದಿಂದ ಇರ್ಕದಿಲ್ಲ, ಒಂದು ರಾಶಿ ಒಂದೊಂದು ಹೇಳಿ ಮರಿಯಕ್ಕೊಂದು ಮರ ಕಿಚ್ಚಿಡಿದ್ರೆ ಅಕ್ಕ ಯಾಕ ಅಲ್ಲಿ ಹಿರಿಗಿಟ್ಟರೆ ಮರಿ ಓಡಿಸೋದು ಹೇಳಿ ಲೆಕ್ಕಚಾರ ಇಲ್ಲ. ಅದು ಅವ್ರು ಸತೇ ಆಯ್ಲಿ ಅವ್ರ ಮನೆ ಮಂಟಪ ಆಯ್ಲಿ ಕಡೀಕೆ ಸ್ವಲ್ಪ ತರ್ಬಿಟ್ಟು ಅಕ್ಕ ಯಾಕ ಒಂದು ಇಟ್ಟಿ ಚಾವಡಿದ್ರು ಕೊಡ್ತೀನಿ ಮರ ಅಂದ್ರೆ ಆ ಬೈಗಳು ಅಷ್ಟೂ ಬೈಗಳನ್ನು ಬೈದ್ರ ಮೇಲೆ ಕಡೆ ಅರ್ಧ ಗಂಟೆ ಮೇಲೆ ಅಕ್ಕ ಯಾಕ ಒಂದು ಸ್ವಲ್ಪ ಚಾ ಕುಡಿದ್ರು ಸ್ವಲ್ಪ ಕೊಟ್ಟರೆ ಚಾ ಒಂದು ಉಳಿಲ್ಲ ಮರ್ರೆ ಅಂದ್ರೆ ಆ ಬೈಗಳಿಗೆ ಯಾವುದೇ ರೀತಿ ಅದೊಂದು ಸೀರಿಯಸ್ ತಗೊಳ್ಳೋ ಬೈಗಳಲ್ಲ, ಅಷ್ಟೂ ವಾಚಾಮಗೋಚರ ಬೈತರಲ್ಲ ಅದೆಲ್ಲ ಅದರಲ್ಲ. ಈಗ ಶುದ್ಧ ಕನ್ನಡದಲ್ಲಿ ನೀನ್ ಮಂಗ ಅಂದ್ರೆ ಸಾಕು, ನಮ್ಮ ಮಂಗ ಅಂದ್ರೆ ನಮ್ಮ ಬದಿಲಿ ತಾಂಗುದೇ ಇಲ್ಲ. ಬೈಗಳೇ ಹೆಟ್ಟಿ ಹೆಟ್ಟಿಯೇ ಬೈದದೆ.
2: ಮತ್ತೆ ನೀವು ಕೆಲವೊಂದು ಪದಗಳಿಗೆ ನಾವದು ಅದನ್ನ ಹೇಳ್ರೆ ಅಯ್ಯೋ ಎಷ್ಟು ಕೆಟ್ಟ ಪದ ಬೈದ ಅಂತ ಅನ್ಕಂತ, ಅದ್ರ ಅರ್ಥ ಹುಡ್ಕೊಂಡು ಹೋರೆ ಆತರ ಅರ್ಥ ಅಲ್ಲ. ಅದ್ರ
3: ಎಷ್ಟೋ ಪದಗಳಲ್ಲ ಅರ್ಥ ಅಲ್ಲ, ಎಷ್ಟೋ ಹೊಗಳಿಕೆ ಪದಗಳು ನಮ್ಮಲ್ಲಿ. ಎಷ್ಟು ಹೊಗಳಿ ನಿಮ್ ಬೈಕ ನಿಮ್ಮ ನಾನು
2: ಹೇಳಿ
3: ಹೊಗಳಿ ಬೈಕ. ನೀವು ದೊಡ್ಡ ಗಾಂಧಿ, ದೊಡ್ಡ ಹರಿಶ್ಚಂದ್ರ, ನೀವು ದೊಡ್ಡ ಶ್ರೀರಾಮಚಂದ್ರ, ನೀವು ನಾನು ಒಂದಾರು ಬೈದೇನೆ ಅದ್ರಿಗೆ
2: ಇಲ್ಲ ಹೊಗಳ
3: ಅಲ್ಲ ನಿಮ್ಮನ್ನು ಹೊಗಳಿ ಬೈದು. ಈಗ ನೀವು ಶ್ರೀರಾಮಚಂದ್ರ, ನೀ ದೊಡ್ಡ ಹರಿಶ್ಚಂದ್ರ, ನೀ ದೊಡ್ಡ ಗಾಂಧಿ ಅಂತ ಹೇಳ್ಕೊಂಡು ನಿಮ್ಮನ್ನೆಲ್ಲ ದೊಡ್ಡ ದೊಡ್ಡದೇ ಹೇಳಿ ನೀವು ಪೂರ್ಣ ಸಂದ ಹೇಳುದು. ಇನ್ನು ಬೈದು ಹೊಗಳಕ ಬೈದು ಹೊಗಳಕ್ಕೂ ನಮಗೆ
2: ಗೊತ್ತಿದೆ.
3: ಬೈದೀಗ ನಿಮ್ಮ ಬೈದ ಕೇಳಿ ಕಳ್ಳ ಹೆಕ್ಕ ತಿಮ್ಮನ ಮೊನ್ನೆ ಬತ್ತಿ ಅಂದ್ರೆ ನೀವು ಬಪ್ಕಿಲ್ಯನ ನಾನು ಹೇಳ್ಕೊಂಡು ಕಡು ಮಾಡಿ ಇಟ್ಟಿದ್ದಿ ಅಂದ್ ಕಣಿ ಕೇಳಿ ಕಳ್ಳ ಅಂತ ಹೇಳ್ಕೊಂಡು ಬೈಕಂಡೆ ಬೈಕಂಡೆ ನೀನ್ ಬಪ್ಕಿಲಿಕ್ಕೆ ಕೊಂಗಟ ಮಾಡುದು. ಅದು
2: ಪ್ರೀತಿ
3: ಪ್ರೀತಿ ಅದೇ ಅದನ್ನ ಪಟಿಂಗ ಪಟಿಂಗ ಅಂದ್ರೆ ನಿಜವಾಗಿ ಬೈಗಳು ಶಬ್ದ.
2: ಆದ್ರೆ
3: ಅವನ ಪಟಿಂಗ್ ಅನ್ನೋದೇ ಒಂದು ಹೊಗಳಿಕೆ ಶಬ್ದ. ಹಾಗೆ ಬೈದು ಹೊಗಳಕ್ಕೂ ಹತ್ತು ನಮ್ಗೆ ಹೊಗಳಿ ಬೈಕು ಹತ್ತು
2: ಎಲ್ಲ ಹತ್ತಲ್ಲ
3: ಎಲ್ಲ ಎಂತ ಬೇಕಾದ್ರೆ ಮಾಡ್ಲಿಕ್ಕೆ.
2: ಎಷ್ಟು ಲೈಕ್ ಇತ್ತು ಸರ್, ನಿಜವಾಗ್ ನಿಮ್ಮ ಹತ್ರ ಮಾತಾಡ್ತಿದ್ದಿರ್ತಲ್ಲ ಮಾತು ಮುಗಿಸುದೇ ಬೇಡ ಅಂತ ಅನ್ಸುತ್ತೆ ಸರ್. ನೀವು ಇದನ್ನೆಲ್ಲರೂ ಬರ್ದಿಟ್ಟು ನೀವು ಬರೆಯೋ ಪ್ರಯತ್ನ ಎಂತಾರು ಮಾಡಿರಿ?
3: ಪೇಪರಲ್ಲ ಬರುದು ಕಡಿ ಕಲ್ಲ ಕಡಿ ಎಲ್ಲರೂ ಅದನ್ನ ಬರೀತಾರಲ್ಲ, ಎಲ್ಲರೂ ಮಾಡ್ತಾರ ಅಂತ ಹೇಳಿ ನಾವು ಅಲ್ಲೇ ಕೈ ಮಾಡ್ಕೋಬೇಕು
2: ಸರ್.
3: ಅಲ್ಲ ಅಂತ ಶಬ್ದಗಳಲ್ಲ, ಇವತ್ತು ನಮ್ಮ ಮಕ್ಕಳಿಗೆ ಇಷ್ಟೆಲ್ಲ ಈ ಮಕ್ಕಳ ಪಾಪ ಇಲ್ಲಿ ಬಂದು ಕೂತಿರಲ್ಲ.
2: ಹೌದು,
3: ಇವ್ರ ಕೆಮ್ಮಿ ಮೇಲೆ ಬಿದ್ದರು ಸಾಕು. ಈಗ ಕೆಪ್ಪಿ ಬಾಯಿಗೆ ನೀರು ಕುಡುದಿಲ್ಲ ಮೇಡಮ್, ಚರ್ಮದಂಗೆ ನೀರು ಕುಡುದು, ಅದೇ ಅದಕ್ಕೆ ನೀರು ಅದ್ರೊಳಗೆ ಹೊತ್ತು ಬೇಕಾದಷ್ಟು. ಈ ಮಕ್ಕಳಿಗೆ ಅವು ಕೆಮ್ಮಿ ಕೊಟ್ಟು ಕೇಂತ್ರ ಅಂದೇಳಿ ಅಲ್ಲ, ನಾವು ಪದೇ ಪದೇ ಮಕ್ಕಳ ಮಂಡಿ ಮೇಲೆ ಅಥವಾ ಮಕ್ಕಳು ಇದ್ದಲ್ಲಿ ನಾವು ಮಾತಾಡ್ತಾ ಹೋರೆ, ಅಟ್ಲೀಸ್ಟ್ ಮಕ್ಕಳಿಗೆ ಒಂಚೂರಾರು ಒಂದು ಸ್ವಲ್ಪ ಅದ್ರೊಳಗೆ ಅಪ್ಪಾಯಿ ಮಾತಾಡ್ತಿದ್ರು ಹಿಂಗೆ ಇತ್ತಂದೇಳಿ ಯಾರು ಗೊತ್ತಾಗ್ತದೆ
2: ಕೆಮ್ಮಿ ಮೇಲೆ ಬಿದ್ದದ್ದು ನೆನಪು,
3: ಅದಕ್ಕೊಂದು ನೆನಪಾಗ್ತದೆ ನೆನಪಾಗ್ತದೆ ನೆನಪಾಗ್ತದೆ. ಮತ್ತೆ ಈ ಭಾಷೆ ಯಾರು ಯೂನಿವರ್ಸಿಟಿಯರು ಈ ದೊಡ್ಡ ದೊಡ್ಡ ಸಂತಿಯರೆಲ್ಲ ಉಳಿಸೋದಲ್ಲ ಮೇಡಮ್, ಅದು ಉಳಿಸೋದು ಯಾರಿಗೂ ಐತೆ. ನೀವು ಸಂತೆಗಿದ್ದು ಮಾರ್ಕೆಟಿಗಿದ್ದ ನೀವು ಕಣಿ ಎಂತೆಂತಾರೆ ಕಣಿ, ನೀವು ಮಾರ್ಕೆಟಿಗೆ ಕಣಿ ತುಳಿನಾರು ಹೇಳ್ತಾರಲ್ಲ, ನೀವು ಸಂತೆ ಮಾರ್ಕೆಟಿಗೆ ಹೋಯಿನಿ ಅಥವಾ ನೀವು ಕುಂದಾಪುರ ನೀವು ಮೀನು ಮಾರ್ಕೆಟಿಗೆ ಹೋಗಿರೋ ಇಲ್ಲ ನಂಗೆ ಗೊತ್ತಿಲ್ಲ. ಮೀನು ನಿಮ್ಗೆ ಈ ಭಾಷೆನ ಕಲಿಕಾರ ಅಲ್ಲಿಗೆ ಹೋಗಿ ಕೊರತು. ನೀವು ಈ ಕುಂದಾಪುರ ಬಂಡಕಾರ ಪಿ ಎಮ್ ಜೆಟ್ ಕಾಲೇಜ್ ಹೋದ್ರೆ ಅದೆಲ್ಲ ಕಲುಕ್ ಆತಿಲ್ಲ, ಅಲ್ಲಿ ಕಲಿಕ ಅಲ್ಲಿ ಇತ್ಕೊಂಡು ಕಲ್ತ್ರೆ ಎಷ್ಟು ಲೈಕ್ ಮಾತು ಮಾಡ್ತಕೊಂಡು ಎಷ್ಟು ಲೈಕ್ ಅವರು ಸೇಲ್ ಮಾಡ್ತಾರೆ. ಇಲ್ಲ ಇಡಬಲ ಅಣ್ಣ ಇಡಬಲ ಜೀವದ ಜೀವದ ಜೀವದ ಅಂತ ಜೀವದ ಯಾವ್ದು ಹಿಡ್ಕೊಂಡದ್ ಮಾತ್ರ ಸತ್ತದೆ. ತುಳಿನದಂತೂ ಬಲೆಣ್ಣ ಇಡಬಲ ಅಣ್ಣ ಜೀವದ ಅಣ್ಣ ಜೀವದ ಅಣ್ಣ ಭೂತ ಉಂಡು ಜೀವದ ಜೀವದ ಅಂತಾರೆ. ಕಡಿಗಲ್ಲ ಹಾಕೊಂಡ್ರೆ ಮೂರು ದಿನ ಹಿಂದಿದ್ರು. ಆದರೆ ಜೀವದ ಜೀವದ ಅಂತ ಹೇಳ್ಕೊಂಡು ಅವ್ರು ಕರೆದು ನಮ್ಗೆ ವ್ಯಾಪಾರ ಮಾಡುವಂಥ ಕ್ರಮ. ಮತ್ತು ಅವ್ರು ಯಾವ ಕಾಲಕ್ಕೂ ಭಾಷೆ ಅವ್ರು ಚೇಂಜ್ ಮಾಡೋದಿಲ್ಲ. ಇವತ್ತು ಕಣಿ ಸಂತೆಂಗ್ ಭಾಷೆ ಇತ್ತು ನಮ್ಮದು, ಇವತ್ತು ಹೂಡು ನೆಟ್ಟಿಗೆದ್ದಂಗೆ ಭಾಷೆ ಇತ್ತು.
2: ನಾ ಇದೇ ಹೇಳ್ಕೊಂಡು ಮಾಡಿದೆ ನೆಟ್ಟಿಗೆದ್ದ ಭಾಷೆ, ಅವ್ರು ಮಾತಾಡೋ ಭಾಷೆ ಇತ್ತಲ್ಲ ಸರ್, ಅದು ಕುಂದಾಪುರ ಕನ್ನಡ ಬಾಯಿ ತುಂಬಾ ಒಂದಿಷ್ಟು ಎಲೆ ಎಲ್ಲ ತುಂಬಿಕೊಂಡು
3: ತಿನ್ಕೊಂಡು ಅವ್ರು ಯಾವ ರೀತಿಯಲ್ಲಿ ಕೇಂತ್ರು ನಮ್ಮನೆ ಯಾರು ಕಾಂತರು ಅಂತ ಹೇಳೋ ಏನಿಲ್ಲ. ಅವರಿಗೆ ನಮ್ಮಲ್ಲಿ ನಾವಲ್ಲಿ ಆಚೆ ಮಾತಾಡುತ್ತೆ, ಜಾಗೃತಿ ಮಾತಾಡೋದು. ಅದಕ್ಕೆ ಸ್ವರಂ ಸೊಟ್ಟಂ ಗೋಡೆ ಮೇಲೆ ಇಟ್ಟಂ ಅಂದೇಳಿ ಒಂದು ಗಾದಿ ಇತ್ತು. ಈ ಈ ಹಳ್ಳಿಯರಲ್ಲಿ ಏನು ಗೊತ್ತಾ, ನಾವಲ್ಲಿ ಒಂದು ಸಿಂಬಳ ಬಂದ್ರೆ ಕೂಡ ಕಿಶಿನ ತೆಗೆದು ಟಾವೆಲ್ ತಗೊಂಡು ಮಾಡಿ ಮತ್ತೊಂದು ಕಿಶಿ ಹಾಕಿ ಮನೆಗೆ ಹೊತ್ತು ನಾವು.
2: ಕರೆಕ್ಟ್.
3: ಅವ್ರು ಹಂಗಲ್ಲ, ಸುರ್ರಂ ಅಂತ ಸ್ವರಂ ಸೊಟ್ಟಂ ಗೋಡೆ ಮೇಲೆ ಇಟ್ಟಂ ಅಂತ, ಅದನ್ನ ಅಲ್ಲೇ ಸೊರೆದ್ರು ಅಲ್ಲೇ ಗೋಡೆ ಮೇಲೆ ಇಟ್ಟರೆ ಆ ಮಕ್ಕಳಿಗೆಲ್ಲ ಆ ಸಿಂಬಳ ಒರೆಸಿ ಆ ಸೆರ್ಗಂಗೆ ಒರೆಸು ಕ್ರಮದಂಗೆ. ಆ ಮಕ್ಕಳಿಗೆ ಅದಕ್ಕಿಂತ ಇದು ಪ್ರೀತಿ ಮಾಡೋಕೆ ಅಂತ ಇಲ್ಲ, ಅವ್ರಿಗೆಲ್ಲ ಬಟ್ಟೆ ತಪ್ಪಕಂತ ಇತ್ತ ಮಕ್ಕಳ ಕೈಲಿ. ಆ ಮಕ್ಕಳು ಒತ್ತಿ ಅದು ಸಿಂಬಳ ತೆಗೆದು ಕಡೆ ಅದೇ ಸಿಂಬಳದ ಅವ್ರ ಕೈ ತೊಳ್ಕೊಂಡೇ ತಮ್ಮ ಸೀರೆ ಸೆರ್ಗೆ ಒರೆಸ್ಕೊಂಡು ಇರ್ತಾರೆ. ಅವ್ರಿಗೆ ಅದು ಅದೊಂದು ಅದು ನೀವು ನಾವು ಗೊಬ್ಬರ ಹೊರಿಸುತ್ತೆ ಗೊಬ್ಬರ ಹೊರಿತಾರೆ, ಅದ್ರ ಗೊಬ್ಬರದ ಅದು ವಾಸನೆ ಬರ್ತದೆ. ಅದು ಅದೇ ಕೈಗೆ ಅವ್ರು ಇಡ್ಲಿ ಕೊಟ್ಟರು ತಿಂತಾರೆ,
2: ಹೌದು
3: ಬಾಳೆಹಣ್ಣು ಕೊಟ್ಟರು ತಿಂತಾರೆ. ಯಾಕಂದ್ರೆ ಅದೊಂದು ಅನಾರೋಗ್ಯ ಅಂತೇಳಿ ಅವ್ರು ತಿಳ್ಕೊಂತೇ ಇಲ್ಲ, ಮತ್ತು ಅವ್ರಿಗೆ ಎಂಥದ್ದು
2: ಅವ್ರು ಆರೋಗ್ಯವಾಗಿ ಇರ್ತಾರೆ,
3: ಆರೋಗ್ಯವಾಗಿ ಇರ್ತಾರೆ.
2: ಹ್ಞೂ, ನಾವು ಇಲ್ಲಿ ಸೋಪಾಗಿ ಕೈ ತೊಳೆದವರಿಗೆ ಕಾಯಿಲೆ ಜಾಸ್ತಿ.
3: ಸೋಪಾಗಿ ಕೈ ತೊಳೆದವರಿಗೆ ಕಾಯಿಲೆ ನಾವು ತಗೊಂಡ ಸೋಪಾಗಿ ಕೆಮಿಕಲ್ ಒಂದಿಟ್ಟು ನಾವು ತಗೊಂಡು ನಾವು ಅದೇ ಬಿ ಎಮ್ ಎಗಳು ಹೇಳ್ದಂಗೆ ಘನ ನೀರನ್ನು ತೆಗೆದು ಕಡಿಕೆ ಮತ್ತು ಡಿಸ್ಟಿಲ್ ಮಾಡಿ ಅದನ್ನು ವಿಷ ಮಾಡಿ ಮತ್ತು ನಾವು
2: ಕುಡಿಯುತ್ತೆ. ಕರೆಕ್ಟ್.
3: ಮಕ್ಕಳಿಗೆ ನೀವು ನಾವು ಇನ್ನೂ ಸಹಿತ ಮಕ್ಕಳಿಗೆ ನಾವು ಕುಂದಾಪುರ ಕನ್ನಡದ ಪರಿಜ್ಞಾನವನ್ನು ಮಾಡ್ಕದೆ ಯಾಕೆಂದ್ರೆ ಅಬ್ಬಿ ದಿಕ್ಕಳು ಅಬ್ಬಿ ದಿಕ್ಕಳು ಈ ಭಾಷೆ ಹೆಡ್ ಭಾಷೆ ಅಂತೇಳಿ ಮಕ್ಕಳಿಗೆ ತುಂಬ್ರೆ ಅದು ಖಂಡಿತ ಮಕ್ಕಳೇ ಅದನ್ನ ಭಾಷೆನ ಕಲುದಿಲ್ಲ. ಇಂಗ್ಲೀಷ್ ಕಲಿ ನೀ, ಬದನೇಕಾಯಿಗೆ ನೀವು ಬ್ರಿಂಜಾಲನಿ ಅಥವಾ ನೀವು ಇದಕ್ಕೆ ಲೇಡೀಸ್ ಫಿಂಗರ್ ಅನಿ ಎಂತ ಬೇಕಾದ್ರೆ ಹೇಳಿ, ಅದು ಹೇಳದೇ ದೊಡ್ಡದು ಅಂತೇಳಿ ತಿಳ್ಕೊಂಡ್ಬೇಡಿ. ಇಂಗ್ಲೀಷ್ ಅನ್ನೋದು ಬೇಕೇ ಬೇಕು, ಅರ್ಥ ಆಯ್ತಾ ನಿಮಗೆ? ಭಾಷೆ ಅನ್ನೋದೊಂದು ಒಂದು ಮಾಧ್ಯಮ ಹೊರತು ಅದು ಅದೇ ಗೋಲ್ ಅಲ್ಲ. ಹಾಪ್ಕೊಂತ ದಾರಿ ಅಷ್ಟೇ
2: ಅಷ್ಟೇ.
3: ಈಗ ತಪ್ಪು ತಿಳ್ಕೊಂಡದ್ದು ಏನು ಕೇಳಿ, ಅದೇ ಗೋಲ್ ಅಂದೇಳಿ. ಇಂಗ್ಲೀಷೇ ಗೋಲ್ ಅಂದ್ರೆ ಇಂಗ್ಲೀಷ್ ಗೋಲ್ ಅಲ್ಲ. ಒಂದು ಕನ್ನಡದಂಗೂ ಹೋಯ್ಲಕ್ಕ ನೀವು ಇಂಗ್ಲೀಷಂಗೂ ಹೋಯಲು ಮುಟ್ಕೊಳ್ಳಕ್ಕೆ ಹಿಂದೆಗೆ ಹೋಗಿ ಮುಟ್ಕೊಳ್ಳಕ್ಕ ಅದ್ರ ಪರಿಜ್ಞಾನ ಇದ್ರೆ ನಮ್ಮ ಭಾಷೆ ಬಗ್ಗೆ ನಮ್ಗೆ ಒಳ್ಳೆ ಅಭಿಮಾನ ಬರ್ತದೆ.
2: ನಿಜ,
3: ನಮ್ಮ ಭಾಷೆ ಹೋಗೋರೆ ನಮ್ಮ ಕತೆ ಮುಗ್ದೇ ಹೋಯ್ತು.
2: ಎಷ್ಟು ಲೈಕ್ ಮಾಡಿ ಅರ್ಥ ಮಾಡ್ಕೊಂಡಿದ್ರಿ ಸರ್. ಅದಕ್ಕೆ ನೀವು ಭಾಷಾ ಪ್ರಾಧ್ಯಾಪಕ, ಒಂದ್ ವೇಳೆ ನೀವು ಪ್ರಾಧ್ಯಾಪಕರ ಆಯ್ದಿದ್ರೆ ಎಂತ ಇರ್ತಿದ್ರಿ ಸರ್?
3: ಪ್ರಾಧ್ಯಾಪಕರ ಆಯ್ದಿದ್ರೆ ನಾ ಸತ್ಯಕ್ಕೆ ಮನೆ ಒಳ್ಳೆ ಊಟಿ ಮಾಡಿ ಒಳ್ಳೆ ಬ್ಯಾಸೆ ಮಾಡ್ತಿದ್ದೆ ನಾನು. ಒಳ್ಳೆ ರೀತಿಯಂಗೆ ಇದಕ್ಕಿಂತ ಲೈಕ್ ನಾನು ಕನ್ನಡ ಕುಂದಾಪುರ ಕನ್ನಡ ಮತ್ತೆ ಲೈಕ್ ಮಾತಾಡ್ತಿದ್ದೆ
2: ಅಲ್ದಾ.
3: ಈಗ ಹೊಟ್ಟೆ ಹತ್ತಿಗೆ ಅಲ್ಲಿ ಹೋಯಿ ಇಷ್ಟು ವರ್ಷ ಆದ್ಮೇಲೆ ಸ್ವಾಭಾವಿಕವಾಗಿ ನನ್ನ ಭಾಷೆಗೆ ಅನ್ನೋದೊಂದು ಸೇರಿ ಹೋಯೇ ಹೋಗ್ತದೆ. ಯಾಕಂದ್ರೆ ಅನ್ನ ಕೊಟ್ಟು ಜಾಗ ಅದು ಅಲ್ಲಿದ್ದು ಬಿಟ್ಟು ಊರ ಬಪ್ಪಾತಿಲ್ಲ. ನೀವೀಗೊಂದು ಈ 30 ವರ್ಷ ನಮ್ಮ ಊರಾಗಿದ್ದರೆ ನೀವು ಈ ಊರಾಗಿದ್ದರೆ ನೀವು ಇಸು ಕುಂದಾಪುರ ಕನ್ನಡ ಮಾತಾಡ್ತೀರಿ. ನೀವು ಎಲ್ಲೆಲ್ಲ ಹೋಗಿ ತಿರುಗಿ ಬಂದಿರಿ, ಈಗ ನೀವು ಕುಂದಾಪುರ ಕನ್ನಡ ಇಲ್ಲಿದ್ದ ಕೂಡಲೇ ಮಾತಾಡ್ಕೆ.
2: ಹೌದು ಹೌದು ಹೌದು.
3: ಅದೇ ಈ ಭಾಷೆ ಕಣಿ ಇದನ್ನು ರುಚಿ ಐಕರೆ ನೀವು ನೀವು ಇದನ್ನು ಈ ಕುಂದಾಪುರ ಭಾಷೆ ನೀವು ಕಣಿ. ಇಲ್ಲಾದ್ರೂ ನೀವು ದುಬೈ ಗಂಡ ನಿಮ್ಮ ಗಂಡ ಎಲ್ಲೆಲ್ಲ ಫಾರಿನ್ ಆಗಿದೆ ನೀವು ಅಲ್ಲಿ ಹೋಗಿ ಕಣಿ ಅಲ್ಲೊಬ್ಬ ಹಾಯ್ ಅಂತ ಹೇಳಿದ್ರೆ ಸಹ ಎಷ್ಟು ಖುಷಿ ಆಯ್ತು.
2: ತುಂಬಾ ಖುಷಿ ಆಯ್ತು ಅಂತ ಹೇಳಿದ್ರೆ
3: ಭಾಷೆ ಖುಷಿಯಾಗುವುದೇ ನಾವು ಪರದೇಶಕ್ಕೆ ಹೋದಾಗ. ಈಗ ಬೆಂಗಳೂರಿಗೆ ಹೋಯ್ಕೊಂಡು ಒಬ್ಬ ಯಾರು ಕುಂದಾಪುರ ಏನು ಹುಷಾರಿದ್ರೆ ಕೇಳ್ರೆ ಬೆಂಗಳೂರಂಗೆ ಅವ ಯಾವನೇ ಇಲ್ಲಿ ಅವ್ರು ಯಾರು ನಮ್ಮ ಜಾತಿಯರು ಅಲ್ಲಿ ರೋಡಿಲ್ಲ ನಮ್ಮ ಪೈಕೇರಿ ಅಲ್ಲಿ ರೋಡಿಲ್ಲ ಹಂಗ ಕೇಳಿದ್ರು ಕೂಡ ನಾವು ಅವನಿಗೆ ಕನೆಕ್ಟ್ ಆಗಿಬಿಡ್ತೀವಿ. ಭಾಷೆಗೆ ಆ ರೀತಿ ಒಂದು ಅದ್ಭುತವಾದ ಶಕ್ತಿ ಇತ್ತು ಅದು. ಅದನ್ನೇ ಅದಕ್ಕೆ ಬ್ರಿಟಿಷರು ಬಂದು ಏನು ಮಾಡಿದಾರೆ ಅಂದರೆ ನಮ್ಮ ಸಂಸ್ಕೃತಿಯನ್ನು ಹಾಳು ಮಾಡ್ಕೊಂಡು ಗಜನಿ ಮಹಮ್ಮದ್ ಬಂದರೆ ಅಂತ ಮಾಡ್ದ. ಇಡೀ ಆ ಸೋಮನಾಥ ಟೆಂಪಲ್ನ ಹೊಡೆದ. ಸೋಮನಾಥ 14 ಸರಿ ಏನು ಒಂಟಿ ತಗೊಂಡು ಎಲ್ಲ ನಮ್ಗೆ ಪಾಠ ಮಾಡಿದ ನಮ್ಮ ಸರಿ ಗೊತ್ತಿಲ್ಲ. ಚಿನ್ನ ತುಂಬಿಸ್ಕೊಂಡು ಅವನು ಊರಿಗೆ ಹೋದ ಅಂದೇಳಿ ನಾವು 14-17 ಸರಿ ಬರೋ ಅಲ್ಲಿರೋ ಮೂರ್ತಿನ ಹೊಡೆದಾಕ್ದ.
2: ಹೌದು,
3: ಮೂರ್ತಿನ ಹೊಡೆದಾಕ್ರೆ ಅಂತ ಸಿಕ್ಕತ್ತ ಅಂದ್ರೆ ಇಲ್ಲಿದ್ದು ಸಂಸ್ಕೃತಿ ಹಾಳಾರೆ ಇಡೀ ದೇಶ ಹಾಳತ್ತೆ ಅಂದೇಳಿ ಅವ ತಿಳ್ಕೊಂಡಿದ್ದ. ಅವ ಮುಸ್ಲಿಂ ದಾಳಿಕೋರರು ತಿಳ್ಕೊಂಡಿರು ಇಲ್ಲಿಂದ ಸಂಸ್ಕೃತಿ ನಾಶ ಆದರೆ ನಮ್ಮ ಇಡೀ ಇಂಡಿಯಾವೇ ನಾಶ ಆಗುತ್ತೆ. ಆ ಪ್ರಯತ್ನ ನೋಡಿ ಮೊದಲು ಇಡೀ ವಿದೇಶಿಯರು ಮಾಡೋದು ಅದನ್ನೇ. ಇಲ್ಲಿ ಸಂಸ್ಕೃತಿಯನ್ನು ಹಾಳು ಮಾಡಿದರೆ ಇಂಡಿಯಾ ಹಾಳಾಗ್ತದೆ. ಇಲ್ಲಿ ಎಷ್ಟು ವೈವಿಧ್ಯಮಯವಾದಂಥ ಸಂಸ್ಕೃತಿ ಮೇಡಮ್ ಇದು ನಿಮ್ಮ. ಈಗ ಒಂದೊಂದು ಮದಿ ಒಂದೊಂದು ಥರ.
2: ಹೌದು ಸರ್.
3: ಒಂದೊಂದು ಮಗುವಿನ ತೊಟ್ಟಿಗೆ ಹಾಕೋದು ಒಂದೊಂದು ಥರ, ಒಂದೊಂದು ಹೆಣ ಸುಡೋದು ಒಂದೊಂದು ಥರ, ಒಂದೊಂದು ಮನೆ ಒಂದೊಂದು ಥರ. ಆದಷ್ಟು ವೈವಿಧ್ಯಮಯವಾದದ್ದು ಏಕರೂಪಿ ಆದಂಥದ್ದು ಆಗಲೇಬಾರದು. ನಮಗೆ ಬಹುರೂಪಿ ಬಹುತ್ವ ನಮ್ಮಲ್ಲಿ ಇರಲೇಬೇಕು. ಅರ್ಥ ಆಯ್ತಾ? ಅದಕ್ಕೆ ಶೆಟ್ರು ಮಾತಾಡೋ ಕನ್ನಡವೇ ಕುಂದಾಪುರ ಕನ್ನಡವೇ ಬೇರೆ, ಭಟ್ರು ಮಾತಾಡು ಮಾಡ್ಕಂತೆ ಮಾಡಿ ಅಂತೇಳಿ ಅಂತ ಅದು ಸಹಿತ ಬೇರೆ. ಒಂದೊಂದು ಜಾತಿಗೆ ಒಂದೊಂದು ಭಾಷೆ ಇರ್ತದೆ
2: ಅಲ್ದಾ. ಬಟ್ ಎಂತದೇ ಆದ್ರೂ ನಾವು ಕುಂದಾಪುರ ಕನ್ನಡ ಅಲ್ದಾ.
3: ಕುಂದಾಪುರ ಕನ್ನಡಕ್ಕೆ ನೀವು ಇಷ್ಟೆಲ್ಲ ಕೆಲಸ ಮಾಡ್ತೀರಿ, ರೇಡಿಯೋ ಕುಂದಾಪುರ ಮಾಡ್ರಿ, ಇನ್ನಿನ್ನು ಎಷ್ಟೋ ಮಕ್ಕಳಿದ ನಾವು ಮಾಡಿದ ಭಾಷೆನೆಲ್ಲ ಕೆಮ್ಮಿಲಿ ಬೀಳತ್ತೆ. ಏನು ದೊಡ್ಡ ಲಾಭ ಇದ್ದೀರು ಭಾಷೆ ಉಳಿಸೋಕೊಂದು ಸಣ್ಣ ಪ್ರಯತ್ನ ಆಗಿದ್ದು. ಈಗ ಒಂದು ಈ ಟಿಟ್ಟಿ ಟ್ಯಾಂಟರ್ ಹಕ್ಕಿ ಅಂದರೆ ನಿಮಗೆ ಗೊತ್ತಿತ್ತು?
2: ಟ್ಯಾಂಟರ್ ಹಕ್ಕಿ ಗೊತ್ತು.
3: ಟ್ಯಾಂಟರ್ ಹಕ್ಕಿ ಮನ್ಕೊಂಬತ್ತೀನಿ ಬೆನ್ನ ನೆಲಕ್ಕೆ ತಾಗಿಸಿ ಹೊಟ್ಟಿನ ಮೇಲೆ ಮಾಡಿ ಮರಿ. ಯಾವ ಹಕ್ಕಿಯೂ ಸಹಿತ ಹಂಗೆ ಮೇನ್ ಮನ್ಕಂತಿಲ್ಲವ್ರು ಹಾಗೆ ಅಲ್ಲ. ಅದಕ್ಕೆ ಯಾವನೊಬ್ಬ ಗಟ್ಟಿಗೆ ಕೇಳಿದವ್ರು ಏ ಹಕ್ಕಿ ಎಲ್ಲ ಪ್ರಪಂಚದಾಗ ಎಲ್ಲ ಹೊಟ್ಟಿನ ನೆಲಕ್ಕೆ ತಾಗಿಸಿ ಮಲ್ಕೊಂಡ್ರೆ ನೀನೊಂದು ಬೆನ್ನನ ಮೇಲೆ ಮಾಡಿ ಮನ್ಕೊಂಡಿದ್ದಿಲ್ಲ. ಯಾಕಂದ್ರೆ ಕುಂದಾಪುರದಂಗೆ ಎಲ್ಲರೂ ಮನ್ಕೊಂಡಿರು ಇಲ್ಲಾದ್ರೂ ಆಕಾಶ ಬಿದ್ದದ್ದು ನನ್ನ ಕಾಲ್ ಮೇಲೆ ನಿಲ್ಲಿ ಅನ್ನೋ ಕಾರಣಕ್ಕೆ ನಾನು ಮಲ್ಕ. ಹಾಗೆ ನೀವು ರೇಡಿಯೋ ಕುಂದಾಪುರ ಕುಂದಾಪುರ ಕನ್ನಡ ಉಳಿಸ್ತ್ರಿ ಅಂತೇಳಿ ಅಲ್ಲ, ಆ ಟ್ಯಾಂಟ್ರಕ್ಕೆ ಕಣಕ್ಕೆ ಒಂದು ಕಾಲ್ ನೆಗೆ ಇಟ್ಕೊಂಡ್ರೆ ಎಲ್ಲರೂ ಬೈ ಚಾನ್ಸ್ ಆಕಾಶ ಕೆಳಗಡೆ ಬಿದ್ದರೆ ಅದು ನನ್ನ ಕಾಲ್ ಮೇಲೆ ನಿಲ್ಲಿ ಅಂತ ಆತ್ಮವಿಶ್ವಾಸ ಇದೆಯಲ್ಲ, ಅಂತ ಆತ್ಮವಿಶ್ವಾಸ ನಿಮ್ಮ ರೇಡಿಯೋ ಕುಂದಾಪುರದ ಮೂಲಕ ಬಂದರೆ ನಿಜವಾಗಿಯೂ ಸಹಿತ ಒಂದು ಕುಂದಾಪುರ ಕನ್ನಡಕ್ಕೆ ಹೋದ್ರೆ ಅಷ್ಟು ದೊಡ್ಡ ಕೊಡುಗೆ ಏನಿಲ್ಲ. ನೀವು ಇಡೀ ಕುಂದಾಪುರ ಕನ್ನಡ ಉಳಿಸ್ತೀವಿ ಅಂತೇಳಿ ಹೊರದು ನಿಮ್ಮ ಭ್ರಮೆ ಹೊರತು ಅದು ಸತ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ.
2: ನಿಜ ಸರ್, ಎಷ್ಟು ಲೈಕ್ ಮಾತಾಡಿದ್ರೆ ನಿಮ್ ಕುಂದಾಪುರ ಕನ್ನಡಕ್ಕೆ ಅಂತ ಇದ್ರೆ ಇನ್ನೂ ಒಂದು 3 ಗಂಟೆ ಮಾತಾಡ್ರೆ ಕೇಳ್ಕೊಂಬಾಗ ಆತಿತ್ತು. ಬಹುಶಃ ನಮ್ ಕೇಳೋರಿಗೂ ಹಂಗೆ ಆತಿತ್ತೇನೋ. ಬಟ್ ಟೈಮ್ ಆಯ್ತು, ಗಂಟೆ ಆಯ್ತು,
3: ಗಂಟೆ.
2: ನಿಮ್ ಮಾತನ್ನ ಮುಗಿಸೋ ಮನ್ಸಿಲ್ಲ, ಆದ್ರೆ ನಿಮ್ ಮಾತನ್ನ ಈಗ ಸರ್ ಮುಗಿಸು ಅಂತ ಹೇಳಲೇಬೇಕು.
3: ಅವಕಾಶ ಕೊಟ್ರಿ ನಂಗು ಕುಂದಾಪುರ ಕನ್ನಡ ಮಾತಾಡೋಕೆ ಆಗ್ತಿಲ್ಲ ಅನ್ನೋ ಪುಕ್ಕಿದಿತ್ತು ಒಳಗೆ. ಪುಕ್ಕಲ್ಲ ಯಾಕೋಯ್ತಾ? ಅಯ್ಯೋ, ನಾವೊಂದು 12 ವರ್ಷ ಹೊರಗೆ ಪರೂರ ಹೊಟ್ಟೆ ಆಗ್ತೀವಿ ನಾನು ಅಲ್ಲಿ ಐಕಂಡನ ಅದು ತುಳು ಬತ್ತೋ ಅಥವಾ ಮತ್ತೆ ಇಂಗ್ಲೀಷ್ ಬತ್ತೋ ಅಥವಾ ಶುದ್ಧ ಕನ್ನಡ ಬತ್ತೋ ಅಂತ ಹೇಳುವಂಥ ಒಂದು ಆತಂಕ ಇದ್ದಿತ್ತು. ಅದು ಯಾವುದೂ ಬರದಿದ್ದಂಗೆ ನಿಮ್ಮ ಪ್ರಶ್ನೆಗೆಲ್ಲ ನಾವು ಉತ್ತರ ಕೊಟ್ಟಿದೆ ಅಂದೇಳಿ ನಾನು ಉತ್ತರ ಕೊಡದಿದ್ದರೂ ಪ್ರಯತ್ನ ಮಾಡಿದೆ ಅಂತ ಹೇಳ್ತಾ. ಕುಂದಾಪುರ ಭಾಷೆನ ಬಿಡಬೇಡಿ, ಯಾಕಂದ್ರೆ ನೀವು ಬೇರೆ ಭಾಷೆನ ಕಲೀನಿ ಕಲೀನಿ. ನಾವು ಹೀಗೆ ನಿತ್ಯ ನೀರಾಪಕಾಗ ನಾವು ನಿರಂತರ ಬದಲಾವಣೆ ಆಗ್ತಾನೆ ಇರಬೇಕು. ಆದರೆ ಬದಲಾವಣೆ ಒಟ್ಟಿಗೆ ಇದ್ದದೆಲ್ಲ ಗೆರ್ಚ್ಕೊಂಡು ಹೋಗಿ ಬದಲಾವಣೆ ಅಂತ ಹೇಳಿಬಿಟ್ಟು ನಾವು ಮಾಡೋಕ್ಕಾಗ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ
2: ಇದ್ದೀನಿ. ಎಷ್ಟು ಚಂದದ ಪದ ಬಳಕೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು.
3: ಓಕೆ, ಥ್ಯಾಂಕ್ ಯು.
2: ತುಂಬ ಖುಷಿ ಆಯಿತು. ಎಂತಕ್ಕಂದ್ರೆ ಈ ಪದಲೆಯಲ್ಲಿ ನಮ್ಮ ಅಬ್ಬಿ ಮಾತಾಡುದು, ಅಜ್ಜಿ ಮಾತಾಡುದು ಅಂತ ಸನ್ನಿವೇಶ, ಅಥವಾ ಮನೆ ಬದಿಗೆ ಇಪ್ಪತ್ತಿಗೆ ಚಂದಕ್ಕ, ಬಿಂದು ಅಕ್ಕ, ಅಕ್ಕು ಅಕ್ಕ, ಚಣಕು ಅಕ್ಕ, ಇವರ ಬಾಯಲ್ಲೆಲ್ಲ ಕೇಂಬಂತ ಪದಗಳು. ಹಿಂಗ್ ನಾವು ಮಾತಾಡುತ್ತಲ್ಲ ಅದೇನು ಹತ್ತ ಕುಂದಾಪುರ ಕನ್ನಡ ಅಲ್ಲ, ಅದೆಲ್ಲ ಪಾಲಿಶ್ಡ್ ಕುಂದಾಪುರ ಕನ್ನಡ ಆಯ್ತಾ. ಇಂಥದೆಲ್ಲ ಕೇಂಬಕ್ಕೆ ಸಿಕ್ಕು ತುಂಬಾ ಅಪರೂಪ, ಕೇಂದ್ರ ಕೂಡಲೇ ಅದೆಷ್ಟು ಖುಷಿಯತ್ ಗೊತ್ತಾ, ನೀವೀಗ ಗೆರ್ಚ್ಕೊಂಡು ಹಾಕುದಂದ್ರಲ್ಲ. ಇದೆಲ್ಲ ಬಳಕೆ ಇಲ್ಲ ಈಗ, ಅಂದ್ರೆ ನಾವು ದಿನದ ಬಳಕೆಯಲ್ಲಿ ಈ ಪದಗಳು ಇಲ್ಲ ಇಲ್ಲ.
3: ಗೆರ್ಚುದು ಕಣಿಯೋದಿಲ್ಲ, ಬಿದ್ದಗಳಿಗೆ ಗೆರ್ಚ್ಕೊಂಡು ಹೋಯ್ತು ಅಂತ.
2: ಹೌದು,
3: ಅದನ್ನ ಆ ಗೆರ್ಚುದ ಅಮ್ಮದ್ರಲ್ಲೇ ಆ ಶಬ್ದದಲ್ಲೇ ಗೆರ್ಚ್ಕೊಂಡು ಹಾಕುದು,
2: ಅದ್ರ ತೀವ್ರತೆ ಗೊತ್ತಾ,
3: ತೀವ್ರತೆ ಗೊತ್ತ. ಶಬ್ದವೇ ಹಾಗೆ, ಈಗ ಮುತ್ತಂದ ಹೇಳಿ ಹೇಳಿ ಹಿಂಗ್ ಮಾಡಿ ಆ ಬಾಯ್ಕಳಿ ಹಿಂಗ ಅಗಲ ಮಾಡಿ ಮುತ್ ಕೊಡುಕಾತಿಲ್ಲ, ಮುತ್ತಿಗೆ ತುಟಿನ ಅಗಲ ಮಾಡಿ ಮುತ್ ಕೊಟ್ಟಂಗೆ ಹೇಳ್ತು.
2: ಕರೆಕ್ಟ್, ಹೌದು, ತುಂಬಾ ಖುಷಿ ಆಯ್ತು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ ಕೇಳುಗ್ರೆ, ಕುಂದಾಪುರ ಮಾತುಕತೆಯಲ್ಲಿ ಇಷ್ಟು ತನಕ ನಮ್ಮ ಕುಂದಾಪುರ ಕನ್ನಡನ ಅಷ್ಟು ಲೈಕ್ ಮಾಡಿ ಮಾತಾಡ್ತಾ ಇದ್ದದ್ದು ನಮ್ಮ ಬಾಲಕೃಷ್ಣ ಶೆಟ್ಟಿಯವರು, ಪ್ರಾಂಶುಪಾಲರಾಗಿದ್ದವರು, ಕನ್ನಡ ಪ್ರಾಧ್ಯಾಪಕರು. ಕನ್ನಡ ಪ್ರಾಧ್ಯಾಪಕರು ಕನ್ನಡನ ಅಷ್ಟು ಲೈಕ್ ಅರ್ಧ ಕುಡ್ದಿರ, ಅದರೊಟ್ಟಿ ಕುಂದಾಪುರ ಕನ್ನಡ ಅವ್ರ ರಕ್ತದಲ್ಲೇ ಇತ್ತು. ಹಾಗಾಗಿ ಇಷ್ಟು ಲೈಕ್ ಆಯ್ತು ಮಾತುಕತೆ. ನಂಗೆ ಗೊತ್ತಿತ್ತು ನಿಮಗೂ ಎಲ್ಲ ಹೊರಡುಕ್ಕೆ ಕೇಂಬಕ್ಕೆ ಅಂದರೆ ರೇಡಿಯೋ ಮುಗೀತಂದು ಹೇಳೋಕೆ ಮನಸ್ಸಿಲ್ಲ ಅಂತ. ನನಗೂ ಇಲ್ಲ ಟೈಮ್ ಆಯಿ ಇಪ್ಪು ಕೊಯ್ಯೆ, ನಾವು ಹೊರಡಲೇಬೇಕು. ಸರಿ, ಮತ್ತೊಮ್ಮೆ ಧನ್ಯವಾದ ಹೇಳ್ತಾ. ಕೇಂತಾಳಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ತೆ ಸಿಕ್ವಕ್ಕ.

ಇವತ್ತು ನಮ್ಮೊಟ್ಟಿಗೆ ರೇಡಿಯೋ ಕುಂದಾಪುರದಲ್ಲಿ ನಂದಿಕೇಶ್ವರ ವಾದ್ಯ ವೃಂದ ಸೈಬರ್ ಕಟ್ಟೆ ಇವರು ನಮ್ಮ ಜೊತೆಗಿದ್ರು. ಇದೀಗ ಮಂಗಳ ವಾದ್ಯವನ್ನ ಕೇಂಬ ನಮ್ಮೊಂದಿಗೆ ಸ್ಯಾಕ್ಸೋಫೋನ್ ನಲ್ಲಿ ಭಾಸ್ಕರ್ ದೇವಾಡಿಗ ಸೈಬರ್ ಕಟ್ಟೆ, ಹಾಗೂ ಕೌಶಿಕ್ ದೇವಾಡಿಗ ಕುಂಬಶಿ, ಹಾಗೂ ತವಿಲ್ನಲ್ಲಿ ಶ್ರವಣ್ ದೇವಾಡಿಗ ಕುಂಬಶಿ, ಹಾಗೂ ತಾಳದಲ್ಲಿ ರಕ್ಷಿತ್ ದೇವಾಡಿಗ ಸೈಬರ್ ಕಟ್ಟೆ ನಮ್ಮೊಂದಿಗಿದ್ರು. ಹಂಗಾರೆ ಮಂಗಳ ವಾದ್ಯದ ವಾದನವನ್ನು ಕೇಂಬಲ್ಲ.

ಎಲ್ರಿಗೂ ನಮಸ್ಕಾರ. ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ನಾಗರತ್ನ ಹೆರ್ಲೆ. ಇವತ್ತು ನಮ್ಮ ತಂಡವಾದ ಕಲಾಭಿರಾಮ ಪ್ರತಿಷ್ಠಾನ ಉಡುಪಿ ಇದರ ವತಿಯಿಂದ ಪಾರ್ಥಸಾರಥ್ಯ ತಾಳಮದ್ದಲೆಯನ್ನ ಪ್ರಸ್ತುತಗೊಳಿಸಲಿಕ್ಕಿದ್ದೇವೆ. ಹಿಮ್ಮೇಳದಲ್ಲಿ ಭಾಗವತರಾಗಿ ಕುಮಾರಿ ಪಂಚಮಿ ವೈದ್ಯ, ಮದ್ದಲೆಯಲ್ಲಿ ಶ್ರೀ ಅನಂತಕೃಷ್ಣ ನಾವುಡ, ಮುಮ್ಮೇಳದಲ್ಲಿ ಶ್ರೀಕೃಷ್ಣನಾಗಿ ಶ್ರೀ ಆದಿತ್ಯ ಹೆಗಡೆ ಯಡೂರು, ಕೌರವನಾಗಿ ಡಾಕ್ಟರ್ ಶಿವಕುಮಾರ ಅಳಗೋಡು, ಹಾಗೆ ಅರ್ಜುನನಾಗಿ ಶ್ರೀಮತಿ ನಾಗರತ್ನ ಹೇರಳೆ ಗಿಳಿಯಾರು.

ತಸ್ಯ ದೇವತಾಹ. ಮನುಷ್ಯನಾದವ ಹೇಗೆ ಬದುಕಬೇಕು ಎನ್ನುವುದನ್ನು ಜಗತ್ತಿಗೆ ತೋರಿಸಿಕೊಟ್ಟಂತಹ ಮಹನೀಯನೊಬ್ಬ ಆಡಿದ ಮಾತಿದು. ಯಾವುದೇ ಸ್ಥಳವಾಗಲಿ, ಯಾವುದೇ ಕಾಲವಾಗಲಿ, ಮನುಷ್ಯನಾದವ ತಾನು ತನ್ನ ಹಸಿವನ್ನು ತೀರಿಸಿಕೊಳ್ಳುವುದಕ್ಕೆ ಬೇಕಾಗಿ ಏನನ್ನು ಆಹಾರ ಅಂತ ಸ್ವೀಕಾರ ಮಾಡ್ತಾನೋ ಅದೇ ಅವನು ಆರಾಧನೆ ಮಾಡುವಂತಹ ದೇವರಿಗೂ ಆಹಾರವಾಗುತ್ತದೆ. ಅದರ ಅರ್ಥ ಏನು? ದೇವರಿಗೆ ಹಸಿವಾಗುತ್ತದೆ ಅಂತಲೋ, ದೇವರಿಗೆ ಹೊಟ್ಟೆ ತುಂಬುತ್ತದೆ ಅಂತಲೋ, ಹಾಗಲ್ವಲ್ಲ. ದೇವರು ಕೊಟ್ಟಂತಹ ಈ ಬದುಕು, ಈ ಬದುಕನ್ನು ಬದುಕುವ ಕಾಲಕ್ಕೆ ಏನೇ ಬರಲಿ, ಅದೆಲ್ಲವೂ ಭಗವಂತನ ಪ್ರಸಾದ ಎನ್ನುವ ಭಾವದಿಂದ ಸ್ವೀಕಾರ ಮಾಡಿದಾಗ ಆತ್ಮೋನ್ನತಿಗೆ ಅದು ಕಾರಣವಾಗ್ತದೆ. ಅಂತಹ ಭಾವಶುದ್ಧ ಬೇಕು ಎನ್ನುವ ಲೆಕ್ಕದಲ್ಲಿ ದೇವರಿಗೆ ನೈವೇದ್ಯ ಅಂತ ಮಾಡುವುದು. ಹಾಗಾಗಿ ಅಲ್ವ ತಾಮಸಿ ಪ್ರವೃತ್ತಿಯುಳ್ಳಂತಹ ಭಕ್ತರು ಭೂತ, ಪ್ರೇತ, ರಾಕ್ಷಸ ಇತ್ಯಾದಿ ದೈವಗಳನ್ನು, ದೇವರುಗಳನ್ನು ಆರಾಧನೆ ಮಾಡುವ ಕಾಲಕ್ಕೆ ಮದ್ಯವನ್ನು, ಮಾಂಸವನ್ನು ನೈವೇದ್ಯವಾಗಿ ಕೊಡ್ತಾರೆ. ಯಾಕೆ? ಅದು ಅವರು ತಿನ್ನುವ ಆಹಾರ, ಹಾಗಾಗಿ ಅದನ್ನೇ ಕೊಡಬೇಕು. ಅದೇ ಸಾತ್ವಿಕ ಗುಣ ಪ್ರಕೃತಿಯುಳ್ಳಂತಹ ಭಕ್ತರು ತಾವು ಆರಾಧನೆ ಮಾಡುವಂತಹ ಶಿವ, ವಿಷ್ಣು ಇತ್ಯಾದಿ ದೇವತೆಗಳಿಗೆ ನೈವೇದ್ಯವಾಗಿ ಕೊಡುವ ಕಾಲಕ್ಕೆ ತಾವು ಉಣ್ಣಬಹುದಾದ ಅನ್ನವನ್ನೇ ನೈವೇದ್ಯ ಅಂತ ಕೊಡ್ತಾರೆ. ಅಲ್ಲಿ ದೇವರು ಸ್ವೀಕಾರ ಮಾಡ್ತಾನೋ ಇಲ್ಲವೋ ಎನ್ನುವುದು ಪ್ರಶ್ನೆ ಅಲ್ಲ, ತಾನು ಸ್ವೀಕಾರ ಮಾಡುವುದನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು, ಹಾಗಾಗಿ ಅದಕ್ಕೆ ನಿವೇದನೆ ಅಂತ ಹೆಸರು. ಇದು ಶಾಸ್ತ್ರದ ಮೂಲ ವಿಚಾರವಾದರೂ ಕೂಡ ಭಾವುಕ ಭಕ್ತ ಜನರ ಭಾವವೇ ಬೇರೆ. ಅವರ ಪಾಲಿಗೆ ದೇವರ ಮೂರ್ತಿ ಅದು ಸಜೀವವಾದಂತಹ ದೇವರೇ ಸರಿ. ತಾನು ಕೊಟ್ಟಂತಹ ಆಹಾರವನ್ನು ದೇವರು ಸ್ವೀಕಾರ ಮಾಡುತ್ತಾನೆ, ತಿನ್ನುತ್ತಾನೆ. ತಾನು ಸ್ನಾನ ಮಾಡಿಸಿದಾಗ ದೇವರು ಶುದ್ಧನಾಗುತ್ತಾನೆ. ತಾನು ಮಲಗಿಸಿದಾಗ ದೇವರು ನಿದ್ರಿಸುತ್ತಾನೆ. ತಾನು ಸುಪ್ರಭಾತವನ್ನು ಹಾಡಿದಾಗ ದೇವರು ಎಚ್ಚರ ಆಗುತ್ತಾನೆ. ಹೀಗೆಲ್ಲ ಭಾವಗಳಿಂದ ಭಕ್ತರು ಪೂಜಾ ವಿಧಿಗಳನ್ನು ಮಾಡಿದಾಗ ಆ ಭಕ್ತಿಯನ್ನೋ ಶ್ರದ್ಧೆಯನ್ನೋ ಗಮನಿಸಿದ ದೇವರು ಸಜೀವವಾಗಿ ಪ್ರಕಟಗೊಂಡು ಅದನ್ನು ಸ್ವೀಕಾರ ಮಾಡಲೇಬೇಕಾದ ಅನಿವಾರ್ಯತೆ ಆಗುತ್ತದೆ. ಹಾಗಾಗಿಯೇ ಅಲ್ವ ಅರೆಯ ಮಹಾಚೇತನವಾದರೂ ಸಹ ದ್ವಾರಕೆಯಲ್ಲಿ ಕೃಷ್ಣ ಎನ್ನುವ ಅಭಿಧಾನದಿಂದ ಹುಟ್ಟಿದಂತಹ ನನಗೆ ಭಾವುಕ ಭಕ್ತದ ಜನರೆಲ್ಲ ಬಂದು ಷಡ್ರಸೋಪೇತವಾದ ಭೋಜನವನ್ನು ಮುಂದಿಟ್ಟು ಕೃಷ್ಣಾ ಸ್ವೀಕಾರ ಮಾಡು ಎನ್ನುವ ಹಾಗೆ ಭಕ್ತಿಯಿಂದ ಕೈಮುಗಿದಾಗ ಅದೆಲ್ಲವನ್ನ ಸ್ವೀಕರಿಸಿ ಹೊಟ್ಟೆ ತುಂಬಿದೆ ಎನ್ನುವ ಹಾಗೆ ನೆಮ್ಮದಿಯಿಂದ ತೃಪ್ತಿಯಿಂದ ಆಶೀರ್ವಾದ ಮಾಡಿದ್ದೇನೆ. ಹಸಿವಾದಾಗ ತಂದುಕೊಟ್ಟ ಆಹಾರದಿಂದ ಹೊಟ್ಟೆ ತುಂಬುತ್ತದೆ ದೇವರಿಗೆ ಅಂತಾದರೆ ಅವರೆಲ್ಲ ಹಾಡನ್ನು ಹಾಡಿದಾಗ ನಿದ್ರೆ ಬರಲೇಬೇಕಲ್ಲ. ಸರಿ, ನೋಡುವ, ಸ್ವಲ್ಪ ಹೊತ್ತು ಹಾಗೆ ಮಲಗಿರ್ತೇನೆ, ಏನಾಗ್ತದೆ ಎನ್ನುವ ನಿರೀಕ್ಷೆಯಲ್ಲಿರ್ತೇನೆ.

ನಿಂದಿರಲು ಶ್ರೀಹರಿ ಜಯ ಜಯ ತೂ. ಓಂ ನಮೋ ಭಗವತೆ ವಾಸುದೇವಾಯ. ಈಗ ತಾನೇ ಅಜ್ಞಾತ ವಾಸವನ್ನ ಪೂರೈಸಿ ವಿರಾಟರಾಯನು ಬಳುವಳಿಯಾಗಿತ್ತಂತಹ ಉಪಪ್ಲಾವಿಯ ನಗರದಲ್ಲಿ ಬೀಡನ್ನು ಬಿಟ್ಟಿದ್ದೇವೆ. ನಮ್ಮದ್ದೇ ಆದಂತಹ ಇಂದ್ರಪ್ರಸ್ಥವನ್ನು ಪ್ರವೇಶಿಸುವ ಮೊದಲು ಶಿಷ್ಟಾಚಾರಕ್ಕೆ ಎಂಬಂತೆ ನಮ್ಮ ಮಾವನ ಪುರೋಹಿತರಾಗಿರುವಂತಹ ಶತಾನಂದರ ಮೂಲಕ ಕೌರವನಿಗೆ ಹೇಳಿ ಕಳುಹಿದರೆ ಯುದ್ಧದ ಮುಖೇನವೇ ಪಡೆದುಕೊಳ್ಳಲಿ ಎನ್ನುವ ಸಂದೇಶವನ್ನು ಆತ ಕಳುಹಿದ್ದಾನೆ. ಇದರಿಂದ ಚಿಂತಾಕುಲಿತನಾಗಿರುವಂತಹ ನಮ್ಮಣ್ಣ ಧರ್ಮರಾಯ ದೇವನೂ ಭಾವನೂ ಆಗಿರುವಂತಹ ಶ್ರೀಕೃಷ್ಣನನ್ನು ನಮ್ಮ ಪಕ್ಷಕ್ಕೆ ಮಾಡಿಕೊಳ್ಳಬೇಕು ಎನ್ನುವುದಾಗಿ ನನ್ನನ್ನೇ ಕಳುಹಿಕೊಟ್ಟಿದ್ದಾನೆ. ದ್ವಾರಕೆಯ ಅಳಿಯನಾದ್ದರಿಂದ ನನಗೆ ಅಲ್ಲಿ ಮುಕ್ತವಾದಂತಹ ಪ್ರವೇಶ. ಭಾವನನ್ನು ಹುಡುಕುತ್ತಾ ಹುಡುಕುತ್ತಾ ಅವನ ಶಯನಾಗ್ರಹವನ್ನು ಪ್ರವೇಶಿಸಿದೆ. ಆಹಾ, ಇದೇನ ಆಶ್ಚರ್ಯ! ಅರ್ಧ ನಿಮೀಲಿತ ನೇತ್ರನಾಗಿ ಭಾವ ಹಂಸತೂಲಿಕಾ ತಲ್ಪದಲ್ಲಿ ಪವಡಿಸಿದ್ದಾನೆ. ಆತನನ್ನು ಎಚ್ಚರಗೊಳಿಸುವಂತಹ ಸಲುಗೆ ನನ್ನಲ್ಲಿ ಇದೆಯಾದರೂ ಕೂಡ ಕಾರ್ಯಾರ್ಥಿಯಾಗಿ ಬಂದಿದ್ದೇನೆ. ಹಾಗಾಗಿ ಅವನಿಗೆ ಎಚ್ಚರವಾಗುವವರೆಗೂ ಕೂಡ ಅವನ ಕಾಲಬುಡದಲ್ಲಿಯೇ ಕುಳಿತು ಕಾಯುತ್ತಾ ಇರುತ್ತೇನಂತೆ.

0: ಶಕುನಶಾಸ್ತ್ರಗಳಲ್ಲಿ ಸ್ವಪ್ನವನ್ನು ವಿಶೇಷವಾಗಿ ಗಣನೆಗೆ ತೆಗೆದುಕೊಳ್ತಾರೆ. ಶುಭ ಸೂಚಕವಾದಂತಹ ವಿಷಯಗಳು ಕಂಡರೆ ಶುಭ, ಅಶುಭ ಸೂಚಕವಾದದ್ದು ಕಂಡ್ರೆ ಅಶುಭ. ಈ ಶುಭ ಅಶುಭ ಎರಡು ಒಟ್ಟಿಗೆ ಬಂದರೆ ಇದೊಂದು ಶಾಸ್ತ್ರದಲ್ಲಿ ಇಲ್ಲದ ವಿಷಯ. ಹೇಗೆ ನಿದ್ರೆ ಬಂತು ಅಂತ ಗೊತ್ತಾಗಲಿಲ್ಲ, ಎಚ್ಚರಾಗಿ ನೋಡ್ತೇನೆ, ಕಾಲ ಬಳಿಯಲ್ಲಿ ಅರ್ಜುನ ಕುಳಿತುಕೊಂಡಿದ್ದಾನೆ. ಮೊದಲೇ ಮಾತು ಕೊಟ್ಟಾಗಿದೆ, ಪ್ರಾಣಕ್ಕೆ ಸಮಾನನಾದವ ಅರ್ಜುನ ಎನ್ನುವ ಹಾಗೆ ಪ್ರೀತಿಯಿಂದ ಕರೆದು ಮನ್ನಿಸಿ ಮಾತಾಡಿಸಿದ್ದೇನೆ. ಮಾತಾಡಿಸಿ ಈ ಕಡೆ ತಿರುಗಿ ನೋಡ್ತೇನೆ, ಓ ಹೋ ಹೋ ಹೋ, ನಿಜವಾಗಿ ಶುಭ ಅಶುಭ ಎರಡು ಒಟ್ಟಾಗಿ ಬಂದದ್ದು ಹೌದು, ಕೌರವನು ಬಂದಿದ್ದಾನೆ. ಹಾ ಹಾ ಹಾ, ಮಾತಾಡಬೇಕಾದದ್ದು ಅವನಲ್ಲಿಯೇ. ಅಯ್ಯ ಕೌರವೇಶ್ವರ.
1: ಓಹೋಹೋ ಬಾವಯ್ಯ.
0: ನಮಸ್ಕಾರ.
1: ಆಯ್ತ ಎಚ್ಚರ?
0: ಹಾ, ಬಹಳ ಸಂತೋಷ ಆಯ್ತಯ್ಯ ನಿನ್ನನ್ನು ಕಂಡು.
1: ಹೌದಾ?
0: ಹೌದಪ್ಪ, ಇಲ್ಲಿಯವರೆಗೆ ನೀನು ಬಂದದ್ದು ನಿಜವಾಗಿ ಬಡವರ ಮನೆಯ ಬಾಗಿಲಿಗೆ ಭಾಗ್ಯಲಕ್ಷ್ಮಿಯೇ ಧರಗಿಳಿದು ಬಂದ ಹಾಗಾಯ್ತು.
1: ಅಲ್ಲ ಹಾಗೆಯಪ್ಪ ನಮ್ಮ ಪ್ರವೇಶ ಅಂತ.
0: ಖಂಡಿತ ಹೌದು, ಆದ್ರೆ ಇನ್ನೂ ಆಶ್ಚರ್ಯ ಉಂಟು. ನೀನು ಒಬ್ಬನೇ ಬಂದರೆ ದೊಡ್ಡ ವಿಷಯ ಅಲ್ಲ, ಅಂದ್ರೆ ದೊಡ್ಡ ವಿಷಯವೇ ಅಷ್ಟು ದೊಡ್ಡದಲ್ಲ ಅಂತ ಸಂತೋಷ ಮಾತ್ರ. ಜೊತೆಯಲ್ಲೊಂದು ಆಶ್ಚರ್ಯ, ನೀನು ಪಾರ್ಥನನ್ನು ಸೇರಿಸಿಕೊಂಡು ಇಲ್ಲಿಯವರೆಗಾಗಿ ಬಂದಿದ್ಯೋ? ಅದು ನಾನು ಹೇಳ್ತಾ ಇರುವುದು, ನೋಡ್ತಾ ಇದ್ದೇನಲ್ಲ.
1: ನೋಡಿದ್ದೆಲ್ಲ ಸತ್ಯ ಆಗುವುದಕ್ಕಿಲ್ಲ.
0: ಅಲ್ಲ,
1: ಪಾರ್ಥನನ್ನು ಸೇರಿಸಿಕೊಂಡು ಬಂದದ್ದೇ ಅಲ್ಲ ನಾನು.
0: ಅಲ್ಲ, ಇದು ಒಂದು ಕ್ಷಣಕ್ಕೆ ನನಗೆ ಕನಸೋ ನಿಜವೋ ಗೊತ್ತಾಗಲಿಲ್ಲ. ಯಾವಾಗಲೂ ಆಲೋಚನೆ ಮಾಡ್ತಾ ಇರುವುದು, ಪಾರ್ಥ ಮತ್ತು ಕೌರವರು ಈರ್ವರು ಒಂದಾಗಿ ಬದುಕಲಿ, ಪಾಂಡವ ಕೌರವರು ಎರಕವಾಗಿರಲಿ ಎನ್ನುವ ಹಾಗೆ ಪ್ರತಿ ಕ್ಷಣ ಚಿಂತನೆ ಮಾಡುವವ ನಾನು. ಯಾವುದನ್ನು ಅನುಗಾಲವೂ ಚಿಂತನೆ ಮಾಡುತ್ತೇವೋ ಅದು ಕನಸಾಗಿ ಕಾಣುತ್ತದಂತೆ. ಹಾಗೆ ಕನಸು ಬಿದ್ದದ್ದು ಉಂಟು,
1: ಅದು ಕನಸಾಗಿಯೇ ಉಳಿಯುವುದಕ್ಕುಂಟು.
0: ಈಗ ನನಸಾಯಿತಲ್ಲ, ಆಹಾ ನಿಜವಾಗಿ ಎಷ್ಟು ಸಂತೋಷವಾಗ್ತದೆ ಕೇಳಿದ್ರೆ. ಹೇಳ್ತಾರೆ, ಹಸು ಮತ್ತು ಹುಲಿ ಎರಡು ಪರಸ್ಪರ ವಿರೋಧವನ್ನು ಇಟ್ಟುಕೊಂಡಂತಹ ಪ್ರಾಣಿಗಳು ಅಂತ. ಆ ಹಸು ಹುಲಿಗಳೆರಡು ಒಂದಾಗಿ ಬಂತಲ್ಲ ಈಗ ನಮ್ಮ ಮನೆಗೆ.
1: ನಂಜುಂಡಾದರೂ ಕೂಡ ಇಷ್ಟು ನಂಜಿನ ಮಾತಾಡುವುದಿಲ್ಲವೋ ಏನೋ.
0: ಏನು ನಂಜು?
1: ಅಲ್ಲ ಮತ್ತೆ ಹಸು ಮತ್ತೆ ಹುಲಿ ಅಂತ ಹೇಳಿದ್ರೆ ನಾನೀಗ ವ್ಯಾಘ್ರ ಅಂತ.
0: ಛೇ, ಆದ್ರೆ ಒಂದು ನರರಲ್ಲಿ ನೀನು ವ್ಯಾಘ್ರನೆ. ಹೌದು ಹೌದು ಹೌದು, ಖಂಡಿತವಾಗಿ.
1: ಮತ್ತೆ ಕೇಸರಿ ಅಂತ ಹೇಳಿದ್ರು ಅದೀ ತಪ್ಪ?
0: ಅಲ್ಲ ಎಲ್ಲ ಪ್ರಾಣಿ ಜಾತಿಯದ್ದೇ ಅಲ್ವಾ ಬಾವಯ್ಯ,
1: ಒಟ್ಟಾರೆಯಾಗಿ ಮನುಷ್ಯತ್ವವೇ ಇಲ್ಲ ಅಂತ.
0: ಛೇ, ಹಾಗಲ್ಲ ಬಾವ. ಉದಾಹರಣೆ ಅಂತ ಹೇಳಿದ್ರೆ ಹೇಗೆ, ಒಂದಕ್ಕೊಂದು ಹೋಲಿಕೆ. ಆ ಹೋಲಿಕೆ ನೂರಕ್ಕೆ ನೂರರಷ್ಟು ಇರಬೇಕು ಅಂತ ಇಲ್ವಲ್ಲ.
1: ಮತ್ತೆ ಪಾಂಡವರನ್ನು ಪಾಪದವರು ಹೇಳಿದ ಮಾತ್ರಕ್ಕೆ ಅವರು ಅದಾಗಬೇಕು ಅಂತ ಇಲ್ವಲ್ಲ
0: ಅಲ್ವಾ? ಖಂಡಿತ ಹೌದು, ಆ ಮಟ್ಟಿಗೆ ಒಂದು. ಈಗ ಗೋಮುಖ ವ್ಯಾಘ್ರಕ್ಕಿಂತ ವ್ಯಾಘ್ರಮುಖ ಗೋವು ಬಹಳ ಉತ್ತಮ.
1: ಎಷ್ಟು ಜನರಿಗೆ ಅರ್ಥ ಆದೀತು ಹೇಳಿ
0: ಅಲ್ವಾ? ಒಂದಾಗಿ ಬಂದ್ರಲ್ಲ, ಹಾವು ಮುಂಗುಸಿಗಳು ಒಂದಾಗಿ ಬಂದ ಹಾಗೆ. ಹೌದು, ವಾಲಿ ಸುಗ್ರೀವರು ಒಂದಾಗಿ ಬಂದ ಹಾಗೆ.
1: ಹೇಳಿ ಹೇಳಿ, ಏನು ತೊಂದರೆ ಇಲ್ಲಪ್ಪ.
0: ಸಂತೋಷವಾಗ್ತದೆ ನೀವಿರುವರು ಒಂದಾಗಿ ಬಂದದ್ದನ್ನು ಕಾಣುವಾಗ. ನೂತನವಾಯಿತು, ಇವತ್ತಿನವರೆಗೆ ಕಾಣಲಿಲ್ಲ ಇಂತಹದ್ದನ್ನ.
1: ಇದು
0: ಹೌದೌದು. ಈಗ ಒಂದು ಕೊಟ್ಟಿಗೆಯಲ್ಲಿ ದನ ಎತ್ತು ಎಮ್ಮೆ ಕೋಣ ಎಲ್ಲ ಒಟ್ಟಾಗಿ ಕಟ್ಟಿದ್ದಾರೆ. ಹೊರಗಡೆಯಿಂದ ನೋಡುವವ ಏನ್ ಹೇಳ್ತಾನೆ, ಅವೆಲ್ಲ ಒಂದಾಗಿ ಇದ್ದಾವೆ ಅಂತ.
1: ಎರಡನ್ನೂ ಕಟ್ಟಿದವ ಮಲಗಿದ್ದ.
0: ಅಲ್ಲ ಹಾಗಲ್ಲ,
1: ಕೊಟ್ಟಿಗೆಯಲ್ಲಿ
0: ಎಲ್ಲ ಒಂದಾಗಿ ಇದ್ದಾವೆ ನೋಡುವವರಿಗೆ ಹೊರಗಡೆಯಿಂದ. ಆದ್ರೆ ಒಳಗಡೆ ದನವೇ ಬೇರೆ, ಎತ್ತು ಬೇರೆ, ಎಮ್ಮೆ ಬೇರೆ, ಕೋಣ ಬೇರೆ ಅಲ್ವಾ? ಹಾಗೆಯೇ ಪಾಂಡವ ಕೌರವರು ಯಾವತ್ತು ಹಸ್ತಿನಾವತಿಯಲ್ಲಿ ಇರುವ ಕಾಲಕ್ಕೆ ಹೊರಗಿನವರು ಆರ್ಯಾವರ್ತದಲ್ಲಿದ್ದವರು ಹೇಳುವುದು ಹೇಗೆ ಪಾಂಡವ ಕೌರವರು ಒಂದಾಗಿ ಇದ್ದಾರೆ ಅಂತ? ಆದ್ರೆ ಒಳಗೆ ಬಂದು ನೋಡಿದ್ರೆ ಗೊತ್ತಲ್ವ ನಿಮ್ಮಿಬ್ಬರ ನಡುವೆ ಇರುವ ವೈಷಮ್ಯ. ಆದ್ರೆ ಇವತ್ತು ಹಾಗಲ್ಲ, ನಿಜವಾಗಿ ನೀವಿರುವರು ಒಂದಾಗಿ ಬಂದಿದ್ದೀರಿ, ಎರಡಾಗಿ ಬರಲಿಲ್ಲ ಇವತ್ತು.
1: ಬಂದ ಮೇಲೆ ಒಂದಾದದ್ದು ಅಲ್ಲ, ಒಂದಾಗಿ ಬಂದದ್ದು ಅಲ್ಲ, ಒಂದೊಂದು ಕಡೆಯಲ್ಲಿ ಕುಳಿತಿದ್ದೇವೆ ಅಷ್ಟೇ.
0: ಹಾ ಹಾ, ಆಗ್ಲಿ, ಯಾವುದೋ ಒಂದು ವಿಷಯಕ್ಕಾದ್ರೂ, ಕೃಷ್ಣನನ್ನು ಕಾಣುವ ವಿಷಯಕ್ಕಾದ್ರೂ ಒಂದಾದ್ರಲ್ಲ, ಅದೇ ಸಂತೋಷ. ನಿಜವಾಗಿ ನೀವಿರುವರು ಒಂದಾದದ್ದು ಬಹಳ ಒಳ್ಳೆಯದ್ದು. ಅದರಲ್ಲೂ ಆ ಪಾಂಡವರ ಮೇಲೊಂದು ನಿನಗೆ ಈಗಲಾದರೂ ಕರುಣೆ ಬಂತಲ್ಲ, ಈಗಲಾದರೂ ಒಂದು ಪ್ರೀತಿ ಹುಟ್ಟಿತಲ್ಲ.
1: ಆಹಾ ಅಂತ
0: ಅಲ್ಲಲ್ಲ, ಹಾಗಲ್ಲ, ಇದ್ದ ಆ ಪ್ರೀತಿ ಪ್ರಕಟಪಡಿಸಿದೆಯಲ್ಲ, ಬೂದಿ ಮುಚ್ಚಿದ ಕೆಂಡದ ಹಾಗೆ ನೀನು. ಹಾಗೆ ಹೌದೌದು, ಸೋಗೆ ಮುಚ್ಚಿದ ಹೊಂಡದ ಹಾಗೆ ನೀನು.
1: ಕೆಂಡ ಮುಚ್ಚಿದ ಬೂದಿ ಪಾಂಡವರು ಅಂತ ನೀನು ಆಡುವುದು?
0: ಅಲ್ಲ, ಸ್ವಲ್ಪ ಸಿಟ್ಟು. ಆ ಸಿಟ್ಟು ಎನ್ನುವ ಬೂದಿ ಮುಚ್ಚಿತ್ತು, ಪ್ರೀತಿ ಎನ್ನುವ ನೀರು ಅದರ ಮೇಲೆ ಬಿದ್ದು ಅದೆಲ್ಲ ಹೋಯಿತು. ಈಗ ಉಳಿದದ್ದು ಶುದ್ಧ ಕೌರವ ಮಾತ್ರ.
1: ಯಾವಾಗ ಶುದ್ಧ ಮತ್ತು ಅಶುದ್ಧ ಅಂತ ಆಡ್ತಾರೋ ಅದರಲ್ಲಿ ವ್ಯತ್ಯಾಸ ಉಂಟು ಅಂತಲ್ವಾ? ಅಂದ್ರೆ ಇಲ್ಲಿಯವರೆಗೆ ಕೌರವ ಬೆರಕೆಯ ಕೌರವ ಅಂತ.
0: ಹಾಗಲ್ಲಪ್ಪ, ಬೂದಿ ಮುಚ್ಚಿತ್ತು ಅಂತ ಅಷ್ಟೇ. ಈಗ ಮಣ್ಣಿನ ಒಳಗೆ ಚಿನ್ನ ಇರ್ತದೆ, ಮಣ್ಣು ಮುಚ್ಚಿರ್ತದೆ, ಯಾರಿಗೆ ಯಾರಾದ್ರೂ ಬೆಲೆ ಕೊಡ್ತಾರಾ? ಅದನ್ನು ತೆಗೆದು ಅದನ್ನೊಂದು ಆಭರಣ ಆಗಿ ಮಾಡಿದಾಗ ಮಾತ್ರ ಅಲ್ವಾ ಅದಕ್ಕೆ ಬೆಲೆ ಸಿಗುವುದು. ಈಗ ಆಭರಣ ಆಗಿದ್ದಿ ನೀನು, ಅವರ ಮೇಲೊಂದು ಕರುಣೆ ಬಂತಲ್ಲ, ಸಂತೋಷ ಆಯಿತು. ವಿಶೇಷ ಉಪಚಾರ ಬೇಕು ಅಂತಿಲ್ಲ, ಆದ್ರೂ ಏನು ಕುಡಿಲಿಕ್ಕೆ ಬೇಕು, ಏನು ಸ್ವೀಕಾರ ಮಾಡಲಿಕ್ಕೆ ತಿನ್ಲಿಕ್ಕೆ ಬೇಕು, ಈರುವರೆಗೂ ಒಂದಾಗಿ ತರಿಸಿ ಕೊಡ್ತೇನೆ ಹೇಳಬೇಕು ಬಾಬಯ್ಯ.
1: ಉಪಚಾರ
0: ಹೌದು,
1: ನೀನು ನನಗೆ ಮಾಡುವುದು ಯಾರಿಗೂ ಉಪಚಾರ.

0: ಕೃಷ್ಣ
1: ಭವಯ್ಯ,
0: ಉಪಚಾರ ಮಾಡುವುದಕ್ಕೆ ನೀನು ತೊಡಗುತ್ತಿದ್ದೀಯ.
2: ಹ
0: ಅಲ್ಲ, ಉಪಚಾರ ಮಾಡುವ ಅಗತ್ಯ ಉಂಟಾ ಅಂತ ಕೇಳುವುದು.
2: ಅಂದ್ರೆ
0: ಈಗ ಉಪಚಾರ ಯಾರು ಯಾರಿಗೆ ಮಾಡಬೇಕಾದದ್ದು?
2: ಅತಿಥಿಯಾದವನಿಗೆ, ಗೃಹಸ್ಥನಾದವ ಮಾಡಬೇಕು.
0: ಹೌದು. ಈಗ ಒಬ್ಬ ಅತಿಥಿಯೇ ಅಲ್ಲ ಅಂತ ಆದ್ಮೇಲೆ ಅವನಿಗೆ ಉಪಚಾರ ಮಾಡುವ ಅನಿವಾರ್ಯತೆ ಉಂಟಾ?
2: ಅದಿಲ್ಲ.
0: ಈಗ ಮನೆಯಲ್ಲಿಯೇ ಇರುವಂತಹ ಸದಸ್ಯರು ಒಬ್ಬರು ಇನ್ನೊಬ್ಬರಿಗೆ ಉಪಚಾರ ಮಾಡುವ ಕ್ರಮ ಉಂಟೇನ?
2: ಇಲ್ಲಪ್ಪ, ಇಲ್ಲ.
0: ನಮ್ಮದ್ದು ಹಾಗೆ ಅಲ್ವ? ಅಲ್ಲ, ನಾನೇನು ನಿನಗೆ ಹೊಸಬನ ಹೇಳು?
2: ಛೇ,
0: ಈ ಸಂಬಂಧದಲ್ಲಿ ಪಾಂಡವರು ನಿನಗೆ ಹೇಗೆ ಅತ್ತೆಯ ಮಕ್ಕಳಾಗುತ್ತಾರೋ ಒಂದು ಅರ್ಥದಲ್ಲಿ ಭಾವಂದಿರೇ ಆಗುವುದು.
2: ಹೌದಪ್ಪ.
0: ಅಷ್ಟೇ ಅಲ್ಲ ಅಂತ, ಈಗ ನಮ್ಮ ನಿನ್ನ ನಡುವೆ ಸಂಬಂಧವೂ ಉಂಟಾಗಿದ್ದು ಉಂಟಲ್ಲ?
2: ಹೌದು.
0: ನನ್ನ ಮಗಳಾದಂತಹ ಲಕ್ಷಣೆಯನ್ನೇ ನಿನ್ನ ಮಗನಾದ ಸಾಂಬನಿಗೆ ನಾನು ಕೊಟ್ಟವ.
2: ಖಂಡಿತ.
0: ಒಂದು ರೀತಿಯಾದಂತಹ ಆ ಸಂಬಂಧವೂ ಗಟ್ಟಿಯಾಗಿದೆ. ಜೊತೆಗೆ ನಾನೇನು ಹೊಸತಾಗಿ ಇಲ್ಲಿಗೆ ಬರುವುದು ಹೇಳು? ಆಗಾಗ ಆಗಾಗ ದ್ವಾರಾವತಿಯ ಮಣ್ಣನ್ನು ಸ್ಪರ್ಶಿಸುವುದಕ್ಕಾಗಿಯೇ ನಾ ಬರುವುದು.
2: ಅದು ನಮ್ಮ ನೆಲದ ಪುಣ್ಯ.
0: ಹಾಗಿರುವಾಗ ಮತ್ತೆ ಆಗಾಗ ಬರುವುದು ಅಂತಾದ ಮೇಲೆ ನಾನು ಮನೆಯವನೇ ಅಂತಾಗಲಿಲ್ಲ.
2: ಹೌದಪ್ಪ.
0: ಎಂತದ್ದು ಇಂತಹ ಉಪಚಾರ, ಬೇಕಾದದ್ದೇ ಇಲ್ಲ ಅಂತ. ಮತ್ತೆ ನೀನ್ ಆಡಿದೆಯಲ್ಲ, ಪಾಂಡವರ ಕುರಿತಾದಂತಹ ಸಹೋದರಿಯ ಭಾವವನ್ನು ತಳೆದು ಇಲ್ಲಿಗೆ ಬಂದದ್ದು ಅಂತ.
2: ಆ ಪ್ರೀತಿಯ ವಿಶ್ವಾಸ ಕಲಿಬೇಕು ನಿನ್ನನ್ನು ನೋಡಿ.
0: ಅಲ್ಲವೇ ಅಲ್ಲ, ಈಗ ನೀನೇ ಆಡಿದ ಹಾಗೆ ನನಗಿದು ಕನಸೋ ಭ್ರಮೆಯೋ?
2: ಹೌದು,
0: ಅದು ಭ್ರಮೆಯೇ. ಯಾವುದು ವಾಸ್ತವ ಆಗುವುದಿಲ್ಲವೋ ಅದು ಕನಸಾಗಿಯೇ ಉಳಿಯುತ್ತದೆ, ಕನಸಾಗಿಯೇ ಉಳಿಯಬೇಕು ಕೂಡ. ಈಗ ಪಾಂಡವರ ಬಗ್ಗೆ ಕೌರವರ ಬಗ್ಗೆ ನಿನ್ನ ಮನಸ್ಸಿನಲ್ಲಿಯೇ ಇಂಥದ್ದೊಂದು ಅಂತರ ಉಂಟು ಅಂತಾದ ಮೇಲೆ ಮತ್ತೆ ನಾವು ಒಂದಾಗುವುದಕ್ಕಾದರೂ ಹೇಗೆ ಸಾಧ್ಯ? ಸಾಧ್ಯವೇ ಇಲ್ಲ ಅಂತ. ನನ್ನನ್ನು ಕಾಣುವುದಕ್ಕಾಗಿ ನಾನು ಹೇಗೆ ಬಂದವನೋ ಪಾರ್ಥನು ಬಂದದ್ದು ಹಾಗೆ. ಒಟ್ಟಾಗಿ ಬಂದದ್ದು ಅಲ್ಲ, ಬಂದ ಮೇಲೆ ಒಟ್ಟಾದದ್ದು ಅಲ್ಲ, ಅಥವಾ ಒಂದಾಗುವುದಕ್ಕಾಗಿ ಬಂದದ್ದು ಅಲ್ಲ.
2: ಅಂದ್ರೆ ಹೆಚ್ಚಿನ ಪುಣ್ಯಕ್ಷೇತ್ರಗಳಲ್ಲಿ ಎಲ್ಲ ಕಥೆ ಇರುತ್ತದೆ. ಕ್ಷೇತ್ರ ಸ್ಥಾಪನೆ ಪ್ರಾರಂಭ ಆದದ್ದು ಹೇಗೆ, ಹುಟ್ಟಿದ್ದು ಹೇಗೆ ಕೇಳಿದ್ರೆ, ಒಂದು ಕಪ್ಪೆಯ ಮೇಲೆ ಹಾವು ನೆರಳನ್ನು ತೋರಿಸಿತ್ತು, ಹುಲಿ ಹಸುಗಳು ಒಂದಾಗಿದ್ದವು, ಹೀಗೆ ಅಲ್ವಾ? ಇವತ್ತು ಹಾಗೆ ಆಯಿತೇನೋ, ಹಾವು ತನ್ನ ಹೆಡೆಯನ್ನು ಬಿಚ್ಚಿದ್ದು ವಿಷ ಕಕ್ಕುವುದಕ್ಕಾಗಿ ಅಲ್ಲ, ಒಂದು ಆಶ್ರಯ ಕೊಡ್ಲಿಕ್ಕಾಗಿ ಅಂತ ಭಾವಿಸಿದೆ ನಾನು.
0: ಕೆಲವೇ ಕೆಲವು ಕ್ಷೇತ್ರಗಳಲ್ಲಿ, ಕೆಲವು ನಿರ್ದಿಷ್ಟ ಕಾಲದಲ್ಲಿ ಮಾತ್ರ. ಎಲ್ಲಾ ಕಾಲದಲ್ಲಿಯೂ ಹುಲಿಯನ್ನು ಹಸುವು ಸೇರಿ ಬದುಕ್ತದೆ ಅಂತಾದ್ರೆ, ಅಲ್ಲ, ಹಸುವನ್ನು ಹುಲಿ ಸೇರಿಸಿಕೊಂಡು ಬದುಕುತ್ತದೆ ಅಂತಾದ್ರೆ ಅದು ಲೋಕದ ನಿಯತಿಗೆ ವಿರುದ್ಧವಾದದ್ದು. ಯಾವುದು ಯಾವುದನ್ನು ತಿಂದು ಬದುಕಬೇಕೆನ್ನುವ ಹಾಗೆ ಪ್ರಕೃತಿಯೇ ಒಂದು ದಾರಿಯನ್ನು ಮಾಡಿಕೊಟ್ಟ ಮೇಲೆ ಅದಕ್ಕೆ ಸರಿಯಾಗಿ ಬದುಕಬೇಕಾದದ್ದು ನಮ್ಮದ್ದು ಕರ್ತವ್ಯ. ನಾನು ಆಳುವುದಕ್ಕಾಗಿ ಹುಟ್ಟಿದವ, ಪೀಠ ಬಿಟ್ಟರೆ ನಮ್ಮದು ವ್ಯವಹಾರವೇ ಇಲ್ಲ. ಆ ಪೀಠ ಉಳಿಸಿಕೊಳ್ಳುವುದಕ್ಕಾಗಿಯೇ ಪಾಂಡವರನ್ನು ನಾನು ಕಾಡಿಗೆ ಕಳುಹಿಸಿದ್ದ ಹೌದಪ್ಪ, ಪಾಂಡವರನ್ನು ನಿವಾರಿಸಿಕೊಳ್ಳುವುದಕ್ಕೆ ಯೋಚಿಸಿದ್ದು ಹೌದು. ಈಗ ಸಾಮ ಅಲ್ಲವೇ ಅಲ್ಲ, ಪಾಂಡವರನ್ನು ಸಂಧಿಯ ಮೂಲಕ ಅಲ್ಲ ಸಂಗ್ರಾಮದ ಮೂಲಕವಾಗಿ ಎದುರಿಸಬೇಕು. ಅಲ್ಲ, ರಾಜ್ಯವನ್ನು ಪಾಂಡವರು ಪಡೆಯುವುದಿದ್ರೆ ಸಂಗ್ರಾಮ ಮುಖೇನವಾಗಿ ಪಡೆಯಬೇಕು. ಹೀಗೆ ನಾವು ತೀರ್ಮಾನಿಸಿ ಆಗಿದೆ.
2: ಓಹೋ.
0: ಆ ನೆಲೆಯಲ್ಲಿ ಕ್ಷತ್ರಿಯೋಚಿತವಾದಂತಹ ನೆಲೆಯ ಯುದ್ಧವನ್ನೇ ನಾವು ಅಪೇಕ್ಷಿಸಿ ಯುದ್ಧಕ್ಕೆ ಸಿದ್ಧತೆಯನ್ನು ನಾವು ನಡೆಸಿ ಆಗಿದೆ. ಅಲ್ಲ, ನಿನ್ನಲ್ಲಿ ಹೇಳುವುದೇನು ವಿಶೇಷ ಅಲ್ಲ, ಕೆಲವಷ್ಟು ಸಿದ್ಧತೆಯು ನಮ್ಮಲ್ಲಿ ಆಗಿದೆಯಪ್ಪ.
2: ಹೌದಪ್ಪ.
0: ಪಾಂಡವರಲ್ಲಿ ಸಿದ್ಧತೆ ಆಗಲಿಲ್ಲ?
2: ಖಂಡಿತ.
0: ವನವಾಸದಲ್ಲಿಯೇ ಬೇಕು ಬೇಕಾದ ಅಸ್ತ್ರಶಸ್ತ್ರಗಳನ್ನೆಲ್ಲ ಪಡೆದುಕೊಂಡವರು ಇದ್ದಾರೆ ಅಂತ ನಾವು ಕೇಳಿದ ವಿಷಯ.
2: ಹೌದೌದು.
0: ಇಬ್ಬರೂ ಇದಕ್ಕೆ ಸಿದ್ಧರಾದ ಮೇಲೆ ಸಂಧಿಯ ಕಾರ್ಯ ಅಲ್ಲ. ಈಗ ನಿನ್ನಲ್ಲಿಗೆ ಬಂದದ್ದು ಯಾಕೆ ಅಂತ ಕೇಳಿದ್ರೆ ಕುಶಲಕ್ಷೇಮ ವಿಚಾರಿಸುವುದಕ್ಕೂ ಮತ್ತೊಂದಕ್ಕೂ ಇನ್ನೊಂದಕ್ಕೂ ಅಲ್ಲವೇ ಅಲ್ಲ.
2: ಮತ್ತೆ
0: ಈಗ ನಮ್ಮಿಬ್ಬರು ಪಕ್ಷದಲ್ಲಿ ನಿನಗೊಂದು ರೀತಿಯಾದ ಸಮಾನವಾದ ಭಾವ ಉಂಟು ಅಂತ ನಾವು ಯೋಚಿಸುವುದು
2: ಸತ್ಯ.
0: ಸಂಬಂಧವೂ ಉಂಟು. ಈಗ ನನ್ನ ಮಗಳನ್ನು ನಿನ್ನ ಕಡೆಗೆ ಕೊಂಡು ಹೋದ ಮೇಲೆ ನಿಮ್ಮ ಕಡೆಯ ಹುಡುಗಿಯನ್ನು ನೀನು ಆ ಕಡೆಗೆ ಕೊಟ್ಟವನಿದ್ದೀಯ ನಿನ್ನ ಭಾವನೆಗೆ.
2: ಹೌದು.
0: ಹಾಗಾಗಿ ಆ ನೆಲೆಯ ಸಂಬಂಧ ಸಮಾನವಾಗಿದೆ. ಯುದ್ಧ ಮುಖೇನವಾಗಿಯೂ ನಿನ್ನ ಸಮಾನವಾದ ಭಾವವನ್ನು ನಮಗೆ ಹಂಚಬೇಕು ಅಂತ ಕೇಳುವುದು ನಮ್ಮ ಉಭಯರಿಗೆ, ನಮಗೂ ಪಾಂಡವರಿಗೂ. ನೀನು ಬಲವಾಗಿ ಒದಗಿದೆ ಅಂತಾದ್ರೆ ನಾವು ನೋಡಿಕೊಡುತ್ತೇವೆ, ನೀವು ಅಷ್ಟು ಮಾಡಿದ್ರು ಸಾಕು. ಕೇಳುವುದಕ್ಕೆ ಬಂದದ್ದೀಗ
2: ನೀವು ಉಭಯರಿಗೂ ನಾನು ಬಲವಾಗಿ ಬರಬೇಕು.
0: ನಮ್ಮ ಪರವಾಗಿ ಹೆಚ್ಚು ಇಲ್ಲದಿದ್ದರೂ ತೊಂದರೆ ಇಲ್ಲ. ಬೇಕು ನಮಗೆ.
2: ಅಲ್ಲ, ಬಲವಾಗಿ ಬರುವ ಮೊದಲು ಒಂದೆರಡು ಮಾತು.
0: ಆದಿತಪ್ಪ
2: ಭವಯ್ಯ, ಯಾಕೆ ಹೀಗೆ?

0: ಗೌರವೇಶ್ವರ
1: ಬಾವಯ್ಯ,
0: ಇತಿಹಾಸದಲ್ಲಿ ಅದೆಷ್ಟೋ ಅಣ್ಣ ತಮ್ಮಂದಿರು ಹೆಸರಾಗಿ ಹೋಗಿದ್ದಾರೆ. ಇವತ್ತು ನಾವು ಹೇಳುವಾಗ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಇವರ ಹೆಸರನ್ನೂ ಹೇಳ್ತೇವೆ. ವಾಲಿ, ಸುಗ್ರೀವ ಅಥವಾ ರಾವಣ, ವೈಶ್ರವಣ ಇವರ ಕುರಿತಾಗಿ ಎಲ್ಲ ಹೇಳ್ತೇವೆ ನಾವು ಕಥೆಗಳನ್ನ. ಆದರೆ ಹೇಳುವಾಗ ಯಾರನ್ನು ಆದರ್ಶ ಅಂತ ಭಾವಿಸ್ತೇವೆ ಆಲೋಚನೆ ಮಾಡಿ ನೋಡು. ರಾಮ ಲಕ್ಷ್ಮಣಾದಿಗಳ ಭ್ರಾತೃತ್ವವನ್ನು ನೆನೆಯುತ್ತೇವೆ. ನಮ್ಮ ಮನೆಯ ಮಕ್ಕಳು ಇದ್ರೆ ರಾಮ ಲಕ್ಷ್ಮಣರ ಹಾಗಿರಲಿ, ಹೀಗೆ ಭಾವಿಸುತ್ತೇವೆಯೇ ಹೊರತು ರಾವಣ ಕುಬೇರರ ಹಾಗೆಯೋ ಅಥವಾ ವಾಲಿ ಸುಗ್ರೀವರಂತಹ ಅಣ್ಣ ತಮ್ಮಂದಿರು ನಮ್ಮ ಮನೆಯಲ್ಲಿ ಹುಟ್ಟಲಿ ಅಂತ ಭಾವಿಸುವುದಿಲ್ವಲ್ಲ, ಹಾಗೆ ದೇವರಲ್ಲಿ ಪ್ರಾರ್ಥನೆ ಮಾಡುವುದಿಲ್ವಲ್ಲ. ಹಾಗಾದ್ರೆ ಯಾಕೆ ಪ್ರೀತಿಯನ್ನೇ ನಾವು ಬಯಸುತ್ತೇವೆ, ಆದರೆ ಕೊಡುವಾಗ ಮಾತ್ರ ದ್ವೇಷ? ಇದರಿಂದಲೇ ಮನುಷ್ಯನ ಅಧೋಗತಿ ಆಗುವುದೇ ಹೊರತು ಪ್ರತಿಯೊಬ್ಬನೂ ಪ್ರೀತಿಯನ್ನು ಕೊಡುವುದಕ್ಕೆ ಪ್ರಾರಂಭ ಮಾಡಿದರೆ ನಿಜವಾಗಿ ಯಾರಿಗೂ ನೋವಾಗಲಿಕ್ಕಿಲ್ಲ. ಹೇಳುವುದು ಈಗ ಮೊದಲಿದ್ದ ಹಾಗೆ ಇರಬಹುದಿತ್ತು. ಇಂದ್ರಪ್ರಸ್ಥದಲ್ಲಿ ಪಾಂಡವರು ಹಸ್ತಿನಾವತಿಯಲ್ಲಿ ಸಮ್ರಾಟನಾಗಿ ಚಕ್ರವರ್ತಿಯಾಗಿ ಮೆರೆದಾಡುವ ಕೌರವೇಶ್ವರ ಆ ಕಾಲದಲ್ಲಿ ಎಷ್ಟು ಸಂತೋಷ. ಆ ಇಂದ್ರಪ್ರಸ್ಥದ ಒಂದು ರಾಜಸೂಯ ಯಾಗಕ್ಕೆ ನೀನಲ್ಲಿಯವರೆಗಾಗಿ ಹೋಗುವುದೋ ಅಥವಾ ನಿಮ್ಮ ಹಸ್ತಿನಾವತಿಯವರೆಗಾಗಿ ಧರ್ಮಜಾತಿಗಳು ಬರುವುದೋ, ಆ ಒಂದು ಕೊಡುಕೊಳ್ಳುವಿಕೆ, ಬಂದು ಹೋಗುವಿಕೆ ಇದನ್ನೆಲ್ಲ ಕೇಳಿ ಎಷ್ಟು ಸಂತೋಷ ಪಟ್ಟವ ನಾನು. ಬೀಳುವುದು ಏಳುವುದು ಯಾರಿಗಿಲ್ಲ ಬಾವಯ್ಯ.
1: ಯಾರು ಹೇಳುವುದಕ್ಕೆ ಸಿದ್ಧನಿಲ್ಲೋ ಅವನಿಗಲ್ವ ಭಯ
0: ಅಲ್ವಾ? ಈಗ ಆಟ ಆಡುವ ಚೆಂಡನ್ನು ಎಷ್ಟು ಬಾರಿ ನೆಲಕ್ಕೆ ಬಿಸಾಡಿದ್ರು ಅದು ಮತ್ತೆ ಅದರ ಹೆಚ್ಚು ಪಟ್ಟು ವೇಗದಿಂದ ಮೇಲೆ ಬರುವುದಲ್ವಾ? ಅದಾದ ಮೇಲೆ ಅಲ್ವಾ ನಿನ್ನದಾದಂತಹ ವಿರಾಟ್ ವಿಶ್ವರೂಪ ದರ್ಶನ ಆದದ್ದು ಜನರಿಗೆ?
1: ಅಂತ ಪ್ರಸಂಗ ಆದ್ರೆ ಮತ್ತೆ ಏನು ಉಂಟು ಅಂತ ಗೊತ್ತಾಗುವುದು. ಲೋಕ
0: ನಿಜವಾಗಿ ಹೇಳುವುದಾದ್ರೆ ಅವತ್ತು ಒಂದು ಬಾರಿ ಅಲ್ಲ, ಹತ್ತು ಬಾರಿ ಬೀಳ್ಬೇಕಿತ್ತು ನೀನು.
1: ನಿನ್ನ ಬಾಯಲ್ಲಿ ಎಷ್ಟು ಬಾರಿ ಬಿದ್ದಾಗಿದೆಯೋ ಏನು ಈಗ?
0: ಹಾಗಲ್ಲ ಬಾವಯ್ಯ, ಹತ್ತು ಬಾರಿ ಬಿದ್ದರು ಹನ್ನೊಂದನೆಯ ಬಾರಿಗೆ ಮತ್ತೆ ಮೇಲಕ್ಕೆ ಏಳುವ ಉಂಟು ಆ ಯೋಗ್ಯತೆ.
1: ಹತ್ತು ಬಾರಿ ಬಿದ್ದರೆ ನೂರು ಬಾರಿ ಎದ್ದು ನಿಲ್ಲುವ ಶಕ್ತಿ ಉಂಟು ನಮ್ಮ
0: ಅಲ್ವಾ? ಅದು ಬೇಕಾದದ್ದು. ಹಾಗಾಗಿ ಅಂತಹ ಒಂದು ಪ್ರೀತಿಯಲ್ಲಿ ನೀವಿರುವರು ಇದ್ದದ್ದೇ ಹೌದಾಗಿದ್ರೆ ಅಲ್ಲ ಇವತ್ತು ಯಾವ ತೊಂದರೆಯೂ ಇಲ್ಲದೆ ಎಲ್ಲರೂ ಸಂತೋಷದಲ್ಲಿ ಇರಬಹುದಾಗಿತ್ತು. ಅಲ್ಲ ಯುದ್ಧ ಬೇಡ ಅಂತಲ್ಲ, ದೊಡ್ಡ ವಿಷಯ ಅಲ್ಲ ಯುದ್ಧ ಮಾಡುವುದು. ಗುರುಕುಲ ಸಮ್ರಾಟನೆನ್ನಿಸಿಕೊಂಡಂತಹ ಕೌರವ ಯುದ್ಧ ಮಾಡ್ತೇನೆ ಎನ್ನುವ ಹಾಗೆ ಸಿದ್ಧನಾದರೆ ಸಹಕಾರಕ್ಕೆ ಎಷ್ಟು ಮಂದಿ ಬಂದಾರು, ಮತ್ತೆ ಪಾಂಡವರು ಬದುಕಲಿಕ್ಕುಂಟೋ ಅದೆಲ್ಲ ಆಲೋಚನೆ ಮಾಡಿದ್ರೆ ಅಷ್ಟು ಯೋಗ್ಯತೆ ಇದ್ದವರು ನೀವು. ಅಲ್ಲ ಅವರು ಸಾಮಾನ್ಯ ಸಿದ್ಧತೆ ಮಾಡಿಕೊಂಡಿದ್ದಾರೆ, ದೈವ ಸಹಾಯವನ್ನು ಪಡ್ಕೊಂಡಿದ್ದಾರೆ, ಆಯುಧಗಳನ್ನು ಪಡ್ಕೊಂಡಿದ್ದಾರೆ, ಒಳ್ಳೆಯ ಕಡೆ ಸಂಬಂಧ ಬೆಳೆಸಿಕೊಂಡಿದ್ದಾರೆ ಅಲ್ವಾ? ಅನೆಲೆಯಲ್ಲಿ ಹೋರಾಟ ಏನೂ ಆಗಬಹುದು, ತೀರ್ಮಾನ ಗೆಲುವು ಸೋಲು ಗೊತ್ತಾಗುವುದು ಯುದ್ಧ ಮುಗಿದ ಮೇಲಲ್ವಾ? ಅದಕ್ಕಿಂತ ಮೊದಲೇ ತೀರ್ಮಾನ ಮಾಡಿಕೊಂಡ್ರೆ ಈಗ ಯಾರೋ ಗೆಲ್ಲುವುದು, ಯಾರೋ ಸೋಲುವುದು, ಇನ್ಯಾರೋ ಸಾಯುವುದು, ಹಾಗೆ ಸತ್ತು ಇತಿಹಾಸದಲ್ಲಿ ಇದ್ದರೂ ಕೌರವರು ಪಾಂಡವರು ಎನ್ನುವರು ಹೊಡೆದಾಟ ಮಾಡಿಕೊಂಡು ಸತ್ರು, ಈ ಒಂದು ಕೆಟ್ಟ ಒಂದು ಅಪಕೀರ್ತಿ ನಿಮ್ಮ ಕುರುವಂಶಕ್ಕೆ ಬರುವುದರ ಬದಲು ಏನೋ ಒಂದು ಹೊಂದಾಣಿಕೆ ಮಾಡಿಕೊಂಡು ನೀವಿರುವರು ಪ್ರೀತಿಯಿಂದ ಇದ್ದದ್ದೇ ಹೌದಾಗಿದ್ರೆ ನೋಡುವವರಿಗೂ ಸಂತೋಷ, ನಿಮ್ಮ ಮನೆಯಲ್ಲಿಯೂ ಸಂತೋಷ. ನೋಡುವುದಕ್ಕೆ ಪಾಂಡವರಿಗೆ ಅಪ್ಪ ಇಲ್ಲ, ನಿನಗೆ ಅಪ್ಪ ಇದ್ರು ಅವನು ನೋಡುವುದಿಲ್ಲ. ನೋಡುವವರು ಯಾರು ಹಾಗಾದ್ರೆ? ನಾವೆಲ್ಲ ಇದ್ದೇವಲ್ಲ, ಬಂಧು ಬಾಂಧವರು.
1: ಅಪ್ಪ ಇಲ್ಲದ ಮಕ್ಕಳನ್ನು ನೀವು ನೋಡಿ ಸಂತೋಷ ಪಡುವುದು?
0: ಹಾ ಹೌದಪ್ಪ, ಪ್ರೀತಿಯಿಂದ ಇದ್ರೆ. ಅದಲ್ಲ ಅಂತಾದ್ರೆ ಮತ್ತೆ ಮುಂದಿನ ಪೀಳಿಗೆಗೆ ಅಪ್ಪ ಇಲ್ಲ ಅಂತ ಆಗುತ್ತದಲ್ಲ ಯುದ್ಧ ಆದ್ರೆ. ಅದಾಗಬಾರದು ಎನ್ನುವ ನೆಲೆಯಲ್ಲಿ ಹೇಳುವುದು, ನೀವಿರುವರು ಸಂತೋಷದಿಂದ ಇರಬಹುದಲ್ವಾ? ಯಾಕೆ ಸುಮ್ಮನೆ ಈ ಯುದ್ಧ ಯಾಕೆ ಬೇಕು?
1: ನಿಜವಾಗಿ ಪಾಂಡವರು ಹುಟ್ಟಿದ್ದು ಎಲ್ಲಿ ಅಂತ ಕೇಳಿದ್ರೆ ಕಾಡಿನಲ್ಲಿ.
0: ಹೌದೌದು,
1: ಅಲ್ಲ ಕಾಡಿನಲ್ಲಿಯೇ ಬೆಳೆದವರು ಕೂಡ.
0: ಹೌದು,
1: ಮತ್ತೆ ಹೋದದ್ದು ಕಾಡಿಗೆ. ಹಾಗಾಗಿ ಕಾಡು ಅವರಿಗೆ ಹೊಸತಲ್ಲವೇ ಅಲ್ಲ.
0: ಹೌದು,
1: ಕೌರವ ಕಾಡಿದ್ದರಿಂದ ಅವರು ಕಾಡಿಗೆ ಹೋದದ್ದು ಅಲ್ಲ, ಕಾಡಿಗೆ ಹೋಗುವುದೇ ಸಹಜವಾದ ಪ್ರವೃತ್ತಿಯಾಗಿ ಹೋಗಿದೆ.
0: ಹೌದು,
1: ನಾವು ಹಾಗಲ್ಲ. ನಾನು ಹುಟ್ಟಿದ್ದೆ ಈ ಸಿಂಹಾಸನಕ್ಕಾಗಿ ಎನ್ನುವ ಹಾಗೆ ನಮ್ಮಲ್ಲಿ ಒಂದು ಅಭಿಪ್ರಾಯ ಇಲ್ವಾ?
0: ಅಲ್ಲ ಈಗ ಎಲ್ಲಿ ಹುಟ್ಟಿದ್ದಾರೆ ಎನ್ನುವುದನ್ನೇ ಆಲೋಚನೆ ಮಾಡಿದ್ರೆ ಕಾಡಿನಲ್ಲಿ ಹುಟ್ಟಿದ್ದರಿಂದ ಅವರು ಕಾಡಿನಲ್ಲಿಯೇ ಇರಬೇಕು ಅಂತ ಹೇಳುವುದಾದ್ರೆ, ಅಲ್ಲ ಮಾತಿಗೆ ಹೇಳುವುದು ನಾನು, ಈಗ ತುಪ್ಪದ ಗಡಿಗೆಯಲ್ಲಿ ಹುಟ್ಟಿದವರು ಗಡಿಗೆಯಲ್ಲಿಯೇ ಇರಬೇಕು ಅಂತ ಹೇಳಲಿಕ್ಕೆ ಆಗ್ತದ ಬಾವ? ಹೇಳಿದ್ದು
1: ತಾತ್ಪರ್ಯ ಅರ್ಥ ಮಾಡಿಕೊಳ್ಳಬೇಕು. ತುಪ್ಪದ ಗಡಿಗೆಯಲ್ಲಿ ಹುಟ್ಟಿದವರು ತುಪ್ಪ ತಿನ್ನುವುದಕ್ಕಾಗಿ ಹುಟ್ಟಿದವರು ಎನ್ನುವುದಲ್ಲಿಯೇ ಸೂಕ್ಷ್ಮ. ಶ್ರೇಷ್ಠವಾದದ್ದನ್ನು ತುಪ್ಪವನ್ನು ಸಾಮಾನ್ಯವಾಗಿ ಭೋಗಿಸುವವರು ಯಾರು?
0: ಬ್ರಾಹ್ಮಣರು.
1: ಉಳ್ಳವರು ಬ್ರಾಹ್ಮಣರು ಆದೀತು ಉಳ್ಳವರು. ಬ್ರಾಹ್ಮಣರಿಗೂ ಕೊಡುವಷ್ಟು ಎಲ್ಲಿರ್ತದೆ? ಕ್ಷತ್ರಿಯರಾದ ನಮ್ಮಲ್ಲಿ
0: ಖಂಡಿತ.
1: ಆ ನೆಲೆಯಲ್ಲಿಯೇ ಬಂದವ. ಯುವರಾಜಾಭಿಷೇಕ ಆದದ್ದು ಧರ್ಮರಾಜನಿಗಾದರೂ ಅನಭಿಷಿಕ್ತ ಸಮ್ರಾಟನಾಗಿ ಕರೆಸಿಕೊಂಡ ವೈ ಸುಯೋಧನ.
0: ಹೌದಪ್ಪ.
1: ಮೃಗರಾಜನಿಗೂ ತಲೆಯ ಮೇಲೆ ಕಿರೀಟ ಇಟ್ಟು ಅಭಿಷೇಕ ಮಾಡುವವರು ಯಾರು ಇಲ್ಲ.
0: ಇಲ್ಲಪ್ಪ.
1: ಅದು ಒಂದು ರೀತಿಯ ಮೃಗೇಂದ್ರನ ಸ್ವಭಾವವೇ.
0: ಹೌದು.
1: ಹಾಗಾಗಿ ಸಾಮ ಸಾಧ್ಯವೇ ಇಲ್ಲ. ಸಾಧ್ಯವಾಗುವುದು ಹೌದು ಅಂತಾದರೆ ಹಸ್ತಿನಾವತಿಯ ಸಿಂಹಾಸನವನ್ನು ಅಖಂಡವಾಗಿಸುವ ನೆಲೆಯಲ್ಲಿಯೇ ನಮ್ಮದ್ದು ಯೋಚನೆ. ಖಂಡಗೊಳಿಸುವುದು ಅಂತಾದರೆ ಅದು ನಮ್ಮ ಬದುಕಿನಲ್ಲಿ ಸಾಧ್ಯ ಇಲ್ಲ. ನಮಗೆ ಇದು ಬೇಕು ಅಂತಲೇ ಬಂದದ್ದು ಅಂತ. ನಾವು ಸಂಧಿಗೆ ಸಾಧ್ಯವೇ ಇಲ್ಲ.
0: ಧರ್ಮ ಅಧರ್ಮಗಳ ಚಿಂತನೆ ಸ್ವಲ್ಪ ಮಾಡಿದ್ರೆ ಒಳ್ಳೇದು ಅಂತ.

0: ಕೃಷ್ಣ ಧರ್ಮಶ್ರವಣವನ್ನು ಮಾಡಿಸಿಕೊಳ್ಳುವುದಕ್ಕಾಗಿಯೇ ಕೇಳುವುದಕ್ಕಾಗಿಯೇ ಕುರುವಂಶದಲ್ಲಿ ಹುಟ್ಟಿದವರಿಂದ ಧರ್ಮರಾಜ.
1: ಹೌದಪ್ಪ,
0: ಅದೇ ಕೆಲಸ.
1: ಹಾಗಾಗಿ ಅಲ್ವಾ ನಿನಗೆ ಧರ್ಮವನ್ನು ಹೇಳಬೇಕು ಅಂತ ಬಂದ ದೂರ್ವಾಸರನ್ನು ನೀನು ಧರ್ಮಜನಲ್ಲಿಗೆ ಕಳುಹಿಸಿಕೊಟ್ಟದ್ದು.
0: ನಮಗೆ ಧರ್ಮದ ಅಗತ್ಯ ಉಂಟ?
1: ಇಲ್ಲಪ್ಪ.
0: ಧರ್ಮ ಏನು ಎನ್ನುವುದನ್ನು ನಾವು ತಿಳಿದು ಭಾಷ್ಯ ಬರೆಯುವಷ್ಟು ನಮ್ಮಲ್ಲಿ ಉಂಟು.
1: ಖಂಡಿತ.
0: ಹಾಗಾಗಿ ಮತ್ತೆ ನಮಗೆ ಅದರ ಅನಿವಾರ್ಯತೆ ಆದ್ರೂ ಏನು?
1: ಹೌದಪ್ಪ.
0: ಯಾರಿಗೆ ಬೇಕು ಬೇಕು ಎನ್ನುವ ಹಪಹಪಿಕೆ ಇರ್ತದೆಯೋ ಅವರಿಗೆ ಅದು ಸಿಗಬೇಕು ಕೃಷ್ಣ. ಯಾರಿಗೆ ಯಾವ್ದು ಬೇಕು ಅಂತ ಇರ್ತದೆಯೋ ಅವರಿಗೆ ಅದರಲ್ಲಿ ಸಿಕ್ಕಿದಾಗಲೇ ಸಂತೋಷ ಆಗುವುದು. ಧರ್ಮರಾಜ ವನವಾಸದಲ್ಲಿದ್ದಾಗಲೂ ಮಾಡಿದ ಕೆಲಸ ಅಂತದ್ದೇ. ನಾವು ಅಂತವರಲ್ಲ. ನಾವು ಧಾರ್ಮಿಕವಾದಂತಹ ವಾತಾವರಣದಲ್ಲಿರುವ ಸನ್ನಿವೇಶ ಬಂದರೂ ನಾವು ನಮಗೆ ಬೇಕಾದದ್ದು ಧರ್ಮದಲ್ಲೇನುಂಟು ಅಷ್ಟನ್ನೇ ನಾವು ಯೋಚಿಸಿಕೊಳ್ಳುವವರು. ಹಾಗಾಗಿ ಧರ್ಮಶ್ರವಣವನ್ನು ಕೇಳುವುದಕ್ಕಾಗಿ ಇಲ್ಲಿಗೆ ನಾ ಬಂದವನು ಅಲ್ಲ. ಮತ್ತೆ ನೀ ಧರ್ಮಶ್ರವಣ ಮಾಡಿದರೆ ಕೇಳುವ ಮನಸ್ಥಿತಿಯು ಕೌರವನದ್ದಲ್ಲ. ಈಗಾಗಲೇ ನಾನು ಆಡಿದ ಹಾಗೆ ಧರ್ಮಸಮ್ಮತವಾದ ನೆಲೆಯಲ್ಲಿಯೇ ಈಗ ಧೃತರಾಷ್ಟ್ರನಿಗಿರುವಂತಹ ಸಿಂಹಾಸನ ಅವನ ಹಿರಿಯ ಮಗನಾದ ಕೌರವನಿಗೆ ಬರಬೇಕೆನ್ನುವ ನೆಲೆಯಲ್ಲಿ ಯೋಚಿಸಿದರು ನಾನು ಸಿಂಹಾಸನಕ್ಕೆ ಬಾಧ್ಯಸ್ಥನೇ ಇದ್ದೇನೆ. ಹಾಗಾಗಿ ಸಾಮದಿಂದ ಕೊಡುವುದಿಲ್ಲ, ಸಂಧಿಗೆ ಬಂದಂತವರಲ್ಲಿಯೂ ನಾನು ಅದನ್ನೇ ಆಡಿ ಕಳುಹಿಸಿದ್ದು. ಬೇಕು ಅಂತ ಆದರೆ ಸಂಗ್ರಾಮ ಉಂಟೇ ಉಂಟು. ಕ್ಷತ್ರಿಯರಾದವರು ಸಾಮದಿಂದ ಬೇಡುವುದಕ್ಕಾಗಿ ಅಲ್ಲ, ಬ್ರಾಹ್ಮಣೋತ್ತಮರಾದ್ರೆ ಬೇಡುವುದರಲ್ಲಿ ಅವರಿಗೆ ಸಾರ್ಥಕತೆ ಉಂಟು, ಬೇಡಿದರ ಅಪರಾಧವೂ ಅಲ್ಲ. ಇವರು ಬ್ರಾಹ್ಮಣ ವೇಷವನ್ನು ಮಾಡಿದ್ದಾರೆ ಎನ್ನುವ ಕಾರಣಕ್ಕಾಗಿ ಆ ನೆಲೆಯಲ್ಲಿ ಬೇಡುವುದಕ್ಕೆ ಅಂತ ಹೊರಟ್ರೆ ಕ್ಷತ್ರಿಯರಾದ ನಾವು ದಾನವಾಗಿ ಕೊಡಬಹುದೇ ವಿನಃ ಅದನ್ನು ಭಾಗ ಮಾಡಿ ಕೊಡುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸಂಧಿ ಕಾರ್ಯವನ್ನು ಬಿಡು, ಸಂಗ್ರಾಮವನ್ನೇ ನಾವು ಸಿದ್ಧ ಮಾಡಿಕೊಂಡು ಬಂದ ಮೇಲೆ ನೀನು ನಮಗೆ ಸಹಾಯಿಯಾಗಿ ಒದಗಿ ಬಂದೆ ಅಂತಾದ್ರೆ ಮತ್ತೆ ಆಮೇಲೆ ನೀನು ಆಡಿದ ಹಾಗೆ ಪರಿಣಾಮದಲ್ಲಿ ಅಲ್ವ ತಿಳಿಯುವುದು ನಾನು ಅಲ್ಲ ಧರ್ಮರಾಜನು, ಏಕಛತ್ರವಾಗಿರಬೇಕು. ಅದೇ ನಮ್ಮದ್ದು ಯೋಚನೆ. ಹಾಗಾಗಿ ಸಂಗ್ರಾಮವೇ ಸಿದ್ಧ, ಸಂಧಿಯ ಮಾತು ಇಲ್ಲ, ಆ ನೆಲೆಯಲ್ಲಿಯೇ ಪ್ರಯತ್ನ ಆಗಬೇಕು ಅಂತ ಬಂದದ್ದು.
1: ಇದು ನಾಡಿನಲ್ಲಿಯೇ ಹುಟ್ಟಿ ನಾಡಿನಲ್ಲಿಯೇ ಬೆಳೆದವರ ಮಾತು. ನೋಡುವ ಕಾಡಿನವರು ಏನ್ ಹೇಳುತ್ತಾರೆ ಅಂತ. ಭಾವ ಪಾರ್ಥ,
2: ಭಾವ
1: ಕೇಳಿದೆಯಲ್ಲ ನಿನ್ನ ದಾಯಾದಿ ಆಡಿದಂತಹ ಮಾತುಗಳನ್ನು.
2: ಹೌದು,
1: ಸಂಗ್ರಾಮವೇ ಸಿದ್ಧ, ಸಹಾಯ ಬೇಕು ಅಂತ ಅವನ ಆಲೋಚನೆ. ನಿನ್ನ ಆಲೋಚನೆ ಏನು, ಬಂದದ್ಯಾಕೆ, ನೀನು ಹೇಳಬಾರ್ದ?
2: ಖಂಡಿತವಾಗಿಯೂ ನಮ್ಮ

0: ಓ ದೇವ್ರೇ,
1: ಅರ್ಥ
0: ನಮ್ಮಣ್ಣ ಧರ್ಮರಾಯನ ಸ್ವಭಾವ ನಿನಗೆ ತಿಳಿಯದ್ದೇನಲ್ಲ. ಬೇರೆಯವರಿಗೆ ಬೇಸರ ಆಗ್ತದೆ, ಅವರ ಮನಸ್ಸಿಗೆ ಬೇಸರ ಮಾಡಬಾರದು ಎನ್ನುವ ಹಾಗೆ ಸದಾ ನಡೆದುಕೊಂಡವನು. ಹಿಂದಿನ ಪ್ರಕರಣಗಳನ್ನೆಲ್ಲ ಒಮ್ಮೆ ಗಮನಿಸಿದ್ರೆ ಕೌರವನಿಗೆ ಬೇಸರ ಆಗ್ತದೆ ಎನ್ನುವಂತಹ ಕಾರಣಕ್ಕೆ ಅಲ್ವಾ ನಮ್ಮನ್ನೆಲ್ಲ ಕರೆದುಕೊಂಡು ಆತ ವಾರಣಾವತಕ್ಕೆ ಹೊರಟದ್ದು.
1: ಕೌರವನಿಗೆ ಬೇಸರ ಆಗ್ತದೆ ಎನ್ನುವುದು ಅವನಿಗೆ ಗೊತ್ತಾಗ್ತದೆ, ಜೊತೆಯಲ್ಲಿರುವ ನಾಲ್ಕು ತಮ್ಮಂದರಿಗೆ ಬೇಸರ ಆಗ್ತದೆ ಎನ್ನುವುದು ಗೊತ್ತಾಗುವುದಿಲ್ವಲ್ಲ, ಅದು ದೊಡ್ಡ ಸಮಸ್ಯೆ ಆದದ್ದು.
0: ಹೌದಪ್ಪ, ಈಗ ನಿಮ್ಮ ಸಂಭಾಷಣೆಯನ್ನ ಕೇಳ್ತಾ ಇದ್ದೆ. ಅಣ್ಣನಿಗೆ ಪಟ್ಟಾಭಿಷೇಕ ಆದದ್ದು ಹೌದು. ಪಟ್ಟಾಭಿಷಿಕ್ತನಾದ ಮೇಲೆ ಯಾರಾದ್ರೂ ರಾಜ್ಯವನ್ನ ಪಾಲು ಮಾಡ್ಲಿಕ್ಕೆ ಸಮ್ಮತಿಸ್ತಾರಾ? ಖಂಡಿತವಾಗಿಯೂ ಇಲ್ಲ. ಆದ್ರೆ ಅಣ್ಣ ಒಪ್ಪಿದ ಯಾಕೆ?
1: ಯಾಕೆ?
0: ಇದರಿಂದ ದೊಡ್ಡಪ್ಪನಿಗೋ ಕೌರವನಿಗೋ ಬೇಸರ ಆಗಬಾರದು ಎನ್ನುವಂತಹ ಕಾರಣಕ್ಕೆ. ಹಾಗೆಯೇ ಕೌರವ ಅಣ್ಣನನ್ನ ದ್ಯೂತಕ್ಕೆ ಕರೆದಾಗ ಬಂದು ಆಡಿದ್ದೂ ಕೂಡ ಅದೇ ಕಾರಣಕ್ಕೆ. ಎಲ್ಲವನ್ನು ಕಳೆದುಕೊಂಡ, ಏನೋ ದೊಡ್ಡಪ್ಪನ ದಯೆ, ಮತ್ತೊಮ್ಮೆ ಕಳೆದುಕೊಂಡದ್ದೆಲ್ಲ ಸಿಕ್ತು. ಕೌರವ ಅಷ್ಟಕ್ಕೆ ಸುಮ್ಮನಾಗ್ಲಿಲ್ವಲ್ಲ, ಮತ್ತೆ ದ್ಯೂತಕ್ಕೆ ಆಹ್ವಾನಿಸಿದ. ಪುನಃ ಎಲ್ಲವನ್ನೂ ಕಳೆದುಕೊಳ್ಳಬೇಕಾದಂತಹ ಸಂದರ್ಭ ಬಂತು. ಕಾಡಿಗೆ ಹೋಗಿ ಈಗ ಎಲ್ಲವನ್ನ ಅನುಭವಿಸಿ ನಾವು ಬಂದಿದ್ದೇವೆ. ಇದೆಲ್ಲ ಕಾರಣ ಯಾಕೆ? ಬೇರೆಯವರಿಗೆ ಬೇಸರ ಆಗಬಾರದು, ತನಗೆ ನೋವಾದ್ರೂ ಅಡ್ಡಿಲ್ಲ ಎನ್ನುವುದಕ್ಕಾಗಿ. ಈಗಲೂ ಹಾಗೆ. ನಿಜ ಹೇಳಬೇಕು ಅಂತ ಹೇಳಿದ್ರೆ ಅಣ್ಣನಿಗೆ ಯುದ್ಧ ಮಾಡಲಿಕ್ಕೆ ಮನಸ್ಸಿಲ್ಲ. ಸಾಮದಿಂದಲೇ ಬಗೆಹರಿಸಿಕೊಳ್ಳಬೇಕು ಎನ್ನುವುದಾಗಿ ಅಲ್ವಾ ಪ್ರಯತ್ನವನ್ನ ನಡೆಸಿದ್ದು. ಕೌರವ ಒಪ್ಪಲಿಲ್ಲ ಎನ್ನುವ ಕಾರಣಕ್ಕೆ ತನಗೆ ಮನಸ್ಸಿಲ್ಲದಿದ್ದರೂ ಕೂಡ ಆತ ಯುದ್ಧದ ಸಿದ್ಧತೆಯನ್ನ ನಡೆಸಲಿಕ್ಕೆ ತೊಡಗಿದ್ದಾನೆ. ಮತ್ತೆ ಈ ವಿಚಾರದಲ್ಲಿ ನೀನೇನೋ ನನ್ನ ಅಭಿಪ್ರಾಯವನ್ನ ಕೇಳಿದ್ಯ. ನನಗೆ ಹೇಳುವಂತಹ ಯಾವುದೇ ಸ್ವಾತಂತ್ರ್ಯ ಇಲ್ಲ. ಅಣ್ಣ ಹೇಳಿ ಕಳುಹಿದ್ದಾನೆ, ಶ್ರೀಕೃಷ್ಣನನ್ನ ನಮ್ಮ ಪಕ್ಷಕ್ಕೆ ಬರಮಾಡಿಕೊಂಡು ಬಾ. ಇಷ್ಟು ವಿಚಾರವನ್ನ ಮಾತ್ರ ನಾನು ಹೇಳಬಲ್ಲೆ, ಮತ್ತೆ ಯಾವ ನಿರ್ಧಾರವೂ ನನಗೆ ಬಿಟ್ಟದ್ದಲ್ಲ.
1: ನಿಮ್ಮ ಪಕ್ಷದ ನಾಯಕನಾದ ಧರ್ಮರಾಯನಿಗೆ ಯುದ್ಧ ಬೇಡ ಅಂತುಂಟು.
0: ಹೌದು.
1: ಆದ್ರೆ ನೀವೆಲ್ಲ ಸೇರಿ ಯುದ್ಧ ಬೇಕು ಎನ್ನುವ ಪ್ರಚೋದನೆಯನ್ನು ಕೊಡ್ತಾ ಇದ್ದೀರಿ. ಕೌರವರ ಪಕ್ಷದ ನಾಯಕನಾದ ಸುಯೋಧನನಿಗೆ ಯುದ್ಧ ಬೇಕು ಅಂತುಂಟು. ಆದ್ರೆ ಭೀಷ್ಮ ದ್ರೋಣಾದಿಗಳೆಲ್ಲ ಸೇರಿ ಯುದ್ಧ ಬೇಡ ಬೇಡ ಎನ್ನುವ ಹಾಗೆ ಪ್ರಚೋದನೆಯನ್ನು ಮಾಡ್ತಾ ಇದ್ದಾರೆ. ನೋಡುವ ಯಾರ ತೀರ್ಮಾನ ಆಗ್ತದೆ ಅಂತ. ಈರ್ವರೂ ಸೇರಿ ಸಹಾಯವನ್ನು ಕೇಳುವುದಕ್ಕೆ ಬಂದಿದ್ದೀರಿ.
0: ಹೌದು.
1: ಕೊಡಬಹುದಿತ್ತು, ಆದ್ರೆ ಒಂದು

0: ಇರುವರೂ ಬಂದು ಒಂದನ್ನೇ ಅಪೇಕ್ಷೆ ಮಾಡ್ತಾ ಇದ್ದೀರಿ. ಕೃಷ್ಣ ತನು ಮನ ಧನ ಸಹಾಯವನ್ನು ಕೊಡಬೇಕು, ಕೊಡಬಹುದಿತ್ತು ಏನು ಮಾಡುವ. ಎಳವೆಯಿಂದ ಗೋಪಿಕಾ ಸ್ತ್ರೀಯರೊಟ್ಟಿಗೆ ಒಡನಾಟ ಮಾಡಿ ಮಾಡಿ ಮಾಡಿ ಯುದ್ಧ ಮಾಡುವುದನ್ನೇ ಮರೆಯಬಹುದಾದ ಸ್ಥಿತಿಗೆ ನಾನು ಒಳಗಾಗಿದ್ದೇನೆ. ನಿಮ್ಮ ಇರುವರಿಗೂ ಗೊತ್ತಾಗಿರಬಹುದು, ಮಾಗಧ ಯುದ್ಧ ಮಾಡುವುದಕ್ಕೆ ಬಂದಾಗ ಒಮ್ಮೆಯೂ ಯುದ್ಧ ಮಾಡುವುದಕ್ಕೆ ನಿಲ್ಲದೆ ಓಡಿ ಹೋದವ ನಾನು. ಯುದ್ಧ ಮಾಡುವಂತಹ ಯಾವ ಉತ್ಸಾಹವೂ ನನಗಿಲ್ಲ. ಸುದರ್ಶನ ಚಕ್ರ ಅದು ಯಾರನ್ನೂ ಕೊಲ್ಲದೆ ಯಾವುದನ್ನೂ ಕತ್ತರಿಸದೆ ಏನೂ ಕೆಲಸಕ್ಕೆ ಬಾರದೇ ಇರುವ ಸ್ಥಿತಿಗೆ ಬಂದು ಹೋಗಿದೆ. ಹಾಗಾಗಿ ನಾನು ಯುದ್ಧ ಮಾಡುವ ಸ್ಥಿತಿಯಲ್ಲಂತೂ ಇಲ್ಲ. ಆದರೂ ಏನಾದರೂ ಮಾಡಬೇಕಲ್ಲ, ನೀವಿರುವರು ಬಂದವರಿಗೆ ಏನನ್ನೋ ಕೊಡಲೇಬೇಕಲ್ಲ. ಹಾಗಾಗಿ ನಮ್ಮ ಯಾದವೀ ಸೇನೆಯನ್ನು ಒಂದು ಕಡೆಯಲ್ಲಿ ಇಡ್ತಾ ಇದ್ದೇನೆ, ಮತ್ತೊಂದೆಡೆಯಲ್ಲಿ ನಾನು ನಿಮ್ಮ ಇರುವರಲ್ಲಿ ಯಾರಿಗೆ ಯಾವುದು ಬೇಕೋ ತೆಗೆದುಕೊಳ್ಳಬಹುದು. ನಾನು ಚಕ್ರವನ್ನು ಆಯುಧವನ್ನು ಹಿಡಿಯುವುದಿಲ್ಲ, ಯುದ್ಧ ಮಾಡುವುದಿಲ್ಲ, ಸುಮ್ಮನೆ ಇರ್ತೇನೆ ಅಷ್ಟೇ. ಯಾವ ಕೆಲಸಕ್ಕೂ ಬಾರದೆ ಹೋದ ವ್ಯಕ್ತಿಯಾಗಿ ಯಾದವೀ ಸೇನೆ ನಿಮಗೆ ಯುದ್ಧಕ್ಕೆ ಸಹಾಯ ಆಗುತ್ತದೆ. ಯಾರು ಯಾರಿಗೆ ಹೇಗೆ ಬೇಕು ಎನ್ನುವ ತೀರ್ಮಾನ ನಿಮಗೆ ಇರಲಿ. ಹಾಗಾಗಿ ಆಯ್ಕೆಯನ್ನು ಮುಂದಿಡ್ತಾ ಇದ್ದೇನೆ. ಮೊದಲಾಗಿ ಬಂದವ ನೀನು, ಕಾಣಿಸಿಕೊಂಡವನು ನೀನು. ಹಾಗಾಗಿ ನೀನೇ ಹೇಳು ಪಾರ್ಥ, ಏನು ಬೇಕು ನಿನಗೆ?
1: ಶ್ರೀಕೃಷ್ಣ, 13 ವರ್ಷಗಳ ಕಾಲ ನೆಲೆ ಇಲ್ಲದೆ ಕಾಡಿನಲ್ಲಿ ತಿರುಗಾಡಿದವರು ನಾವು. ಈಗಲೂ ಕೂಡ ವಿರಾಟರಾಯ ಕೊಟ್ಟಂತಹ ಉಪಪ್ಲಾವ್ಯ ನಗರದಲ್ಲಿ ನಾವು ಇದ್ದೇವೆ. ಹಾಗಾಗಿ ನಮಗೆ ಏನು ಎನ್ನುವುದು ಸುಸ್ಥಿರವಾಗಿ ಇಲ್ಲ. ಈಗಾಗಲೇ ಯುದ್ಧ ಎನ್ನುವ ವಿಚಾರವನ್ನ ಕೇಳಿ ದ್ರುಪದನೋ ಅಥವಾ ವಿರಾಟನೋ ನಮಗೆ ಆತ್ಮೀಯರಾದವರು ಒಂದಷ್ಟು ಸೈನ್ಯವನ್ನ ನಮ್ಮ ಸಹಾಯಕ್ಕೆ ಕಳುಹಿಸಿದ್ದಾರೆ. ಆದರೆ ಅವರೆಲ್ಲರನ್ನೂ ಸಾಕುವಂತಹ ಜವಾಬ್ದಾರಿ ನಮ್ಮ ಮೇಲಿಲ್ಲ. ನಮ್ಮ ಮೇಲಿನ ಪ್ರೀತಿಯಿಂದ ಅವರೇ ಆ ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ದಾರೆ. ಈಗ ಇನ್ನು ನಿನ್ನ ಯಾದವೀ ಸೇನೆ ನಮ್ಮ ಸಹಾಯಕ್ಕೆ ಬಂತು ಅಂತಾದ್ರೆ ಅದನ್ನ ಸಾಕುವುದು ಹೇಗೆ? ನಮಗ ಬಹಳ ಕಷ್ಟ ಆಗ್ತದೆ. ಮತ್ತೆ ನಮಗ ಅಣ್ಣ ಹೇಳಿದ್ದಿಷ್ಟೇ, ಶ್ರೀಕೃಷ್ಣ ಒಂದು ನಮ್ಮ ಪಕ್ಷಕ್ಕೆ ಇದ್ರೆ ಸಾಕು ಎನ್ನುವುದಾಗಿ. ಒಂದು ಮಾತಿಲ್ವಾ, ಹಕ್ಕಿಗೆ ರೆಕ್ಕೆಯೇ ಬಲ, ಭಾವನೆಗೆ ಭಾವನೆಯೇ ಬಲ ಎನ್ನುವುದಾಗಿ. ಹಾಗಂತ ನಿನ್ನನ್ನ ಸಾಕ್ತೇವೆ ಎನ್ನುವಂತಹ ಉದ್ದಟತನ ನಮಗಿಲ್ಲ. ನೀವು ನಮ್ಮ ಜೊತೆಗಿದ್ರೆ, ನಿನ್ನ ಆಶೀರ್ವಾದ ನಮ್ಮ ಮೇಲಿದ್ರೆ ಖಂಡಿತವಾಗಿಯೂ ಯುದ್ಧವನ್ನ ಗೆಲ್ಲಬಹುದೇನೋ ಎನ್ನುವಂತಹ ಒಂದು ಆಸೆ ನಮ್ಮಣ್ಣನದ್ದು. ಹಾಗಾಗಿ ನೀನೊಬ್ಬನೇ ಬಂದ್ರೆ ಸಾಕು, ಯಾದವೀ ಸೈನ್ಯದ ಅವಶ್ಯಕತೆ ನಮಗೆ ಖಂಡಿತ ಇಲ್ಲ.
0: ಸರಿ, ನೋಡುವ ಕೌರವ ಏನ್ ಹೇಳ್ತಾನೆ ಅಂತ ಕೇಳುವ.
2: ಕೃಷ್ಣ
0: ಬಾವಯ್ಯ,
2: ಅರ್ಥ ಆಯ್ತು.

0: ಕೃಷ್ಣ
1: ಭಾವಯ್ಯ,
0: ಈ ಪ್ರಸಂಗ ನಮಗೆ ನಿರೀಕ್ಷಿತವೇ? ಬಂದ ಮೇಲೆ ಇಂಥದ್ದೊಂದು ಪ್ರಸಂಗ ಆದದ್ದಲ್ಲಪ್ಪ,
1: ಮತ್ತೆ
0: ಬರುವಾಗಲೇ ನಿರೀಕ್ಷಿಸಿಕೊಂಡು ಬಂದ ಪ್ರಸಂಗ. ಅಲ್ಲ, ನೀನು ಪಾಂಡವರನ್ನು ಬಿಡುವುದಕ್ಕೆ ಸಾಧ್ಯ ಉಂಟ? ಅದು ನಮ್ಮದ್ದು ಯೋಚನೆ ಹೌದಪ್ಪ, ಆದರೆ ಎಲ್ಲಿಯಾದರೂ ಕೃಷ್ಣನನ್ನು ಒಲಿಸಿಕೊಳ್ಳುವುದಕ್ಕೊಂದು ಅವಕಾಶ ಉಂಟು ಅಂತಾದರೆ ನಾಳೆ ನಮ್ಮವರು ಆಡುವುದಕ್ಕಿಲ್ಲ. ಅಲ್ಲ, ನೀನು ಆ ದಿನವೇ ಹೋಗಿ ಕೃಷ್ಣನನ್ನು ಮಾತಾಡಿಸಿದ್ದಿದ್ರೆ ಏನೋ ಒಂದು ನಿನಗೆ ಸಹಾಯ ಆದರೂ ಆಗುತ್ತಿತ್ತೋ ಏನೋ. ನಮ್ಮಲ್ಲಿ ಕೆಲವರೆಲ್ಲ ಇದ್ದಾರೆ ಭಾಗವತ ಶ್ರೇಷ್ಠರಲ್ಲ, ಅವರ ಬಾಯಿಗೆ ಆಹಾರವಾಗಬಾರದು ಎನ್ನುವ ಕಾರಣಕ್ಕೆ ಒಂದು ಪ್ರಯತ್ನ ಮಾಡುವ ಅಂತ ಬಂದದ್ದು.
1: ಏನು ಮಾಡಿದ್ರು ಭಾಗವತರಿಗೆ ಆಹಾರ ಹಾಕುವುದೇ ಹಾಗಾದ್ರೆ
0: ಆಗುವುದಕ್ಕಿಲ್ಲ ಅಂತ ಅರ್ಥ ಆಯ್ತಲ್ಲ. ಈಗ ನಾಳೆ ಅವರೂ ಆಡುವುದಕ್ಕಿಲ್ಲ, ನಾನು ಪ್ರಯತ್ನಿಸಿ ಆಗಿದೆ. ಆದರೂ ನೀನು ಉಪಾಯದಿಂದಲಾಗಿ ಒಂದು ವಿಷಯವನ್ನು ಮುಂದಿಡ್ತೀಯ, ಅದಕ್ಕೆ ಅವ ಅಸ್ತುಮುದ್ರೆಯನ್ನು ಒತ್ತುತ್ತಾನೆ ಅಂತಾದ್ರೆ ಆದಿ ತಪ್ಪ.
1: ಅಲ್ಲ, ನಾನು ಏನು ಯುದ್ಧ ಮಾಡುವುದಿಲ್ಲ, ಚಕ್ರ ಹಿಡಿಯುವುದಿಲ್ಲ, ಯಾವ ಕೆಲಸಕ್ಕೂ ಇಲ್ಲ ನಾನು.
0: ಅಲ್ಲ, ನಮಗೆ ಅಂತವರಿಂದ ಪ್ರಯೋಜನ ಉಂಟ?
1: ಕೆಲವು ಮೇಲ್ವಿಚಾರಣೆ ಮಾಡಬಹುದು.
0: ಹೌದಪ್ಪ,
1: ಹೊರಟವರನ್ನು ಹೋಗು ಅಂತ ಹೇಳುವುದು,
0: ನಮ್ಮ
1: ಬರ್ತಾ ಇರುವವರನ್ನು ಬಾ ಅಂತ ಕರೆಯುವುದಷ್ಟೇ.
0: ಅದೇ, ನಮ್ಮಲ್ಲಿ ಅಂತಹ ಸಾವಿರ ಸಾವಿರ ಜನರಿದ್ದಾರೆ, ಕೇವಲ ಮೇಲ್ವಿಚಾರಣೆಗಾಗಿಯೇ ಅವರನ್ನು ನೇಮಿಸಿದ್ದೇವೆ. ನಿಮ್ಮಲ್ಲಿ ಆದರೆ ಪಾಪ ಬೇರೆ ಯಾರೂ ಇಲ್ಲ, ಹಾಗಾಗಿ ನಿನಗೊಂದು ಆಸ್ಥಾನವನ್ನು ಕೊಟ್ಟಿದ್ದಾರೆ. ನಮ್ಮಲ್ಲಿ ಅಂತದ್ದಕ್ಕೆ ಸಾವಿರ ಸಾವಿರ ಜನರು ಕಾಯ್ತಾ ಇದ್ದಾರೆ.
1: ಕೆಲಸ ಮಾಡುವ ನೂರಾರು ಜನರನ್ನು ಸಾವಿರಾರು ಮೇಲ್ವಿಚಾರಕರು ಮೇಲ್ವಿಚಾರಣೆ ಮಾಡುವ
0: ಅಲ್ಲವೇ ಅಲ್ಲ, ಕೆಲಸ ಮಾಡುವ ಕೋಟಿಗಟ್ಟಲೆ ಜನರನ್ನು ವಿಚಾರಿಸುವುದಕ್ಕೆ ಸಾವಿರಾರು ಜನರಿದ್ದಾರೆ ಎನ್ನುವ ಹಾಗೆ. ನಮ್ಮದು ಅಷ್ಟು ಅಪರಿಮಿತವಾದಂತಹ ಬಲ ಬೆಂಬಲ ಉಂಟು ಎನ್ನುವ ನೆಲೆಯಲ್ಲಿ
1: ಸರಿ,
0: ಈಗ ನೀನು ಇಂಥದೊಂದು ಪ್ರಕರಣವನ್ನು ಇಂಥದೊಂದು ವಿಷಯವನ್ನು ಮುಂದಿಡ್ತೀಯ ಅಂತಾದ್ರೆ ಆದೀತು. ಆದ್ರೆ ಒಂದುಂಟು,
1: ಏನು?
0: ನಮ್ಮ ಪಕ್ಷವನ್ನು ನೀನು ಯಾವುದೇ ನೆಲೆಯಲ್ಲಿಯೂ ವಿರೋಧಿ ಪಕ್ಷ ಅಂತ ನೋಡುವ ಹಾಗಿಲ್ಲ. ನೀನು ಪಾಂಡವರನ್ನು ಸೇರಿಕೊಳ್ಳುವುದೇ ಆದರೂ ನಮ್ಮೊಳಗೆ ಹೊಕ್ಕಿರಿಯಲಾಗದು. ಈಗ ನಿನ್ನನ್ನು ಕೇವಲ ಈ ಶಸ್ತ್ರಾಸ್ತ್ರದಿಂದ ಮಾಡುವಂತಹ ಯುದ್ಧದಲ್ಲಿ ಮಾತ್ರ ನಿರೀಕ್ಷಿಸುವ ಹಾಗಿಲ್ಲ.
1: ಮತ್ತೆ
0: ನೀನು ಕೆಲವೊಮ್ಮೆ ನೀನು ಯುದ್ಧ ಮಾಡದೆಯೂ ಬಹುಬಗೆಯಲ್ಲಿ ಪ್ರವರ್ತಿಸಿದಂತಹ ವಿಚಾರವನ್ನು ನಾವು ಕೇಳಿದವರಿದ್ದೇವೆ. ತಟಸ್ಥನಾಗಿಯೇ ಇರ್ತೇನೆ ಅಂತ ನೀನೀಗ ಆಡುತ್ತೀಯ ಅಂತಾದರೆ ಯುದ್ಧ ಮುಗಿಯುವವರೆಗೂ ನಿನ್ನದು ಅಂತಹದ್ದೇ ಭಾವ ಬೇಕಾಗುತ್ತದೆ. ನಾವು ನೋಡಿಕೊಳ್ಳುತ್ತೇವೆ. ಈಗ ಎರಡೂ ಕಡೆಗೆ ಸಂಬಂಧವನ್ನು ನೀನು ಬೆಳೆಸಿದ ಮೇಲೆ ನಾವು ಗೆಲ್ಲುವುದು ಅಲ್ಲ ಪಾಂಡವರು ಗೆಲ್ಲುವುದು ಯುದ್ಧದಲ್ಲಿ ತೀರ್ಮಾನ ಆಗುತ್ತದೆ.
1: ಸರಿ,
0: ನೀನು ಕೇವಲ ಉತ್ಸವ ಮೂರ್ತಿಯ ಹಾಗೆ ಕುಳಿತು ನೋಡುವುದೇ ಹೌದು ಅಂತಾದರೆ ಮತ್ತೆ ನಾವು ಉಳಿದದ್ದೆಲ್ಲ ನೋಡಿಕೊಳ್ಳುತ್ತೇವೆ.
1: ಹಾ, ಅದೊಂದು ಮಾತು ಸರಿ.
0: ಯಾವುದು?
1: ಉತ್ಸವ ಮೂರ್ತಿಯ ಹಾಗೆ
0: ಹಾಗೆ ಇದ್ರಾಯ್ತು.
1: ಸರಿ,
0: ಮತ್ತೆ ಯಾವ ಕೆಲಸವೂ ಬೇಡ.
1: ಈಗ ದೇವರು ಉತ್ಸವ ಮೂರ್ತಿ ಅಂತ ಹೇಳಿದ್ರೆ ಹಾಗೆ ಅಲ್ವಾ? ಒಂದು ದೀಪ, ದೀಪದ ಬುಡದಲ್ಲಿ ಕುಳಿತಂತಹ ವ್ಯಕ್ತಿ ಪುಸ್ತಕ ಓದುತ್ತಾನೆ, ಮತ್ತೊಬ್ಬ ಅದೇ ದೀಪ ಹಿಡಿದುಕೊಂಡು ಹೋಗಿ ಯಾವುದೋ ಒಂದು ಮನೆಯ ಕಳ್ಳತನವನ್ನು ಮಾಡುತ್ತಾನೆ. ಅಲ್ಲಿ ಮಾಡಿದ ವ್ಯಕ್ತಿಗೆ ಪಾಪ ಪುಣ್ಯಗಳ ಲೇಪವೇ ಹೊರತು ದೀಪಕ್ಕಲ್ವಲ್ಲ. ಪ್ರಚೋದನೆ ಕೊಡುವುದು ಮಾತ್ರ ದೇವರ ಕೆಲಸ, ಕೆಲಸ ಮಾಡುವುದು ಮನುಷ್ಯರ ಕೆಲಸ. ಹಾಗೆಯೇ ಉತ್ಸವ ಮೂರ್ತಿಯು ಹಾಗೆ ಇಡೀ ಊರೆಲ್ಲ ಸುತ್ತಾಡಿ ಬರುತ್ತದೆ. ಯಾವ ಮನೆಯು ತನ್ನದು ಎನ್ನುವ ಭಾವ ಇಲ್ಲ, ಯಾರೋ ಪರರು ಎನ್ನುವ ಭಾವವೂ ಇಲ್ಲ. ಹಾಗಂತ ಸುತ್ತಾಡಿ ಅನುಗ್ರಹ ಮಾಡುವುದು ಮಾಡುವುದೇ. ಪ್ರಸಾದ ತಗೊಳ್ಳುವವರು ತಗೊಳ್ತಾರೆ, ಅದು ಅವರ ಭಾಗ್ಯಕ್ಕೆ ಬಿಟ್ಟದ್ದು. ಸರಿ, ಹಾಗಾದ್ರೆ ಪಾಂಡವರ ಪಕ್ಷದಲ್ಲಿ ಇರ್ತೇನೆ, ತಟಸ್ಥನಾಗಿ ಯುದ್ಧ ಮಾಡದೆ ನಿಂತಿರ್ತೇನೆ.
0: ನೀ ಮಾಡಿದ್ರೆ ನಾವು ಪ್ರಸಾದ ತೆಗೆದುಕೊಳ್ತೇವೆ,
1: ಪ್ರಸಾದ ಕೊಟ್ಟೇ ಕೊಡ್ತೇನೆ.
0: ನಮಗೆ ಬೇಕಾದದ್ದು ಅಷ್ಟೇ.
1: ಸರಿ,
0: ಹಾಗಾಗಿ ಆ ನಿರೀಕ್ಷೆಯಲ್ಲಿಯೇ ಇರುವುದು ಹೌದು ಅಂತಾದ್ರೆ ಮತ್ತೆ ಈ ದ್ವಾರಾವತಿಯಲ್ಲೂ ಸ್ವಲ್ಪ ನಮಗೆ ಕೆಲಸ ಉಂಟಪ್ಪ.
1: ಹಾ ಹಾ ಹಾ ಹಾ,
0: ತಮ್ಮನನ್ನು ಮಾತಾಡಿಸಿದ ಮೇಲೆ ನಮ್ಮ ಗುರುಗಳು ಇದ್ದಾರೆ ಇಲ್ಲಿ.
1: ಹಾ, ಹೌದು.
0: ಸ್ವಲ್ಪ ಇದ್ದಾರೋ ಅಂತ ನಾವು ಆ ಕಡೆಯಲ್ಲಿ ಗಮನ ಹರಿಸಿ ಮತ್ತೆ ನಾವು ಹಾಗೆ ಹೋಗುತ್ತೇವೆ. ಆದೀತ?
1: ಹೌದು, ಗುರುಗಳಿಂದ ಕಲಿತದ್ದನ್ನೆಲ್ಲ ಒಮ್ಮೆ ಪ್ರಯೋಗ ಮಾಡಿ ಹಾಗೆ ಮರಳಿ ಹೋಗಬಹುದು.
0: ಹಾಗಾದ್ರೆ ಮಾತು ಮಾತೇ ಅಲ್ವಾ?
1: ಖಂಡಿತವಾಗಿ.
0: ಆದೀತು. ಆಗಿದ್ರೆ
1: ಪಾರ್ಥ, ಏನು ಮರಳಾಗಿ ಬಿಟ್ಟೆ ಪುಣ್ಯಾತ್ಮ ನೀನು. ಅಲ್ಲದೆ ಹೋದರೆ ಸಮಸ್ತ ಯಾದವೀ ಸೈನ್ಯವನ್ನು ಒಂದೆಡೆಯಲ್ಲಿ ನಿಲ್ಲಿಸಿ ಮತ್ತೊಂದೆಡೆಯಲ್ಲಿ ಯುದ್ಧವನ್ನೇ ಮಾಡದ ನಾನು ತಟಸ್ಥನಾಗಿರ್ತೇನೆ, ಯಾವುದು ಬೇಕು ಅಂತ ಆಯ್ಕೆ ಮಾಡಿಕೊ ಅಂತ ಕೇಳಿದರೆ ಹೋಗಿ ಹೋಗಿ ನನ್ನನ್ನು ಆಯ್ಕೆ ಮಾಡಿದ್ಯಲ್ಲ, ಏನು ಮರುಳುತನ ಮಾಡಿಬಿಟ್ಟೆ. ಯಾದವೀ ಸೈನ್ಯವನ್ನು ಪಡೆದುಕೊಂಡಿದ್ರೆ ಯುದ್ಧ ಮಾಡುವುದಕ್ಕಾದರೂ ಒಂದು ಸಹಾಯ ಆಗ್ತಾ ಇತ್ತು. ಈಗ ನಾನು ಏನೂ ಮಾಡದೆ ಆಯುಧವನ್ನು ಹಿಡಿಯದೆ ಯುದ್ಧವನ್ನು ಮಾಡದೆ ಸುಮ್ಮನೆ ನಿನಗೊಂದು ಹೊರೆ ಆಗುತ್ತೇನೆ ಬಿಟ್ರೆ ಯಾವ ಅನುಕೂಲವೂ ಇಲ್ವಲ್ಲ. ಯಾಕೆ ಮನೆಯ ಬಾಗಿಲಿಗೆ ಬಂದ ಕಾಮಧೇನುವನ್ನು ಹೊರಗೆ ಓಡಿಸಿ ಬರಡು ಎಮ್ಮೆಯನ್ನು ಮನೆಗೆ ತೆಗೆದುಕೊಂಡು ಬಂದಿಯಲ್ಲ, ಯಾಕೆ ಹೀಗೆ ಮಾಡಿದೆ ಪಾರ್ಥ?
2: ಕೃಷ್ಣ, ನಿನ್ನ ಮಾತನ್ನ ಕೇಳುವಾಗ ನನಗೊಂದು ವಿಚಾರ ನೆನಪಾಗ್ತದೆ. ಒಂದೆಡೆಯಲ್ಲಿ ಶೀತಲ ಕಿರಣವನ್ನ ಬೀರುವಂತಹ ಚಂದ್ರ, ಇನ್ನೊಂದೆಡೆ ಸಾವಿರಾರು ನಕ್ಷತ್ರ ಪುಂಜಗಳು. ಆ ನಕ್ಷತ್ರ ಪುಂಜದ ಬೆಳಕಿನಲ್ಲಿ ನಡಿಲಿಕ್ಕಾಗ್ತದೋ?
0: ಅದಿಲ್ಲ,
2: ಖಂಡಿತವಾಗಿಯೂ ಇಲ್ಲ. ಹಾಗೆಯೇ ಚಂದ್ರನಿದ್ದ ಹಾಗೆ ನಮ್ಮ ಬದುಕಿನಲ್ಲಿ ನೀನು, ಪಾಂಡವರನ್ನ ಸದಾ ಕೈ ಹಿಡಿದು ನಡೆಸುತ್ತಾ ಬಂದವನು. ಈ ಯುಗಕ್ಕೆ ದುಸ್ಸಾಧ್ಯ ಅಲ್ಲ ಅಸಾಧ್ಯವೇ ಎನಿಸುವಂತಹ ರಾಜಸು ಯಾಗವನ್ನ ನಮ್ಮಿಂದ ಮಾಡಿಸಿದವನು. ಆ ಸಂದರ್ಭದಲ್ಲಿ ಅಣ್ಣ ನಿನಗೇ ಅಲ್ವಾ ಅಗ್ರಪೀಠವನ್ನ ಕೊಟ್ಟದ್ದು, ಸುಮ್ಮನೆ ಕೊಟ್ಟದ್ದು ಅಂತ ಹೇಳಿ ಮಾಡಿದ್ಯಾ? ನಿನ್ನ ಯೋಗ್ಯತೆಯನ್ನ ಆತ ತಿಳಿದುಕೊಂಡಿದ್ದಾನೆ. ನೀನು ನಗಾಡಿಕೊಳ್ತೀಯ, ಓಡಿಕೊಳ್ತೀಯ, ಆಡಿಕೊಳ್ತೀಯ, ಹೇಗೆ ಬೇಕಿದ್ರೂ ಸಹಾಯವನ್ನ ನಮಗೆ ಮಾಡ್ತೀಯ ಎನ್ನುವಂತಹ ಭರವಸೆ ನನ್ನ ಅಣ್ಣನಿಗೆ ನಿನ್ನ ಮೇಲಿದೆ. ಹಾಗಾಗಿ ಹೇಳುವಂಥದ್ದು, ಮತ್ತೆ ನಿನ್ನ ಸಾರಥ್ಯ ಎನ್ನುವಂಥದ್ದು ಬ್ರಹ್ಮನ ಸಾರಥ್ಯಕ್ಕೆ ಸಮಾನ, ಪರಮೇಶ್ವರ ಕೂಡ ನಿನ್ನ ಸ್ನೇಹಿತ, ಅಂತಹ ಯೋಗ್ಯತೆ ಉಳ್ಳಂತಹ ನೀನು ನಮ್ಮ ಪಕ್ಷಕ್ಕೆ ಬಂದು ಇದ್ರೆ ಸಾಕು. ಜೊತೆಯಲ್ಲಿ ನನ್ನದೊಂದು ಮನವಿ, ನನ್ನ ಭಾವನಾಗಿಯೋ ಅಲ್ಲ ದೇವನಾಗಿಯೋ ನನ್ನ ರಥದ ಸಾರಥ್ಯವನ್ನ ವಹಿಸಿಕೊಳ್ಬೇಕು ಎನ್ನುವುದಾಗಿ ವಿನಮ್ರವಾಗಿ ಕೇಳಿಕೊಳ್ತಾ ಇದ್ದೇನೆ. ಆ ಮೂಲಕ ನಮ್ಮ ಬಾಳ ರಥವನ್ನ ಸಸೂತ್ರವಾಗಿ ನಡೆಸುವಂತಹ ಹೊಣೆಯನ್ನ ನಿನ್ನ ಪಾಲಿಗೆ ಒಪ್ಪಿಸ್ತಾ ಇದ್ದೇನೆ. ಹೇಗೆ ಆದೀತು
1: ಅರ್ಜುನ? ಸಾವಿರ ಸಾವಿರ ವರ್ಷಗಳ ಕಾಲ ತಪಸ್ಸನ್ನಾಚರಿಸಿದಂತಹ ತಪಸ್ವಿಗಳು, ಯೋಗಿಗಳು ಪ್ರತ್ಯಕ್ಷನಾದಂತಹ ದೇವನಲ್ಲಿ ಕೇಳುವುದೇನು? ನನಗೆ ಆ ವರ ಬೇಕು, ಈ ವರ ಬೇಕು, ಅದು ಬೇಕು, ಇದು ಬೇಕು, ಎಲ್ಲವನ್ನೂ ಕೇಳಿದರೆ, ಕೇಳಿದ್ದೆಲ್ಲವನ್ನೂ ದೇವರು ಅನುಗ್ರಹ ಮಾಡ್ತಾನೆ. ಆದರೆ ಅದು ಅಷ್ಟಕ್ಕೇ ಸೀಮಿತವಾಗಿರ್ತದೆ, ಕೇಳಿದ್ದು ಮಾತ್ರ ಸಿಗ್ತದೆ. ಒಮ್ಮೆ ಆ ದೇವರನ್ನೇ ನೀನೇ ಬೇಕು ಅಂತ ಕೇಳಿದರೆ, ನಾವು ಕೇಳಿದ್ದು ಕೇಳದೆ ಹೋದದ್ದು ಎಲ್ಲವೂ ನಮ್ಮ ಮನೆಯ ಬಾಗಿಲಿಗೆ ಬಂದು ಬೀಳುವುದಿಲ್ವಾ?
2: ಖಂಡಿತ.
1: ಸಣ್ಣ ಮಗುವೊಂದು ತಂದೆಯನ್ನು ಹೋಗಿ ಪೀಡಿಸಿ ಅದು ಬೇಕು ಇದು ಬೇಕು, ಹಾಗೆ ಕೊಡು ಹೀಗೆ ಕೊಡು ಅಂತೆಲ್ಲ ಬೇಡ್ತದೆ. ಹಾಗೆ ಬೇಡುವ ಬದಲು ಹೋಗಿ ತಂದೆಯನ್ನು ನೀನೇ ಬೇಕು ಅಪ್ಪ, ನನಗೆ ಬೇಕಾದದ್ದನ್ನೆಲ್ಲ ಕೊಡುವ ಹೊಣೆ ನಿನ್ನದ್ದು ಎನ್ನುವ ಹಾಗೆ ಒಮ್ಮೆ ತನ್ನ ಹೊಣೆಗಾರಿಕೆಯನ್ನು ಅಪ್ಪನ ಹೆಗಲಿಗೆ ಏರಿಸಿದರೆ ಅದಕ್ಕೆ ಬೇಕಾದದ್ದಕ್ಕಿಂತ ಹೆಚ್ಚಿಗೆ ಸಿಗುವುದಿಲ್ವ?
2: ಹೌದು.
1: ಬುದ್ಧಿವಂತಿಕೆಯ ಕೆಲಸ ಮಾಡಿದ್ದಿ, ಹೆದರಬೇಡ. ಕೇವಲ ನಿನ್ನ ರಥದ ಸಾರಥಿಯಾಗಿ ಅಲ್ಲ, ಬದುಕಿನ ಸಾರಥ್ಯವನ್ನು ಮಾಡ್ತೇನೆ ಎನ್ನುವುದು ಇವತ್ತಿನ ಮನೋರಥ ಅಲ್ಲ, ಅವತ್ತಿನದ್ದೇ ನಿನ್ನ ಅಮ್ಮನಿಗೆ ಮಾತು ಕೊಟ್ಟಾಗಿದೆ. ಹಾಗಾಗಿ ನಿನ್ನ ರಥ, ನಿನ್ನ ಮನೋರಥ, ನಿನ್ನ ಬಾಳಿನ ರಥವನ್ನು ಮುನ್ನಡೆಸುವ ಹೊಣೆಗಾರಿಕೆ ನನ್ನದ್ದು. ಬಾ ಬಾ, ಹೀಗೆ ಬಾ.
2: ಆದೀತ್.

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟಿರತಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ಪ್ರಿಯ ಕೇಳುಗ್ರೆ, ನೀವು ಕೇಂದ್ರ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಇಂದು ರೇಡಿಯೋ ಕುಂದಾಪುರದ ಸಮುದಾಯ ಬಾನುಲಿಯಲ್ಲಿ ನೀವು ಕೇಳಲಿರುವ ನಾಟಕ ರೇಡಿಯೋ ನಾಟಕ ಸಾಕ್ರೆಟಿಸ್. ಕ್ರಿಸ್ತಪೂರ್ವ 399. ಈ ಸಂದರ್ಭ ಅಥೆನ್ಸ್ ನಗರದ ಕಾರಾಗೃಹ. ಸತ್ಯ, ನ್ಯಾಯ ಮತ್ತು ಜ್ಞಾನಕ್ಕಾಗಿ ತನ್ನ ಜೀವನವನ್ನೇ ಸಮರ್ಪಿಸಿದ ಮಹಾನ್ ತತ್ವಜ್ಞಾನಿ ಸಾಕ್ರೆಟಿಸ್ ಮರಣದಂಡನೆಗೆ ಗುರಿಯಾಗಿದ್ದಾರೆ. ಯುವ ಜನರನ್ನು ದಾರಿ ತಪ್ಪಿಸಿದ್ದಾರೆ ಮತ್ತು ನಗರದ ದೇವತೆಗಳನ್ನು ಅವಮಾನಿಸಿದ್ದಾನೆ ಎಂಬ ಆರೋಪಗಳ ಮೇಲೆ ನ್ಯಾಯಾಲಯವು ಸಾಕ್ರೆಟಿಸ್ಗೆ ವಿಷಪಾನದಿಂದ ಮರಣದಂಡನೆ ವಿಧಿಸಿದೆ. ಸಾಕ್ರೆಟಿಸ್ನ ಶಿಷ್ಯರು ಮತ್ತು ಸ್ನೇಹಿತರು ಈ ತೀರ್ಪನ್ನು ಒಪ್ಪಲಾರರು. ಅವರಲ್ಲಿ ಪ್ರಮುಖರಾದ ಕ್ರೀಟೋ ಮತ್ತು ಪ್ಲೇಟೋ ತಮ್ಮ ಪ್ರೀತಿಯ ಗುರುವನ್ನು ರಕ್ಷಿಸಲು ಕಾರಾಗೃಹಕ್ಕೆ ಆಗಮಿಸುತ್ತಾರೆ. ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಸಾಕ್ರೆಟಿಸ್ನನ್ನು ರಹಸ್ಯವಾಗಿ ತಪ್ಪಿಸಿಕೊಳ್ಳುವಂತೆ ಮನವಿ ಮಾಡುತ್ತಾರೆ. ಆದರೆ ನ್ಯಾಯ ಮತ್ತು ಧರ್ಮದ ಬಗ್ಗೆ ಅಚಲ ನಂಬಿಕೆ ಹೊಂದಿದ್ದ ಸಾಕ್ರೆಟಿಸ್ ತನ್ನ ಜೀವನದ ಕೊನೆಯ ಕ್ಷಣದಲ್ಲಿಯೂ ತನ್ನ ತತ್ವಗಳನ್ನು ತ್ಯಜಿಸಲು ಸಿದ್ಧನಾಗಿರುವುದಿಲ್ಲ. ಇದು ಒಬ್ಬ ಮಹಾನ್ ಚಿಂತಕನ ಕೊನೆಯ ದಿನಗಳ ಕಥೆ. ಸತ್ಯಕ್ಕಾಗಿ ಜೀವವನ್ನೇ ಅರ್ಪಿಸಿದ ಸಾಕ್ರೆಟಿಸ್ನ ಅಮರ ಸಂದೇಶದ ಕತೆ. ಈ ರೇಡಿಯೋ ನಾಟಕದಲ್ಲಿ ಭಾಗವಹಿಸಿದ ಪಾತ್ರಧಾರಿಗಳು ಸಾಕ್ರೆಟಿಸ್ ಆಗಿ ದಿನೇಶ್ ಆಚಾರ್ಯ ಚೆಂಪಿ, ಕ್ಲೀಟೋ ಆಗಿ ಪ್ರಶಾಂತ ಹೆಗ್ಡೆ, ಪ್ಲೇಟೋ ಆಗಿ ಮಿಥುನ್ ದೇವಾಡಿಗ ತೆಕ್ಕಟ್ಟೆ, ಮೆಲಿಟಸ್ ಆಗಿ ಧನುಷ್ ಸಾಲಿಗ್ರಾಮ, ಸಾಂತಿಪೆ ಆಗಿ ಜ್ಯೋತಿ ಸಾಲಿಗ್ರಾಮ. ಇನ್ನೇಕೆ ತಡ, ಬನ್ನಿ ಕೇಳೋಣ ರೇಡಿಯೋ ನಾಟಕ ಸಾಕ್ರೆಟಿಸ್.
3: ಹಿಂದೆ ಮರಣದ ದಿನ, ಆದರೂ ಎಷ್ಟು ಶಾಂತ ಚಿತ್ತನಾಗಿ ಪ್ರಾರ್ಥನೆಯಲ್ಲಿ ಮಗ್ನನಾಗಿದ್ದಾನೆ.
4: ದೇವತೆಗೆ ಕಾಣಿಕೆ ತೆಗೆದುಕೊಂಡು ನಿಲಾಸಿಗೆ ಹೋದ ಹಡಗು ತಿರುಗಿ ಬಂದ ವಿಷಯ ಈತನಿಗೆ ತಿಳಿದಿರಲಿಕ್ಕಿಲ್ಲ.
3: ಕಾರಾಗೃಹದ ಅಧಿಕಾರಿಗಳಿಗೂ ಈತನು ಬದುಕಬೇಕೆಂದು ಮನಸ್ಸಿದೆ ಅಂತೆ ನಮಗಿಷ್ಟು ಸಹಾಯ ಮಾಡಿದರು. ಆದರೆ ಇಲ್ಲಿಂದ ಪಾರಾಗಲು ಈತನೇ ಒಪ್ಪದಿದ್ದರೆ?
4: ಲೋಕಸಭೆಯ ನ್ಯಾಯಾಧೀಶರು ಮರಣ ದಂಡನೆಯ ಬದಲಿಗೆ 300 ನಾಣ್ಯಗಳ ತಪ್ಪು ಕಾಣಿಕೆ ಕೊಟ್ಟು ಉಳಿದುಕೊಳ್ಳಬಹುದು ಎಂದಾಗ ಸತ್ಯಕ್ಕೆ ಪ್ರಾಣದ ಬೆಲೆ ಕೊಟ್ಟೆನಲ್ಲದೆ ಅಧಿಕಾರಿಗಳಿಗೆ ಲಂಚ ಕೊಡಲಿಕ್ಕಿಲ್ಲವೆಂದು ನಿರ್ಧಾರದಿಂದ ಹೇಳಿದವನಿವನು. ಈಗ ಕಾರಾಗೃಹದಿಂದ ಪಾರಾಗಲು ಒಡಂಬಡುವುದು ಅಸಾಧ್ಯವೇ ಸರಿ, ಆದರೂ ನಮ್ಮಂತ 100 ಅನುಯಾಯಿಗಳ ಒತ್ತಾಯಕ್ಕೆ ಈತನು ಬೆಲೆ ಕೊಡಬಹುದೆಂದನಿಸ್ತಾ ಇದೆ.
3: ಅಲ್ಲದೆ ತತ್ವ ಸಿದ್ಧಾಂತಗಳ ಸಮರ್ಥನೆಗೆ ನಿಂತಾಗ ಮನೆ, ಹೆಂಡತಿ, ಮಕ್ಕಳು, ಗೆಳೆಯರು, ಲೌಕಿಕ ಇವೆಲ್ಲವುಗಳ ಮರುವೆಯಾಗಿರಬಹುದು. 30 ದಿನಗಳ ಕಾರಾಗೃಹ ವಾಸದಲ್ಲಿ ಒಮ್ಮೆಯಾದರೂ ಅವೆಲ್ಲವುಗಳ ನೆನಪಾಗದೆ ಇರಲಿಕ್ಕಿಲ್ಲ. ದೇವರ ಹೆಸರು ತೆಗೆದುಕೊಂಡು ಮುಂದಾಗಿದ್ದೇವೆ, ಪ್ರಯತ್ನಿಸುವ.
4: ಕ್ರೀಟೋ, ಕಾರಾಗೃಹದ ಹಿಂಬಾಗಿಲಿನಲ್ಲಿ ಕುದುರೆಗಳು ಸಿದ್ಧವಾಗಿದೆ, ನೀನು ಈತನನ್ನು ಕರೆದುಕೊಂಡು ಪಾರಾಗು.
3: ಮತ್ತೆ ನೀನು?
4: ನಾನು ಹಿಂದೊಮ್ಮೆ ಈತನು ನಮ್ಮ ಮನೆತನದವರ ಪ್ರಾಣ ಉಳಿಸಿದ ಋಣ ತೀರಿಸಲು ಇಲ್ಲೇ ನಿಲ್ಲುತ್ತೇನೆ.
3: ಏನು ಹೇಳುತ್ತಿರುವೆ ಪ್ಲೇಟೋ?
4: ಅಂದು ಅಥೆನ್ಸಿನಲ್ಲಿ ಬಂಡಾಯವೆದ್ದಿತ್ತು. ಲೋಕಸಭೆಯ ಸದಸ್ಯರ ಕೊಲೆಗಾಗಿ ಬಂಡಾಯಗಾರರು ಹೆಂಡ ಕುಡಿದ ಕರಡಿಗಳಂತೆ ಮನೆ ಮನೆಗೆ ನುಗ್ಗುತ್ತಿದ್ದರು. ಆ ಕೋಲಾಹಲಕ್ಕೆ ನಮ್ಮ ಮನೆ ಮೊದಲು ಬಲಿಯಾಗಲಿತ್ತು. ಅಷ್ಟರಲ್ಲಿ ಈತ ಎಲ್ಲಿಂದಲೋ ಬಿರುಗಾಳಿಯಂತೆ ಧಾವಿಸಿ ಬಂದು ಬಂಡಾಯಗಾರರ ಮುಂದೆ ನಿಂತು, ಬಾಂಧವರೇ, ಬದುಕಿಗಾಗಿ ನೀವು ಬಂಡಾಯ ಹೂಡಿದ್ದರೆ ಇತರರನ್ನು ಕೊಲ್ಲಬೇಡಿ. ಕೊಲ್ಲುವುದೇ ನಿಮ್ಮ ಧ್ಯೇಯವಾಗಿದ್ದರೆ ನೀವು ಬದುಕಲು ಅಯೋಗ್ಯರು ಎಂದು ಹೇಳುವ ನನ್ನ ಕೊಲೆಯನ್ನು ಮೊದಲು ಮಾಡಿ ಎಂದು ಹೇಳಿ ಮುಂದಾದ. ಈತನ ಆ ಒಂದು ಮಾತಿಗೆ ಬಂಡಾಯವೇ ಬದಲಾಯಿತು. ಶಸ್ತ್ರಧಾರಿಗಳು ತಮ್ಮ ಆತುರದ ತೀರ್ಮಾನಕ್ಕೆ ತಾವೇ ನಾಚಿದರು. ಎಲ್ಲರ ಪ್ರಾಣಗಳು ಉಳಿದು ನಮ್ಮ ದೇಶಕ್ಕೊಂದು ಹೊಸ ದಾರಿ ದೊರೆಯಿತು.
3: ಪ್ಲೇಟೋ, ಯಾರ ತತ್ವಗಳ ಸತ್ಯ ಮಾರ್ಗದಲ್ಲಿ ಪ್ರಜಾತಂತ್ರಕ್ಕೆ ಅಹಿಂಸೆಯ ಅಮೃತ ದೊರೆಯಿತೋ ಇಂದು ಅವರೇ ಈತನಿಗೆ ವಿಷ ಕೊಡಲು ಮುಂದಾಗಿದ್ದಾರೆ.
4: ನೋಡು ಕ್ರೇಟೋ, ಗಣತಂತ್ರವಾಗಲಿ ರಾಜತಂತ್ರವಾಗಲಿ ಸತ್ಯವನ್ನು ಸದೆಬಡಿಯುವ ಪ್ರಯತ್ನವನ್ನು ಈ ಎಲ್ಲರೂ ಮಾಡುತ್ತಾ ಬಂದಿದ್ದಾರೆ. ನಾವು ಅದನ್ನು ತಡೆಯಬೇಕು. ಇದರಲ್ಲಿ ಯಾರ ಪ್ರಾಣ ಹೋದರೇನು? ಸತ್ಯದ ಪ್ರಮಾಣ ಉಳಿದರೆ ಸಾಕು.
3: ಸಾಕ್ರೆಟಿಸ್, ಸಾಕ್ರೆಟಿಸ್, ಹೇಳು, ಬೇಗ ಹೇಳು. ದಿಲಾಸಿಗೆ ಹೋದ ಹುಡುಗು ಹಿಂತಿರುಗಿ ಬಂತು. ಪ್ರವಾದಿಗಳು ನಿನ್ನ ಮರಣ ಸಿದ್ಧತೆ ನಡೆಸುತ್ತಿದ್ದಾರೆ. ಸಾಕ್ರೆಟಿಸ್, ನೀನು ಬದುಕಬೇಕು, ನಮಗಾಗಿ ಬದುಕಬೇಕು.
4: ಕಾರಾಗ್ರಹದ ಕಾವಲುಗಾರರು ಬದಲಾಗುವ ಹೊತ್ತಾಗುತ್ತಾ ಬಂತು. ನಾವು ಮಾಡಿದ ಪ್ರಯತ್ನಗಳೆಲ್ಲ ವ್ಯರ್ಥ ಆದ್ರೆ? ಬೇಗ ಹೇಳು. ಕಾರಾಗ್ರಹದ ಆವರಣದ ಹೊರಗೆ ನಾಗರಿಕರು ಬಂದು ಸೇರುವುದರೊಳಗೆ ನೀನು ಇಲ್ಲಿಂದ ಪಾರಾಗಲೇಬೇಕು. ಹೇಳು ಸಾಕ್ರೆಟಿಸ್, ಹೇಳು. ಪ್ರಾಣ ಉಳಿದರೆ ಆಮೇಲೆ ಬೇಕಾದಷ್ಟು ಪ್ರಾರ್ಥನೆ ಮಾಡಬಹುದು. ಸಾಕ್ರೆಟಿಸ್, ಸಾಕ್ರೆಟಿಸ್.
5: ಕ್ರೀಟೋ, ಪ್ಲೇಟೋ, ನೀವು ಕಾರಾಗೃಹದೊಳಗೆ ಹೇಗೆ ಬಂದ್ರಿ? ಕಾವಲುಗಾರರು ಬಿಟ್ಟರೆ ನಿಮ್ಮನ್ನ? ನಿಜವಾಗೂ ಇದೊಂದು ದೊಡ್ಡ ಋಣಾನುಬಂಧ. ಈ ಜನ್ಮದಲ್ಲಿ ನಾನು ಮಾಡುವ ಕೊನೆಯ ಪ್ರಾರ್ಥನೆಗೆ ನೀವು ಕೂಡಿಕೊಂಡಿರಿ. ಮರು ಜನ್ಮಕ್ಕೂ ನನ್ನೊಡನೆ ಸಂಬಂಧ ಮಾಡಿಕೊಂಡಿರಿ.
4: ಸಾಕ್ರೆಟಿಸ್, ಈಗ ಬೇರೆ ಮಾತನಾಡಲು ಸಮಯವಿಲ್ಲ. ಮೊದಲು ನಾವು ಹೇಳುವುದನ್ನ ಕೇಳು.
5: ಇಂದು ನಾನು ಕೊನೆಯ ಮಾತನಾಡುವ ಕಡೆಯ ದಿನ. ಗೆಳೆಯರೆ, ನಿಮಗೊಂದು ಆನಂದದ ವಾರ್ತೆ ಹೇಳಲೆ. ದೇವತೆಗೆ ಕಾಣಿಕೆ ಒಯ್ದ ಹಡಗು ನಿನ್ನೆ ರಾತ್ರಿ ಬಂದು ರಾಜಧಾನಿ ಮುಟ್ಟಿತ್ತಂತೆ.
3: ಇದು ಆನಂದದ ವಾರ್ತೆ ಸಾಕ್ರೆಟಿಸ್. ಹಡಗು ಬಂದು ಮುಟ್ಟಿದ ಮರುದಿನವೇ ನಿನಗೆ ಮರಣ ದಂಡನೆಯಾಗಬೇಕೆಂದು ನಿರ್ಧರಿಸಿದ್ದಾರಲ್ವೇ?
5: ಮರಣವು ದಂಡನೆಯಲ್ಲ ಕ್ರೀಟೋ, ಅದು ಆತ್ಮಕ್ಕೆ ಆಗಬೇಕಾದ ಸಂಸ್ಕಾರ. ನಿನ್ನೆ ರಾತ್ರಿ ಆಕಾಶದತ್ತ ನೋಡುತ್ತಾ ಕುಳಿತಿದ್ದೆ. ಗಾಢವಾದ ಕತ್ತಲೆಯಲ್ಲಿ ಹೊಳೆಯುವ ಒಂದೊಂದು ನಕ್ಷತ್ರವು ನನ್ನತ್ರ ಬಾ, ನನ್ನಲ್ಲಿಗೆ ಬಾ ಎಂದು ಕರೆಯುವಂತೆ ಕಂಡವು. ಆದರೆ ಏನು ಮಾಡಲಿ, ಭೂಮಿ ಕಚ್ಚಿ ಹಿಡಿದ ಈ ಜಡ ದೇಹದಿಂದ ಪಾರಾಗದೆ ನಾನು ಅವುಗಳ ಆತಿಥ್ಯ ಹೇಗೆ ಸ್ವೀಕರಿಸಲಿ ಎಂದು ಯೋಚಿಸುತ್ತಿರುವಾಗಲೇ ಕಾವಲುಗಾರ ಬಂದು ಹೇಳಿದ, ಹಡಗು ಬಂತೆಂದು. ಆನಂದವಾಯಿತು. ಅದೇ ನೆಮ್ಮದಿಯಲ್ಲಿ ಗಾಢವಾದ ನಿದ್ರೆ ಬಂತು. ಉಷಾ ಕಾಲಕ್ಕೆ ಎಚ್ಚರವಾಯಿತು. ಇಲ್ಲಿ ನೋಡಿ, 70 ವರ್ಷಗಳಿಂದ ನನಗೆ ಅಂಟಿಕೊಂಡ ಈ ದೇಹ ನಾಳೆ ಇಷ್ಟು ಹೊತ್ತಿಗೆ ಕೊಳೆಯಲಾರಂಭಿಸುವುದಾದರೂ ನಾನಾಗಿ ಕೊಳೆಯನ್ನೇಕೆ ಉಳಿಸಿ ಹೋಗಬೇಕೆಂದು ತಣ್ಣೀರಿನ ಕಡಾಯಿಯಲ್ಲಿ ಮಿಂದು ಪ್ರಾರ್ಥನೆಗೆ ಕುಳಿತೆ. ನೀವು ಬಂದಿರಿ, ನನ್ನ ಸಿದ್ಧತೆಯಾಯಿತು. ಇನ್ನು ನಿಮ್ಮ ಬಯಕೆ ಏನಾದರೂ ಇದ್ದರೆ ಹೇಳಿ.
4: ನಿನ್ನ ಸಾವಿರಾರು ಅನುಯಾಯಿಗಳ ಬಯಕೆಯೇ ನಮ್ಮ ಬಯಕೆ ಸಾಕ್ರೆಟಿಸ್. ಅದನ್ನು ಪೂರ್ಣ ಮಾಡುವೆಯಾ?
5: ಖಂಡಿತವಾಗಿ ಪೂರ್ಣ ಮಾಡುತ್ತೇನೆ, ಹೇಳಿ ಮಿತ್ರರೇ.
3: ಹಾಗಾದರೆ ಮರು ಮಾತನಾಡದೆ ನಮ್ಮೊಡನೆ ಹೊರಡು.
5: ಎಲ್ಲಿಗೆ?
4: ಕಾರಾಗ್ರಹದ ಹಿಂಬಾಗಿಲಿನಲ್ಲಿ ಕುದುರೆಗಳು ಸಿದ್ಧವಾಗಿವೆ. ಹೊತ್ತು ಏರುವುದರೊಳಗಾಗಿ ಅಥೆನ್ಸಿನ ಗಡಿ ದಾಟಿ ಹೋಗಿ ಈ ಮರಣ ಶಾಸನದಿಂದ ಉಳಿದುಕೊಳ್ಳಬೇಕು.
5: ನನ್ನ ಪ್ರಿಯ ಮಿತ್ರನಾದ ಪ್ಲೇಟೋ, ವಿಚಾರವಂತನೆಂಬುದು ನಿಜ. ನಾನು ಸಹ ಮರಣದಿಂದ ಪಾರಾಗಲು ಇಷ್ಟು ದಿನ ಪ್ರಯತ್ನಿಸುತ್ತಿದ್ದೆ. ಆದರೆ ನೀನು ದಾರಿ ತಪ್ಪಿರುವೆ ಪ್ಲೇಟೋ. ಮರಣಕ್ಕಂಜಿ ಪಾರಾಗುವವರು ಎಲ್ಲಿ ಮರಣವಿಲ್ಲವೋ ಅಲ್ಲಿಗೆ ಹೋಗಿ ಮುಟ್ಟಬೇಕಲ್ವೇ?
3: ಸಾಕ್ರೆಟಿಸ್, ಮರಣದ ನಂತರ ಏನಿದೆಯೋ ಯಾರು ಬಲ್ಲರು? ಈಗ ಆತೆನ್ಸಿಗಾಗಿ ನಿನ್ನ ಬದುಕು ಮಹತ್ವವಾದುದು. ನಿನ್ನ ತತ್ವಗಳನ್ನು ಅನುಸರಿಸುವ ಸಾವಿರಾರು ತರುಣರಿದ್ದಾರೆ, ಗೆಳೆಯರಿದ್ದಾರೆ, ನಿನ್ನ ಹೆಂಡತಿ ಮಕ್ಕಳು ಇವರೆಲ್ಲರೂ ನಿನ್ನವರಲ್ಲವೇ? ನಿನ್ನ ಬದುಕಿನಲ್ಲಿ ಅವರೆಲ್ಲರೂ ತಮ್ಮ ಆಸೆಗಳನ್ನು ಕಟ್ಟಿಕೊಂಡಿಲ್ಲವೇ?
5: ನನ್ನವರ ಆಸೆ ಪೂರ್ಣ ಮಾಡಲು ನಾನು ದೇಶದ ಗಣತಂತ್ರಕ್ಕೆ ದ್ರೋಹ ಮಾಡಲೆ ಕ್ರೀಟೋ. ಇಷ್ಟು ದಿನ ಇದೇ ನ್ಯಾಯಶಾಸ್ತ್ರದ ಕಟ್ಟುಪಾಡುಗಳಲ್ಲಿ ಬಾಳಿದ ನಾನು ಈಗಿನ ಲೋಕಸಭೆಯವರು ನನ್ನ ಸದುದ್ದೇಶಗಳನ್ನು ಆಕ್ಷೇಪಣೆಗಳನ್ನು ತಪ್ಪಾಗಿ ಎಣಿಸಿ ಶಿಕ್ಷಿಸಿದ ಮಾತ್ರಕ್ಕೆ ನಾನು ಅವರಿಗೆ ದ್ರೋಹ ಬಗೆಯಲೆ. ನನ್ನ ದೇಶದ ಬಗ್ಗೆ ನನಗೆ ಅಪಾರ ಅಭಿಮಾನವಿದೆ. ನಮ್ಮನ್ನಾಳುವ ಲೋಕಸಭೆಯ ಜನರಲ್ಲಿ ನನಗೆ ಮಮತೆ ಇದೆ.
4: ಲೋಕಸಭೆ ಎಂಬುದೊಂದು 100 ತಲೆಗಳ ಮೃಗ. ಅಧಿಕಾರದ ಹೆಮ್ಮೆಯಿಂದ ಅದೀಗ ಮಹಾಕ್ರೂರಿಯಾಗುತ್ತಿದೆ.
5: ಇಲ್ಲ, ಅವರಿಗೆ ಏನೇನು ಬಲವಿಲ್ಲ. ಅವರು ದುರ್ಬಲರೆಂದು ಬಲಶಾಲಿಗಳನ್ನು ಕೊಲ್ಲಲು ಮುಂದಾಗಿದ್ದಾರೆ. ನನ್ನ ದೇಹ ಬಿದ್ದ ಮೇಲಾದರೂ ಅವರಿಗೆ ಆತ್ಮಬಲದ ಪರಿಚಯವಾಗಬಹುದು. ತಮ್ಮ ದೌರ್ಬಲ್ಯದ ಅರಿವಾಗಿ ಅವರು ಬಲಶಾಲಿಗಳಾಗಲು ಪ್ರಯತ್ನಿಸಬಹುದು. ಆ ದಿವಸ ಬರುವ ತನಕ ಆತ್ಮ ತತ್ವಗಳನ್ನು ಶುದ್ಧವಾಗಿಟ್ಟುಕೊಂಡು ದೇಶದ ಶಾಸನಗಳಿಗೆ ಬದ್ಧರಾಗಿರೋಣ.
3: ನಾವು ಶಾಸನಗಳಿಗೆ ಬದ್ಧರಾಗಿರಬೇಕು ಸರಿ, ಆದರೆ ಜನರ ಅಜ್ಞಾನವನ್ನು ನಿವಾರಿಸಲು ಪ್ರಯತ್ನಿಸಿದ ನಿನಗೆ ಮರಣ ದಂಡನೆ. ಅದನ್ನ ವಿಧಿಸಿ ಲೋಕಸಭೆಯ ನ್ಯಾಯಾಧೀಶರೇ ದೇಶದ ಶಾಸನ ಧರ್ಮವನ್ನ ದುರುಪಯೋಗಪಡಿಸಿಕೊಂಡಿಲ್ಲವೆ.
5: ಆಕಳನ್ನು ಕೊಂದವನ ಅಪರಾಧ ತೋರಿಸಿಕೊಡಲು ನಾವು ಕರುವನ್ನೇಕೆ ಕೊಲ್ಲಬೇಕು? ಅವರ ಸಿದ್ಧಾಂತದ ಕೊನೆಯಲ್ಲಿರುವುದು ಕೇವಲ ಮರಣ. ನಾವು ಸಾಧಿಸುವುದು ಆತ್ಮದರ್ಶನ. ಮಾನವನಿಗೆ ಮರಣಾನಂತರವೂ ಒಂದು ಮಹಾ ಜೀವನವಿದೆ. ಆ ಪಯಣದ ಸಿದ್ಧತೆಯನ್ನು ಈಗಿಲಿಂದಲೇ ಮಾಡಿಕೊಳ್ಳಿ. ನಿಮ್ಮನ್ನು ನೀವು ತಿಳಿದುಕೊಳ್ಳಿ, ನಿಮ್ಮ ದೇವರನ್ನು ನಿಮ್ಮಲ್ಲೇ ಕಂಡುಕೊಳ್ಳಿ ಎಂದು ನಾನು ಸಾಧಿಸಿದ ತತ್ವ ಯಾತ್ರೆಗೆ ನಾನೇ ಹೊರಟಾಗ ನನ್ನ ಗೆಳೆಯರಾದ ನೀವು ಹುಣ್ಣಿನಲ್ಲಿ ಹುಟ್ಟುವ ಹುಳುಗಳಂತೆ ಕೇವಲ ಈ ದೇಹದ ರಕ್ತ ಮಾಂಸಗಳನ್ನು ಬಯಸುವಿರಾ?
3: ಇಲ್ಲ, ತಪ್ಪಾಯ್ತು ಸಾಕ್ರೆಟಿಸ್. ನಿನ್ನ ಮಹಾಯಾತ್ರೆಗೆ ನಾವು ಅಡ್ಡ ಬರುವುದಿಲ್ಲ.
5: ಮೃದು ಮನಸ್ಸಿನ ಕ್ರೀಟೋ ಬಹುಬೇಗ ಒಪ್ಪಿಕೊಂಡ. ಆದರೆ ವಿಮರ್ಶಾತ್ಮಕ ಬುದ್ಧಿಯ ನನ್ನ ಪ್ರಿಯ ಮಿತ್ರನಿಗಿನ್ನೂ ಸಮಾಧಾನವಾದಂತಿಲ್ಲ.
4: ಹೇಗಾದೀತು? ಸಾವಿಗೂ ಭಯ ಬರುವಂತಹ ವಿಚಾರಗಳು ನಿನ್ನವು. ದೇಶದ ಸುಖ ದುಃಖಗಳಿಗಾಗಿ ನೀನು ಸಾವನ್ನಪ್ಪುವುದು, ಇದೆಲ್ಲಿಯ ನ್ಯಾಯ?
5: ಮಿತ್ರ, ದೇಶದ ಸುಖ ದುಃಖಗಳು ತನ್ನವೆಂದು ತಿಳಿಯಲಾರದವನಿಗೆ ಈ ದೇಶದ ಮಣ್ಣಿನಲ್ಲಿ ಸತ್ತು ಮಲಗಲು ಏನು ಅಧಿಕಾರವಿದೆ?
4: ಸಾಕ್ರೆಟಿಸ್, ನಿನ್ನ ಮಾತುಗಳನ್ನು ಕೇಳಿದರೆ ದೇವಲೋಕ ಕಣ್ಣಂತಾಗುತ್ತಿದೆ. ನಿನ್ನ ದೂರದೃಷ್ಟಿಯನ್ನು ನೆನೆದುಕೊಂಡರೆ ಈ ದೇವತೆಗೆ ಏಕೆ ಈ ನರಕವಾಸ ಪ್ರಾಪ್ತವಾಯಿತೋ ಎಂದು ಸಂಕಟವಾಗುತ್ತಿದೆ.
5: ಪ್ಲೇಟೋ, ಎಂದೂ ನೀನು ನನ್ನನ್ನು ಇಷ್ಟು ಹೊಗಳುತ್ತಿರಲಿಲ್ಲ. ಹಿಂದೇಕೋ ಬೀಳ್ಕೊಡುವ ಸಮಾರಂಭ ನಡೆಸಿರುವೆ. ಆಗಲಿ ಮಿತ್ರರೇ, ಮುಖ ಬಾಡಿಸಿಕೊಳ್ಳಬೇಡಿ. ಮಾನವರ ಅಲ್ಪ ಕೃತಿಗಳಿಗಾಗಿ ನಾವು ಮನನೊಂದುಕೊಳ್ಳಬಾರದು. ಏಕೆಂದರೆ ದೇವರ ಮೇಲೆ ನಮಗೆ ಅಪಾರ ವಿಶ್ವಾಸವಿದೆ. ನನ್ನೊಡನೆ ನಗಲು ಪ್ರಯತ್ನಿಸಿ ಮಿತ್ರರೇ, ಪ್ರಯತ್ನಿಸಿ.
6: ದೂರ ಸರಿಯಿರಿ, ದೂರ ದೂರ ದೂರ ಸರಿಯಿರಿ. ನನ್ನನ್ನು ತಡೆದ್ರೆ ನಿಮ್ ಮೈ ಕೈ ಕಚ್ಚಿ ರಕ್ತ ಕುಡಿತೀನಿ. ಹಿಂದ್ ಸರಿಯಿರಿ, ಹಿಂದೆ ಹಿಂದೆ ಸರಿಯಿರಿ.
5: ಶಾಂತಿಪೇ, ನನ್ನ ಹೆಂಡತಿ ಅಜ್ಞಾನಿಗಳಿಗಾಗುವ ಅಪಾರ ದುಃಖವನ್ನು ತನ್ನ ಹೃದಯದ ಬಟ್ಟಲಲ್ಲಿ ತುಂಬಿ ತರುತ್ತಿದ್ದಾಳೆ. ಅದನ್ನೀಗ ಶಾಂತ ಚಿತ್ತನಾಗಿ ಕುಡಿಯಲು ನಾನು ಸಿದ್ಧನಾಗಿರಬೇಕು.
6: ಅಯ್ಯೋ ಅಯ್ಯೋ, ನಂದಣಿ, ನನ್ ದೇವ್ರೆ, ಹೀಗೆ ಕಾಯ್ತು ನಿಮ್ ಸ್ಥಿತಿ, ಹೀಗೆ ಕಾಯ್ತು.
5: ಶಾಂತಿಪೆ, ನಾನು ಸುಖವಾಗಿದ್ದೇನೆ. ಕಂಡಿಯ?
6: ಹಾ, ನೀವು ಸುಖವಾಗಿದ್ದೀರಿ, ಜೊತೆಗೆ ನಿಮ್ಮ ಶಿಷ್ಯರು ಸುಖವಾಗಿದ್ದಾರೆ. ಆದ್ರೆ ಒಮ್ಮೆ ಕೂಡ ನಿಮ್ಗೆ ಹೆಂಡತಿ ಮಕ್ಕಳ ನೆನಪಾಗ್ಲಿಲ್ಲ, ಹೇಗಾಗತ್ ಹೇಳಿ? ಇಡೀ ಊರೇ ನಿಮ್ಮ ಬಳಗ, ಅನುಯಾಯಿಗಳೇ ನಿಮ್ ಕುಟುಂಬ, ನಾವಂತೂ ಪಾಪಿಗಳು. ಕಂಡಾಗೊಮ್ಮೆ ನಮ್ಗೆ ಅನ್ನ ಕೊಡಿ, ನಮ್ಮನ್ನು ಕಾಪಾಡಿ ಅಂತ ನಿಮ್ಮನ್ನ ಯಾವಾಗ್ಲೂ ಬೇಡುವ ಪ್ರೇತಗಳು. ನಾವು ಪ್ರೇತಗಳು?
5: ಹಾಗೇನ್ ಬೇಡ ಶಾಂತಿಪೆ, ನೀನು ನನ್ನನ್ನು ಪಂಚ ಪ್ರಾಣಗಳೆಂದೆ. ನಾನಾದರೂ ನನ್ನ ದೇಹದೊಡನೆ ನಿನ್ನನ್ನೂ ಕಡೆಗಣಿಸಿದೆ. ಊರಿಗೆ ಬೆಳಕು ತೋರಿಸಲು ತ್ಯಾಗದ ಎಣ್ಣೆಯಲ್ಲಿ ನಾನು ನಿನ್ನನ್ನು ಬತ್ತಿಯಂತೆ ಉರಿಸಿದೆ. ತಪ್ಪಾಯ್ತು ಶಾಂತಿಪೆ, ತಪ್ಪಾಯ್ತು.
6: ಬೇಡದಣಿ, ಹಾಗೇನ್ಬೇಡಿ. ನಾನೊಬ್ಳು ಮೂರ್ಖ ಹೆಂಗಸು, ನನ್ನ ದುರ್ವಿಧಿಗಾಗಿ ತಡೆಯಲಾರದೆ ಏನೇನು ಬಡಬಡಿಸ್ತೀನಿ. ಆದ್ರೂ ನಿಮ್ಮ ದೀನವಾಣಿ ಕೇಳಿ ಸುಮ್ಮನಿರುವಷ್ಟು ಕಠೋರಳಲ್ಲ ನಾನು. ಅಂದು ನ್ಯಾಯಾಲಯಕ್ಕೆ ನಿಮ್ಮನ್ನು ಕರೆಸಿದಾಗ ನನ್ಗನ್ಸಿತ್ತು, ಹೆಂಡತಿ ಮಕ್ಕಳ ಪರಿವೆ ಮಾಡದ ಊರ ಜನರ ಉದ್ಧಾರಕ್ಕಾಗಿ ಇಷ್ಟು ದುಡಿದ ನಿಮ್ಗೆ ಲೋಕಸಭೆಯವರು ಬಹುಮಾನ ಕೊಟ್ಟು ಗೌರವಿಸಬಹುದು ಅಂತ. ಆದ್ರೆ ಕೊನೆಗ್ ತಿಳಿತು ನಿಮ್ಮನ್ನು ಕಾರಾಗ್ರಹಕ್ಕೆ ದಬ್ಬಿದರೆಂದು. ಅದಕ್ಕೂ ಸಮಾಧಾನ ಪಟ್ಕೊಂಡೆ ನಾನು. ತಲೆ ಕೆಟ್ಟು ಬೀದಿ ಬೀದಿ ತಿರುಗುವವರ ಬುದ್ಧಿ ಸರಿಯಾಗ್ಲಿಕ್ಕಂತಾನೆ ಹೀಗೆ ಮಾಡಿದ್ದಾರೆ ಅಂತ. ಇನ್ನು ಮುಂದಾದ್ರೂ ನನ್ನ ಸಂಸಾರ ಹೊಂದಿಕೊಂಡು ಸುಂದರವಾಗಬಹುದು ಅಂತ ಆಸೆ ಪಟ್ಟೆ. ಪ್ರತಿದಿನ ಕಾರಾಗೃಹದ ಬಾಗಿಲಲ್ಲಿ ಬಂದು ನಿಂತು ತಲೆ ಬಡ್ದ್ಕೊಂಡೆ. ನಿಷ್ಕರ್ಣಿಗಳು, ಒಳಗ್ ಬಿಡ್ಲೇ ಇಲ್ಲ ಗೊತ್ತಾ. ನಿಮ್ಮ ಶಿಷ್ಯರೆಂದು ಯಾರ್ಯಾರೋ ಮನೆಗೆ ಬರ್ತಾ ಇದ್ರು. ಪ್ರೇತ ಕಳೆಯ ಮುಖ ಮಾಡಿ ಏನೇನೋ ಸಮಾಧಾನ ಹೇಳ್ತಾ ಇದ್ರು. ಕೊನೆಯ ತನಕ ಒಬ್ಬರಾದ್ರೂ ಬಾಯ್ ಬಿಟ್ಟು ಸತ್ಯ ಸಂಗತಿ ನನ್ಗೆ ಹೇಳಲೇ ಇಲ್ಲ. ಎಲ್ರು ವಂಚಿಸಿದ್ರು, ನನ್ನನ್ನು ಎಲ್ರು ವಂಚಿಸಿದ್ರು, ನೀವು ಸಹ.
5: ಇಲ್ಲ ಸಾಂತಿಪ್ಪೆ, ನಾನು ನಿನ್ನನ್ನು ಎಂದೆಂದೂ ವಂಚಿಸಿಲ್ಲ. ಹೀಗೆ ಬಾ, ಸಮಾಧಾನದಿಂದ ಬಂದು ನನ್ನ ಬಳಿ ಕುಳಿತುಕೊಳ್ಳು.
6: ಸಮಾಧಾನ? ಜೀವನದಲ್ಲಿ ಇನ್ನೇನು ಉಳಿದಿದೆ ಅಂತ ನನಗೆ ಸಮಾಧಾನ ಹೇಳ್ತಾ ಇದ್ದೀರಿ ನೀವು? ಇನ್ನೆಷ್ಟು ಹೊತ್ತು ಉಳಿದಿದೆ ಅಂತ ನನ್ನ ಪಕ್ಕದಲ್ಲಿ ಕೂರಿಸಿಕೊಳ್ತಾ ಇದ್ದೀರಿ? ಬುದ್ಧಿವಂತರ ಸಾಲಿನಲ್ಲಿ ಕುಳಿತು ಜ್ಞಾನಿಗಳ ಮಾತಾಡುವ ನಿರ್ದಯ ಗಂಡಸೆ, ಕೈ ಹಿಡಿದ ಹೆಂಡತಿಗೆ ಸಹ ನಿಮ್ಮ ಸಾವಿನ ಸುದ್ದಿ ತಿಳಿಸಬಾರ್ದಿತ್ತ?
4: ತಾಯಿ, ನಾವು ಈತನನ್ನ ಬದುಕಿಸುವ ಪ್ರಯತ್ನದಲ್ಲಿದ್ದೆವು, ಹಾಗಾಗಿಯೇ ನಾವು ನಿಮಗೆ ತಿಳಿಸಲಿಲ್ಲ.
6: ಪುಣ್ಯ ಕಟ್ಟಿಕೊಂಡಿರಿ. ಬದುಕಿಸುವ ಪ್ರಯತ್ನ ಮಾಡುವವರು ಇಷ್ಟು ದಿನ ಯಾಕೆ ಸುಮ್ಮನಿದ್ರಿ? ಇನ್ನು ಇಲ್ಲೇಕೆ ನಿಂತಿದ್ದೀರಿ? ನನ್ನನ್ನು ಕಂಡು ಹೆದರಿ ಹೆದರಿ ಓಡುವ ಊರಿನ ಜನರೆಲ್ಲ ಇಂದು ತಾವಾಗೆ ನನ್ನನ್ನು ಕರೆ ತಂದು ಹೇಳಿದ್ರು, ಸಾಂತಿಪೆ ಇಂದು ನಿನ್ನ ಗಂಡನನ್ನು ಕೊಲ್ಲುತ್ತಾರೆ ಅಂತ. ಏಕೆ? ನೀವೇನ್ ತಪ್ಪು ಮಾಡಿದ್ರಿ? ಯಾರಿಗೇನ್ ಅನ್ಯಾಯ ಮಾಡಿದಿರಿ ನೀವು?
5: ಸಾಂತಿಪೆ, ದೇವರು ಹಾಗೂ ಧರ್ಮ, ಮಾನವ ಹಾಗೂ ಆತ್ಮ, ಇವುಗಳ ಬಗ್ಗೆ ನಾನು ಮಾಡಿದ ಸತ್ಯಶೋಧನೆ ಲೋಕಸಭೆಯ ನ್ಯಾಯಾಧೀಶರಿಗೆ ಅಪರಾಧವೆನಿಸಿದೆ.
6: ಯಾವ ಮೂರ್ಖರು ಈ ನಿರ್ಣಯವನ್ನು ಕೊಟ್ಟವರು? ದೇವರು ಧರ್ಮ ಸತ್ಯ ಎಂದು ಬಡಬಡಿಸುವ ಹುಚ್ಚು ನಿಮಗೆ ಹಿಡಿದಿದೆ ಎಂದು ನ್ಯಾಯದ ಹುಚ್ಚು ಹಿಡಿದ ಅವರಿಗೂ ತಿಳಿದಿಲ್ವಾ? ಈ ಹುಚ್ಚರ ಸಂತೆಯಲ್ಲಿ ನಿಷ್ಪಾಪಿಗಳಾದ ನಾವು ಗೋಳಾಡುವಂತೆ ಮಾಡಬೇಡಿ. ಇಷ್ಟು ದಿನ ಹೊಟ್ಟೆಗೆ ಅನ್ನ ಸಿಗದಿದ್ರು, ನೀವು ಮನೆಗೆ ಬಾರದೆ ಇದ್ರು, ನನ್ನ ಗಂಡ ಎಲ್ಲಿಯೋ ಬದುಕಿದ್ದಾರೆ ಎಂದು ಸಮಾಧಾನ ಪಟ್ಕೊಂಡಿದ್ದೆ. ನನ್ನ ಪಾಲಿಗೆ ಆ ಸುಖವೂ ಇಲ್ಲದಂತೆ ಮಾಡಬೇಡಿ. ಅನಾಥ ಮಕ್ಕಳನ್ನ ಕಟ್ಕೊಂಡು ಬೀದಿ ಬೀದಿ ಅಲೆವ ವಿಧವೆಯ ಪಾಡಿಗೆ ನನ್ನನ್ನು ಗುರಿ ಮಾಡಬೇಡಿ.
5: ಇಲ್ಲ ಸಾಂತಿಪೆ, ಹಾಗೆಂದು ಆಗ್ಲಾರದು. ಜೀವವಿತ್ತ ದೇವರ ಮೇಲೆ ವಿಶ್ವಾಸ ಬಿಟ್ಟರೆ ನಮ್ಮ ಮಕ್ಕಳು ಅನಾಥರಾಗುವುದಿಲ್ಲ. ಅಲ್ಲದೆ ನೀನು ವಿಧವೆಯಾಗುವೆ ಎಂದು ನೊಂದುಕೊಳ್ಬೇಡ. ತ್ಯಾಗದೊಡನಾಗುವ ನಿನ್ನ ಹೊಸ ಮದುವೆ ಕಂಡು ಜನರು ನಿನಗೆ ಕೈ ಮುಗಿಯು.
6: ಯಾರು ಜನರು? ಜೀವಂತ ದೇವರನ್ನು ಕೊಂದು ಕಲ್ಲಿಗೆ ಕೈ ಮುಗಿಯುವ ಜನರು? ಈ ನಿಮ್ಮ ಹುಚ್ಚಿನ ಆಸ್ತಿಯನ್ನಷ್ಟೇ ನನಗೆ ಬಿಟ್ಟು ಹೋಗ್ಬೇಡಿ. ನಾನು ಜೀವನದಲ್ಲಿ ಕಂಡದ್ದು ಗಂಡ, ಮನೆ, ಮಕ್ಕಳು. ಇದೇ ನನ್ನ ಆತ್ಮ, ಇದೇ ನನ್ನ ದೇವರು, ಇದೇ ನನ್ನ ಸತ್ಯ. ಅವುಗಳಲ್ಲಿ ಹೆಚ್ಚಿನ ಭೋಗವನ್ನೆಂದು ನಾನು ಬಯಸಿಲ್ಲ. ತ್ಯಾಗದ ಶಕ್ತಿಯಂತೂ ನನಗಿಲ್ಲ. ನಿಮ್ಮೊಬ್ಬರ ಮಾತಿಗೆ ಬೆಲೆ ಬರಬೇಕು ಅಂತ ನಮ್ಮ ಮೂವರ ಕೊಲೆ ಮಾಡಬೇಡಿ.
5: ಸಾಂತಿಪೆ, ಇಂದಿನ ತನಕ ನಾನು ನಿನಗೆ ಬೈದಿಲ್ಲ, ನಿಂದಿಸಿಲ್ಲ, ಎಂದೂ ನಿನ್ನ ಮನ ನೋಯಿಸಿಲ್ಲ. ಆದರೆ ಈಗ ಮಾತ್ರ ಅವೆಲ್ಲ ಶಿಕ್ಷೆಗಳನ್ನು ಒಮ್ಮೆಗೆ ಕೊಡುತ್ತಿದ್ದೇನೆ. ಕೇವಲ ಈ ದೇಹಕ್ಕಾಗಿ ಮೋಹ ಪಡಬೇಡ. ಸತ್ಯದ ಹಾದಿಯಲ್ಲಿ ಕಣ್ಣೀರು ಚೆಲ್ಲಬೇಡ. ವ್ಯಕ್ತಿ ಎಷ್ಟೇ ದೊಡ್ಡವನಾಗಲಿ, ಆತನು ಅಲ್ಪಾಯು. ತತ್ವ ಎಷ್ಟೇ ಸಣ್ಣದಾದರೂ ಅದು ಚಿರಾಯು. ಆ ಚಿರಾಯು ಪದವಿ ಮುಟ್ಟುವುದಕ್ಕಾಗಿಯೇ ನಿಮ್ಮೆಲ್ಲರ ರಣಾನುಬಂಧ ದಾಟಿ ನಾನು ಹೊರಟಿದ್ದೇನೆ.
6: ನಮ್ಮೆಲ್ಲರನ್ನು ಬಿಟ್ಟು? 30 ವರ್ಷದ ಬಡ ಸಂಸಾರದಲ್ಲಿ ಏಕನಿಷ್ಠೆಯಿಂದ ಬಾಳಿದ ನನ್ನನ್ನು ಬಿಟ್ಟು? ನಿದ್ದೆಯಲ್ಲಿಯೂ ಅಪ್ಪ ಅಪ್ಪ ಎಂದು ಕನವರಿಸುವ ನಮ್ಮ ಮಕ್ಕಳನ್ನು ಬಿಟ್ಟು? ಅಪ್ಪ, ಇದೆಂತ ಕಠೋರ ಮನಸ್ಸು ನಿಮ್ಮದು! ಇದ್ದ ಮನೆಗೆ ಬೆಂಕಿ ಹಚ್ಚಿ ಊರಿಗೆ ಬೆಳಕು ತೋರಿಸಲು ಹೊರಟಿದ್ದೀರಿ. ಮಹಾಜ್ಞಾನಿಗಳು ನೀವು. ನನ್ನ ಒಪ್ಪಿಗೆ ಇಲ್ಲದೆ ನಿಮ್ಮನ್ನು ಸಾಯಲು ಬಿಡುವವರು ಯಾರು? ನಾನು ನಿಮ್ಮನ್ನು ಬದುಕಿಸುತ್ತೇನೆ. ಕ್ರೀಟೋ, ಪ್ಲೇಟೋ, ನೀವೇಕೆ ತಲೆ ತಗ್ಗಿಸಿ ನಿಂತಿರುವಿರಿ? ನನಗೇನಾದರೂ ಸಹಾಯ ಮಾಡಿ. ಇವರು ಬದುಕಬೇಕೆಂದು ನಿಮಗೂ ಮನಸ್ಸಿದೆ ಅಲ್ಲವೇ?
3: ಹೌದು ತಾಯಿ, ಬೇಕಾದಷ್ಟು ಪ್ರಯತ್ನ ಮಾಡಿದೆವು, ಆದರೆ ಈತನೇ ಅದಕ್ಕೆ ಒಪ್ಪುವುದಿಲ್ಲ.
6: ಇವರಿಗೆ ಬುದ್ಧಿ ಇಲ್ಲ. ವೈದ್ಯರನ್ನು ಕರೆಯಲು ಹುಚ್ಚರನ್ನೇಕೆ ಕೇಳಬೇಕು? ನಾನು ನ್ಯಾಯಾಧೀಶರಲ್ಲೇ ಹೋಗಿ ಬೇಡಿಕೊಳ್ಳುತ್ತೇನೆ. ಇವರನ್ನು ಕೊಂದು ಅವರಿಗೇನು ಸಿಗಬಲ್ಲದು?
4: ಹೌದು ತಾಯಿ, 11 ಜನ ಮುಖ್ಯ ನ್ಯಾಯಾಧೀಶರಲ್ಲಿ ಹೆಚ್ಚಿನವರು ಇವನ ಸಾವನ್ನ ಬಯಸುವುದಿಲ್ಲ. ಅವರು ಹೇಳುವುದಿಷ್ಟೇ, ಸಾಕ್ರೆಟಿಸ್ನ ತತ್ವಗಳು ಸೋಲಲೇಬೇಕು, ಆತನ ತತ್ವಗಳನ್ನು ಸದೆಬಡಿಯಲೇಬೇಕು ಎಂದು. ತಾಯಿ, ಈ ರೀತಿ ಸತ್ಯದ ಕೊಲೆಯಾಗುವುದನ್ನು ನಾವು ಸಹಿಸುವುದೆಂತು?
6: ಗುರುವಿನಂತೆ ಶಿಷ್ಯ, ನಿನಗೂ ಹುಚ್ಚು, ಆ ನ್ಯಾಯಾಧೀಶರಿಗಂತೂ ಹುಚ್ಚರನ್ನು ಕೊಲ್ಲುವ ಹುಚ್ಚು. ಈ ಗೊಂದಲದಲ್ಲಿ ನಾನ್ ಮಾತ್ರ ಬುದ್ಧಿ ಕಳೆದುಕೊಳ್ಳಲಾರೆ. ಯಾವ ನ್ಯಾಯಾಧೀಶರೇ ಆಗ್ಲಿ, ಹೆಂಡತಿ ಮಕ್ಕಳಿದ್ದವರೇ ಇರ್ತಾರಲ್ಲ, ನನ್ನ ದುಃಖವನ್ನ ಅರ್ಥ ಮಾಡಿಕೊಂಡರು. ಅವರ ಕಾಲಡಿಯಲ್ಲಿ ಉರುಳಾಡಿ ಹಣೆ ಹಣೆ ಬಡ್ಕೊಂಡು ನಾನು ಇವರನ್ನ ಖಂಡಿತ ಬದುಕಿಸ್ತೀನಿ. ಕೇಳಿಸ್ತೆ, ಒಮ್ಮೆ ನನ್ನತ್ತ ನೋಡಿಯಲ್ಲ, ನೀವು ಬದುಕಿದ್ರೆ ನಮ್ಮೆಲ್ಲರ ಬದುಕು, ಇಲ್ಲವಾದ್ರೆ ಏನಿದೆ? ಜೀವವಿದ್ದು ಸತ್ತ ಹೆಣಗಳಾಗ್ತೀವಿ ನಾವು. ನೀವು ನನಗಾಗಿ ಅಲ್ಲ, ಮಕ್ಕಳಿಗಾಗಿ ಆದ್ರೂ ಮನೆಗೊರಡೋ ಮನಸ್ಸು ಮಾಡಿ. ನಿಮ್ಮನ್ನ ಕರೆದೊಯ್ಲು, ನಾನೀಗ ಬರ್ತೀನಿ.
5: ಶಾಂತಿಪೆ, ಶಾಂತಿಪೆ ನಿಲ್ಲು, ಬಾ, ಹೀಗೆ ನನ್ನ ಹತ್ರ ಬಾ.
6: ಎಂದು ಇಷ್ಟು ಪ್ರೀತಿಯಿಂದ ಹತ್ತಿರ ಕರೆದಿರ್ಲಿಲ್ಲ ನೀವು, ಇಂದು ಮಾತ್ರ ಹೀಗೇಕೆ ಧಣಿ?
5: ಜೀವನದ ಗೆಳತಿ, ಬಡತನದ ಅಂಧಕಾರದಲ್ಲಿ ಮಿನುಗಿದ ಬಾಳಿನ ಜ್ಯೋತಿ, ಈವರೆಗೆ ನನ್ನಿಂದಾದ ಅಪರಾಧಗಳನ್ನೆಲ್ಲ ಕ್ಷಮಿಸು, ಕ್ಷಮಿಸು.
6: ಅಯ್ಯೋ, ಹೀಗೇಕೆ ಹೇಳ್ತಾ ಇದ್ದೀರಿ ನನ್ನ ದೇವ್ರೆ? ನಿಮ್ಮಿಂದೇನು ಅಪರಾಧವಾಗಿಲ್ಲ. ಮಲ್ಲಿಗೆ ಹೂವಿನಂತ ನಿಮ್ಮ ಮನಸ್ಸನ್ನ ಯಾವಾಗ್ಲೂ ನನ್ನ ಈ ಮುಳ್ಳಿನ ನಾಲಿಗೆಯಿಂದ ನೋಯಿಸಿದ್ದೀನಿ. ಇಂದು ನಿಮ್ಮ ಬೆಲೆ ನನಗೆ ತಿಳಿತು, ಇನ್ನೆಂದೂ ನಿಮ್ಮನ್ನ ಪೀಡಿಸೋದಿಲ್ಲ. ಬರ್ತೀನಿ ನಾನೀಗ, ನಿಮ್ಮನ್ನ ಕರೆದೊಯ್ಲು, ನಮ್ಮ ಮಕ್ಕಳನ್ನ ಕರ್ಕೊಂಡು ಬರ್ತೀನಿ, ಖಂಡಿತವಾಗಿ ಬರ್ತೀನಿ ಧಣಿ, ನಿಮ್ಮ ಆಣೆಯಾಗಿ ಬರ್ತೀನಿ.
5: ಅವಳಿಷ್ಟು ಪೂರ್ಣವಾಗಬೇಕು, ನನ್ನ ಆಣೆ ಹಾಕಿದ್ದಾಳೆ. ಪ್ಲೇಟೋ, ಇಲ್ಲಿಯ ಕೆಲಸಗಳು ಮುಗಿದ ಮೇಲೆ ಮೊದಲು ನನ್ನ ಜಡ ದೇಹವನ್ನು ಮನೆಗೆ ತೆಗೆದುಕೊಂಡು ಹೋಗಿ ನನ್ನ ಕೈಗಳನ್ನೆತ್ತಿ ಮಕ್ಕಳ ತಲೆಯ ಮೇಲಿಟ್ಟು ನೀವೇ ಆಶೀರ್ವಾದ ಮಾಡಿ. ನನ್ನಂತೆ ನನ್ನ ಮಕ್ಕಳು ಸತ್ಯಕ್ಕಾಗಿ ಪ್ರಾಣ ಕೊಡಲೆಂದು ಇದೇ ನಾನವರಿಗೆ ಬಿಟ್ಟು ಹೋಗುವ ಪಿತ್ರಾರ್ಜಿತ.
3: ಹೀಗೆ ಹೇಳಬೇಡ ಸೋಕ್ರೆಟಿಸ್, ದೇವರ ದಯೆಯಿಂದ, ತಾಯಿ ಶಾಂತಿಪೆಯ ಪ್ರಯತ್ನಗಳಿಂದ ಸತ್ಫಲ ದೊರೆಯಬಹುದು.
5: ಮೋಹಕ್ಕೆ ಬಿದ್ದು ಮಾಡುವ ಯಾವ ಪ್ರಯತ್ನಗಳಿಗೂ ದೇವರು ಸತ್ಫಲ ಕೊಡುವುದಿಲ್ಲ. ಕಲ್ಪನೆಯ ತೃಪ್ತಿ ಮರೆತು ನಿರ್ವಿಕಲ್ಪದ ಚಿಂತನೆ ಮಾಡುವ, ಕುಳಿತುಕೊಳ್ಳಿ. ಉಳಿದ ಸ್ವಲ್ಪ ಸಮಯವನ್ನು ವ್ಯರ್ಥಾಲಾಪದಲ್ಲಿ ಕಳೆಯುವುದಕ್ಕಿಂತ ಆತ್ಮವಿಮೋಚನೆಗಾಗಿ ವಿವೇಕ ತಾಳುವ. ಪ್ಲೇಟೋ, ನೀನು ನನ್ನ ಉತ್ತರಾಧಿಕಾರಿ, ಈಗ ನೀನು ನಿರುತ್ತರನಾಗಬೇಡ.
4: ಸಾಕ್ರೆಟಿಸ್, ಆತ್ಮಶೋಧನಾ ಮಾರ್ಗದಲ್ಲಿ ದೇಹಕ್ಕೇಕೆ ಇಷ್ಟು ಸಂಕಟವಾಗುತ್ತದೆ?
5: ಸಂಕಟ? ಸಾಗರದ ಆಳಕ್ಕೆ ಮುಳುಗಿದವನಿಗೆ ಮಾತ್ರ ಆತ್ಮದ ಮುತ್ತು ದೊರೆಯುತ್ತದೆ. ದಂಡೆಯಲ್ಲಿ ಕುಳಿತು ಕೂಗುವವನಿಗೆ ದೊರೆಯುವುದು ದೇಹವೆಂಬ ಬರಿಯ ಚಿಪ್ಪು.
3: ಜೀವಮಾನದಲ್ಲಿ ಆತ್ಮ ದೇಹಗಳ ಸಂಬಂಧ ಯಾವುದು?
5: ಒಂದು ಅಗೋಚರ, ಮತ್ತೊಂದು ಗೋಚರ.
3: ಅದೇಗೆ?
5: ವಾದ್ಯಗಳು ತಂತಿಗಳು ಗೋಚರ ವಸ್ತುಗಳಾಗಿದ್ದರೂ ಮುಟ್ಟಿದಾಕ್ಷಣ ಅವುಗಳಿಂದ ಹೊರಡುವ ಸ್ವರವು ಅಗೋಚರವಲ್ಲವೇ? ಅದರಂತೆ ಆತ್ಮವು ದೇಹ ವಾದ್ಯದಲ್ಲಿ ಅಡಗಿರುವ ಧ್ವನಿ, ಸತ್ಯ ಸಾಧನೆಯಿಂದ ಲಭಿಸುವ ದೈವವಾಣಿ.
4: ಮರಣದಲ್ಲಿ ಆ ವಾಣಿ ಎಲ್ಲಿ ಅಡಗಿರುತ್ತದೆ?
5: ಪ್ರಾಣಿ ಪ್ರಪಂಚದ ಗ್ರಹಣ ಶಕ್ತಿಯಿಂದ ಮುಕ್ತವಾಗಿ ವಿಶ್ವದ ಮಹಾಶಕ್ತಿಯ ಅಲೆಗಳಲ್ಲಿ ಅದು ಸೇರಿಕೊಳ್ಳುತ್ತದೆ.
3: ಆ ಅಲೆಗಳು ಹೇಗಿವೆ, ನಾವದನ್ನು ತಿಳಿಯಬಲ್ಲವೆ?
5: ಗರ್ಭಕೋಶದಲ್ಲಿ ಇರುವಾಗಲೇ ಶಿಶುಗಳಿಗೆ ಎದೆಬಡಿತ ಹುಟ್ಟಿಸುವ ಆ ಶಕ್ತಿ, ಭೂಮಿಯನ್ನು ಸಮತೂಕದಲ್ಲಿ ಧಾರಣ ಮಾಡಿ ಹಗಲು ರಾತ್ರಿಗಳಲ್ಲಿ ಹೊರಳಾಡಿಸುವ ಆ ಶಕ್ತಿ, ಪಾಪ ಪುಣ್ಯಗಳಿಗೆ ಅನುರೂಪವಾದ ಯೋನಿಗಳಲ್ಲಿ ಪ್ರಾಣಿ ಕೋಟಿಗಳಿಗೂ ಜನ್ಮ ಕೊಡುವ ಆ ಶಕ್ತಿಯ ಅರಿವು ನಮಗಾಗದೇ ಏನು?
4: ಸಾಕ್ರೆಟಿಸ್, ಈ ನಿನ್ನ ತತ್ವಗಳನ್ನು ಬರೆದಿಟ್ಟರೆ ಅನೇಕ ಮಹಾಗ್ರಂಥಗಳಾಗುತ್ತಿದ್ದವು, ಹಾಗೆ ಮಾಡದೆ ಹೊರಟಿರುವೆ, ಇದುವೇ ನಮ್ಮ ದುರ್ದೈವ.
5: ನಿಮ್ಮಂತ ಸಾವಿರಾರು ತರುಣರ ಹೃದಯಗಳೇ ನನ್ನ ಗ್ರಂಥಗಳು ಪ್ಲೇಟೋ, ಅವುಗಳನ್ನು ಓದಬೇಕೆಂದಿಲ್ಲ, ಅವು ತಾವಾಗಿಯೇ ನುಡಿಯುತ್ತವೆ, ನುಡಿದಷ್ಟು ಬೆಳೆಯುತ್ತವೆ. ಇದಿಷ್ಟು ಸಾಲ್ವೆ?
3: ಸಾಕ್ರೆಟಿಸ್, ಮರಣ ಶಾಸನ ತೆಗೆದುಕೊಂಡು ಮೆಲಿಟಸ್ ಬಂದನು.
5: ಬಾ ಮಿತ್ರ, ನಾನು ನಿನ್ನನ್ನು ಸ್ವಾಗತಿಸುತ್ತೇನೆ.
7: ಸಾಕ್ರಟೀಸ್, ನಿನ್ನ ಅಂತ್ಯಕಾಲ ಸಮೀಪಿಸಿತು.
5: ಅದರೊಡನೆ ನೀನೂ ಬಂದೆ. ನಾನು ಭಾಗ್ಯಶಾಲಿ.
7: ದೇಶದ್ರೋಹಿಗಾಗುವ ಪ್ರಾಯಶ್ಚಿತ್ತ, ನಿನಗಾಗುವ ಈ ಮರಣದಂಡನೆ.
5: ಅನೇಕರಿಗೆ ತಿಳಿಯದೆ ಬರುವ ಸಾವು ನನಗೆ ತಿಳಿದು ಬರುತ್ತಿದೆ. ಈ ಉಪಕಾರ ಮಾಡಿದ ನಿನಗೆ ನಾನು ಚಿರಋಣಿಯಾಗಿದ್ದೇನೆ ಮಿತ್ರ.
7: ನಾನು ನಿನ್ನ ಮಿತ್ರನಲ್ಲ. ಲೋಕಸಭೆಯ ಜನರೊಡನೆ ನಿನಗಾಗಿ ದ್ವೇಷ ಕಟ್ಟಿಕೊಂಡಿರುವೆ. ಅದರಂತೆ ನಾನು ನಿನ್ನ ವೈರಿ.
5: ನೀನು ವೈರಿಯಾದರೂ ನನಗೆ ಪೂಜ್ಯನೆ. ಏಕೆಂದ್ರೆ ವೈರಿಗಳೇ ಇರಲಾರದವರಿಗೆ ಸುದೈವವು ಇರುವುದಿಲ್ಲ.
7: ನಿನ್ನ ಸುದೈವದ ಕಾಣಿಕೆಯಾದ ಈ ಮರಣ ಶಾಸನವನ್ನು ಓದಿ ಹೇಳಲೇ?
5: ಅದನ್ನು ಕಾರಾಗೃಹದ ಅಧಿಕಾರಿಗಳಿಗೆ ಓದಿ ಹೇಳು. ಅದು ಅವರಿಗೆ ತಿಳಿದರೆ ಸಾಕು.
7: ಸಾಕ್ರಟೀಸ್, ಇನ್ನಾದರೂ ನಿನ್ನ ತತ್ವಗಳ ಸೋಲನ್ನು ಒಪ್ಪಿಕೋ. ವ್ಯರ್ಥವಾಗಿ ಸಾಯಬೇಡ.
5: ನನ್ನ ಸಾವು ವ್ಯರ್ಥವಾಗುವುದಿಲ್ಲ.
7: ಸಾರಿ ಸಾರಿ ಹೇಳುತ್ತಿದ್ದೇನೆ, ಸೋಲನ್ನು ಒಪ್ಪಿಕೋ. ನಾನು ನಿನ್ನನ್ನು ಬದುಕಿಸಬಲ್ಲೆ.
5: ಇಷ್ಟು ದಿನ ಬದುಕಿರಲು ನೀವು ಬಿಟ್ಟಿರುವುದೇ ಸಾಕು. ಇನ್ನು ಆ ಮಾತೆತ್ತಬೇಡ. ಕೆಲವು ದಿನಗಳ ಬದುಕಿಗಾಗಿ ಆಶಿಸಿ ಅಮರವಾದ ನನ್ನ ಈ ಆತ್ಮವನ್ನು ಮಾರಿಕೊಳ್ಳಲಾರೆ.
7: ಆತ್ಮ ಆತ್ಮ, ಈ ನಿನ್ನ ಪೊಳ್ಳು ಹರಟೆಯನ್ನು ತತ್ವಜ್ಞಾನವೆಂದು ನಾನು ನಂಬುವವನಲ್ಲ.
5: ನಿಜ, ಇಳೆಯ ಮಾನವರೆಲ್ಲ ತತ್ವಜ್ಞಾನಿಗಳನ್ನು ನಂಬಿದರೆ ಭವದ ಒಳಗೆಲ್ಲ ಮೋಹದ ಬೀಜ ಅಳಿದೀತು. ಮೇಘದ ಹನಿಗಳೆಲ್ಲ ಮುತ್ತಾದರೆ ಸಪ್ತ ಸಾಗರಗಳ ಗತಿಯೇನು? ಕತ್ತಲೆ ಇದ್ದರಲ್ಲವೇ ಬೆಳಕು ಕಾಣುವುದು.
7: ಬೆಳಕು? ಈ ಮೋಸದ ಮಾತುಗಳ ಮರೆಯಲ್ಲಿಯೇ ನೀನು ಕ್ರಾಂತಿಯ ಬೆಂಕಿ ಹೊತ್ತಿಸಿದೆ. ಧರ್ಮಗುರುಗಳು ಸಂಪ್ರದಾಯದ ಸುಲಿಗೆಗಾರರೆಂದು ತರುಣರಲ್ಲಿ ದ್ವೇಷ ಬಿತ್ತಿದೆ. ದೇವಸ್ಥಾನಗಳು ಲಾಭ ಬುಡುಕರ ಅಂಗಡಿಗಳೆಂದು ಪುಂಡರನ್ನು ಹುರಿದುಂಬಿಸಿದೆ. ರಾಜ್ಯದ ಅಧಿಕಾರಿಗಳು ಲಂಚಗೂಳಿಗಳೆಂದು ಅಥೆನ್ಸಿನ ಗಣತಂತ್ರವನ್ನೇ ಬುಡಮೇಲು ಮಾಡುವ ಭಯಾನಕ ಯೋಜನೆ ಹೂಡಿದೆ.
5: ಸಂಪ್ರದಾಯದ ಬಾಲ ಹಿಡಿದ ಅವಿವೇಕಿಗಳನ್ನು, ಧರ್ಮ ಗುರುಗಳ ಹಿಂದೆ ತಿರುಗಾಡುವ ಹೊಟ್ಟೆಬಾಕರನ್ನು ನಾನು ದೈವಾಜ್ಞೆಗೆ ವಿಧೇಯನಾಗಿ ಪರೀಕ್ಷೆಗೆ ಗುರಿಪಡಿಸಿದೆ. ಈ ಅಧಿಕಾರ ಗಣತಂತ್ರ ರಾಜ್ಯದ ಪ್ರತಿಯೊಬ್ಬನಿಗೂ ಇದೆ. ನಿರ್ಭಯವಾಗಿ ವಿಮರ್ಶಿಸುವುದು, ನಿರ್ವಂಚನೆಯಿಂದ ಮಾತನಾಡುವುದು, ಇದೇ ರಾಷ್ಟ್ರೀಯ ವರ್ತನೆ. ಇದೇ ಪ್ರಜಾಧರ್ಮದ ಮೂಲ. ಮೆಲಿಟಸ್, ಕತ್ತೆ ಕುದುರೆಗಳನ್ನು ಸಹ ಅವುಗಳ ಬಲ, ವೇಗ, ವಯಸ್ಸು, ಸ್ವಭಾವಗಳನ್ನು ವಿಮರ್ಶಿಸಿ ಗ್ರಹಿಸುತ್ತೇವೆ. ಹೀಗಿರಲು ರಾಜ್ಯಕ್ಕೆ ಅಧಿಕಾರಿಗಳು ಬೇಕಾಗಿರುವಾಗ ಅವರ ಯೋಗ್ಯತೆಯನ್ನು ಪರೀಕ್ಷಿಸದೆ ಕೇವಲ ಆಡಂಬರಕ್ಕೆ ಮರುಳಾಗಿ ಆರಿಸಬೇಡಿರೆಂದು ನಾನು ಹೇಳಿದ್ದು ತಪ್ಪೆ? ಗಣತಂತ್ರದ ಉಸಿರಾದ ವಿಚಾರ ಸ್ವಾತಂತ್ರ್ಯದ ಹಾದಿ ತೋರಿಸಿದ್ದು ತಪ್ಪೆ?
7: ಆ ಹೆಜ್ಜೆಗಳ ಅಡಿಯಲ್ಲಿಯೇ ನೀನು ಹಾದಿಯ ಹೆಣವಾಗುವೆ.
5: ನೂತನ ಅಭಿಪ್ರಾಯಗಳಿಗೆ ಭೀತಿಗೊಂಡವರು ಕೇವಲ ಇದೊಂದು ಶರೀರಕ್ಕೆ ಅಂಟಿಕೊಳ್ಳುತ್ತಾರೆ. ಅಂಜಿಕೆ ಇಲ್ಲದ ನನಗೆ ಧರಿಸಲು ಅನೇಕ ಶರೀರಗಳಿವೆ.
7: ಕೊನೆಗೂ ನೀನು ಸೋಲನ್ನು ಒಪ್ಪುವುದಿಲ್ಲ. ನಿನ್ನ ಮರಣದಂಡನೆ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಬಯಸುವುದಿಲ್ಲ.
5: ನನ್ನ ಮರಣ ನಿವಾರಣೆಗಿಂತ ನಿನ್ನ ಅಜ್ಞಾನ ನಿವಾರಣೆಯ ಬಲು ಕಷ್ಟ ಮೆಲಿಟಸ್.
7: ಸರಿ, ಹಾಗಾದರೆ ಸಿದ್ಧನಾಗು. ನಿನ್ನ ಕೊನೆಯ ಆಹಾರ ತೆಗೆದುಕೋ.
5: ಬನ್ನಿ ಮಿತ್ರರೇ, ಕುಳಿತುಕೊಳ್ಳಿರಿ. ಕೊನೆಯ ಆಹಾರವಾದರೂ ಇದು ನನ್ನ ದೇಶದ ಅನ್ನ. ಈಗಿದು ಚಿನ್ನ. ಇಷ್ಟು ದಿನ ಸಿಕ್ಕಷ್ಟು ನಾನೊಬ್ಬನೇ ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದೆ. ಇಂದು ಮಾತ್ರ ನಾನೇ ನಿಮಗೆ ಕೈತುತ್ತು ಉಣಿಸಬೇಕೆಂದಿದ್ದೇನೆ.
8: ಸಾಕ್ರಟೀಸ್, ಇಂತಹ ಸ್ಥಿತಿಯಲ್ಲಿ ತುತ್ತುಗಳು ನಮ್ಮ ಗಂಟಲಲ್ಲಿ ಇಳಿಯಬಲ್ಲವೆ?
5: ಇವು ಬರಿಯ ತುತ್ತುಗಳಲ್ಲ ಮಿತ್ರರೇ, ಋಣಾನುಬಂಧದ ಸ್ವತ್ತುಗಳು. ನಿಮಗೆ ಹಂಚಿಕೊಡುತ್ತಿದ್ದೇನೆ, ಇದರ ನೆನಪಿಟ್ಟುಕೊಳ್ಳಿ. ಹೀಗೆಯೇ ಯಾವಾಗಲೂ ಹಸಿದವರಿಗೆ ಉಣಬಡಿಸಿ. ಏಕೆಂದರೆ ಆ ಅನಾಥರ ಗುಂಪಿನಲ್ಲಿ ನನ್ನ ಮಕ್ಕಳು ನಿಮ್ಮಲ್ಲಿ ತುತ್ತು ಬೇಡಲು ಬರಬಹುದು.
8: ಇಲ್ಲ ಸಾಕ್ರಟೀಸ್, ನಿನ್ನ ಹೆಂಡತಿ ಮಕ್ಕಳು ಅನಾಥರಾಗಲು ನಾವು ಬಿಡುವುದಿಲ್ಲ.
5: ಅವರು ಅನಾಥರಾಗುವರೆಂದು ನಾನು ಚಿಂತಿಸುತ್ತಿಲ್ಲ ಪ್ಲೇಟೋ. ಅವರು ಭಿಕ್ಷುಕರಾದರೂ ಸತ್ಯವಂತರ ಭಿಕ್ಷೆಯಲ್ಲಿ ಬಾಳಬೇಕೆಂದು ಬಯಸುತ್ತೇನೆ. ಅವರಿಗೆ ಈ ಅನ್ನದ ಆಣೆ ಇದೆ. ಅನ್ಯಾಯದ ಅನ್ನಕ್ಕೆ ಕೈಯೊಡ್ಡಬಾರದೆಂದು ಹೇಳಿ, ಅಸತ್ಯಕ್ಕೆ ಬೆದರಿ ಬಾಳಬಾರದೆಂದು ಹೇಳಿ.
8: ನಿನ್ನಾಣೆ ಸಾಕ್ರಟೀಸ್,
3: ಅಥೆನ್ಸಿನ ಜನಾಂಗವೇ ಈ ದೀಕ್ಷೆ ತೊಡುವಂತೆ ಪ್ರಯತ್ನಿಸುತ್ತೇವೆ. ಈ ಸತ್ಯ ತತ್ವಗಳಲ್ಲೇ ನಿನ್ನ ಆತ್ಮದರ್ಶನ ಹೊಂದುತ್ತೇವೆ.
5: ಸರಿ, ಹಾಗಾದ್ರೆ ಗೆಳೆಯ ಕಾದಿದ್ದಾನೆ, ಇನ್ನು ಇಲ್ಲಿಯ ಮಾತು ಮುಗಿಸಿ ಅಲ್ಲಿ ಒಂದಾಗೋಣ. ನಾನು ಮುಂದಾಗಿ ಹೋಗುತ್ತೇನೆ. ಮೆಲಿಟಸ್, ಹೊತ್ತಾಗ್ಲಿಲ್ವೇ?
7: ತೆಗೆದುಕೋ. ಮರಣದಂಡನೆ ಆದ ಖೈದಿಗೆ ರೂಢಿಯಂತೆ ಕೊಡುವ ಕೊನೆಯ ವಸ್ತ್ರ.
5: ತಡೆಯಿರಿ ಮಿತ್ರರೇ, ನಾನು ಹಾಸುತ್ತೇನೆ, ಮುಚ್ಚುವ ಕೆಲಸ ನಿಮ್ಮದು.
7: ದೇಶ ಧರ್ಮ ಹಾಗೂ ದೈವದ್ರೋಹಿಯಾದ ಸೋಕ್ರಟೀಸ್ನಿಗೆ ಅಥೆನ್ಸಿನ 500 ನ್ಯಾಯಾಧೀಶರು ಹೆಂಬ್ಲಾಕ್ ಎಂಬ ವಿಷದ ಬಳ್ಳಿಯ ರಸ ಕುಡಿಸಿ ಕೊಲ್ಲಿಸಬೇಕೆಂದು ತೀರ್ಪು ಕೊಟ್ಟಿದ್ದಾರೆ. ಅಪರಾಧಿ ಸೋಕ್ರಟೀಸ್, ಈ ಬಗ್ಗೆ ನೀನೇನಾದರೂ ದೂರು ಹೇಳುವುದಿದೆಯೇ?
5: ಸತ್ಯಾನ್ವೇಷಣೆಯ ಮಾರ್ಗದಲ್ಲಿ ಆತ್ಮದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟ ಆ ನ್ಯಾಯಮೂರ್ತಿಗಳಿಗೆ ನಾನು ಕೊನೆಯ ವಂದನೆಗಳನ್ನು ಅರ್ಪಿಸುತ್ತೇನೆ.
7: ಇನ್ನೇನಾದರೂ ಕೊನೆ ಆಸೆ ಇದ್ದರೆ ಹೇಳಬಹುದು.
5: ಒಂದೇ ಒಂದು ಆಸೆ ಇದೆ, ದೇಹವನ್ನು ನನ್ನಿಂದ ಬೇರ್ಪಡಿಸುವ ಆ ರಸವನ್ನು ಪ್ರೀತಿಯಿಂದ ನಾನೇ ಕುಡಿಯುತ್ತೇನೆ. ಕುಡಿಸುವ ಶ್ರಮ ನಿಮಗೆ ಬೇಡ.
7: ನಿನ್ನ ಇಷ್ಟವನ್ನು ಪೂರ್ಣ ಮಾಡುತ್ತೇನೆ. ಖೈದಿ ಸಿದ್ಧನಾಗಿದ್ದಾನೆ, ವಿಷದ ಬಟ್ಟಲನ್ನು ತನ್ನಿ. ಹೀಗೆ
9: ಸಾಕ್ರಟೀಸ್, ಸಾಕ್ರಟೀಸ್.
5: ಮಿತ್ರರೇ, ದೇವರು ನನ್ನನ್ನು ಎತ್ತಿಕೊಳ್ಳಲು ಬರುವಾಗ ಆತನ ಹಾದಿಯಲ್ಲಿ ಆಭಾಸದ ಮುಳ್ಳುಗಳನ್ನು ಹರಡುವೀರ? ಒಳುಮೋರೆಯಿಂದ ಆತನನ್ನು ಸ್ವಾಗತಿಸುವೀರ? ಸಲ್ಲದು, ಸಲ್ಲದು. ನಗುವಿನ ಬೆಳಕನ್ನು ಬೀರಿ, ಆತ್ಮವಿಶ್ವಾಸದ ಹೂ ತೋರಿ, ಶುಭ ಕೋರಿ. ಮಿತ್ರರೇ, ಮರಣವೇ ಮುಕ್ತಿಯ ದಾರಿ.
8: ಹೋಗಿ ಬಾ ದೇವ ಮಾನವ, ಹೋಗಿ ಬಾ.
7: ಅಪರಾಧಿಯೇ, ಶಿಕ್ಷೆ ಅನುಭವಿಸಲು ಸಿದ್ಧನಾಗು. ಬಟ್ಟಲೊಳಗಿನ ವಿಷ ಕುಡಿದು ನಂತರ ಅತ್ತಿತ್ತ ತಿರುಗಾಡು. ಕೈಕಾಲುಗಳಿಂದ ಮೃತ್ಯು ಮೇಲೇರಿ ಬರುವುದು, ಅನಂತರ ನೀನು ಮಂಚದ ಮೇಲೆ ನೇರವಾಗಿ ಒರಗಬೇಕು.
5: ಮಿತ್ರರೇ, ನಾವಿನ್ನು ಹೊರಡೋಣವೇ? ನೀವು ಜೀವನದತ್ತ, ನಾನು ಮರಣದತ್ತ. ಇವೆರಡರಲ್ಲಿ ಯಾವುದು ಸತ್ಯವೋ ಆ ಭಗವಂತನೇ ಬಲ್ಲ. ಇದರ ಪಾಲು ನಿನಗೆ ಕೊಡಲಾರೆ ದೇವ. ಇದು ಕೇವಲ ನನ್ನ ದೇಹಕ್ಕೆ ಸಾಕಾಗುವಷ್ಟಿದೆ. ಬದಲಾಗಿ ನನ್ನನ್ನೇ ನಾನು ನಿಮಗೆ ಸಮರ್ಪಿಸುತ್ತೇನೆ. ಸ್ವೀಕರಿಸು ಭಗವಂತ, ಸ್ವೀಕರಿಸು. ಕೈ ಕಾಲುಗಳು ಮುಕ್ತವಾದವು, ಆದರೆ ಹೃದಯದ ಕೆನ್ನೀರ ಕೊಳದಲ್ಲಿ ಶುದ್ಧ ಶ್ವೇತ ವರ್ಣದ ಕಮಲ ಅರಳುತ್ತಿದೆ. ಕಮಲ ಅರಳುತ್ತಿದೆ. ಮಿತ್ರರೇ, ದಿಲಾಸಿನ ದೇವತೆಗೆ ಒಂದು ನಾಣ್ಯದ ಸಾಲ ಉಳಿದಿದೆ, ಕೊಟ್ಟು ಬಿಡಿ.
8: ಸಾಕ್ರಟೀಸ್, ಸಾಕ್ರಟೀಸ್, ಇನ್ನೇನಾದರೂ ಹೇಳುವುದಿದೆ? ಸಾಕ್ರಟೀಸ್,
9: ಸಾಕ್ರಟೀಸ್.
2: ಸಾಕ್ರಟೀಸ್ ವಿಷದ ಪಾತ್ರೆಯನ್ನು ಶಾಂತ ಚಿತ್ತದಿಂದ ಸ್ವೀಕರಿಸಿ ಕುಡಿದು ಬಿಡ್ತಾನೆ. ದೇಹವು ನಿಧಾನವಾಗಿ ಜಡವಾಗ್ತಾ ಇದ್ರೂ ಅವನ ಚಿಂತನೆಗಳು ಮತ್ತು ತತ್ವಗಳು ಯಾವತ್ತೂ ಮರಣ ಹೊಂದಲಿಲ್ಲ. ಸತ್ಯ, ನ್ಯಾಯ, ಜ್ಞಾನದ ಮಾರ್ಗದಲ್ಲಿ ನಡೆಯುವ ಧೈರ್ಯವನ್ನು ಸಾಕ್ರಟೀಸ್ ಜಗತ್ತಿಗೆ ಕಲಿಸ್ತಾನೆ. ಕ್ರೀಟೋ, ಪ್ಲೇಟೋ ಮತ್ತು ಇತರ ಶಿಷ್ಯರ ಕಣ್ಣಲ್ಲಿ ಕಣ್ಣೀರು ತುಂಬಿದ್ರೂ ಅವರ ಹೃದಯಗಳಲ್ಲಿ ಗುರು ನೀಡಿದ ಜ್ಞಾನದ ಬೆಳಕು ಶಾಶ್ವತವಾಗಿ ಉಳಿಯುತ್ತೆ. ಸಾಕ್ರಟೀಸ್ನ ಮರಣವು ಒಬ್ಬ ವ್ಯಕ್ತಿಯ ಅಂತ್ಯವಾಗಿರಬಹುದು, ಆದರೆ ಅದು ಸ್ವತಂತ್ರ ಚಿಂತನೆ, ಸತ್ಯಾನ್ವೇಷಣೆ ಮತ್ತು ನೈತಿಕತೆಯ ಹೊಸ ಆರಂಭವಾಗಿತ್ತು. ಇಂದಿಗೂ ಜಗತ್ತು ಸಾಕ್ರಟೀಸ್ನನ್ನು ನೆನಪಿಸಿಕೊಳ್ಳುತ್ತದೆ. ಅವನ ಪ್ರಶ್ನೆಗಳು, ವಿಚಾರಗಳು ಮತ್ತು ಆದರ್ಶಗಳು ಪ್ರತಿಯೊಬ್ಬರನ್ನು ಸತ್ಯದ ಕಡೆಗೆ ಕರೆದೊಯ್ಯುವ ಮಾರ್ಗವಾಗಿದೆ. ಸತ್ಯಕ್ಕಾಗಿ ಬದುಕಿದವರು ಎಂದಿಗೂ ಸಾಯುವುದಿಲ್ಲ. ಅವರು ತಮ್ಮ ಚಿಂತನೆಗಳಲ್ಲಿ, ತಮ್ಮ ಆದರ್ಶಗಳಲ್ಲಿ ಮತ್ತು ಮಾನವ ಕುಲದ ನೆನಪುಗಳಲ್ಲಿ ಸದಾ ಜೀವಂತವಾಗಿರುತ್ತಾರೆ. ಭಂಡಾರ್ಕಾರ್ಸ್ ಕಲಾ ಮತ್ತು ವಿಜ್ಞಾನ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರವಾದ ರೇಡಿಯೋ ಕುಂದಾಪುರದ ಈ ರೇಡಿಯೋ ನಾಟಕ ಸಾಕ್ರಟೀಸ್ನ ನಿರ್ಮಾಣದಲ್ಲಿ ನೆರವು ನೀಡಿದವರು ಪ್ರೊಫೆಸರ್ ಮೀನಾಕ್ಷಿ. ಪ್ರಿಯ ಕೇಳುಗರೆ, ಇಲ್ಲಿಗೆ ಇವತ್ತಿನ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಕೇಳಿಸಿಕೊಂಡ ತಮಗೆಲ್ಲರಿಗೂ ಆತ್ಮೀಯ ಧನ್ಯವಾದಗಳು. ನಮಸ್ಕಾರ.
10: ಪುರಂದರದಾಸರ ಕೀರ್ತನೆ ಹಕ್ಕಿ ಚಿಲಿಪಿಲಿ ಎನ್ನಲಿ, ಕೃಷ್ಣ ಕಾಗೆ ಕಾಕ ಎನ್ನಲಿ. ಹಾಡುವವರು ಮೀನಾ ಕಾರಂತ, ತಬಲಾದಲ್ಲಿ ರಾಮಕೃಷ್ಣ ಭಟ್ ಬಾರ್ಕೂರು, ಹಾರ್ಮೋನಿಯಂನಲ್ಲಿ ಮನೋಜ್ ಕಾರಂತ್.

ಒಂದು ಭಾವಗೀತೆ, ತವರ ಸುಖದೊಳಗೆನ್ನ ಮರೆತಿಹಳು ಎನ್ನದಿರಿ. ಕೆ ಎಸ್ ನರಸಿಂಹಸ್ವಾಮಿಯವರ ರಚನೆಯ ಈ ಒಂದು ಗೀತೆಯನ್ನ ಹಾಡ್ತಾ ಇದ್ದಾರೆ ಮೀನಾ ಕಾರಂತ. ತಬಲಾದಲ್ಲಿ ರಾಮಕೃಷ್ಣ ಭಟ್ ಬಾರ್ಕೂರ್ ಹಾಗೂ ಹಾರ್ಮೋನಿಯಂನಲ್ಲಿ ಮನೋಜ್ ಕಾರಂತ್ ಸಾಥ್ ನೀಡಲಿದ್ದಾರೆ.

ಎಲೆಯ ವಿಶೇಷತೆಯನ್ನು ಸಾರುವಂತಹ ಒಂದು ಸುಂದರವಾದ ಹಾಡು. ಹಾಡ್ತಾ ಇರುವವರು ಮೀನಾ ಕಾರಂತರು, ಹಾಗೆ ತಬಲಾದಲ್ಲಿ ರಾಮಕೃಷ್ಣ ಭಟ್ ಬಾರ್ಕೂರು, ಹಾರ್ಮೋನಿಯಂನಲ್ಲಿ ಮನೋಜ್ ಕಾರಂತ್. ಹಾಡು ಎಲೆ ಎಲೆ ಅರಳಿ ಎಲೆ.

0: ಕನ್ನಡ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಇವತ್ತಿನ ಪ್ರಿಯ ಮನಸ್ಸೇ ಈ ಸಂಚಿಕೆಯಲ್ಲಿ ನಮ್ಮೊಟ್ಟಿಗೆ, ಹೌದು ಅವರೇ ಸುವರ್ಣ ಕುಂದಾಪುರ ಅವರು, ಕುಂದಾಪುರದ ಪ್ರಸಿದ್ಧ ಆಪ್ತ ಸಮಾಲೋಚಕರು ಇದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
1: ಹೆಂಗಿದ್ರಿ ಮೇಡಮ್, ಹುಷಾರಿದ್ರ್ಯಾ?
2: ಸೂಪರ್.
1: ಸೊ ಇವತ್ತಿನ ಪ್ರಿಯ ಮನಸ್ಸೆಯಲ್ಲಿ ಯಾವ್ದ್ರ ಬಗ್ಗೆ ಮಾತಾಡುವ ನಾವು ನೀವು?
2: ಅದೇ ಸ್ಟಾರ್ಟ್ ಮಾಡೋದಕ್ಕಿಂತ ಒಂದ್ ವಿಷಯ ನಿಮ್ಗೆ ಹೇಳ್ಬೇಕು, ತುಂಬಾ ಖುಷಿ ಅನ್ಸುತ್ತೆ ಕೇಳುವಾಗ. ಇತ್ತೀಚೆಗೆ ನಂಗೆ ಸುಮಾರು ಜನ ಸಿಕ್ಕಿದವರು, ಅತ್ಯಂತ ಗಣ್ಯ ಗಣ್ಯ ವ್ಯಕ್ತಿಗಳು, ಕೆಲವರೆಲ್ಲ ರೇಡಿಯೋ ಕುಂದಾಪುರದ ಪ್ರಿಯ ಮನಸ್ಸೆ ಕಾರ್ಯಕ್ರಮದಲ್ಲಿ ಎಂತೆಂತ ಸೂಪರ್ ಟಾಪಿಕ್ ಕವರ್ ಮಾಡ್ತಾ ಇದ್ರಿ ಮೇಡಮ್, ಎಲ್ಲ ನಾವು ಕೇಳ್ತಾ ಇತ್ತು, ಯಾವ ಒಂದು ದಿನ ಮಿಸ್ ಮಾಡದೆ ಕೇಳ್ತಾ ಇತ್ತು ಅಂತ ಹೇಳಿ ಒಂದು ಕಾಂಪ್ಲಿಮೆಂಟ್ರಿ ಕೊಟ್ಟಿರ್.
1: ಚಪ್ಪಾಳೆ, ವೆರಿ ನೈಸ್. ಇದು ದ ಬೆಸ್ಟ್ ಕಾಂಪ್ಲಿಮೆಂಟ್ ಆಕ್ಚುಲಿ.
2: ಎಕ್ಸ್ಪೆಕ್ಟೆಡ್ಲಿ ಅವರೆಲ್ಲ ಕೇಳತ್ರಂತೇಳಿ, ಅವ್ರು ಕೇಳುವವರೇ ಅಲ್ಲ ಆಕ್ಚುಲಿ ಅಂತ ಅನ್ಕೊಂಡಿದ್ದೆ.
1: ಅವರೆಲ್ಲ
2: ಕೇಳ್ತಿದ್ರು, ಒಳ್ಳೆ ಟಾಪಿಕ್ ಕವರ್ ಮಾಡಿದ್ರಿ, ಅದ್ಭುತ ಅಂತ ಹೇಳಿ ಹೇಳಿದ್ರು. ಅದಕ್ಕೆ ಇವತ್ತು ಒಂದು ಅದ್ಭುತವಾದಂತ

0: ಒಂದು ಟಾಪಿಕ್ ಕವರ್ ಮಾಡುವ ಅಂತ ಹೇಳಿ ಮನಸ್ಸಲ್ಲಿ ಅನ್ಕೊಳ್ತಾ ಇದ್ದಿದೆ.
1: ವೆರಿ ನೈಸ್. ಎಂತ ಟಾಪಿಕ್?
0: ಯಾವಾಗ್ಲೂ ತುಂಬಾ ಕಡೆಗಣಿಸುದು ಅಥವಾ ನೆನಪು ಮಾಡ್ಕೊಳ್ಳದೇ ಇಲ್ಲ ಅಂತ ಅನ್ಸುತ್ತೆ ಕೆಲಸಲ. ಅಥವಾ ಆ ತ್ಯಾಗ ಅಥವಾ ಆ ಒಂದು ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ನಾವು ಯಾರು ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ ಅಂತ ಹೇಳಿ ಅನ್ಸುತ್ತೆ. ಅದೇ ನಮ್ಮ ಭಾರತೀಯ ನಾರಿ ಅಲ್ವಾ. ನೋಡಿ, ನಾವು ಹೆಂಗಸ್ರೆ ನಾವು ಹುಟ್ಟಿದಾಗಿಂದ ಏನೆಲ್ಲ ಮಾಡ್ಕೊಂಡು ಬಂದಿತ್ತ, ಒಂದು ಹಣೆಪಟ್ಟಿ ಕಟ್ಕೊಂಡು ಹೆಣ್ಣು ಅಂತ ಹೇಳಿ, ಆ ಒಂದು ಕೆಲಸ ಇದಿರ್ಬೋದು, ಡೆಡಿಕೇಶನ್ ಅಥವಾ ಅವಳ ತ್ಯಾಗ, ಅವಳದೆಲ್ಲವನ್ನ ಮರೆತು ಆ ಕ್ಯಾರೆಕ್ಟರ್ ತಾನೊಂದು ಹೆಣ್ಣು ಅಂತ ಹೇಳಿ ಅನ್ನೋದನ್ನೇ ಮರೆತು ಅವಳು ಆ ಪಾತ್ರವನ್ನು ನಿಭಾಯಿಸ್ತಾ ಹೋಗ್ತಾಳೆ ನೋಡಿ. ಅದು ಕೊನೆಯ ಕಾಲದಲ್ಲಿ ಒಂದು ಸಲ ಎಲ್ಲೋ ಅವಳ ಹಿಂತಿರುಗಿ ನೋಡಿದಾಗ ಬದುಕದ್ದೆಲ್ಲ ಬರೀ ಬೇರೆಯವರಿಗೋಸ್ಕರನೇ. ಈಗ ಅತಿ ಹಿಂದೆ ನಮ್ಮ 1000 ವರ್ಷದ ನಮ್ಮ ಪುರಾಣದ ಲೆವೆಲ್ಲಿನ ಒಂದು ಹೆಣ್ಣನ್ನ ಹಿಡ್ಕೊಂಡ್ರೆ ಅಲ್ಲಿಂದ ಇವತ್ತಿನ ಒಂದು ನಾರಿವಾದ ಫೆಮಿನಿಸಂ ವರೆಗಿನ ಒಂದು ಹೆಣ್ಮಕ್ಳನ್ನ ನಾವು ಹಿಡಿದುಕೊಂಡ್ರೆ ನಿಜವಾಗ್ಲೂ ಹೆಣ್ಮಕ್ಳು ಎಲ್ಲಿದ್ರು
1: ಅಂದ್ರೆ ಹೆಣ್ಮಕ್ಳು ಅಲ್ಲಿ ಹೆಣ್ಮಕ್ಳು ಒಳಗೆ ಹೆಣ್ಮಕ್ಳು ಇಲ್ಲ ಅಂತ ನೀವು ಹೇಳುದು.
0: ಅದು ಒಂದು ಈಗಿನ ಈ ಫೆಮಿನಿಸಂ ಇದ್ರ ಬಗ್ಗೆನೂ ಕೂಡ ಮತ್ತೆ ಅದನ್ನ ಕವರ್ ಮಾಡುವಾಗ ಅದ್ರ ಬಗ್ಗೆ ಈಗ ನಾವು ಮಾತಾಡುವ, ಅಲ್ಲೂ ಕೂಡ ಫೆಮಿನಿಸಂ ಒಳಗಡೆ ಕೂಡ ಅವಳು ಇಲ್ಲ ಅಂತ ನನ್ಗೆ ಅನ್ಸುತ್ತೆ ಕೆಲಸಲ. ಈ ವಿಷಯ ಇವತ್ತು ನಾವು ಮಾತಾಡುವ ತುಂಬಾ ಅದ್ಭುತವಾದಂತ ವಿಷಯ ಅಂತ ಹೇಳಿ ನಾನು ಅನ್ಕೊಳ್ತೀನಿ.
1: ವೆರಿ ನೈಸ್. ಸೊ ಶುರು ಮಾಡಿ ಹಂಗಿದ್ರೆ. ಈಗ ಎಂತ ಮಾತಾಡ್ತಿಂದ ನಂಗೂ ಕುತೂಹಲ ಇದೆ. ಸೊ ನಾನು ಕೇಂಬಕ್ ರೆಡಿ ಆಗಿದೆ. ಮಧ್ಯದಲ್ಲಿ ನಂಗಂತೂ ಪ್ರಶ್ನೆ ಬಂದೇ ಬರತ್ತ, ಅದನ್ನಂತೂ ನಾ ಕೇಂದಕ್ಕೆ ಅಂತೆ. ಮನಸ್ಸು ಮನಸ್ಸು ಮನಸ್ಸು ಪ್ರಿಯ ಮನಸ್ಸೆಯಲ್ಲಿ ಈಗ ಸ್ವರ್ಣಕುಂದಪ್ಪ ಅವರು ಶುರು ಮಾಡ್ತಾರೆ. ಶುರು ಮಾಡಿ ಮ್ಯಾಮ್.
0: ಬಹುಶಃ ನಮ್ದೇನು ಆಪ್ತ ಸಮಾಲೋಚನೆಯ ಒಂದು ಸ್ವಲ್ಪ ಹೊರಗೆ ಬಂದು ನಾವು ಈ ಟಾಪಿಕ್ ಅನ್ನು ತಗೊಂಡಿತ್ತಂತ ಹೇಳಿ ನನ್ಗೆ ಅನ್ಸುತ್ತೆ. ಬಟ್ ಏನು ಮಾನಸಿಕ ಮನಸ್ಸಿನ ಒಂದು ವೇದನೆ ಅಂತೂ ಖಂಡಿತ ಇದ್ದೇ ಇರುತ್ತೆ, ಅದನ್ನಂತೂ ಮಿಸ್ ಮಾಡುವ ಹಾಗೆ ಇಲ್ಲ.
1: ಕರೆಕ್ಟ್.
0: ಈಗ ನಮ್ ಭಾರತದಲ್ಲಿ ಬೇರೆ ದೇಶದಲ್ಲೂ ಈಗ ಇದ್ರೆ, ಆದ್ರೆ ನಮ್ ಭಾರತದಲ್ಲಿ ಈ ತ್ಯಾಗ ಅನ್ನುವಂತ ಒಂದು ಹಣೆಪಟ್ಟಿ ಕಟ್ಟಿಬಿಡ್ತಾರೆ ನೋಡಿ ಹೆಂಗಸರಿಗೆ. ಅದ್ರದ್ದು ಒಂದು ಇದ್ರಲ್ಲಿ ನಾವು ತಗೊಂಡಾಗ, ಮುಂಚೆಯಿಂದ ನಮ್ಮ ಒಂದು ಸಂಸ್ಕೃತಿಯಲ್ಲಿ ನಾವು ಹೆಣ್ಮಕ್ಳು ಅಂತ ಹೇಳಿದ್ರೆ ನಾವು ದೇವರಿಗೆಲ್ಲ ನಾವು ಕೈ ಮುಗಿಯೋದು, ಅಥವಾ ಹೆಣ್ಮಕ್ಳು ಅಂತ ಹೇಳಿದ್ರೆ ದೇವರು ಅಂತ ಹೇಳಿ ನಾವು ಕೈ ಮುಗಿಯೋದು, ಆ ತರದ್ದೆಲ್ಲ ಒಂದು ಕಾನ್ಸೆಪ್ಟ್ ಇದ್ದಿತ್ತು ಹಿಂದಿಂದ. ಆದ್ರೆ ಕೆಲವು ಸಲ ನಾವು ಈ ಹೆಣ್ಮಕ್ಳು ನೋಡಿ ಅವ್ರದ್ದ ಕನಸುಗಳು, ಅವ್ರದ್ ಈ ಎಲ್ಲ ಅವಳ ಒಂದು ತನ್ನ ಒಂದು ನೋವುಗಳನ್ನ, ತನ್ನ ಹಸಿವಿರ್ಬೋದು, ಕನಸುಗಳಿರ್ಬೋದು, ಆಸಕ್ತಿಗಳಿರ್ಬೋದು, ಹವ್ಯಾಸಗಳಿರ್ಬೋದು, ಇವುಗಳನ್ನೆಲ್ಲ ನುಂಗಿಕೊಳ್ಳುವಂತ ಆ ಮೌನವಾಗಿರುವಂತ ಗುಣ ಇದೆಯಲ್ಲ, ಅದಕ್ಕೆ ಸಂಸ್ಕಾರ ಅಂತ ಹೇಳಿ ಒಂದು ಕೊಟ್ಟು ಅದಕ್ಕೊಂದು ಗೌರವದ ಪದಕ ಹಾಕಿ ನಾವು ಬಿಟ್ಟು ಬಿಡ್ತೇವೆ ಅದನ್ನ, ಅಥವಾ ಅವಳು ಮೌನವನ್ನ ವೈಭವೀಕರಿಸಿ ಸಂಸ್ಕಾರವಂತ ಹೆಣ್ಣು ಅಂತ ಹೇಳುವಂತ ಒಂದು ಹಣೆಕಟ್ಟಿ ಕಟ್ಟಿ ಅವಳೆಲ್ಲದಕ್ಕೂ ಒಂದು ಇಗ್ನೋರ್ ಮಾಡೋದು ನಾವು ಅವಳನ್ನ, ಆ ತರ ಮಾಡಿ ಬಿಡ್ತೇವೆ. ಆದ್ರೆ ಈಗ ಮುಂಚೆ ಎಲ್ಲ ಹೇಗಿತ್ತಂತ ಹೇಳಿದ್ರೆ, ಹೆಣ್ಮಕ್ಳನ್ನೆಲ್ಲ ತುಂಬಾ ಗೌರವದಿಂದ ಈಗ ಕಂಡಿದ್ರು, ನಮ್ದು ಇದ್ರಲ್ಲಿ ದೇವಿ ಅಂತ ಹೇಳಿ ಪೂಜೆ ಮಾಡಿದ್ರು, ಎಲ್ಲವೂ ಸರಿ. ಈ ತ್ಯಾಗ ಅನ್ನುವಂಥದ್ದನ್ನೆಲ್ಲ ತುಂಬಾ ಸುಂದರವಾಗಿ ತೋರಿಸ್ತಾರೆ ಹೆಚ್ಚಿನ ಇದ್ರಲ್ಲಿ. ಎಲ್ಲರಿಗಿಂತ ಬೇಗ ಏಳುವವಳು ಯಾರು ಮನೆಯಲ್ಲಿ?
1: ಹೆಣ್ಮಕ್ಳೆ.
0: ಹೆಣ್ಮಕ್ಳು. ಎಲ್ರಿಗಿಂತ ಲೇಟ್ ಆಗಿ ಮಲಗುದು ಯಾರು?
1: ಹೆಣ್ಮಕ್ಳೆ.
0: ಹೆಣ್ಮಕ್ಳು. ಎಲ್ರಿಗಿಂತ ಲಾಸ್ಟಿಗೆ ಊಟ ಮಾಡೋದು ಯಾರು?
1: ಹೆಣ್ಮಕ್ಳೆ.
0: ಅದಕ್ಕೆಲ್ಲ ನಾವು ಒಂದು ಹೆಸರು ಏನಿಟ್ಟೆವು? ಮಾತೃ ಪ್ರೇಮ. ಅವ್ರು ಎಷ್ಟು ತಮ್ಮ ನೋವನ್ನೆಲ್ಲ ಮೌನವಾಗಿ ನುಂಗುತ್ತಾರೆ ಅನ್ನುವ ಆ ಒಂದು ಆಧಾರದ ಮೇಲೆ ಅವರು ಸ್ವಂತ ಯೋಗ್ಯತೆಯನ್ನು ಅಳಿಲಿಕ್ಕೆ ಪ್ರಾರಂಭಿಸ್ತಾರೆ. ಈಗಂತೂ ಸೂಪರ್ ವುಮನ್ ಅನ್ನುವಂತ ಕಾನ್ಸೆಪ್ಟ್ ಬಂದಿದೆ, ಗೊತ್ತಿದೆ ಅಲ್ಲ ನಿಮ್ಗೆ?
1: ಹೌದೌದು.
0: ಫೆಮಿನಿಸಂ ಇದ್ರೊಳಗೆ ಹಿಸ್ ಬ್ಯಾಗ್ ಅನ್ನು ಸಹ ಅವಳಿಗೆ ಕೊಡ್ತೀವಿ ಫೆಮಿನಿಸಂ ಅನ್ನುವಂಥದ್ದು. ನಾವು ಅಡಿಗೆ ಮನೆಯಲ್ಲಿ ಮಾತ್ರ ಉಳಿಯುವುದಿಲ್ಲ, ನಾವು ಹೊರಗಡೆ ಬರ್ತೇವೆ, ಆಫೀಸ್ ಬ್ಯಾಗ್ ಹಾಕೊಂಡು ನಾವು ಹೊರಗಡೆ ದುಡಿತೇವೆ, ನಾವು ಒಳಗಡೆ ಕುತ್ಕೊಂಡು ಅಡಿಗೆ ಮಾಡೋದಕ್ಕೆ ಹುಟ್ಟಿದವರಲ್ಲ ಅನ್ನುವಂತ ಫೆಮಿನಿಸಂ ಇದ್ರಲ್ಲಿ, ಆಫೀಸ್ ಬ್ಯಾಗ್ ಏನೋ ಕೊಟ್ರು, ಅಡಿಗೆ ಮನೆ ತವಾ ಕಸ್ಕಂಡ್ರ ಯಾರಾದ್ರು?
1: ಕರೆಕ್ಟ್.
0: ಇಲ್ಲಲ್ವಾ. ಎರಡೂ ಕಡೆ ಅವಳು ಮಾಡ್ಲೇಬೇಕು, ಅಲ್ಲಿ ಹೊರಗ್ ಹೋದ್ರು ಮಾಡ್ಬೇಕು, ಇದನ್ನ ಇಲ್ಲಿ ಮಾಡಿದ್ರು ಮನೆ ಒಳಗಿದ್ರು ಮಾಡ್ಲೇಬೇಕು, ಅಲ್ಲಿಂದ ಮುಗಿಸಿ ಇಲ್ಲಿ ಬಂದು ಮಾಡ್ಲೇಬೇಕು. ಹೊರಗಡೆ ನೀನ್ ಹೋಗ್ತಾ ಇದೀಯ, ಹಾಗಾದ್ರೆ ನೀನ್ ಮನೇಲಿ ಮಾಡೋದು ಬೇಡ ಅಂತ ಯಾರಾದ್ರು ಹೇಳಿದ್ರು ಅವಳಿಗೆ? ಅಲ್ವಾ. ನೀವು ಈಗ ಒಂದ್ ಯಾವ್ದೋ ಒಂದು ಬಸ್ ಅಲ್ಲೋ ಯಾವ್ದೋ ಟ್ರಾಫಿಕ್ ಅಲ್ಲೋ ಅಲ್ಲಿ ಇಲ್ಲಿ ಎಲ್ಲಾದ್ರೂ ಹೀಗೆ ನೋಡಿದ್ರೆ, ಎಷ್ಟೋ ಜನ ಹೆಣ್ಮಕ್ಳನ್ನ ಸ್ಮಾರ್ಟ್ ಆಗಿ ರೆಡಿ ಆಗಿ ಆಫೀಸಿಗೆ ರೆಡಿ ಆಗಿ ಮತ್ತೊಂದ್ರಲ್ಲಿ ನೀವು ನೋಡಬಹುದು. ಆದ್ರೆ ಹೆಣ್ಣಿನ ಮನಸ್ಸಿನ ಒಳಗಡೆ ಹೋಗಿ ನೋಡಿದಾಗ ಕೆಲವೊಂದು ಸಲ ಓಕೆ ಅವ್ರ ಮನೆಯಲ್ಲಿ ಈಗ ಅಂದ್ರೆ ಆಫೀಸ್ ಅಲ್ಲಿ ಒಳ್ಳೆ ಪ್ರಮೋಷನ್ ಬೇಕು ಅಂತ ಹೇಳಿ ಜಾಸ್ತಿ ಆಫೀಸ್ ಅಲ್ಲಿ ಕೆಲಸ ಮಾಡ್ಬೇಕು ಅಂತ ಹೇಳಿದಾಗ ಅವಳಿಗೊಂದು ಹಣೆ ಪಟ್ಟಿ, ಅವಳ ಕೆಟ್ಟ ತಾಯಿ, ಅವಳಿಗೆ ಮನೆಯಲ್ಲಿ ಮಕ್ಕಳಿಗೆ ಟೈಮ್ ಕೊಡೋದಕ್ಕೆ ಸಮಯ ಇಲ್ಲ, ಅತ್ತೆ ಮಾವನ್ ನೋಡ್ಕೊಳ್ಲಿಕ್ ಆಗೋದಿಲ್ಲ, ಏನ್ ಯಾವಾಗ ನೋಡಿದ್ರು ಕೆಲ್ಸ ಕೆಲ್ಸ ಅಂತಿರ್ತಾಳೆ ಅನ್ನುವಂತ ಒಂದ್ ಹಣೆ ಪಟ್ಟಿ ಕಟ್ತೇವೆ. ಅದೇ ಓಕೆ ಅಲ್ಲಿ ಎಲ್ಲ ಬಿಟ್ಟು ಬೇಗ ಮನೆಗೆ ಬಂದು ಮನೆದೇ ನೋಡ್ಕೊಳ್ಳು ಅಂತ ಹೇಳಿದ್ರೆ ಅವಳಿಗೊಂದು ಮನ್ಸಲ್ಲಿ ಇರುತ್ತೆ, ನಾನ್ ವೃತ್ತಿ ಜೀವನದಲ್ಲಿ ಏನು ಸಾಧಿಸ್ಲಿಲ್ಲ ಅನ್ನುವಂತ ಒಂದು ಇದು ಅವಳಿಗ್ ಕಾಡತ್ತೆ, ಗಿಲ್ಟ್. ಈ ಫೆಮಿನಿಸಂ ಅನ್ನುವಂಥದ್ದು ನೀನೆಲ್ಲವನ್ನು ಸಾಧಿಸಬಹುದು ಅಂತ ಹೇಳ್ತು ಹೌದು, ಆದ್ರೆ ಈ ಸಮಾಜ ಅವಳ ಮೇಲಿಟ್ಟಿದ್ದಂತ ಹಳೇ ನಿರೀಕ್ಷೆಗಳು ಏನಿದೆ ಅಲ್ವಾ, ಕಣ್ಣು ಮಾಡ್ಬೇಕು ಅದು ಮಾಡ್ಬೇಕು, ಅವಳು ತಾಯಿಯಾಗಿ ಸೊಸೆಯಾಗಿ ಮತ್ತೊಂದು ಎಲ್ಲವನ್ನ ಮಾಡ್ಬೇಕು ಅನ್ನೋಂತ ಏನ್ ನಿರೀಕ್ಷೆ ಇದೆ ಅದನ್ನ ಯಾವತ್ತು ಸಮಾಜ ಬದಲಾಯಿಸ್ಕೊಡ್ಲೇ ಇಲ್ಲ. ಈಗ ಅವಳು ದುಪ್ಪಟ್ಟು ಹೊರೆ, ಒಂದ್ ಬದಿಯಿಂದ ಮನೆಯಲ್ಲೂ ಕೆಲಸ ಮಾಡ್ಬೇಕು, ಇನ್ನೊಂದು ಕಡೆ ಹೊರಗಡೆನೂ ಕೆಲಸ ಮಾಡ್ಬೇಕು. ನಾನ್ ನಿಮ್ಮ ಹತ್ರ ಒಂದ್ ಪ್ರಶ್ನೆ ಕೇಳ್ತೇನೆ, ಈಗ ನೀವೀಗ ರೇಡಿಯೋ ಕುಂದಾಪುರದಲ್ಲಿ ಕೆಲಸ ಮಾಡ್ತಾ ಇದ್ರಿ, ಅನಿವಾರ್ಯವಾಗಿಯೋ ಅಥವಾ ಆಸಕ್ತಿಯಿಂದನೋ ಯಾವುದೋ ಒಂದ್ ರೀತಿಯಲ್ಲಿ ನೀವು ಕೆಲಸ ಮಾಡ್ತಿದ್ದೀರಿ ಅಂತ ಹೇಳಿ ಇಟ್ಕೊಳ್ಳಿ. ಉದಾಹರಣೆಗೆ ನಿಮ್ಗೆ ಸ್ಯಾಲ್ರಿನೇ ಇಲ್ಲ ಅಂತ ಇಟ್ಕೊಳ್ಳಿ, ಏನು ಕೊಡೋದಿಲ್ಲ, ಸ್ಯಾಲ್ರಿ ಏನು ಇಲ್ಲ, ಈ ಕೆಲಸದಲ್ಲಿ ಆಸಕ್ತಿಯಿಂದಲೋ ಅನಾಸಕ್ತಿಯಿಂದಲೋ ಅಂತೂ ಬಂದು ನೀವು ಸೇರ್ಕೊಂಡಿದ್ದೀರಿ, ಮ್ಯಾನೇಜ್ಮೆಂಟ್ ಇರ್ಬೋದು ಅಥವಾ ಸಹೋದ್ಯೋಗಿಗಳು ಇರ್ಬೋದು ಅಥವಾ ಅಲ್ಲಿಗೆ ಬರುವಂತಹ ವಿದ್ಯಾರ್ಥಿಗಳು ಮತ್ತೊಬ್ರು ಸಮಾಜದ ಜನರು ಇರ್ಬೋದು, ಇಡೀ ದಿನ ನಿಮ್ಮಿಂದ ಎಕ್ಸ್ಪೆಕ್ಟೇಷನ್ ಮಾಡಿ ನಿಮ್ಗೆ ಅವಮಾನ ಮಾಡ್ತಾ ಇದ್ರೆ ನೀವು ಆ ಜಾಗದಲ್ಲಿ ಅನಿವಾರ್ಯವಾಗಿ ಈಗ ಇರ್ಬೇಕಾಗತ್ತೆ, ಸ್ಯಾಲ್ರಿನೂ ಇಲ್ಲ, ಏನ್ ಅನಿಸ್ತಾ ಇರತ್ತೆ ನಿಮ್ಗೆ ಮನ್ಸಲ್ಲಿ?
1: ತುಂಬಾ ತುಂಬಾ ತುಂಬಾ ಜೀವನದ ಬಗ್ಗೆ ಜಿಗುಪ್ಸೆ ಆಗ್ತಾ ಇರತ್ತೆ
0: ಅಲ್ವಾ. ಸೊ ಈಗ ನಮ್ ಹೆಣ್ಮಕ್ಳಿಗೆ ಸ್ಯಾಲ್ರಿ ಯಾರು ಕೊಡ್ತಾರೆ, ಮನೇಲಿ ಕೆಲಸ ಮಾಡ್ತಾಳೆ ಅವಳು 24 ಗಂಟೆ, ಒಬ್ಬ ನರ್ಸ್ ಆಗಿ ಡಾಕ್ಟರ್ ಆಗಿ ಕೆಲವು ಸಲ ಎಲ್ಲ ರೀತಿಯ ಜವಾಬ್ದಾರಿಗಳನ್ನ ನಿರ್ವಹಿಸ್ತಾಳೆ ಅವಳು, ಮನೆಯಲ್ಲಿ ಒಂದು ಆಯಾ ಆಗಿ ಮನೆಯಲ್ಲಿ ಏನಾದ್ರೂ ಯಾರಿಗಾದ್ರೂ ಹುಷಾರಿಲ್ಲ ಅಂತ ಹೇಳಿದ್ರೆ ಅವಳೇ ನೋಡ್ಕೊಳ್ಬೇಕು, ಮನೆಯ ಪ್ರತಿಯೊಂದು ಜವಾಬ್ದಾರಿಯನ್ನು ಅವಳು ಮಾಡುವಾಗ ಅವಳಿಗೆ ಯಾರು ಸ್ಯಾಲ್ರಿ ಕೊಡ್ತಾರೆ? ಆದ್ರೆ ಪ್ರತಿಯೊಬ್ರು ಅವಳನ್ನ ಅಳಿಯೋವ್ರೆ ಅಲ್ವಾ, ಏನೋ ಒಂದು ಸಣ್ಣ ತಪ್ಪುಗಳಾದಾಗ ಕೂಡ ಯಾವ ರೀತಿಯಲ್ಲಿ ಹೇಳ್ತಾರೆ ಅವಳಿಗೆ? ಒಂದು ಸಾಂಪ್ರದಾಯಿಕ ಏನು ಕೌಟುಂಬಿಕ ವ್ಯವಸ್ಥೆ ಅನ್ನುವಂಥದ್ದು ಅವಳ ಮೇಲೆ ಇರುತ್ತೆ. ಒಂದ್ ವೇಳೆ ಅವಳು ಎಡವು ಬಿದ್ಲು ಅಂದ್ರೆ ಯಾರು ಕೈ ಹಿಡಿಯೋರು? ಯಾರು ಇಲ್ಲ. ಇಂತಹ ಒಂದು ಮಹಿಳೆಯರಂದ್ರೆ ಈಗ ಕೆಲವು ಸಲ ನಾವ್ ಏನ್ ಹೇಳತ್ತಂತ ಹೇಳಿದ್ರೆ, ಹಿಂದಿನ ಕಾಲದಲ್ಲಿ ಮಹಿಳೆಯರು ತುಂಬಾ ದೊಡ್ಡ ದೊಡ್ಡ ಪಾತ್ರಗಳನ್ನೆಲ್ಲ ನಿಭಾಯಿಸಿದ್ದಾರೆ, ನಮ್ಮ ರಾಣಿ ಅಬ್ಬಕ್ಕನಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಹಿಂದಿಂದ ಇದ್ರಲ್ಲೆಲ್ಲ ಈ ತ್ರಿಪುರ ರಹಸ್ಯ ಗ್ರಂಥದಲ್ಲಿ ಒಬ್ಳು ರಾಜಕುಮಾರಿ ಹೇಮಲೇಖ ಅಂತ ಹೇಳಿದ್ನಂತೆ, ಅವಳು ಅವಳ ಗಂಡ ಹೇಮಚೂಡನಿಗೆ ಇಡೀ ಎಲ್ಲ ಲೌಕಿಕ ವ್ಯಾಮೋಹಗಳನ್ನೆಲ್ಲ ದೂರ ಮಾಡಿ ಇಡೀ ರಾಜ್ಯವನ್ನೇ ಆಧ್ಯಾತ್ಮಿಕ ಮುಕ್ತಿ ಅಂತ ಮುನ್ನಡೆಸ್ತಾಳಂತ ಅವಳು. ಯಾವಾಗದ ಇದು ಅಥವಾ ಗುರುವಾಗಿ ಒಬ್ಳು ಇಲ್ಲವೂ ಕೂಡ ಅವಳು ಹಿಂದಿನಿಂದ ಅವಳ ಜವಾಬ್ದಾರಿಯನ್ನ ಅವಳು ನಿರ್ವಹಿಸ್ಕೊಂಡು ಈಗ ಬಂದಿದ್ದಾಳೆ. ಇನ್ನೊಂದು ನನ್ಗೆ ಇದು ನೆನಪಾಗುತ್ತೆ, ನಾನ್ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಕಂಡು ಕೇಳರಿಯದ ವಿಷಯಗಳು ಹೆಣ್ಣಿನ ಬಗ್ಗೆ ಇದೆಲ್ಲ, ನಮ್ ಹೆಣ್ಮಕ್ಳು ಯಾವ್ಯಾವ ರೀತಿಯಾಗಿ ತ್ಯಾಗಗಳನ್ನ ಮಾಡಿದ್ರು ಹಿಂದೆ ಅಂತ. ಹಿಂದೆ ಕೇರಳದಲ್ಲಿ ಅಂದ್ರೆ ಈ 19th century ಆರಂಭದಲ್ಲಿ ತುಂಬಾ ಹಿಂದೇನು ಅಲ್ಲ, ಕೇರಳದಲ್ಲಿ ಈ ಕೆಳಜಾತಿ ಮಹಿಳೆಯರ ಮೇಲೆ ಒಂದು ಸ್ತನ ತೆರಿಗೆ ಅಂತ ಹೇಳಿ ವಿಧಿಸಲಾಗ್ತಿತ್ತು. ಇಂತ ವಿಚಿತ್ರ ನೋಡಿ, ಅವರು ಕೆಳಜಾತಿಯ ಮಹಿಳೆಯರು ಸಾರ್ವಜನಿಕವಾಗಿ ಹೋಗುವಾಗ ತಮ್ಮ ಎದೆಯನ್ನು ಮುಚ್ಕೊಳ್ಬೇಕಾದ್ರೆ ಈ ತೆರಿಗೆ ನೀಡ್ಬೇಕು ಅವ್ರು. ಅಂತ ಸಮಯದಲ್ಲಿ ಒಬ್ಳು ನಂಗಿಯಲ್ಲಿ ಅಂತ ಹೇಳಿ ಒಬ್ಳು ಇರ್ತಾಳೆ, ಅವಳ ಹೆಸರು ನಂಗಿಯಲ್ಲಿ ಅಂತ. ಅವಳು ತೆರಿಗೆ ವಸೂಲಿ ಮಾಡ್ಲಿಕ್ಕೆ ಈ ಅಧಿಕಾರಿಗಳು ಮನೆಗೆ ಬಂದಾಗ ಅವಳು ಹಣ ಕೊಡೋದಕ್ಕೆ ನಿರಾಕರಣೆ ಮಾಡ್ತಾಳೆ. ಅದ್ರ ಬದಲಿಗೆ ಅವಳು ಏನ್ ಮಾಡ್ತಾಳೆ ಅಂದ್ರೆ, ತನ್ನ ಎರಡು ಸ್ತನಗಳನ್ನ ಕತ್ತರಿಸಿ ಬಾಳೆ ಎಲೆ ಮೇಲೆ ಇಟ್ಟು ಅಧಿಕಾರಿಗಳಿಗೆ ಕೊಡ್ತಾಳಂತ. ಆವಾಗ ರಕ್ತಸ್ರಾವ ಜಾಸ್ತಿ ಆಗಿ ಅವಳಲ್ಲೇ ಪ್ರಾಣ ಬಿಡ್ತಾಳೆ. ಅಲ್ಲಿಂದ ಈ ತೆರಿಗೆಯನ್ನ ರದ್ದುಗೊಳಿಸಲಾಗತ್ತೆ, ಸ್ತನ ತೆರಿಗೆಯನ್ನ. ಇಂತಹ ಒಂದು ತ್ಯಾಗ ಅಥವಾ ಸಾಹಸಮಯವಾದಂತಹ ಭಾರತೀಯ ನಾರಿ ಏನಿದ್ದಾಳೆ ಅದು ಈಗ ನಾವು ನೋಡಿದ್ರೆ ಪಾಶ್ಚಾತ್ಯ ಪುಸ್ತಕಗಳಿಂದ ಎಲ್ಲ ಬಂದಿದ್ದಲ್ಲ ಅದೆಲ್ಲ, ಹಿಂದಿನಿಂದ ಅದು ಇದ್ದಿದ್ದ ನಮ್ಮ ದೇಶದಲ್ಲಿ. ಈಗ ಮೌನವಾಗಿ ಸಹಿಸ್ಕೊಳ್ತಾ ಇದ್ಲು, ಎಲ್ಲವನ್ನ ಮೌನವಾಗಿ ಸಹಿಸ್ಕೊಳ್ತಾ ಇದ್ದಂತ ಹೆಣ್ಣು ಈಗ ಈ ಫೆಮಿನಿಸಂ ಅಥವಾ ಇದರಿಂದಾಗಿ ಅವಳೇನ್ ಮಾಡ್ತಾ ಇದ್ದಾಳೆ, ಇಲ್ಲ ಎಲ್ಲವನ್ನ ನಾನು ಮೌನವಾಗಿ ಸಹಿಸೋದಿಲ್ಲ, ನಾನು ವಿರೋಧಿಸ್ತೇನೆ ಅಂತ ಹೇಳುವ ಧೈರ್ಯವನ್ನ ಹೊಂದೋದಕ್ಕೆ, ಅಥವಾ ತನ್ನ ಒಂದು ಅಸ್ತಿತ್ವ, ತನ್ನ ಜವಾಬ್ದಾರಿ, ತನ್ನ ಹಕ್ಕುಗಳನ್ನ ಅವಳು ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡಿದಾಳೆ. ಈ ಆರ್ಥಿಕ ಸ್ವಾತಂತ್ರ್ಯ ಕೂಡ ಫೆಮಿನಿಸಂನ ಒಂದು ಭಾಗ ಅಂತ ಹೇಳಿ ಹೇಳ್ಬೋದು. ಇದೆಲ್ಲ ಒಳ್ಳೇದೇ. ಇನ್ನು ಕಾನೂನು ರಕ್ಷಣೆ, ಈ ಕಾನೂನು ರಕ್ಷಣೆಯಲ್ಲಿ ಈಗ ಪಾಶ್ ಕೂಡ ಇದೆ, ಅದರಲ್ಲಿ ಎಲ್ಲದರಿಂದ ಅವಳಿಗೆ ಒಂದು ರಕ್ಷಣೆ ಸಿಗ್ತಾ ಇದೆ. ಹಾಗಂತ ಹೆಣ್ಣು ಮಕ್ಕಳ ಮೇಲೆ ಇರುವಂತ ಕೆಲವೊಂದು ಈ ರಕ್ಷಣಾ ಕಾಯ್ದೆಗಳನ್ನ ದುರುಪಯೋಗ ಪಡಿಸ್ಕೊಂಡು ಅದರಿಂದ ಹೆಣ್ಮಕ್ಳ ಹೆಸರು ಹಾಳಾಗ್ತಾ ಇರೋದು ಏನು ಕಡಿಮೆ ಇಲ್ಲ. ಈಗ ಈ ಸೂಪರ್ ವುಮನ್ ಅನ್ನುವಂತ ಬಲೆ ಒಂದು ನೈದು, ಎಲ್ಲ ಹೊರಗಡೆ ದುಡಿಯೋದು ಮತ್ತೆ ಒಳಗಡೆ ದುಡಿಯೋದು ಎರಡೂ ಕೂಡ ಅವಳ ಒಂದು ಬರ್ಡನ್ ಆಗಿ ಅವಳಿಗೆ ಇದಾಗಿದೆ. ಅದು ಕೂಡ ಒಂದು ಇಂದ ಏನಾಗುತ್ತೆ ಅಂತ ಹೇಳಿದ್ರೆ, ಮಹಿಳೆಯರು ದೈಹಿಕ ಮತ್ತೆ ಮಾನಸಿಕ ಬಳಲಿಕೆಗೆ ಒಳಗಾಗ್ತಾರೆ ಇವತ್ತು. ಒಂದ್ ಬದಿಯಿಂದ ಸ್ಟ್ರೆಸ್ ಅನ್ನುವಂಥದ್ದು ಇರುತ್ತೆ, ಪ್ರೆಷರ್ ಇರುತ್ತೆ, ಹೊರಗಡೆ ದುಡಿಲಿಕ್ಕೆ ಹೋದಾಗ ಬೇರೆ ಕಲೀಗ್ಸ್ ಇರ್ಬೋದು ಅಥವಾ ಇನ್ಯಾರೋ ಬಾಸ್ ಇರ್ಬೋದು, ಅವರ ಹೆಚ್ಚಿನವರು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿಸ್ತಾರೆ ಅಥವಾ ಹರಾಸ್ಮೆಂಟ್ ಮಾಡ್ತಾರೆ, ಇದೆಲ್ಲದೂ ಅವಳು ಸಹಿಸ್ಕೊಳ್ಬೇಕು. ಎಲ್ಲ ಅದೆಲ್ಲದ್ರ ಜೊತೆಗೆ ಸಮಾಜದ ಕೆಂಗಣ್ಣು, ಹೊರಗಡೆ ದುಡಿತಾಳೆ ಅವಳು, ಅವಳ ಕ್ಯಾರೆಕ್ಟರ್ ಹೆಂಗೋ ಏನೋ ಅನ್ನುವಂತಹ ಒಂದು ಡೌಟ್ಗಳನ್ನೆಲ್ಲ ಅವಳು ಎದುರಿಸ್ಬೇಕಾಗಿ ಬರುತ್ತೆ. ಮನೆಯಲ್ಲೂ ಕೆಲವರು ಹೊರಗಡೆ ದುಡಿಯೋ ಮಹಿಳೆ ಅಂದ ತಕ್ಷಣ ಅವಳ ನಡತೆ ಸರಿ ಇರಲ್ಲ ಅನ್ನುವಂತಹ ಒಂದು ಹಣೆಪಟ್ಟಿ ಕಟ್ಟೋದು ಇದೆ. ಎಲ್ಲವನ್ನ ಎದುರಿಸಿ ಅವಳು ಅಷ್ಟು ಕಷ್ಟಪಟ್ಟು ದುಡಿದು ಮನೆಗೆ ಬಂದ್ರೆ ಮನೆ ಕೆಲಸವೂ ಅವಳ ಮೇಲೆ ಬೀಳುತ್ತೆ. ಮಕ್ಕಳ ಜವಾಬ್ದಾರಿಗಳು ಇರುತ್ತೆ, ಅತ್ತೆ ಮಾವನ ಜವಾಬ್ದಾರಿಗಳು ಇರುತ್ತೆ. ಈಗೀಗ ಸ್ವಲ್ಪ ನ್ಯೂಕ್ಲಿಯರ್ ಫ್ಯಾಮಿಲಿಗೆ ಬಂದ್ಮೇಲೆ ಸಾಧಾರಣ ಅದು ಒಂದು ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳಿ ಹೇಳ್ಬೋದು. ಈ ಎಲ್ಲಾ ಜವಾಬ್ದಾರಿಗಳ ನಂತರ ಒಂದು ಒಂಟಿತನ ಅನ್ನುವಂಥದ್ದು ಹೆಣ್ಮಕ್ಳಿಗೆ ಇವತ್ತು ಇದ್ದೇ ಇದೆ. ಎಲ್ಲಾ ವ್ಯಕ್ತಿಗತ ಸ್ವಾತಂತ್ರ್ಯ ಅಂತ ಹೇಳಿ ಹೇಳ್ತಾರೆ, ಹೌದು. ಈ ಫೆಮಿನಿಸಂ ಅಲ್ಲಿ ಪಾಶ್ಚಾತ್ಯ ಮಾದರಿಯ ಫೆಮಿನಿಸಂ ಅನ್ನು ನೀವು ತಗೊಂಡ್ರೆ ವ್ಯಕ್ತಿಗತ ಸ್ವಾತಂತ್ರ್ಯ, ನಾನ್ ಏನ್ ಬೇಕಾದ್ರು ನನ್ನ ಇಷ್ಟ ಪ್ರಕಾರ ನಾನ್ ಮಾಡ್ತೇನೆ ಅನ್ನುವಂಥದ್ದು ಇದ್ರೂ ಕೂಡ ಒಂಟಿತನ ಅಥವಾ ಸಾಮಾಜಿಕ ಬೆಂಬಲದ ಕೊರತೆ ಇರುತ್ತೆ ಅವರಿಗೆ. ನಾನ್ ಏನ್ ಬೇಕಾದ್ರು ಮಾಡ್ತೀನಿ ಅನ್ನುವಂತ ಹೆಣ್ಮಕ್ಳಿಗೆ ಸಮಾಜ ಯಾವತ್ತು ಕೂಡ ಬೆಂಬಲ ಕೊಡೋದಿಲ್ಲ. ಅದು ಒಂದಿರುತ್ತೆ. ಜೊತೆಗೆ ಎರಡೂ ಕಡೆ ನಿಭಾಯಿಸಿ ಎಷ್ಟೋ ಇವತ್ತು ಹೆಣ್ಮಕ್ಳು ಡಿಪ್ರೆಷನ್ ಗೆ ಹೋಗಿದ್ದಿರ್ಬೋದು, ಆಂಗ್ಸೈಟಿಗೆ ಒಳಗಾಗೋದಿರ್ಬೋದು, ಇಂತಹ ಒಂದು ದೈಹಿಕ ಮತ್ತೆ ಮಾನಸಿಕ ಸೈಕೋಸೊಮ್ಯಾಟಿಕ್ ಅಂತ ನಾವು ಹೇಳ್ತೇವೆ, ಮನಸ್ಸಿನ ಸ್ಟ್ರೆಸ್ ಇಂದಾಗಿ ದೈಹಿಕವಾಗಿ ಸಮಸ್ಯೆಗಳು ಕಾಣಿಸಿಕೊಳ್ಳುವಂಥದ್ದು, ಇದು ಕೂಡ ಜಾಸ್ತಿ ಆಗ್ತಾ ಇದೆ. ನಾವೀಗ ಏನ್ ಈ ಫೆಮಿನಿಸಂ ಅಂತ ಏನ್ ಇದು ಹೇಳ್ತೀವಿ, ಇದೆಲ್ಲ ಇಂಟರ್ನೆಟ್ ಆಧಾರಿತವಾಗಿ ನೀವು ನಗರದ ಮಹಿಳೆಯರ ಪರಿಸ್ಥಿತಿಗೂ ಇವತ್ತಿನ ಈ ಗ್ರಾಮೀಣ ಅಥವಾ ಬುಡಕಟ್ಟು ಮಹಿಳೆಯರ ವಾಸ್ತವ ಸ್ಥಿತಿಗೂ ತುಂಬಾ ದೊಡ್ಡ ವ್ಯತ್ಯಾಸ ಇದೆ ಇವತ್ತಿಗೂ. ಯಾಕಂದ್ರೆ ಇತ್ತೀಚೆಗಷ್ಟೇ ನಾನು ಒಂದು ಸುಮಾರು ಈ ಹಳೆ ಇದ್ರದ್ದು ನಮ್ಮ ಹುಬ್ಬಳ್ಳಿ ಆಚೆ ಧಾರವಾಡ ಆಚೆ ಸೈಡಿನ ಹಳ್ಳಿಯ ಒಂದಿಷ್ಟು ಹೆಂಗಸರನ್ನ ಭೇಟಿ ಮಾಡುವಂತ ಒಂದು ಅವಕಾಶ ಸಿಕ್ಕಿತ್ತು. ಇವತ್ತಿಗೂ ಅಲ್ಲಿ ಶೌಚಾಲಯ ಇಲ್ಲ, ಎಲ್ಲರ ಮನೆ ಮನೆಗಳಲ್ಲಿ ಶೌಚಾಲಯ ಇಲ್ಲ, ಕುಡಿಯುವ ನೀರಿಲ್ಲ, 7-8 kilometers ಒಂದೆರಡು ಕೊಡಪಾನ ನೀರು ಹೊತ್ಕೊಂಡು ಬರ್ಬೇಕು ಅವ್ರು 7-8 kilometers. ಇವತ್ತಿಗೂ ಇದೆ ಅಂತಹ ಒಂದಿದು. ಆಮೇಲೆ ಈ ಕನಿಷ್ಠ ವೇತನ ಸಮಾನತೆ ಅನ್ನುವಂಥದ್ದು ಇದೆಯಲ್ಲ, ಅವರಿಗೆ ಹೆಣ್ಮಕ್ಳಲ್ಲ ಅವರಿಗೆ ಯಾಕೆ ಅಷ್ಟು ಸ್ಯಾಲರಿ ಕೊಡ್ಬೇಕು, ಅವರಿಗೆ ಗಂಡಸಿನ ಅರ್ಧದಷ್ಟು ಕೊಟ್ರೆ ಸಾಕು ಅಂತ ಹೇಳುವಂತಹ ಇದು ಇವತ್ತಿಗೂ ಇದೆ. ಅದೆಲ್ಲ ನಮ್ಮ ನಗರ ಪ್ರದೇಶಗಳಲ್ಲಿ, ನಮ್ ಕುಂದಾಪುರ ಉಡುಪಿ ಇಂತ ಇಲ್ಲೆಲ್ಲ ಕಡಿಮೆ ಇದ್ರೂ ಕೂಡ ಈ ಉತ್ತರ ಕರ್ನಾಟಕದ ಭಾಗಗಳಲ್ಲೆಲ್ಲ ಇನ್ನೂ ತುಂಬಾ ಇದೆ ಅದೆಲ್ಲ. ಈ ಜಾತಿ ಆಧಾರಿತ ಸುರಕ್ಷತೆ ಅಂತ ವಿಷಯಗಳು ಇವೆಲ್ಲ ನಾವು ಗ್ಲಾಮರಸ್ ಆಗಿ ಏನು ಹೊರಗಡೆ ಹೆಣ್ಮಕ್ಳನ್ನ ತೋರಿಸ್ತೀವಲ್ಲ, ಅದಕ್ಕೂ ಈ ವಾಸ್ತವಕ್ಕೂ ತುಂಬಾ ವ್ಯತ್ಯಾಸ ಇದೆ. ಹಾಗೆ ಈಗ ಈ ಹೆಣ್ಮಕ್ಳನ್ನೆಲ್ಲ ರಕ್ಷಣೆ ಮಾಡುವಂತ ಕಾಯ್ದೆಗಳು ಎಲ್ಲ ಬಂದು ಅದನ್ನ ಮಿಸ್ಯೂಸ್ ಮಾಡ್ಕೊಳ್ಳುವಂಥದ್ದು ಕೂಡ ಈ ನಗರ ಪ್ರದೇಶಗಳಲ್ಲಿ ಹೊರತು ಈ ಕಾನೂನು ವ್ಯವಸ್ಥೆಗಳೆಲ್ಲ ಇನ್ನೂ ಆ ಹಳ್ಳಿಯ ಹೆಣ್ಮಕ್ಳಿಗೆ ತಲುಪಲೇ ಇಲ್ಲ. ಅವರುಗಳು ಇವತ್ತಿಗೂ ಅನುಭವಿಸ್ತಾ ಇದ್ದಾರೆ. ನಾವೀಗ ಮಾತಾಡೋದೇನು, ನಾವೀಗ ಈಗ ಪ್ರತಿಯೊಂದು ವಿಷಯದಲ್ಲಿಯೂ ನಗರಗಳಲ್ಲಿರುವಂತ ನಾವುಗಳು ಯಾವುದರ ಆಧಾರದ ಮೇಲೆ ನೋಡ್ತೇವೆ? ಇಂಟರ್ನೆಟ್ ಆಧಾರದ ಮೇಲೆ ಅಲ್ವಾ? ನಾವು ಯಾರಾದ್ರೂ ಗ್ರೌಂಡ್ಗೆ ಹೋಗಿ ಏನು ಪರಿಸ್ಥಿತಿ ಇದೆ ಅಂತ ಹೇಳಿ ನೋಡ್ತೀವ ಯಾರಾದ್ರೂ?
1: ಇಲ್ಲ.
0: ನಾವು ಇಲ್ಲಿ ನೋಡೋದು ಹೆಣ್ಮಕ್ಳೆಲ್ಲ ತುಂಬಾ ಸ್ಟ್ರಾಂಗ್, ಹೆಣ್ಮಕ್ಳೆಲ್ಲ ತುಂಬಾ ಎಲ್ಲದ್ರಲ್ಲೂ ಮುಂದ್ ಬರ್ತಾ ಇದಾರೆ, ಹೆಣ್ಮಕ್ಳಿಗೆ ಏನ್ ಕಡಿಮೆ, ಅದೆಲ್ಲ ಹಿಂದೆ ಆಯ್ತು, ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಅದಿದ್ದೆಲ್ಲ ಏನು ಇಲ್ಲ, ಇವತ್ತಿಗೆಲ್ಲ ಹೆಣ್ಮಕ್ಳು ತುಂಬಾ ಗಂಡಸರಿಗಿಂತ ಮುಂದ್ ಬರ್ತಿದ್ದಾರೆ ಅಂತ ಹೇಳಿ ನಾವು ಈ ಇಂಟರ್ನೆಟ್ ಆಧಾರಿತವಾಗಿ ನಾವು ಮಾತಾಡ್ತೇವೆ. ಇವತ್ತಿಗೂ ಇಂತಹ ಒಂದು ಮಾಡರ್ನ್ ಯುಗದಲ್ಲಿಯೂ ಕೂಡ 12 kilometers ಗಟ್ಲೆ ಒಂದು ಕೊಡಪಾನ ನೀರಿಗೆ ನಡ್ಕೊಂಡು ಹೋಗುವಂತ ಪರಿಸ್ಥಿತಿ ಇವತ್ತಿಗೂ ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಇದೆ. ಇವತ್ತಿಗೂ ಹೆಣ್ಮಕ್ಳಿಗೆ ಶೌಚಾಲಯ ಇಲ್ಲ. ಇದನ್ನೆಲ್ಲ ನಾವು ನೋಡಿದಾಗ ನಮ್ಮ ಹೆಣ್ಮಕ್ಳು ಪರಿಸ್ಥಿತಿ ಹೇಗಿದೆ, ನಾವು ಎಲ್ಲಿಯೋ ಒಂದಿಷ್ಟು ಮೂವೀಸ್ ಸೀರಿಯಲ್ಸ್ ಅಥವಾ ಸೋಷಿಯಲ್ ಮೀಡಿಯಾದಲ್ಲೂ ನೋಡಿ ಹೆಣ್ಮಕ್ಳು ತುಂಬಾ ಮುಂದ್ ಬರ್ತಿದ್ದಾರೆ, ಅವ್ರಿಗೇನ್ ಕಡಿಮೆ ಇದೆ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಇಲ್ಲ ಅಂತ ನನ್ಗೆ ಅನ್ಸುತ್ತೆ ಕೆಲವು ಸಲ. ನಮ್ಮ ಈ ಭಾರತೀಯ ಮಹಿಳೆಯರ ಸುದೀರ್ಘ ಪ್ರಯಾಣವನ್ನ ಗಮನಿಸಿದ್ರೆ ಅವಳು ಯಾವತ್ತೂ ಸೋತವಳಲ್ಲ, ಎಂತಹ ಪರಿಸ್ಥಿತಿಯಲ್ಲೂ ಕೂಡ ಸೋತಿದ್ದಾಳ ಹೆಣ್ಣು. ಇಂತ ಈಗ ಉದಾಹರಣೆಗೆ ಈಗ ಯಾವತ್ತು ತಮಾಷೆಯಾಗಿ ನಾವು ಹೇಳೋದಿದೆ, ಈ ಲಾಕ್ಡೌನ್ ಸಮಯದಲ್ಲಿ ಎಷ್ಟೋ ಜನರಿಗೆ ಸಂಪಾದನೆಯೇ ಇರಲಿಲ್ಲ, ಮನೆಯಲ್ಲೇ ಕೂತ್ಕೊಂಡಿದ್ರು ಎಲ್ರು. ಆ ಅಂತ ಸಮಯದಲ್ಲಿ ಯಾರಾದ್ರೂ ಉಪವಾಸ ಮಲಗಿದ್ದಿದ್ಯಾ? ಅದ್ ಹೇಗ್ ಸಾಧ್ಯ ಆಯ್ತು? ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ನಮ್ಮ ಹೆಣ್ಮಕ್ಳು ಯಾವಾಗ್ಲೂ ನಾವು ಹೇಳೋದುಂಟು, ಇಡೀ ದೇಶ ಸಂವಿಧಾನದ ಮೇಲೆ ನಡೆಯುತ್ತಂತೆ, ಅಲಿಖಿತ ಸಂವಿಧಾನದ ಮೇಲೆ ನಡೆಯುತ್ತೆ ನಮ್ಮ ಹೆಣ್ಮಕ್ಳ. ಇದ್ರಿಂದ ದೇಶದ ಬಜೆಟ್ ಫೈಲ್ ಆಗ್ಬೋದು, ಆದ್ರೆ ನಮ್ಮ ಮನೆ ಹೆಣ್ಮಕ್ಳ ಬಜೆಟ್ ಮಾತ್ರ ಫೈಲ್ ಆಗೋದಿಲ್ಲ ಅಂತ ಅಲ್ವಾ? ಅದ್ರ ಜೊತೆಗೆ ಇನ್ನೂ ಒಂದಿದೆ, ಒಳ್ಳೆ ಹುಡುಗಿ. ಈ ಒಳ್ಳೆ ಹುಡುಗಿ ಅಂದ್ರೆ ಏನು? ತುಂಬಾ ಹೇಳ್ತಾರಲ್ವಾ ಒಳ್ಳೆ ಹುಡುಗಿ. ಹಲೋ,
1: ಹಾ ಕೇಳ್ತಾ ಇದೆ. ನಾನು ಒಳ್ಳೆ ಹುಡುಗಿ ಅಲ್ಲ, ಹಾಗಾಗಿ ಯೋಚನೆ ಮಾಡ್ತಾ ಇದ್ದೀನಿ. ಸೊ ಅದು ನಂಗೆ ಅಪ್ಲೈ ಆಗ್ತಾ ಇಲ್ಲ. ಈಗ ಒಳ್ಳೆ ಹುಡುಗಿ ಅಂದ್ರೆ ಏನು ಅಂತ ಯಾರು ಅಂತ ನೀವೇ ಹೇಳಿ ಮ್ಯಾಮ್.
0: ಒಳ್ಳೆ ಹುಡುಗಿ, ಅವಳು ಏನು ಅವಳ ಕಷ್ಟಗಳನ್ನ ಹೇಳ್ಕೊಳ್ಳೋದಿಲ್ಲ, ಕಷ್ಟ ಆದ್ರೂ ತೋರಿಸ್ಕೊಳ್ಳೋದಿಲ್ಲ, ಯಾವಾಗ್ಲೂ ನಗ್ನಗ್ತಾ ಇರೋದು, ಎಂತ ಪರಿಸ್ಥಿತಿಯಲ್ಲೂ ಯಾರಿಗೂ ಬೈಯೋದಿಲ್ಲ, ಏನೇ ತನ್ನ ಮೇಲೆ ಏನೇ ದೌರ್ಜನ್ಯ ಆದ್ರೂ ಅದನ್ನ ಸಹಿಸ್ಕೊಂಡು ಅದಕ್ಕೆ ವಿರುದ್ಧ ಧ್ವನಿ ಎತ್ತದೆ ಎಲ್ಲ ಸಹಿಸ್ಕೊಂಡು ಹೋಗ್ತಾ ಇದ್ದಾಳಂದ್ರೆ ಅವಳು ಒಳ್ಳೆ ಹುಡುಗಿ
1: ಅಲ್ವಾ? ಹೌದು.
0: ದೊಡ್ಡ ಟ್ರ್ಯಾಪ್ ಏನ್ ಗೊತ್ತಾ ನಿಮ್ಗೆ, ಹೆಣ್ಮಕ್ಳನ್ನ ದೊಡ್ಡ ಟ್ರ್ಯಾಪ್ಗೆ ಹಾಕಿದಂತ ಹೇಳಿದ್ರೆ ಈ ತ್ಯಾಗ ಅನ್ನೋದನ್ನ ಸುಂದರವಾಗಿ ತೋರಿಸ್ತಾರೆ. ಅಂದ್ರೆ ಮಹಿಳೆ ಈಗ ಎಲ್ರಿಗಿಂತ ಬೇಗ ಹೇಳೋದು, ಲಾಸ್ಟಿಗೆ ಮಲಗೋದು, ಎಲ್ಲರ ಊಟ ಆದ ನಂತರ ತಣ್ದು ಅನ್ನ ಒಂದು ತಿನ್ನೋದು, ಎಷ್ಟು ಕೆಲಸ ಮಾಡಿದ್ರು ಅದು ಸುಸ್ತಾಯ್ತಂತ ಹೇಳಲಿಕ್ಕಿಲ್ಲ. ಇದೆಲ್ಲದಕ್ಕೂ ನಾವು ಹೆಣ್ಮಕ್ಳು ಅಂತ ಹೇಳಿದ್ರೆ ಹಾಗೆ ತ್ಯಾಗ ಮೈ ಅವರು ಹೆಣ್ಮಕ್ಳು ಅಂತ ಹೇಳಿದ್ರೆ ಅವರು ಎಷ್ಟು ನೋವಾದ್ರೂ ಕೂಡ ಅವ್ರು ಮೌನವಾಗಿ ನುಂಗ್ತಾರೆ. ಈ ತರದ ಒಂದು ಏನು ಟ್ರ್ಯಾಪ್ ಅಲ್ಲಿ ನೋಡಿ, ಸಣ್ಣಗಿರುವಾಗ ಹೆಣ್ಮಕ್ಳನ್ನ ಹೇಗ್ ಬಳಸ್ತಾರೆ,
1: ನೀನು ಒಳ್ಳೆ ಹುಡುಗಿ ತರ ಇರ್ಬೇಕು, ಗಂಡನ ಮನೆಗೆ ಹೋಗ್ತೀಯಾ
0: ಆ ತರ, ನೀನ್ ಯಾವ್ದಕ್ಕೂ ಎದುರುತ್ತರ ಕೊಡಬಾರ್ದು ಅಲ್ವಾ?
1: ಹೌದು.
0: ಯಾರು ಏನೇ ಮಾಡಿದ್ರು ನೀನ್ ಅದನ್ನ ಸಹಿಸ್ಕೊಂಡೇ ಹೋಗ್ಬೇಕು.
1: ಬೇರೆಯವ್ರ ಮನೆ ಬೂದಿ ತೆಗೋಕ್ ಹಾಪದ, ಅಲ್ಲಿ ಬೂದಿ ತೆಗೋಕ್ ಹಾಪದ.
0: ಈ ತರ ಅಂದ್ರೆ ಹೆಣ್ಮಕ್ಳಿಗೆ ಒಂದು ಈ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅದು ಒಂದು ಕಡಿಮೆ ಇರುತ್ತೆ. ಮತ್ತೆ ಈ ಎಲ್ಲ ಸಂಸ್ಕಾರ ತ್ಯಾಗ ಅನ್ನುವಂತಹ ಎಲ್ಲ ಟ್ರ್ಯಾಪ್ ಅಲ್ಲಿ ಅವಳನ್ನ ಬೀಳಿಸಿ ನೀನೇನಾದ್ರೂ ಎದುರುತ್ತರ ಕೊಟ್ಟೆ, ನಿನ್ ಮೇಲೆ ಆಗ್ತಾ ಇರೋ ಅನ್ಯಾಯವನ್ನ ನೀನು ಅನ್ಯಾಯದ ವಿರುದ್ಧವಾಗಿ ಧ್ವನಿ ಎತ್ತದೆ ಅಂತ ಹೇಳಿದ್ರೆ ನೀನ್ ಸಂಸ್ಕಾರ ಇಲ್ದವಳು ಅಂತ ಅಲ್ವಾ? ಅವಳಿಗೆ ಏನ್ ಅವಳು ಆತರ ಮಾತಾಡ್ತಿದ್ದೆ, ಒಂದ್ ಸಂಸ್ಕಾರ ಉಂಟು ಅವಳಿಗೆ ಅಂತ.
1: ಗಂಡು ಬೀರಿ
0: ಅಂತ ಹೇಳುವಂತದ್ದು ಹೀಗೆ ಅದು ಒಂದು. ಇನ್ನು ಒಂದು ನಾವು ನೋಡಿದ್ರೆ ಈ ಫೆಮಿನಿಸಂ ಇದ್ರ ಬಗ್ಗೆ ನೋಡಿದ್ರೆ, ಓಕೆ ಫೆಮಿನಿಸಂ ಎಲ್ಲೋ ಎಷ್ಟೋ ವಿಷಯಗಳಲ್ಲಿ ಒಳ್ಳೇದನ್ನ ಮಾಡಿದೆ ನಿಜ, ಆದ್ರೆ ಕೆಲವು ಹೆಣ್ಮಕ್ಳು ಈ ಫೆಮಿನಿಸಂ ಹುಚ್ಚಲ್ಲಿ ಅವ್ರ ಮೇಲೆ ಅವರಿಗೆ ಏನಾಗ್ತಾ ಇದೆ ಅಂತ ಹೇಳುವಂತದ್ದು ಕೂಡ ಅವ್ರಿಗೆ ಗೊತ್ತಿಲ್ಲ. ನೋವಿನ ತಿರುವು ಒಂದ್ ಇರುತ್ತೆ ಅವ್ರಿಗೆ, ಅವ್ರಿಗೆ ಗೊತ್ತಿಲ್ಲ ಅದು. ತಮ್ಮ ರಕ್ಷಣಾ ಕವಚವನ್ನೇ ಅವ್ರು ಕಳ್ಕೊಳ್ತಿದ್ದಾರೆ ಅಂತ ಹೇಳಿ ಅವರಿಗೆ ಗೊತ್ತೇ ಆಗ್ತಾ ಇಲ್ಲ. ಈ ವ್ಯಕ್ತಿಗತವಾದ ಅಂದ್ರೆ ಹೈಪರ್ ಇಂಡಿವಿಜುವಲಿಸಂ ಅಂತ ನಾವು ಏನ್ ಹೇಳ್ತೇವಲ್ಲ, ಇವತ್ತಿನ ಈ ಫೆಮಿನಿಸಂ ನ ಒಂದು ಭಾಗ ಅದು ಹೈಪರ್ ಇಂಡಿವಿಜುವಲಿಸಂ ಅಂತ ಇದ್ದು ಏನಾಗತ್ತೆ ಅಂತ ಹೇಳಿದ್ರೆ, ಯಾವ್ದೋ ಒಂದು ಈಗ ನಗರಗಳಲ್ಲಿ ತುಂಬಾ ಜಾಸ್ತಿ ಡಿವೋರ್ಸ್ ಕೇಸ್ಗಳೆಲ್ಲ ಜಾಸ್ತಿ ಇದೆ. ಡಿವೋರ್ಸ್ ಆದಾಗ ಅಥವಾ ಯಾವ್ದೋ ಒಂದು ಸಮಸ್ಯೆಗಳೆಲ್ಲ ಬಂದಾಗ ಅವ್ರ ಮಕ್ಕಳನ್ನ ಎತ್ಕೊಳ್ಳೋದಕ್ಕೆ ಅಥವಾ ಅವಳಿಗೆ ಒಂದು ಹೆಗಲ ಮೇಲಿಟ್ಟು ಓಕೆ ನಿನ್ಗೀಗ ತುಂಬಾ ನೋವಾಗಿದೆ, ನಿಮ್ಗೆ ನಿನ್ ನೋವನ್ನ ನಾನು ಅರ್ಥ ಮಾಡ್ಕೊಳ್ಬಲ್ಲೆ ಅಂತ ಒಂದು ಸಾಂತ್ವನ ಹೇಳೋದಕ್ಕೆ ಅಲ್ಲಿ ಯಾವ ಅಜ್ಜಿಯವರು ಇಲ್ಲ, ಯಾವ ನೆರೆಹೊರೆಯವರು ಬರೋದಿಲ್ಲ, ಸಮಾಜವೂ ಬರೋದಿಲ್ಲ. ಸತ್ಯ ತಾನೆ, ಅವಳ ನೋವನ್ನು ಅವಳೇ ಅನುಭವಿಸ್ಕೊಳ್ಬೇಕು. ವ್ಯಕ್ತಿಗತ ಸ್ವಾತಂತ್ರ್ಯ ಅನ್ನುವಂತ ಒಂದ್ ಇದ್ರಲ್ಲಿ ಓಕೆ ನಾನೀಗ ಯಾಕೆ ಬದುಕಬೇಕು ಅವನ ಜೊತೆಗೆ, ಎಲ್ಲಾ ಸಹಿಸ್ಕೊಂಡು ನಾನ್ ಯಾಕೆ ಈ ಮದುವೆಯಲ್ಲಿ ಇರ್ಬೇಕು ಅಂತ ಹೇಳಿ ಹೊರಗ್ ಬಂದಾಗ್ಲು ಅವಳು ಅವಳಿಗೆ ಸಪೋರ್ಟ್ ಮಾಡೋರು ಯಾರು ಇಲ್ಲ. ಈ ಸ್ವಾತಂತ್ರ್ಯಕ್ಕಾಗಿ ಇರುವಂತ ಹತಾಶೆ ಅನ್ನುವಂಥದ್ದು ಕೆಲವು ಸಲ ಕಹಿಯಾಗಿ ಕೂಡ ಬದಲಾಗುತ್ತೆ. ಈ ಸುಳ್ಳು ಕೇಸ್ಗಳು ಇರ್ಬೋದು, ಅದು ಸುಳ್ಳು ಕೇಸ್ಗಳನ್ನು ಈ ಫೆಮಿನಿಸಂ ವಾದದ ಅಡಿಯಲ್ಲೇ ಅದು ಬರುತ್ತೆ ಸುಳ್ಳು ಕೇಸ್ಗಳೆಲ್ಲ.
1: ಹೌದು,
0: ಅವಾಗ ಕೆಲವು ಸಲ ಈ ಹೆಣ್ಮಕ್ಳ ಮೇಲಿನ ನಂಬಿಕೆ ಮಾತ್ರ ಅದು ಇದು ಮಾಡೋದಿಲ್ಲ, ಅದು ಏನಾಗತ್ತೆ ಅಂತ ಹೇಳಿದ್ರೆ ಈ ಕುಟುಂಬ ಬರೀ ಕುಟುಂಬವನ್ನು ನಾಶ ಮಾಡೋದಿಲ್ಲ, ಕುಟುಂಬವನ್ನು ಕೂಡ ಹಾಳು ಮಾಡುತ್ತೆ. ಅದು ಈಗ ಯಾರಾದ್ರೂ ಒಂದು ಹೆಣ್ಮಕ್ಳು ಆತರ ಒಂದ್ ಕೇಸ್ ಹಾಕಿದ್ದಾರೆ ಅಂತ ಹೇಳಿದ್ರೆ ಅದು ಸುಳ್ಳು ಕೇಸೇ ಇರಬಹುದು ಅಂತ ಸಂಶಯದಿಂದ ನೋಡೋ ಹಾಗೆ ಮಾಡತ್ತೆ. ಹಾಗೆ ಇಡೀ ವ್ಯವಸ್ಥೆ ಬಗ್ಗೆ ನಮ್ಗೊಂಥರ ಜಿಗುಪ್ಸೆ ಬರೋ ಹಾಗೆ ಮಾಡತ್ತೆ. ಸರಿ, ಇದಕ್ಕೆಲ್ಲ ಬೆಲೆ ಕೊಡ್ಬೇಕಾಗಿರೋದು ಯಾರು? ಮಹಿಳೆ ಅಲ್ವಾ.
1: ಹೌದು,
0: ಇವತ್ತಿಗೂ ಒಂದು ತಿಂಗಳ ಹಿಂದಷ್ಟೇ ನಾನೊಂದು ಕೇಸ್ ಇದು ಮಾಡಿದ್ದೆ. ಯಾರ್ಯಾರ ಮನೆಯಲ್ಲಿ ಕೆಲಸ ಮಾಡಿ ಅವಳು ಜೀವನ ಹೇಗೋ ತನ್ನ ಮಕ್ಕಳನ್ನ ಮೇಲ್ ಬರ್ಬೇಕು, ಮಕ್ಕಳ ಮೇಲ್ ಬರ್ಬೇಕು, ಅದಕ್ಕಾಗಿ ಅವ್ರಿಗೆ ಎಜುಕೇಶನ್ ಕೊಡಿಸ್ಬೇಕು ಅಂತ ಅವಳು ಕಷ್ಟ ಪಡ್ತಿದ್ರೆ, ಅವಳು ಹುಡುಕ ಈಗಲೂ ಬಂದು ಹೊಡೆದು ಹೊಡೆದು ಅವಳು ಸಂಪಾದನೆ ಮಾಡಿದ ದುಡ್ಡನ್ನು ತಗೊಂಡ್ ಹೋಗ್ತಿದ್ದ. ಒಂದ್ ವೇಳೆ ಅವಳು ದುಡ್ಡು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಅವಳು ಹೆಣ್ ಮಗಳು ಒಬ್ಳು ಇದ್ದಾಳೆ ಅವಳಿಗೆ, ಅವಳಿಗೆ ಹೊಡಿತಿದ್ದ ಅವನು. ಅವಳು ಪಾಪ ನನ್ ಮಗಳು ಈಗ ಒಂದು ಕನ್ನಡ ಮೀಡಿಯಂ ಅಲ್ಲಿ ಓದಿದ್ರೆ ಅಷ್ಟು ಬೆಲೆ ಇಲ್ಲ ಅಂತ ಹೇಳಿ ತುಂಬಾ ಕಷ್ಟಪಟ್ಟು ಅವಳು ಇಂಗ್ಲಿಷ್ ಮೀಡಿಯಂಗೆ ಹಾಕಿದ್ಲು ಮಗಳನ್ನ. ಅಷ್ಟು ಇದು ಮಾಡುವಾಗ ಈ ತರ ಏನು ಗೃಹ ಕಾರ್ಮಿಕ ಅಂತ ನಾವೀಗ ಏನ್ ಹೇಳ್ತೇವಲ್ಲ, ಈ ಹೆಣ್ಮಕ್ಳನ್ನ ನಾವು ನೋಡ್ಬೇಕು ಎಲ್ಲಿ ಫೆಮಿನಿಸಂ ಇದೆ. ಫೆಮಿನಿಸಂ ಅನ್ನುವಂಥದ್ದೆಲ್ಲ ಈ ಕಾರ್ಪೊರೇಟ್ ವರ್ಲ್ಡ್ ಗಳಲ್ಲಿ ಮಾತ್ರ ತುಂಬಾ ಓದಿದ ತುಂಬಾ ಮೇಲ್ಪಂಕ್ತಿಯಲ್ಲಿರುವಂತ ಹೆಣ್ಮಕ್ಳಿಗೆ ಅನ್ವಯಿಸುತ್ತೆ ಹೊರತು ಿಗೂ ಈ ತರ ಸ್ಟ್ರಗಲ್ ಮಾಡ್ತಾ ಇರುವಂತಹ ಹೆಣ್ಣು ಮಕ್ಕಳು ಲಕ್ಷಕ್ಕೆ ಜನ ಇದ್ದಾರೆ. ಇವರಿಗೆ ಯಾವ ನಾರಿವಾದ ಕೂಡ ಹೆಲ್ಪ್ ಮಾಡೋದಿಲ್ಲ. ಅದನ್ನು ಕೂಡ ನಾವು ನೋಡ್ಬೇಕಾಗತ್ತೆ. ಯಾವುದೇ ಸ್ಯಾಲ್ರಿ ಇಲ್ಲದೆ ಯಾವ ಇದು ಇಲ್ಲದೆ ಯಾವಾಗ್ಲೂ ಲಾಸ್ಟಿಗೆ ಉಳಿದು ಹೊದ್ದು ಹೆಚ್ಚಿನದ ಬಡವರ ಮನೆ ಹೆಣ್ಮಕ್ಳನ್ನ ನೀವು ನೋಡಿ, ಲಾಸ್ಟಿಗೆ ಊಟ ಎಲ್ರೂ ಊಟ ಆದ್ಮೇಲೆ ಅವಳಿಗೆ ತಿನ್ನೋದಕ್ಕೂ ಏನು ಉಳಿದಿರೋದಿಲ್ಲ. ಕೂಡ ಅವಳು ಏನ್ ಹೇಳ್ತಾಳೆ ಗೊತ್ತಾ, ಆ ಲಾಸ್ಟ್ ಇದ್ ಯಾವ್ದೋ ಸಣ್ಣ ಸಣ್ಣ ಅಳದು ಪಳದದೆಲ್ಲ ಅವಳಿಗೆ ಉಳಿದಾಗ ಇದೇ ನನಗೆ ಇಷ್ಟ ಅಂತ ಹೇಳಿ ಅವಳು ತಿನ್ನೋದು, ಅವಳ ಎಲ್ಲ ಆಸೆಗಳನ್ನ ಬದಿಗೆ ಇಟ್ಟು ಅವಳು ಒಂದು ಮೌನವಾಗಿ ದುರಂತ ಬದುಕನ್ನು ಕಾಣ್ತಾ ಇರ್ತಾಳೆ. ತನ್ನ ಮಕ್ಕಳು, ತನ್ನ ಗಂಡ, ತನ್ನ ಅತ್ತೆ ಮಾವ, ತನ್ನ ನೆರೆಹೊರೆಯವರು ಅಂತ ಹೇಳಿ ಪ್ರತಿಯೊಬ್ಬರಿಗೂ ಕೂಡ ಅವಳು ಹೆಲ್ಪ್ ಮಾಡೋದಿರ್ಬೋದು, ಅವರಿಗೋಸ್ಕರ ದುಡಿಯೋದಿರ್ಬೋದು, ಇದೆಲ್ಲದರ ಮಧ್ಯೆ ಅವಳನ್ನ ಅವಳು ಯಾವತ್ತು ಕಂಡ್ಕೊಳ್ಳೋದೇ ಇಲ್ಲ, ಅವಳನ್ನ ಅವಳು ಮರ್ತೇ ಬಿಟ್ಟಿರ್ತಾಳೆ. ಮತ್ತೆ ಎಲ್ಲರಿಗೋಸ್ಕರ ನೀನು ಇತರರಿಗೋಸ್ಕರ ನೀನ್ ಏನಾದ್ರೂ ತ್ಯಾಗ ಮಾಡಿದ್ರೆ ಮಾತ್ರ ನಿನ್ನ ಅಸ್ತಿತ್ವಕ್ಕೊಂದು ಬೆಲೆ ಅಂತ ಹೇಳಿ ನಾವು ಒಂದು ಮಾಡಿ ಇಟ್ಟುಬಿಟ್ಟಿದ್ದೇವಲ್ಲ. ಬಾಲ್ಯದಿಂದಲೇ ನಾವು ಮಾಡಿದೇನು ಅಡ್ಡಿಲ್ಲ. ಈಗ ಒಂದು ಹುಡುಗ ಒಂದು ಹುಡುಗಿ ಎರಡು ಮಕ್ಕಳಿದ್ರೆ ಆ ಹೆಣ್ಣು ಮಕ್ಳಿಗೆ ಏನ್ ಹೇಳ್ತಾರೆ, ಆ ಹುಡುಗ ಎಷ್ಟೇ ಅವಳಿಗೆ ತೊಂದರೆ ಕೊಟ್ರು ಕೂಡ ನೀನ್ ಹೆಣ್ಣಲ್ವಾ, ನೀನ್ ಅದನ್ನೆಲ್ಲ ಹಂಗ್ ಮಾಡ್ಬಾರ್ದು, ನೀನ್ ಹೊಡಿಬಾರ್ದು, ವಾಪಸ್ ಹೊಡಿಬಾರ್ದು, ನೀನೇನ್ ಗಂಡ ಬೀರಿಯ, ಈ ತರ ನಾವು ಆ ಹೆಣ್ಣು ಅಂತ ಹೇಳಿದ್ರೆ ಎಲ್ಲವನ್ನ ಸಹಿಸ್ಕೊಳ್ಳುವವಳು, ಎಲ್ಲವನ್ನ ಎದುರು ವಾದ ಮಾಡದೆ ಅಥವಾ ವಿರೋಧ ತೋರಿಸದೆ ಎಲ್ಲವನ್ನ ಒಪ್ಕೊಳ್ಳೋಳು ಅಂತ ಹೇಳಿ ನಾವು ಬೆಳೆಸ್ಬಿಟ್ಟಿರ್ತೀವಿ ಅಲ್ವಾ.
1: ಹೌದು,
0: ಅವಳ ಒಂದು ವೈಯಕ್ತಿಕ ಒಂದು ಐಡೆಂಟಿಟಿ ಇದೆಯಾ ಅವಳಿಗೆ? ಒಂದು ಯಾವಾಗ ಒಂದು ಹೆಂಡತಿ ಅಂತ ಹೇಳಿ ಆಗ್ತಾಳೋ ಅವಳ ಒಂದು ವೈಯಕ್ತಿಕವಾದಂತಹ ಮಹತ್ವಾಕಾಂಕ್ಷೆಗಳಿರ್ಬಹುದು, ಹವ್ಯಾಸಗಳಿರ್ಬಹುದು, ಅದು ಯಾವ್ದಾದ್ರು ಇದೆಯಾ ಅವಳಿಗೆ? ಯಾವ್ದು ಕೂಡ ಎಲ್ಲವನ್ನು, ಒಂದ್ ಮಗು ಆಯ್ತು ಅಂತ ಹೇಳಿದ್ರೆ ಆ ಮಗುವಿನ ಲಾಲನೆ ಪಾಲನೆ ಶುರು ಆಯ್ತು ಅಂತ ಹೇಳಿ, ಆದ್ರೆ ಮತ್ತೆ ಅವಳ ಜೀವನದಲ್ಲಿ ಅವಳ ಆಸೆ ಆಕಾಂಕ್ಷೆಗಳು ಯಾವುದು ಕೂಡ ಅವಳ ಇದ್ರಲ್ಲಿ ಏನು ಡಿಕ್ಷನರಿಯಲ್ಲಿ ಇರೋದೇ ಇಲ್ಲ. ಎಲ್ಲ ಮಕ್ಕಳಿಗೋಸ್ಕರ ನಾನು ಯಾವ್ದೋ ಒಂದು ಇದು ಓದ್ತಾ ಇದ್ದಾಗ, ನಾನು ರಿಯಲ್ ಸ್ಟೋರಿ ಒಬ್ಬರದ್ದು ಇದು ಮಾಡ್ತಾ ಇದ್ದಾಗ ಕೇಳ್ತಾ ಇದ್ದೆ, ನನ್ಗೆ ಹೊಸ ಸೀರೆ ತಗೊಳ್ಬೇಕು ಅಂತ ಹೇಳಿ ಆಸೆ ಆದ್ರೂ ಅಯ್ಯೋ ಮಕ್ಳು ಫೀಸ್ ಕಟ್ಟೋಕೆ ಟೈಮ್ ಈಗ ಬಂತು, ಮಕ್ಳು ಫೀಸ್ ಕಟ್ಬೇಕಲ್ಲ, ಸೀರೆ ನೆಕ್ಸ್ಟ್ ತಗೊಂಡ್ರೆ ಆಯ್ತು ಅಂತ ಹೇಳಿ. ಇದು ನಾನ್ ಹೇಳ್ತಾ ಇರೋದು ಈ ತುಂಬಾ ಆಧುನಿಕ ಮೇಲ್ ಮಧ್ಯಮ ವರ್ಗದ ಜನರ ಹೆಣ್ಮಕ್ಳ ಕತೆ ಹೇಳ್ತಾ ಇರೋದಲ್ಲ, ತುಂಬಾ ಕೆಳವರ್ಗದ ಬಡ ವರ್ಗದ ಹೆಣ್ಮಕ್ಳನ್ನು ನಾವು ತಗೊಂಡಾಗ ನೋಡಿದ್ರೆ ಇಂತಹ ಕತೆಗಳು ಬೇಕಾದಷ್ಟು ಸಿಗುತ್ತೆ. ಎಲ್ಲಾ ತನ್ನ ಆಸೆ ಆಕಾಂಕ್ಷೆಗಳನ್ನು, ಹಾಗಂತ ಹೇಳಿ ಮೇಲ್ ಮಧ್ಯಮ ವರ್ಗದ ಎಲ್ಲಾ ಹೆಣ್ಮಕ್ಳು ಸುಖವಾಗಿದ್ದಾರೆ ಅಂತ ಹೇಳಿ ಅರ್ಥ ಅಲ್ಲ. ಅವರು ಕೂಡ ಒಂದಲ್ಲ ಒಂದು ತ್ಯಾಗ ಮಾಡ್ಕೊಂಡೇ ಜೀವನ ನಡೆಸ್ತಾ ಇರ್ತಾರೆ. ಮತ್ತೆ ತುಂಬಾ ಮೇಲ್ವರ್ಗದ ಹೆಣ್ಮಕ್ಳನ್ನು ನೀವು ತಗೊಂಡ್ರು ಕೂಡ ಈ ವೈಯಕ್ತಿಕವಾದಂತಹ ಒಂದು ಹವ್ಯಾಸಗಳಿರ್ಬೋದು, ಮಹತ್ವಾಕಾಂಕ್ಷೆಗಳಿರ್ಬೋದು, ಅವುಗಳ ತ್ಯಾಗ ಅಂತೂ ಮಾಡೇ ಮಾಡಿರ್ತಾರೆ ಅವ್ರು. ಒಂದು ಮದ್ವೆ ಆಯ್ತು, ಮಕ್ಕಳಾದ್ರು ಅಂತ ಹೇಳಿ ಆದ್ಮೇಲೆ ಅವಳ ಎಲ್ಲಾ ಒಂದು ಆಕಾಂಕ್ಷೆಗಳು ಮೂಲೆ ಗುಂಪಾಗೋದು ಪ್ರತಿಯೊಂದು ಹಂತದ ಮಹಿಳೆಯರಲ್ಲೂ ಕಾಣ್ಲಿಕ್ಕೆ ಸಿಗುತ್ತೆ. ಓಕೆ, ಒಂದ್ ಮನೆಯಲ್ಲಿ ಈಗ ಒಂದು ಬಟ್ಟೆ ಮಡ್ಚೋದ್ರಿಂದ ಹಿಡಿದು ಟಿಫಿನ್ ಇದು ಮಾಡೋದ್ರಿಂದ ಹಿಡಿದು ಯಾರಿಗೆ ಏನ್ ಮಾತ್ರೆ ಕೊಡ್ಬೇಕು ಅನ್ನೋದ್ರಿಂದ ಹಿಡಿದು ಪ್ರತಿಯೊಂದನ್ನು ಕರ್ತವ್ಯ ಅನ್ನುವಂತ ಹಣೆ ಪಟ್ಟಿ ಕಟ್ಟಿ ಅವಳು ಮಾಡ್ಬೇಕಾಗತ್ತೆ. ಅದು ಆರ್ಥಿಕವಾಗಿರ್ಬೋದು, ಭಾವನಾತ್ಮಕವಾಗಿರ್ಬೋದು, ಅದಕ್ಕೆ ಯಾವುದು ಮೌಲ್ಯ ಇರೋದಿಲ್ಲ. ಆ ಮೌಲ್ಯ ಇಲ್ಲದೆ ಅವಳು ಕೆಲಸ ಮಾಡ್ಬೇಕಾಗತ್ತೆ. ಮನೆಯಲ್ಲಿ ಒಂದು ಗಂಡನಿಗೆ ಏನಾದ್ರೂ ಹುಷಾರಿಲ್ಲ ಅಂತ ಹೇಳಿ ಆದ್ರೆ ಹೇಗಾಗಿರುತ್ತೆ? ಅಪ್ಪ ಅವನಿಗೆ ಹುಷಾರಿಲ್ಲ, ಇಡೀ ಮನೆ ಅವನ ಹಿಂದೆ ಇರುತ್ತೆ, ಹುಷಾರಿಲ್ಲ ನೋಡ್ಕೊಳ್ಬೇಕು ಅಂತೇಳಿ. ಓಕೆ, ಅವಳು ಒಂದ್ ಮಗುವಿಗೆ ಹುಷಾರಿಲ್ಲ ಅಂತ ಹೇಳಿ ಆದ್ರೆ ಹೇಗಿದಾಗುತ್ತೆ? ಸರಿ, ಅಮ್ಮನ್ಗೆ ಹುಷಾರಿಲ್ಲ ಜ್ವರ ಬಂತು ಅಂತ ಹೇಳಿ ಆದ್ರೆ ಅವಳು ಒಂದು ಕ್ರೋಸಿನ್ ಮಾತ್ರೆ ನುಂಗಿ ತಲೆಗೊಂದು ಪಟ್ಟ ಕಟ್ಕೊಂಡು ಮತ್ತೆ ಅಡಿಗೆ ಒಲೆ ಮೇಲೆ ನಿಲ್ಲೋದೆ ಅವಳು. ಅವಳು ಮಲ್ಕೊಳ್ಳೋ ಹಾಗಿದ್ಯಾ? ಮನೆಯ ಇತರ ಸದಸ್ಯರ ಹಾಗೆ ಅವಳು ಅದೇ ರೀತಿ ರೆಸ್ಟ್ ತಗೊಳ್ಳೋದಕ್ಕೆ ಅಥವಾ ಅವಳು ಮಲ್ಕೊಳ್ಳೋದಕ್ಕೆ ಅವಳ ಆರೈಕೆಗೆ ಎಲ್ಲರೂ ನಿಲ್ಲೋದಿದ್ಯಾ? ಎಲ್ಲಾದ್ರೂ ಏನೂ ಒಂದು ರೆಸ್ಟ್ ಇಲ್ದೆ ಪ್ರತಿ 24 ಗಂಟೆ ಕೆಲಸ ಮಾಡುವಂತವಳು ಅವಳೆ. ಇದಕ್ಕೆ ಒಂದು ಅಡ್ವರ್ಟೈಸ್ ಒಂದ್ ಏನೋ ಒಂದು ಶಾರ್ಟ್ ಇದ್ ಮೂವಿ ಟೈಪ್ ಏನೋ ಇದು ಮಾಡಿದ್ರು ಒಂದು ಟಿವಿಯಲ್ಲಿ, ನಾನು ಅದು ನೋಡಿದ್ದೆ. ಇಂಟರ್ವ್ಯೂಗೆ ಅರ್ಜಿ ಕರೆದಿರ್ತಾರೆ, ಯಾವ್ದೋ ಒಂದು ದೊಡ್ಡ ಕೆಲ್ಸದ್ದು ಇದಕ್ಕೆ ಅರ್ಜಿ ಕರೆದಿರ್ತಾರೆ. ಅದ ತುಂಬಾ ಜನ ಅದಕ್ಕೆ ಅಪ್ಲಿಕೇಶನ್ ಹಾಕಿರ್ತಾರೆ, ಇಂಟರ್ವ್ಯೂ ಮಾಡ್ತಾರೆ ಅವರು. ಇಂಟರ್ವ್ಯೂ ಮಾಡೋವಾಗ ಅವ್ರು ಹೇಳ್ತಾರೆ, ನೋಡಿ ನಿಮ್ದು ಈ ಕೆಲ್ಸ ಏನಿದೆಯಲ್ಲ ಇದು ತುಂಬಾ ರೆಸ್ಪಾನ್ಸಿಬಲ್ ಜಾಬ್, ಇದಕ್ಕೆ ನೀವು ವೈದ್ಯಾಧಿಕಾರಿಯಾಗಿ ಕೆಲ್ಸ ಮಾಡ್ಬೇಕಾಗತ್ತೆ, ನಿಮ್ಗೆಲ್ಲ ಮಾತ್ರೆಗಳದ್ದು ಅದ್ರದ್ದು ಇದ್ರದ್ದೆಲ್ಲ ನಾಲೆಜ್ ಇರ್ಬೇಕಾಗತ್ತೆ, ಸೇವೆ ಫಿಸಿಯೋಥೆರಪಿ ಅದಿದೆಲ್ಲ ನಾಲೆಜ್ ಇರ್ಬೇಕಾಗತ್ತೆ, ಆಮೇಲೆ ಡೇ ಅಂಡ್ ನೈಟ್ ಕೆಲಸ ಮಾಡ್ಬೇಕಾಗತ್ತೆ, ಅದೆಲ್ಲ ನೀವು ಬರೀ ಡೇ ಅಂತ ಹೇಳಿ ಮಾತ್ರ ಅಲ್ಲ, ನೈಟ್ ಶಿಫ್ಟ್ ಮಾಡೋದಕ್ಕೂ ಡೇ ನೈಟ್ ಎರಡೂ ಶಿಫ್ಟ್ ಕೆಲಸ ಮಾಡೋದಕ್ಕೂ ನೀವು ರೆಡಿ ಆಗಿರ್ಬೇಕು. ಆಮೇಲೆ ಸರಿ ಹಾಗಾದ್ರೆ ವಾರಕ್ಕೊಂದು ರಜೆ ಇರುತ್ತಲ್ವಾ ಅಂತ ಹೇಳಿದಾಗ, ಇಲ್ಲ ವಾರಕ್ಕೊಂದು ದಿನ ಅಲ್ಲ, ಯಾವ ರಜೆನೂ ಇರೋದಿಲ್ಲ, ಹಬ್ಬ ಹರಿದಿನ ಈಗ ಬಂದ್ರೆ ಕೆಲಸ ಎಲ್ಲ ಡಬಲ್ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ಇದೇನು ವೀಕ್ಲಿ ಹಾಲಿಡೇಸ್ ಇಲ್ಲ, ಹಬ್ಬ ಹರಿದಿನಕ್ಕೂ ಹಾಲಿಡೇಸ್ ಇಲ್ಲ, ವರ್ಷಕ್ಕೊಂದು ಹಾಲಿಡೇಸ್ ಇಲ್ಲ, ಹಗಲು ರಾತ್ರಿ ಶಿಫ್ಟ್ ಅಲ್ಲಿ ಇದು ಮಾಡ್ಬೇಕು, ಮ್ಯಾನೇಜರ್ ಆಗಿ ಕೆಲಸ ಮಾಡುವ ನಾಲೆಜ್ ಇದ್ದಿರ್ಬೇಕು, ಮೆಡಿಸಿನ್ಗಳ ನಾಲೆಜ್ ಇದ್ದಿರ್ಬೇಕು, ಎಲ್ಲದೂ ಇದ್ದಿರ್ಬೇಕು ಅಂತ ಹೇಳಿ, ಎಕನಾಮಿಸ್ಟ್ ಆಗಿರ್ಬೇಕು ನೀವು ಅಂತ ಹೇಳಿ ಇದೆಲ್ಲ ಇದ್ ಮಾಡಿದ್ಮೇಲೆ ಸ್ಯಾಲ್ರಿ ಎಷ್ಟು ಆಫರ್ ಮಾಡ್ತೀರಾ ಅಂತ ಕೇಳ್ತಾರೆ ಅವರು. ಸ್ಯಾಲ್ರಿ ಏನೂ ಇಲ್ಲ ಅಂತ ಹೇಳ್ತಾರೆ. ಈ ಕೆಲ್ಸಕ್ಕೆ ತಲೆ ನಮ್ಗೆ ತಲೆ ಕೆಟ್ಟಿದ್ಯಾ ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಯಾಕೆ ನಿಮ್ ಮನೇಲಿ ನಿಮ್ ಅಮ್ಮ ಇಲ್ವಾ ಈ ಕೆಲ್ಸ ಎಲ್ಲ ಮಾಡ್ಕೊಂಡು ಅಂತ. ಅಂದ್ರೆ ಯಾವ ಒಂದು ಸ್ಯಾಲ್ರಿ ಇಲ್ಲದೆ ಒಂದು ರಜೆ ಇಲ್ಲದೆ ಕೆಲ್ಸ ಮಾಡೋದು ಅಂತ ಹೇಳಿದ್ರೆ ಆ ಹೆಣ್ಣು ಮಾತ್ರ ಅಂತ.
1: ಕರೆಕ್ಟ್ ಆಗಿ ಹೇಳಿದ್ರೆ ಆ ಹೆಣ್ಣಿಗೆ ರಜೆಯೂ ಇಲ್ಲ, ಸಂಬಳವೂ ಇಲ್ಲ, ಮತ್ತೆ ಅವರ ಕೆಲಸವನ್ನ ಯಾರು ವ್ಯಾಲ್ಯೂ ಅಷ್ಟು ಮಾಡೋದಿಲ್ಲ. ಅಂದ್ರೆ ಬೆಳಿಗ್ಗೆ ಕೆಲಸಕ್ಕೆ ಹೋದವರು ಸಂಜೆ ಮನೆಗೆ ಬಂದು ನಿಂದಿನ್ನೂ ಅಲ್ಲೇ ಮರತ್ಯ, ನಿಂದೊಂದು ಆಪದೇ ಅಲ್ಲ, ಎಷ್ಟೊತ್ತಿಗೂ ನಿಂದಿದೆ ಅಂತ ಅದನ್ನ ಮತ್ತು ಕೆಳಗಾಗಿ ಅಂದ್ರೆ ನಿಕೃಷ್ಟವಾಗಿ ಮಾತಾಡಿದ್ ಬಿಟ್ರೆ, ಎಷ್ಟು ಕೆಲಸ ಮಾಡಿದೀಯಾ, ನಿನ್ನಿಂದ ಇಷ್ಟು ಕೆಲಸ ಆಯ್ತಂತೆಲ್ಲ ಹೇಳುದು ತುಂಬಾ ಅಪರೂಪ.
0: ಈಗ ನೋಡಿ ಎಷ್ಟೋ ಸಲ ಈ ಹೆಣ್ಮಕ್ಳು ಬೇರೆಯವರು ಊಟ ಮಾಡಿದ ಮೇಲೆ ಉಳಿದಿದ್ದನ್ನು ತಿನ್ನೋದು, ಸರಿಯಾಗಿ ನ್ಯೂಟ್ರಿಷನ್ ಅವಳಿಗೆ ಇರೋದಿಲ್ಲ, ಮತ್ ಅವಳಿಗೆ ಏನಾದ್ರು ಒಂದ್ ನೋವಾಯ್ತು, ಕಾಲ್ ನೋವಾಯ್ತು, ಗಂಟು ನೋವಾಯ್ತು, ಮತ್ತೊಂದಾಯ್ತು ಅಂತ ಹೇಳಿದ್ರೆ ಅವಳು ನಿರ್ಲಕ್ಷ್ಯ ಮಾಡ್ತಾಳೆ. ಡಾಕ್ಟರ್ ಹತ್ರ ಹೋದ್ರೆ ಸುಮಾರು ದುಡ್ಡು ಖರ್ಚಾಗ್ತು, ದುಡ್ಡು ಖರ್ಚಾದ್ರೆ ಮತ್ತೆ ಮನೆಯಲ್ಲೆಲ್ಲ ಬೇರೆ ಇದಕ್ಕೆಲ್ಲ ಹಣ ಬೇಕಾಗತ್ತಂತ ಹೇಳಿ ಅವಳು ಅದನ್ನ ಮುಂದೂಡಿ ಅವಳಿಗೊಂದು 50-60 ವರ್ಷ ಆಗುವಾಗ ಏನಾಗುತ್ತೆ, ಎಲ್ಲ ಕಾಯಿಲೆಗಳು ಅವಳನ್ನು ದಾಳಿ ಮಾಡೋದಕ್ಕೆ ಶುರು ಆಗುತ್ತೆ. ಯಾಕಂತ ಹೇಳಿದ್ರೆ ಅವಳು ಈ ಇಷ್ಟು ವರ್ಷ ತನ್ನ ದೇಹವನ್ನ ನೋಡ್ಕೊಳ್ಳೋದನ್ನ ಮರ್ತು ಬಿಟ್ಟಿರ್ತಾಳೆ ಅವಳು.
1: ಹೌದು
0: ಅಲ್ವಾ? ಇದು ಒಂದು ಬದಿಯಿಂದ ಅದಾಯ್ತು, ಜೊತೆಗೆ ಎಲ್ಲ ಒಂದು 50-60 ವರ್ಷ ಆಗುವಾಗ ನೋಡಿ, ಇವತ್ತು ಮಕ್ಕಳೆಲ್ಲ ಸ್ವಲ್ಪ ದೊಡ್ಡವರಾದ್ರು ಅಂತ ಹೇಳಿದ ತಕ್ಷಣ ಎಜುಕೇಶನ್ಗೋ ಜಾಬ್ಗೋ ಅಂತ ಹೇಳಿ ಎಲ್ಲ ಮನೆ ಬಿಟ್ಟು ಹೋಗುವವರೇ ಇರೋದು. ಆವಾಗ ಅವಳಿಗೆ ಒಂಟಿತನ ಕಾಡೋದಕ್ ಶುರು ಆಗುತ್ತೆ. ಸರಿ, ಏನೋ ಒಂದ್ ಮಾಡುವ ಅಂತ ಹೇಳಿದ್ರೆ ಆ ದೇಹದ ಆರೋಗ್ಯ ಕೂಡ ಹದಗೆಟ್ಟಿರುತ್ತೆ ಅಷ್ಟೊತ್ತಿಗಾಗ್ಲೆ. ಇವತ್ತು ನಮ್ಮ ಭಾರತೀಯ ಮಹಿಳೆಯರಲ್ಲಿ ಮೂಳೆ ಸವೆತ, ರಕ್ತಹೀನತೆ, ತೀವ್ರವಾದಂತ ಮಾನಸಿಕ ಖಿನ್ನತೆ ಅನ್ನುವಂಥದ್ದು ತುಂಬಾ ಸಾಮಾನ್ಯ ಆಗಿದೆ ಇವತ್ತು. ಯಾಕೆ ಅಂತ ಹೇಳಿದ್ರೆ ಅವಳು ಅವಳಿಗೋಸ್ಕರ ಯಾವತ್ತು ಕೇರ್ ಮಾಡ್ಕೊಂಡೇ ಇರೋದಿಲ್ಲ ಅವಳು.
1: ಕರೆಕ್ಟ್. ಆಯ್ತು ಮೇಡಮ್, ಈಗ ಸದ್ಯಕ್ಕೆ ಸಮಯ ಆಗಿರೋದ್ರಿಂದ ಈ ಮಾತನ್ನ ಇಲ್ಲಿಗೆ ಮುಗಿಸೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಮಾತಾಡುವ. ಇದು ಮನೆ ಮನೆ ಹೆಣ್ಮಕ್ಕಳ ಕತೆ ಅದಾ. ಹಾಗೆ ಗಂಡಸ ನೀವು ಬೇಜಾರು ಮಾಡ್ಕೋಬೇಡಿ, ನಾವೆಂತ ಕಷ್ಟಪಡುದಿಲ್ಲ ಅಂತ. ಖಂಡಿತವಾಗ್ಲೂ ನೀವು ತುಂಬಾ ಕಷ್ಟಪಟ್ಟದ್ದಕ್ಕೆ ನಾವೆಲ್ಲ ಇವತ್ತು ಇಷ್ಟಾದ್ರೂ ಇಪ್ಪುದು. ಆದ್ರೆ ಎಷ್ಟೊಂದು ಸಂದರ್ಭಗಳಲ್ಲಿ ಗಂಡಸರು ಜವಾಬ್ದಾರಿ ನುಣುಚ್ಕೊಳ್ತಾರೆ, ಹೆಣ್ಮಕ್ಕಳು ನುಣುಚ್ಕೊಳ್ಳೋ ಸಂದರ್ಭ ಇತ್ತು ಅಲ್ದ ಸ್ವರ್ಣ ಮೇಡಮ್?
0: ಹೌದು
1: ಅಲ್ಲ. ಸೊ ಇದ್ರ ಬಗ್ಗೆ ನಾವು ಇನ್ನಷ್ಟು ಮಾತಾಡುವ ಮುಂದಿನ ಸಂಚಿಕೆಯಲ್ಲಿ. ಅಡ್ಡಿಲ್ಲಲ್ಲ?
0: ಓ ಖಂಡಿತ, ಯಾಕಂದ್ರೆ ಹೆಣ್ಣು ಅನ್ನೋದ್ರ ಬಗ್ಗೆ ಮಾತಾಡಕ್ ಹೋದ್ರೆ ಬೇಕಾದಷ್ಟಿದೆ. ಇನ್ನೊಮ್ಮೆ ಮತ್ತೆ ವಿಸ್ತಾರವಾಗಿ ಮಾತಾಡೋಣ
1: ಮುಂದಿನ ಸಂಚಿಕೆಯಲ್ಲಿ. ಅಕ್ಕ ಸರಿ, ಧನ್ಯವಾದಗಳು ಸ್ವರ್ಣ ಮೇಡಮ್ ಅವರಿಗೆ. ಇಷ್ಟೋ ತನಕ ನೀವು ನಮ್ಮ ಪ್ರಿಯ ಮನಸ್ಸೆಯಲ್ಲಿ ನಿಮ್ ಮಾತಂದ್ರೆ ಮಾತು ಎಲ್ಲರೂ ಹೇಳಿದ್ರೆ ತುಂಬಾ ಲೈಕ್ ಇತ್ತು ಈ ಕಾರ್ಯಕ್ರಮ ಅಂತ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮೊಟ್ಟಿಗೆ ಈ ಪ್ರಿಯ ಮನಸ್ಸಲ್ಲಿ ಮಾತಾಡೋದಕ್ಕೆ. ಪ್ರಿಯ ಕೇಳುಗರೆ, ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಪ್ಪ. ನೀವು ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ತೆ ಸಿಕ್ವಕ್ಕ.

Venga.

ಬನ್ನಿ ಬನ್ನಿ ಬನ್ನಿ ಬನ್ನಿ ಬೈಲಲ್ಲಿ ಪಪ್ಪ ಕೇಳಿ ಮೆಹಂದಿ ಮನೆ ಬಂದ್ಕೊಂಡು ಕುಡಿಕೆ ಎಂತದ ಬನ್ನಿ ಬನ್ನಿ ಬನ್ನಿ ಬನ್ನಿ ಬನ್ನಿ ಬನ್ನಿ ಬನ್ನಿ ಮಾರ.

ಊಟ ಎದ್ರ ಮನೆ ಬಗ್ಗಿ ಊಟ ಹಿಂದಿನ ಮನೆ ಆಟದೂಟ ಹಾಯ್ ಪೊನಿಯೆ ಉಂಬು ಕೊಪ್ಪ ಹಾಯ್ ಬನಿಯೇ ಉಂಬು ಕೊಪ್ಪ ಮನಿ ಮಾರೋ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಮೊದಲ ಕತೆ ಎಂಬ ಕಿರುಚಿತ್ರದ ಉತ್ತಮ್ ಸಾರಂಗ್ ಅವರು ಸಂಗೀತ ನೀಡಿರುವ, ನಮ್ಮ ಕಾಲೇಜಿನ ವಿದ್ಯಾರ್ಥಿ ನಿರಂಜನ್ ಅವರು ಸಾಹಿತ್ಯ ನೀಡಿರುವ, ಉತ್ತಮ್ ಸಾರಂಗ್ ಮತ್ತು ಭವ್ಯಶ್ರೀ ಬಂಡಿಮಠ ಅವರು ಹಾಡಿರುವ ಹಾಡು.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಹೇ ಲಕ್ಷ್ಮಣ, ಎಂತ ಗಡ ಮರ್ತಿದ್ಯಾ? ಎಂತೈತ್ ಗಡ, ಅಬ್ಬಿ ಎಂಬ ಕೂಳಾಕ್ಲಿಲ್ಲ, ಅಪ್ಪಾಯಿ ಖರ್ಚಿ ದುಡ್ಡು ಕೊಡ್ಲಿ.
1: ಅದಲ್ಲ ಮಗ, ನಾನು ಹೆಣ್ಣ ಬಿಟ್ಟಿಗೆ ಹೋಯ್ತು ಮಗ.
0: ಈಗಂತ ಹೆಣ್ ಬಿಟ್ಟಿಗೆ ಹೋಯ್ತಾ? ಈಗಳಿನ ಹೆಣ್ಗಳೇ ಅಷ್ಟೇ, ಅವಳಿಗೆ ಬೇಕಾ ತೈಸಿ ಕೊಡ್ತೀರಿ ಬಿಟ್ಟಿಗೆ ಹೋದಾಳ, ಅವಳಂತೂ ಕೇಂದ್ರಳ, ನೀನ್ ಅದನ್ನ ತೈಸಿ ಕೊಡ್ಲ, ಅದಕ್ಕೆ ಹೆಣ್ ಬಿಟ್ಟಿಗೆ ಹೋಯ್ತು.
1: ಮಗ, ಅವಳಿಗೋಸ್ಕರ ನಾ ಎಂತೆಲ್ಲ ಮಾಡಿದೆ ಗೊತ್ತಾ? ಅವಳು ಕೆಫೆಗೋಯಿ ಕ್ಯಾಪಿಚಿನ ತೆಗಿಸಿ ಕೊಡಂದಾಳ, ನಾನು ಗಾಯಿ ಹಣ್ಣು ಕಿಮ್ಚಿ ಜ್ಯೂಸ್ ಮಾಡಿ ಕೊಟ್ಟೆ. ಅವಳು ಹೀಲ್ಸ್ ಮೆಟ್ಟ ಬೇಕನ್ನೇಳಿ ಹೇಳ್ದಾಳ, ನಾನು ಕುಂದಾಪುರ ಸಂತೆಗೆ 150 ರೂಪಾಯಿ ಜೋಡಿ ಮೆಟ್ ತೆಗಿಸಿ ಕೊಟ್ಟೆ. ಅವಳು ಡೈರಿ ಮಿಲ್ಕ್ ಇಟ್ಟಿಗೆ ಹೆಂಡಾಳ, ನಾನು 8 ಅಣಿ ಕಚ್ಚೆ ಮ್ಯಾಂಗೋ ತೆಗಿಸಿ ಕೊಟ್ಟೆ. ಇಷ್ಟೆಲ್ಲ ಮಾಡಿಯು ಅವಳು ನನ್ನ ಬಿಟ್ಟಿಗೆ ಅಪ್ಪು ಸರಿಯ ಮಗ.
0: ಏ ಲಕ್ಷ್ಮಣ, ನಿಂಗೊಂದ್ ಮಾತು ಹೇಳ್ತಿ ಕೇಣ. ಮಳೆಗಾಲದ ಬಿಸಿಲು ನಂಬಿ ಚಡ್ಡಿ ಒಣಸಿ ಚಡ್ಡಿ ಚಂಡಿ ಯಾರ ತಪ್ಪು ಮಾಡಿದಲ್ಲ ಮಗ, ಆ ಬಿಸಿಲನ್ನ ನಂಬಿ ಚಡ್ಡಿ ಒಣಸ್ದನ.
2: ಏ ಬೊಬ್ಬರ್ಯಾ.

0: ಹೇ ಲಕ್ಷ್ಮಣ, ಎಂತ ಗಡ ಮರ್ತಿದ್ಯಾ? ಎಂತೈತ್ ಗಡ ಅಬ್ಬಿ ಎಂಬ ಕೂಳ ಹಾಕ್ಲಿಲ್ಲ, ಅಪ್ಪ ಕರ್ಚಿ ದುಡ್ಡು ಕೊಡ್ಲಿ.
1: ಅದಲ್ಲ ಮಗ, ನಾನು ಹೆಣ್ಣ ಬಿಟ್ಟಿಗೆ ಹೋಯ್ತ ಮಗ.
0: ಈಗಂತ ಹೆಣ್ಣು ಬಿಟ್ಟಿಗೆ ಹೋಯ್ತಾ? ಈಗಳಿನ ಹೆಣ್ಗಳು ಎಷ್ಟಿಯಾ, ಅವಳಿ ಬೇಕ ತೈಸಿ ಕೊಡ್ತೀರಿ ಬಿಟ್ಟಿಗೆ ಹೋದಾಳ, ಅವಳಂತೂ ಕೇಂದ್ರ ಹೇಳ, ನೀನ್ ಅದನ್ನ ತೈಸಿ ಕೊಡ್ಲ, ಅದಕ್ಕೆ ಹೆಣ್ಣು ಬಿಟ್ಟಿಗೆ ಹೋಯ್ತ
1: ಮಗ? ಅವಳಿಗೋಸ್ಕರ ನಾ ಎಂತೆಲ್ಲ ಮಾಡಿದೆ ಗೊತ್ತಾ? ಅವಳು ಕೆಫೆಗೋ ಈ ಕ್ಯಾಪಿಚಿನ ತೈಸಿ ಕೊಡಂದಾಳ, ನಾನು ಗಾಯ ಹೆಣ್ಣು ಕಿಮ್ಚಿ ಜ್ಯೂಸ್ ಮಾಡಿ ಕೊಟ್ಟೆ. ಅವಳು ಹೀಲ್ಸ್ ಮೆಟ್ಟು ಬೇಕನ್ನೇಳಿ ಹೇಳ್ದಾಳ, ನಾನು ಕುಂದಾಪುರ ಸಂತೆಗೆ 150 ರೂಪಾಯಿ ಜೋಡಿ ಮೆಟ್ ತ್ಯಾಕ್ಸಿ ಕೊಟ್ಟೆ. ಅವಳು ಡೈರಿ ಮಿಲ್ಕ್ ಕಿಟ್ಟಿಗೆ ಹೆಂಡಾಳ, ನಾನು 8 ಕಚ್ಚೆ ಮ್ಯಾಂಗು ತ್ಯಾಕ್ಸಿ ಕೊಟ್ಟೆ. ಇಷ್ಟೆಲ್ಲ ಮಾಡಿಯೂ ಅವಳು ನನ್ನ ಬಿಟ್ಟಿಗೆ ಅಪ್ಪು ಸರಿಯ ಮಗ?
0: ಹೇ ಲಕ್ಷ್ಮಣ, ನಿಂಗೊಂದು ಮಾತು ಹೇಳ್ತಿ ಕೇಳ. ಮಳೆಗಾಲದ ಬಿಸಿಲು ನಂಬಿ ಚಡ್ಡಿ ಒಣಸಿ ಚಡ್ಡಿ ಚಂಡಿ ಯಾರೆ, ತಪ್ಪು ಮಳಿದಲ್ಲ ಮಗ, ಆ ಬಿಸಿಲನ್ನ ನಂಬಿ ಚಡ್ಡಿ ಒಣಸ್ದನದ.
2: ಏ ಬೊಬ್ಬರ್ಯಾ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಪ್ರಿಯ ಕೇಳುಗರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತ. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು. ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು. ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡಕ್ಕೇನ್ಮೇಲೆ ಖಂಡಿತ ನಿಮ್ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕರ್ ಕಾಣಿ ಅಲ್ಲಲ್ಲ ಕೇಣಿ.

ಈ ಹಾಡು ಪುರಂದರದಾಸರ ರಚನೆಯಲ್ಲಿ, ಹಾಡಿದವರು ಭೃಂಗಾಕೆ ಉಡುಪ ಮತ್ತು ತಬ್ಲಾದಲ್ಲಿ ವರಪ್ರಸಾದ ಎಂ ಬಿಜೂರು.

ರವಿ ಬಸ್ರೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೂ.

0: ಕೊಡಿ ಜಾಬ್ ಬಿಸಾಕಿ ಕುಂದಾಪುರ ಕನ್ನಡ ಮಾತಾಡಿ.
1: ಜಿರಿ ಭಟ್ಟ ಕೆಕ್ಕಾರು ಅವರ ಸಾಹಿತ್ಯ ರಚನೆಯಲ್ಲಿ, ಗೌರೀಶ್ ಯಾಜಿ ಕೂಜಳ್ಳಿ ಇವರ ಸಂಗೀತದಲ್ಲಿ ಈ ಹಾಡನ್ನ ಹಾಡ್ತಾ ಇದ್ದಾರೆ ಭೃಂಗ ಅವರು, ಮತ್ತು ತಬಲಾದಲ್ಲಿ ವರಪ್ರಸಾದ್ ಎಂ ಬಿಜೂರು. ಬನ್ನಿ ಕೇಳೋಣ.

0: ಅಲೆಂಗ್ಸೆ ನಿನ್ ಕಣ್ಣಂತೆ ನೆತ್ತಿ ಮೇಲೆ ಇಟ್ಕೊಂಡಿದ್ಯಾ? ನಾ ಬೆಳಿಗ್ಗೆ ಬೇಗ ಎತ್ಕ ಬಂದ್ಕ ಗೆದ್ದಿ ಕಡು ಕಟ್ಟಿಕೆವ್ರೆ, ನೀ ಬಂದ್ ಬಿಡ್ಸುದ? ಅಲ್ಲ ನಮ್ಮನೆ ಗೆದ್ದಿ ಹಾಕದ್ ಬೀಜ ಎಲ್ಲ ಕೊಳಿಲಿ ಅಂದಿಕ್ಯಾ?
1: ಅಲ್ಲ ಹೆಂಗ್ಸೆ, ಬೀಜ ಕೊಳಿತಂದೇಳಿ ನಾನೆಂತ ನೀರ್ ಕುಡುಕತ್ತ? ಮಳಿ ಬಂದದ್ ನೀರ್ ಕೆಳ ಹೋಗ್ಬೇಡ್ದ ಹಂಗಾರೆ. ಅಲ್ಲ ನಮ್ಮನೆ ಗೆದ್ದೆಗೆಂತ ಸುರಂಗ ಮಾಡಿದ ನಿನ್ ಗಂಡ?
0: ಕನ್ಸು ಶಿಲಾ, ನನ್ ಗಂಡನ್ ಸುದ್ದಿ ಬರ್ಬೇಡ, ದೇವ್ರ ಕಣ್ಣಾಗಿದ್ ಗಂಡಸಿನ ಬಗ್ಗೆ ಮಾತಾಡಿ ಒಳ್ಳೆದಿಲ್ಲ ನಿಂಗೆ.
1: ಅದ್ಕೆ ನಿನ್ನ ದೇವ್ರ ದಿನ ಸಾಯಂಕಾಲ ಬಾರಿಗೆ ನೈವೇದ್ಯ ತಕ್ಕಂಕ್ ಹೋಗ್ದೇನು? ಅಲ್ಲ
0: ಬಾರಿಗಾರು ಒಬ್ರು ಆದ್ರೆ ಆಚೆಗಾರು ಒಬ್ರಲ್ಲ, ನಿಂಗೆಂತ ಕದಲ್ಲ
1: ನಂಗೆಂತ ಕೇಳ್ರಿ?
2: ಅಯ್ಯಬ್ಬೆ, ಅಲ್ಲ ಹೆಂಗ್ಸ್ರೆ ನಾಚಿಕೆ ಆತಿಲ್ಲ ನಿಮ್ಗೆ? ಬೆಳ್ ಬೆಳಿಗ್ಗೆ ಗೆದ್ದೆ ನಿತ್ಕ ಉಯ್ಕಂತ್ರಿ ಅಲ್ಲ, ಕಂಡರಿ ಅಂತ ಅನ್ಕಂತಿಲ್ಲ? ಅಲ್ಲ ನಂಗ್ ಬ್ಯಾಡ್ದಿದ್ದ ಆರು ನರ್ಮನೇರಲ್ಲ ಅಂತ ಹೇಳುದಷ್ಟೇ.
0: ಅಲ್ಲ ಗಿರ್ಜಾ, ಇಲ್ ಕಾಣ, ನಾ ಬೀಜ ಹಾಕಿ ಕಡು ಕೊಟ್ಟಿಕ್ಕೆ ಹೋಯ್ದೆ, ಇವ್ಳು ಬಂದ್ ಬಿಡ್ಸ್ಲಕ್ಕ ಮೊದ್ಲೇ ಈ ವರ್ಷ ಬ್ಯಾಸ ಇಲ್ಲ ಎಂತ ಇಲ್ಲ, ಇವ್ಳು ಕಂಡ್ರೆ ಹಿಂಗ್ ಮಾಡ್ತಾರೆ.
1: ಹೌದ್ ಗಿರ್ಜಕ್ಕ, ಆಗ್ಲಿನ್ ಕಾಲ್ದಾಗೆ ನಟ್ಟಿಗೆ ಆಳ್ ಸಿಕ್ತಿದ್ದೀರ, ನಟ್ಟಿ ಮಾಡ್ತಿದ್ದಿತ್ತ. ಈಗ ನಟ್ಟಿಗ್ ಜನೂ ಇಲ್ಲ, ನಟ್ಟಿಯೂ ಇಲ್ಲ, ಈಗ ಎಲ್ಲದಕ್ಕೂ ಹಾಳಾದ್ ಮಿಷಿನ್. ನೀನೇ ಹೇಳ, ಆಗ್ಲಿಕ್ಕೆಲ್ಲ ಈ ಮಿಷಿನ್ ಇದ್ದಿತ್ತ, ಎಲ್ಲ ಜನ್ರೆ ಮಾಡ್ತಿದ್ದೀರ. ಈಗ ಒಂದ್ ಮಿಷಿನ್ ಬಂದ್ ಎಲ್ಲರನ್ನೂ ಬಡ್ ಮಾಡಿ ಹಾಕಿತ್.
2: ಅದೆಂತೋ ಹೇಳ್ತಾರಲ್ಲ, ಕಲ್ತದ್ ಹೆಚ್ಚಾರೆ ಕಾಲ್ ಮೇಲತ್ತಂಬ. ಹೌದು, ಒಪ್ಕಂಬ, ಪ್ರಪಂಚದಾಗೆ ತಂತ್ರಜ್ಞಾನ ಮುಂದೊಯ್ತು, ಅದ್ರ ಜೊತೆಗೆ ಜನರ ಆಲತ್ನಿಯು ಮುಂದೊಯ್ತು. ಹಂಗಂದಳಿ ಹಲ್ತಿನ ಕಾಲದಿಂದ ಮಾಡ್ಕ ಬಂದದ್ನೆಲ್ಲ ಬಿಡು ಕತ್ತ, ಹೇಳಿ ಪ್ರಯೋಜನ ಇಲ್ಲ, ಎಲ್ಲ ಕೈ ಮೀರಿ ಮುಂದ್ ಹೋಯ. ಆರು ಎಂತದೇ ಹೇಳಿ, ಆಗಳಿನ ಜೀವನವೇ ಚಂದ ಅಲ್ದಾ?
1: ಹೇ ಅಲ್ಕಣ, ಅದೇರ್ ಮನಿದನು? ನಮ್ಮನೆ ಆಗಡೆ ಇತ್ತಲೆ
2: ಜಲ್ಜಾ, ಅದ್ ನಿಮ್ಮನಿದನು ಅಲ್ದಾ?
0: ಅಯ್ಯಯ್ಯೋ ದೇವ್ರೆ, ಆ ಗಂಡ್ಸಿನ ಹತ್ರ ದನಿನ್ ಹಟ್ಟಿ ಕಟ್ಟಿ ಅಂತ ಹೇಳಿ ಬಂದಿದ್ದ ಆ ಗಂಡ್ಸ್ ಬಿಟ್ಕೋಕು ಕಣಿತಲ್ಲ.
3: ಏ ಬಬ್ಬರ್ಯಾ.

ರೇಡಿಯೋ ಕುಂದಾಪುರದ ಮುರುಳಿ ಗಾನದಲ್ಲಿ ಮಲಾರೆ ಮೌನಮ್ಮ ಹಾಡು ಕೊಳಲಿನಲ್ಲಿ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

पहली नजर मेरी जिंदगी के फैसले आजमाना हूँ अगर

मैं हो गई पहली नजर में, जिंदगी के फैसले आजमाना दूँ अगर।

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.
2: बधाई है, बधाई है,
3: बधाई है, बधाई है, बधाई है, बधाई है, आज राम जन्म की बधाई.

भर भर के कनक थाल, भर भर के कनक

好。

दिख दिख हो जाओ मेरे।

तुम आज किसी कहो जाओगे।

¡Ah!

0: 真老真老真老的，那黑的呀可不着的，我的那黑的呀可不着的，又不着的着的又不着的，哦，不是罢了吗？
1: 二的二的二二的。

आज पिछित हो जाओ ने मुझे बाल माँ अब न सताओ रे।

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

जा।

ರವಿ ಬಸ್ಟೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೂ.

0: ಕರ್ನಾಟಕ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟಿರತಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ದೀರಾ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನೆ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ, ಕುಂದ ಬರಂದಡೆ. ಇವತ್ತು ನನ್ನೊಟ್ಟಿಗೆ ಸಂಗೀತವನ್ನೇ ಉಸಿರಾಗಿಸಿಕೊಂಡು ಸಂಗೀತ ಕ್ಷೇತ್ರದಲ್ಲಿ ಒಂದಷ್ಟು ಸಾಧನೆ ಮಾಡಿರುವ ನಮ್ಮ ಕುಂದಾಪುರ ತಾಲೂಕಿನ ಕೋಟೇಶ್ವರದ ವಿದ್ಯಶ್ರೀ ಆಚಾರ್ಯ ಅವರು ನನ್ನೊಟ್ಟಿಗಿದ್ರೆ. ಅವರೊಟ್ಟಿಗೆ ಒಂದಷ್ಟು ಮಾತುಕತೆ, ಹಾಗೆ ಒಂದಷ್ಟು ಸುಮಧುರ ಗೀತೆಗಳನ್ನು ಕೇಂಬ ಹಂಗಾರಲ್ದ. ನಮಸ್ಕಾರ ಮೇಡಮ್.
3: ನಮಸ್ತೆ.
2: ಈಗ ಸಂಗೀತದ ಬಗ್ಗೆ ಒಂದು ಆಸಕ್ತಿ ಬರೋದಕ್ಕೆ ಕಾರಣ ಎಂತ ಮೇಡಮ್ ನಿಮ್ಗೆ? ಹೀಗೆ ಯಾಕಂತ ಹೇಳಿದ್ರೆ, ಒಂದು ಸಂಗೀತ ಕಲಿಬೇಕಂತ ಹೇಳಿದ್ರೆ ಹಿನ್ನೆಲೆ ಇರತ್ತೈತೆ. ಈಗ ಮನೆಯಲ್ಲಿ ಯಾರು ಸಂಗೀತ ಕಲ್ತಿರ್ತಾರೆ ಅಥವಾ ನಿಮ್ಗೆ ನೀವು ಕಲಿಬೇಕಂತ ಆತರ ಏನಾದ್ರು ಅನಿಸಿತೆ ಅಂತ?
3: ನನ್ಗೆ ಮೈನ್ ಆಗಿ ಸಂಗೀತದಲ್ಲಿ ಮೊದಲನೇ ಗುರು ಅಂತ ಹೇಳಿದ್ರೆ ನಮ್ಮ ತಂದೆಯವರು, ಮಾರುತಿ ಆಚಾರ್ಯ ಅಂತ. ಸೊ ಅವರು ಮೂಲತಃ ಅಂದ್ರೆ ಮುಂಚೆ ಅವರು ಭಜನಾ ಕಲಾವಿದರಾಗಿದ್ರು. ಸೊ ಅವರು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಜನೆಯನ್ನ ಮಾಡ್ತಾ ಇದ್ರು, ಅಂದ್ರೆ ಭಜನೆ ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ರು. ಆವಾಗ ಅವರು ನನ್ಗೆ, ಅದು ನಾನ್ ಚಿಕ್ಕೋಳಿರುವಾಗ ನನ್ಗೆ ಆಸಕ್ತಿ ಇಲ್ವೋ ಇತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅವರೇ ನನ್ನನ್ನ ಕರ್ಕೊಂಡೋಗಿ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಅವರು ನನ್ಗೆ ಭಜನೆಯಲ್ಲಿ ಅವ್ರು ಹಾಡ್ಬೇಕಾದ್ರೆ ನನ್ನ ಅವ್ರ ಪಕ್ಕದಲ್ಲಿ ನನ್ನನ್ನು ಕೂರಿಸ್ಕೊಂಡು ಹಾಡಿಸ್ತಾ ಇದ್ರು. ಹಾಗಾಗಿ ಮೋಸ್ಟ್ಲಿ ಅಲ್ಲಿಂದಾನೇ ನನ್ಗೆ ಆಸಕ್ತಿ ಬಂತು ಅಂತಾನೆ ಹೇಳ್ಬೋದು. ಅಂದ್ರೆ ನನ್ಗೆ ಸಂಗೀತದ ಗೀಳು ಒಂದು ಹುಟ್ಕೊಂಡಿದ್ದು ಅಲ್ಲಿಂದಾನೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ತಂದೆಯಲ್ಲಿ ಇದ್ದಂತಹ ಆಸಕ್ತಿ ಅದು ಮಗಳಿಗೆ, ಅಂದ್ರೆ ತಂದೆಯಿಂದ ಮಗಳಿಗೆ ಅಥವಾ ಮಕ್ಕಳಿಗೆ ಅದು ರಕ್ತಗತವಾಗಿ ಬರುತ್ತೆ ಅಂತ ಹೇಳ್ತಾರಲ್ಲ. ಸೊ ಹಾಗೆ ಅದೇ ರೀತಿ ಇದು ಕೂಡ ಹಾಗೆ, ನನ್ಗೆ ಸಂಗೀತದಲ್ಲಿ ನನ್ಗೆ ಮೂಲ ಗುರು ಅಂತ ಹೇಳಿದ್ರೆ ತಂದೆಯವರೇ. ನನ್ನ ತಂದೆಯಿಂದಲೇ ನಾನು ಸಂಗೀತದ ಒಂದು ಜರ್ನಿಯನ್ನ ಶುರು ಮಾಡಿದ್ದು ಅಂತ ಹೇಳ್ಬೋದು.
2: ಅಂದ್ರೆ ಅದು ವಂಶ ಪರಂಪರೆಯಾಗಿ ಬಂದ್ ಬಿಡ್ತೀವಿ.
3: ಹೌದು ಹೌದು, ನಮ್ಮ ತಂದೆಯವರು ಹಾಗೆ, ನಮ್ಮ ದೊಡ್ಡಪ್ಪ ಇರ್ಬೋದು. ಸೊ ಅವರು ಕೂಡ ಹಾಗೆ ಒಳ್ಳೆಯ ಒಂದು ಭಜನಾ ಕಲಾವಿದರು ಅವರು ಕೂಡ. ಸೊ ಅವರು ಹಾಗೆ ನಮ್ಮ ತಂದೆಯವರು ಇಬ್ರು ಕೂಡ, ತಂದೆಯವರು ಹಾಡೋದ್ರಲ್ಲಿಯೂ ಕೂಡ ಅವರು ನಿಪುಣರು, ಹಾಗೇನೆ ಬೇರೆ ಬೇರೆ ವಾದ್ಯಗಳನ್ನ ಕೂಡ ನುಡಿಸ್ತಾ ಇದ್ದಾರೆ ಅವರು. ಸೊ ಅವರು ಮೂಲತಃ ಅಂದ್ರೆ ತಬ್ಲಾ ವಾದಕರಾಗಿದ್ರು. ಸೊ ತಬ್ಲಾ ಜೊತೆಗೆ, ಅಂದ್ರೆ ತಬ್ಲಾ ಜೊತೆಗೆ ಅವರು ಹಾಡನ್ನ ಹಾಡೋದ್ರ ಜೊತೆಗೆ ನನ್ನನ್ನು ಕೂಡ ಅವರು ಕಾರ್ಯಕ್ರಮಕ್ಕೆ ಬೇರೆ ಬೇರೆ ವೇದಿಕೆಗಳಲ್ಲಿ ಹಾಡಿಸ್ತಾ ಇದ್ರು. ಸೊ ನಂಗೆ ಅದು ಏನು ಅಂದ್ರೆ, ಚಿಕ್ಕವರಿರುವಾಗ ಎಲ್ರಿಗೂ ಆಲ್ಮೋಸ್ಟ್ ಒಂದು ವೇದಿಕೆ ಹತ್ಬೇಕಾದ್ರೆ ತುಂಬಾ ಹೆದರಿಕೆ ಇರುತ್ತೆ. ಸೊ ಆ ಹೆದರಿಕೆ ನಂಗೂ ಕೂಡ ಇತ್ತು. ಆದ್ರೂ ನಮ್ಮ ತಂದೆಯವರು ನನ್ಗೆ ಒಂದು ಆಗತ್ತೆ, ನನ್ ಮಗಳಿಗೂ ಸಂಗೀತದಲ್ಲಿ ಆಸಕ್ತಿ ಮೂಡಿಸುವ ಹಾಗೆ ಮಾಡ್ಬೇಕು ಅಂತ ಅವರೇ ಒಂದು ವೇದಿಕೆಗೆ ಕರೆಸಿ ನನ್ನ ಜೊತೆಗೆ ಕೂರಿಸ್ಕೊಂಡು, ನನ್ಗೆ ಭಯ ಆಗ್ತಿದ್ರು ಕೂಡ ಅವರು ನನ್ಗೆ ಕೂರಿಸ್ಕೊಂಡು ಹಾಡಿಸ್ತಾ ಇದ್ರು. ಸೊ ಬಹುಶಃ ಅಲ್ಲಿಂದಾನೇ ನನ್ಗೆ ಆಸಕ್ತಿ ಹುಟ್ಟು, ಹಾಗೆ ಅಲ್ಲಿಂದಾನೇ ಕಂಟಿನ್ಯೂ ಆಯ್ತು ಆ ಜರ್ನಿ ಅಂತ ಹೇಳ್ಬೋದು.
2: ಈಗ ಮೇಡಮ್, ಈಗ ಸಂಗೀತ ಅಂತ ಹೇಳಿದಾಗ ಮೊದಲು ಒಬ್ರು ನೆನಪಾಗ್ತಾರೆ ಆಯ್ತಾ. ಈಗ ನೀವು ಸಂಗೀತವನ್ನ ನಿಮ್ ತಂದೆಯಿಂದ ದೊಡ್ಡಪ್ಪನಿಂದ ಎಲ್ಲ ಕಲ್ತಿರಿ ಆಯ್ತಾ, ಆದ್ರೆ ಈಗ ಸಂಗೀತ ಅಂತ ಹೇಳಿದಾಗ ಒಬ್ಬ ವ್ಯಕ್ತಿ ನೆನಪಾಗ್ತಾರೆ, ಆ ವ್ಯಕ್ತಿ ಯಾರು ನಿಮ್ಮ ಲೈಫ್ ಅಲ್ಲಿ?
3: ಸಂಗೀತ ಅಂತ ಹೇಳಿದ್ರೆ ನನ್ಗೆ ತುಂಬಾ ಜನ ಅಂದ್ರೆ ದೊಡ್ಡ ದೊಡ್ಡ ಮೇರು ಕಲಾವಿದರುಗಳೆಲ್ಲ ಇದ್ದಾರೆ ಸಂಗೀತದಲ್ಲಿ. ಆದ್ರೆ ನನ್ಗೆ ಫಸ್ಟ್ ಆಗಿ ನೆನಪಾಗುವಂತದ್ದು ಒಂದು ಶಂಕರ್ ಶಾನ್ಭಾಗ್ ಸರ್. ಸೊ ಅವರ ನಾನು ತುಂಬಾ ಹಾಡುಗಳನ್ನ ಕೇಳ್ತೇನೆ. ಅವರ ಹಾಡುವಂತ ಶೈಲಿ ಇರ್ಬೋದು, ಏರು ಧ್ವನಿಯಲ್ಲಿ ಅವರು ಆ ಹಾಡನ್ನ ತಲುಪಿಸುವಂತ ರೀತಿ. ಸೊ ಅದು ತುಂಬಾ ಜನ ಇದ್ದಾರೆ ಗಾಯಕರು, ಅದು ನನಗೆ ತುಂಬಾ ಇಷ್ಟವಾಗುದಂತೆ ಶಂಕರ್ ಶಾನ್ಭಾಗ್ ಅವರ ಹಾಡುಗಳು. ಸೊ ಅವರ ಹಾಡುಗಳಲ್ಲಿ ನಾನು ತುಂಬಾ ಕಲ್ತಿರುವಂತದ್ದು, ಚಿಕ್ಕಂದಿನಿಂದಲೇ ಕೇಳ್ಕೊಂಡು ಬಂದಿರುವಂತ ಹಾಡುಗಳು ಅವರದ್ದು ಜಾಸ್ತಿಯಾಗಿ. ಸೊ ಹಾಗಾಗಿ ನನ್ಗೆ ಆದಷ್ಟು ನಾನು ಅವರದ ಹಾಡುಗಳನ್ನ ಕೇಳ್ತಾ ಬಂದಿದ್ದೇನೆ. ಹಾಗಾಗಿ ನನ್ಗೆ ಅವರು ತುಂಬಾ ಇಷ್ಟ ಅಂತಾನೆ ಹೇಳ್ಬೋದು ಹಾಡಲ್ಲಿ.
2: ಹಾಗೆ

0: ಈಗ ಸಂಗೀತ ಕಲ್ತ ಮೊದಲು ಹಾಡಿದಂತ ಒಂದು ಹಾಡು ಯಾವ್ದು ಮೇಡಮ್ ನೀವು, ಮತ್ತೆ ಆ ಒಂದು ಕ್ಷಣ ಹೇಗಿತ್ತು? ಈಗ ಯಾಕಂತ ಹೇಳಿದ್ರೆ ನಾವು ಸಂಗೀತ ಕಲಿತೀವಿ, ಪ್ರತಿಯೊಂದು ಸಂಗೀತ ಅಂತಲ್ಲ ಯಾವುದೇ ಒಂದಾಗಿರ್ಬೇಕು ನಾವು ಕಲ್ತೇವೆ, ಕಲ್ತು ಅದಕ್ಕೊಂದು ವೇದಿಕೆ ಅಂತ ಹೇಳಿ ಸಿಕ್ಕತ್ತೈತ ಫಸ್ಟ್ ಗೆ. ಈಗ ಚಿತ್ರಕಲೆ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಯಕ್ಷಗಾನ ಆಗಿರ್ಬೋದು, ಪ್ರತಿಯೊಂದು ಕ್ಷೇತ್ರದಲ್ಲೂ ನಾವು ಕಲ್ತಾದ್ಮೇಲೆ ನಮ್ಗೊಂದು ವೇದಿಕೆ ಅಂತ ಹೇಳಿ ಸಿಕ್ಕತ್ತೆ. ಆ ವೇದಿಕೆ ಹತ್ತಬೇಕಿದ್ರೆ ಒಂದು ಕಾರಣ ಇರುತ್ತೈತೆ, ಯಾರೋ ಒಂದು ನಮ್ಮನ್ನ ಸಪೋರ್ಟ್ ಮಾಡಿ ಕರ್ಕೊಂಡು ಹೋಗಿರ್ತಾರೆ. ನೀವು ಮೊದಲು ಸಂಗೀತ ಕಲ್ತು ಹಾಡಿದಂತ ಒಂದು ಕ್ಷಣ ಹೇಗಿತ್ತು, ಅದನ್ನ ಒಂದ್ಸಲ ನೆನ್ಪು ಮಾಡ್ಕೊಳ್ಳಕ್ಕೆ?
1: ಸಂಗೀತ ಕಲ್ತಿದ್ದಕ್ಕಿಂತ ನಾನು ಮೊದಲನೇ ಬಾರಿ ನನಗೆ ವೇದಿಕೆ ಅಂತ ಸಿಕ್ಕಿದ್ದು ಮುಂಬೈಯಲ್ಲಿ. ಯಾಕಂದ್ರೆ ನಾನು ಅಲ್ಲಿ ಹುಟ್ಟಿದ್ದು ಮುಂಬೈನಲ್ಲೇನೆ, ಅಂದ್ರೆ ಬೆಳೆದಿದ್ದಂದ್ರೆ ಊರಲ್ಲೇ, ನಾವು ಊರಿಗೆ ನಂತರ ಶಿಫ್ಟ್ ಆದ ನಂತರದಲ್ಲಿ ನಾನು ಬೆಳೆದಿದ್ದು ಊರಲ್ಲೇ, ಆದ್ರೆ ಹುಟ್ಟಿದ್ದು ಮುಂಬೈಯಲ್ಲಿ ಆಗಿದ್ರಿಂದ ಅಲ್ಲಿ ಚಿಕ್ಕ ಪುಟ್ಟ ಒಂದು ಕಾರ್ಯಕ್ರಮಗಳು ಅಲ್ಲಿ ಸಿಟಿಯಲ್ಲಿ ಆಗ್ತಾ ಇತ್ತು. ಕರ್ನಾಟಕ ಸಂಘ ಮುಂಬೈ ಅಂತ ಅಲ್ಲಿ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮ ಇತ್ತು. ಸೊ ಅಲ್ಲಿ ಮೊದಲನೇ ಬಾರಿ ನಾನು ಪ್ರಾರ್ಥನೆ ಹಾಡಿದ ನೆನಪು ನನಗೆ. ಸೊ ಆ ಟೈಮ್ ಫಸ್ಟ್ ಟೈಮ್ ನಾನು ವೇದಿಕೆ ಹತ್ತಿದ್ದು ಆ ಕಾರ್ಯಕ್ರಮದಲ್ಲಿ. ಸೊ ಅದ ನಂತರದಲ್ಲಿ ನನಗೆ ನಾನು ವೇದಿಕೆ ಅಂತ ಫಸ್ಟ್ ಬಂದಿದ್ದು ಊರಲ್ಲೇ. ಸೊ ಆಲ್ಮೋಸ್ಟ್ ಊರಲ್ಲಿ ಕೆಲವೊಂದು ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ದೆ, ಅಲ್ಲಿಂದ ಹಾಗೆ ಆರಂಭ ಆಯ್ತು. ಹಾಗೆ ಸಿಂಗಿಂಗ್ ಜರ್ನಿ ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಅವಕಾಶ ಸಿಕ್ತು ಅಂತಾನೆ ಹೇಳ್ಬೋದು. ಮೊದಲಾಗಿ ನಾನು ಪ್ರಾರ್ಥನೆ ಹಾಡಿದ್ದೆ, ಅದ ನೆನಪು ನನಗೆ ಅಂತ ಹೇಳ್ತೀನಿ.
0: ಆತರ ಈಗ ಸಂಗೀತದ ಬಗ್ಗೆ ನಿಮ್ಗೊಂದು ಆಸಕ್ತಿ ಇದೆ ಅಂತ ಗೊತ್ತಾದಾಗ ನಿಮ್ಮನ್ನ ಸಂಗೀತದ ಬಗ್ಗೆ ಪ್ರೇರೇಪಿಸಿದ್ ಯಾರು ಮೇಡಮ್? ಈಗ ನಿಮ್ಗೊಂದ್ ಸಂಗೀತ ಇವಳು ಹಾಡಬಲ್ಲಳು ಅಂತ ಹೇಳಿ ಗೊತ್ತಾದ, ಈಗ ಸಂಗೀತ ಕಲ್ತಿದ್ದ ತಂದೆಯಿಂದ ದೊಡ್ಡಪ್ಪನಿಂದ, ಆದ್ರೆ ಸಂಗೀತ ಒಂದ್ ಹಾಡಬಲ್ಲಳು ಅಂತ ಹೇಳಿ ಒಂದ್ ಆಸಕ್ತಿ ಇದೆ ಅಂತ ಹೇಳಿ ನಿಮ್ಮನ್ನ ಪ್ರೇರೇಪಿಸಿದಾರೆ ಅಂತ ಹೇಳಿರ್ತಾರಲ್ಲ, ಅವ್ರು ಯಾರು
1: ಪ್ರೇರೇಪಿಸಿದವರು ಅಂತ ಹೇಳಿದ್ರೆ ನನ್ನ ಕಾಲೇಜಿನ ದಿನಗಳಲ್ಲಿ ನಾನು ನೆನಪಿಸ್ಕೊಳ್ತೇನೆ. ಯಾಕಂತ ಹೇಳಿದ್ರೆ ನಾನು ಹೀಗೆ ಕ್ಯಾಶುವಲ್ ಆಗಿ ಹವ್ಯಾಸವಾಗಿ ನಾನು ಹಾಡ್ತಾ ಇದ್ದೆ ಅಷ್ಟೇ. ಏನು ನನ್ಗೆ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಭಯ ಆಗ್ತಾ ಇತ್ತು ವೇದಿಕೆ ಹತ್ಬೇಕಾದ್ರೆ. ಆ ಟೈಮಲ್ಲಿ ನಾನು ಕಾಲೇಜಿಗೆ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ನನ್ನ ಕಾಲೇಜಿನಲ್ಲಿ ಇರುವಂತ ಅಧ್ಯಾಪಕರು ಅವರು ನನಗೆ ತುಂಬಾ ಪ್ರೋತ್ಸಾಹ ಕೊಟ್ಟಿದ್ದು. ಸೊ ಅವರನ್ನ ನಾನು ಈ ಸಂದರ್ಭದಲ್ಲಿ ಕೂಡ ತುಂಬಾ ನೆನಪಿಸಿಕೊಳ್ತೇನೆ. ಯಾಕಂತ ಹೇಳಿದ್ರೆ ಗೊತ್ತಿರ್ಬೋದು ಕಾಲೇಜಿನ ದಿನಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ತುಂಬಾ ಆಗ್ತವೆ. ಸೊ ಅದರಲ್ಲಿ ನನಗೆ ಫಸ್ಟ್ ವೇದಿಕೆಯಲ್ಲಿ ನನಗೆ ನೀನು ಹಾಡ್ತೀಯ, ನೀನು ಕಾಂಪಿಟ್ ಮಾಡ್ತೀಯ, ನೀನ್ ಗೆದ್ದೆ ಗೆಲ್ತೀಯ, ಅಥವಾ ಈ ತರ ಒಂದು ಸಪೋರ್ಟ್ ಮಾಡಿದ್ದು ಅಂತ ಹೇಳಿದ್ರೆ ನಮ್ಮ ಸರ್ ಸರ್ವೇಶ್ ಸರ್ ಅಂತ, ಅವರು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು. ತದನಂತರದಲ್ಲಿ ಅಲ್ಲಿ ಮೇಡಮ್ ಇರ್ಬೋದು ಎಲ್ಲರೂ ಕೂಡ ಹಾಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು. ಆದ್ರೆ ನನ್ಗೆ ನೀವು ಖಂಡಿತ ಹಾಡಿ ಹಾಡ್ತೀಯ ಗೆಲ್ತಿ ಅನ್ನೋ ಒಂದು ತುಂಬಾ ನನ್ಗೆ ಸಪೋರ್ಟ್ ಮಾಡಿದವರು ನಮ್ಮ ಸರ್ ಅಂತಾನೆ ಹೇಳ್ಬೋದು, ಸರ್ವೇಶ್ ಸರ್ ಅಂತ. ಸೊ ತದನಂತರದಲ್ಲಿ ನನ್ಗೆ ಹಾಗೆ ಕಂಟಿನ್ಯೂ ಕಾಲೇಜಿನ ದಿನಗಳಲ್ಲಿ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಅಂತರ್ ಕಾಲೇಜು ಮಟ್ಟದ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾ ಇದ್ದೆ. ಸೊ ಅಲ್ಲಿ ಹಾಗೆ ನನ್ಗೆ ಬಹುಮಾನಗಳು ಬರ್ತಾ ಇತ್ತು, ಅದು ತುಂಬಾ ಖುಷಿ ಆಗ್ತಾ ಇತ್ತು. ಆ ಕ್ಷಣ ನಾನು ಇವಾಗ್ಲೂ ನೆನಪಿಸ್ಕೊಳ್ತೇನೆ ತುಂಬಾ.
0: ಹಾಗೆ ಈಗ ಯಾವುದೋ ಒಂದು ಹಾಡು ಅಂತ ಹೇಳಿ ನಾವು ಕೆಲಸ ಮಾಡುವಾಗ ಅಥವಾ ಮನಸ್ಸಿಗೆ ಏನೋ ಬೇಜಾರಾದಾಗ ಅಥವಾ ಖುಷಿ ಆದಾಗ ಯಾವುದೋ ಒಂದು ಹಾಡು ನಮ್ಮನ್ನ ಪದೇ ಪದೇ ಕಾಡ್ತಾ ಇರತ್ತೈತ ಮನಸ್ಸಿನ ಮೂಲೆಯಲ್ಲಿ. ಎಲ್ಲೋ ಒಂದು ಅದನ್ನ ನಮ್ಮನ್ನ ಮನೆ ಮಾಡ್ಕೊಂಡೇ ಇರತ್ತ. ನಮ್ಗೆ ಬೇಜಾರಾದಾಗ, ಖುಷಿ ಆದಾಗ, ಅಥವಾ ಯಾವುದೋ ಒಂದು ಸಂದರ್ಭದಲ್ಲಿ ನಮ್ಮ ತುಟಿ ಅಂಚಿನಲ್ಲಿ ಅದು ಬರ್ತಾನೆ ಇರತ್ತೈತ, ಅಂತ ಒಂದು ಹಾಡು ನಿಮ್ಮ ಮನಸ್ಸಿನಲ್ಲಿ ಹುದಗಿದ್ದೇನಾದ್ರೂ ಇತ್ತ? ಆ ಒಂದು ಹಾಡು ಇದ್ದಿದ್ರೆ ಈಗ ಒಂದು ಜಲಕ್ ಒಂದ್ ಲೈನ್ ಹಾಡ್ಬಹುದ?
1: ಖಂಡಿತ. ಅಂದ್ರೆ ನನ್ಗೆ ಅಮ್ಮನ ಕುರಿತಾದಂತ ಕೆಲವೊಂದು ಹಾಡುಗಳು ತುಂಬಾ ಕಾಡುತ್ತೆ. ಅಂದ್ರೆ ಕೆಲವೊಂದು ಅಮ್ಮನ ಬಗ್ಗೆ ಇರ್ಬೋದು ಅಥವಾ ಬೇರೆ, ಅಂದ್ರೆ ಕೆಲವೊಂದು ಭಾವಗಳು ಒಂದೊಂದು ಹಾಡಿನಲ್ಲಿ ಒಂದೊಂದು ರೀತಿಯ ಭಾವಗಳಿರುತ್ತೆ. ಅದು ನನಗೆ ತುಂಬಾನೇ ಫಸ್ಟ್ ನೆನಪಾಗುವಂತ ಹಾಡು ಅಂತ ಹೇಳಿದ್ರೆ ನಾನು ಇದು ಮೋಸ್ಟ್ಲಿ ನಾನು ಇದು ಅಮ್ಮನಿಗೋಸ್ಕರನೇ ನಾನು ಡೆಡಿಕೇಟ್ ಮಾಡ್ತೇನೆ ಈ ಹಾಡನ್ನ. ಅಮ್ಮ ಹಚ್ಚಿದೊಂದು ಹಣತೆ ಇನ್ನೂ ಬೆಳಗ್ಗಿದೆ ಅಂತೇಳಿ. ಸೊ ಆ ಹಾಡು ಅವರಿಗೋಸ್ಕರ ನಾನು ಹಾಡ್ತೀನಿ. ಈ ಹಾಡು ನನಗೆ ಪರ್ಟಿಕ್ಯುಲರ್ ತುಂಬಾನೇ ಇಷ್ಟ, ಹಾಗಾಗಿ
0: ಹಾಡಿ ಮೇಡಮ್ ಒಂದು ಜಲಕ್ ಹಾಡಿ ಕಂಬ.
1: ಖಂಡಿತ. ಇದು ಸಂಗೀತ ಅವರು ಡಾಕ್ಟರ್ ಸಿ ಅಶ್ವಥ್ ಅವರು ಸಂಗೀತ ಕೊಟ್ಟಿರುವಂತಹ ಹಾಡು ಇದು, ಅದ್ಭುತವಾದಂತಹ ಹಾಡು. ಅಮ್ಮ ಹಚ್ಚಿದೊಂದು ಹಣತೆ ಇನ್ನೂ ಬೆಳಗಿದೆ,

0: ಇಷ್ಟೊಂದು ಅರ್ಥಗರ್ಭಿತವಾದ ಹಾಡಲ್ಲ ಮೇಡಮ್?
1: ಹೌದೌದು, ಖಂಡಿತ ಖಂಡಿತ. ಇದೊಂದು ಭಾವಗೀತೆ, ಹಾಗಾಗಿ ತಂಗಿ ತುಂಬಾ ಇಷ್ಟವಾದಂತ ಹಾಡು, ಹಾಗಾಗಿ ಇದು ಡೆಡಿಕೇಟ್ ಮಾಡಿದ್ದೀನಿ.
0: ನಿಜ ಹೇಳ್ಬೇಕೆ ಅಂತ ಹೇಳಿದ್ರೆ ಹಿಂದಿನ ಕವಿವರ್ಯರು ರಚಿಸಿರುವಂತ ಅದೆಷ್ಟೋ ಗೀತೆಗಳ ಅದು ಮರಿಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಹುದು.
1: ಅಂತ ಭಾವಗೀತೆಗಳು ಇವಾಗ್ಲೂ ಕೂಡ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅಂತ ಒಂದು ಸಾಹಿತ್ಯನ ಕಮಲ್ ಅವರು ಬರೆದಿರುವಂತದ್ದು, ಸೊ ಅದ್ಭುತವಾದಂತ ಸಾಹಿತ್ಯ. ಹಾಗಾಗಿ ಈ ಹಾಡು ನನಗೆ ತುಂಬಾ ಇಷ್ಟ.
0: ಹೌದು ಮೇಡಮ್, ಆ ಕಾಲ ಅಂತಲ್ಲ, ಈ ಕಾಲ ಅಂತಲ್ಲ, ಮುಂದಿನ ದಿನಗಳಲ್ಲೂ ಕೂಡ ಅಂತ ಭಾವಗೀತೆಗಳು, ಅದೆಷ್ಟೋ ಭಾವಗೀತೆಗಳು ಈಗ ಸಿನಿಮಾ ಹಾಡುಗಳಾಗಿ ಮಾರ್ಪಾಟಾಗಿದೆ ಆಯ್ತಾ. ಆದ್ರೂ ಕೂಡ ಆ ಒಂದು ಭಾವಗೀತೆಗಳನ್ನ ಮರಿಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಅವ್ರು ಬರ್ದಿರುವಂತದ್ದು ವರ್ಣಿಸ್ಲಿಕ್ಕೆ ಪದಗಳೇ ಸಾಲ್ದೇನು ಅಂತ ಹೇಳಕ್ ಯಾಕಂತ ಹೇಳಿದ್ರೆ
1: ಭಾವಗೀತೆಗಳು ಕೂಡ ಹಾಗೆ ಸಿನಿಮಾದಲ್ಲಿಯೂ ಬಂದೋಗಿದೆ, ಸಿನಿಮಾದಲ್ಲಿಯೂ ಕೂಡ ಅದು ಬೇರೆ ಟಚ್ ಕೊಟ್ಟಿದ್ದಾರೆ. ಹಾಗಾಗಿ ಭಾವಗೀತೆಗೆ ಅದು ಯಾವಾಗ್ಲೂ ಕೂಡ ಕೇಳ್ಬೇಕು ಅಂತ ಅನಿಸ್ತಾನೆ ಇರುವಂತಹ ಪದ್ಯ ಎಲ್ಲಾ ಹಾಡುಗಳು ಕೂಡ ಅಷ್ಟೇ. ಈಗ ಇದು ಒಂದೇ ಭಾವಗೀತೆ ಅಂತ ಅಲ್ಲ, ಎಷ್ಟೋ ಭಾವಗೀತೆಗಳಿದೆ. ಸೊ ಆ ಭಾವಗೀತೆಗಳು ಒಂದಕ್ಕಿಂತ ಒಂದು ಅತ್ಯದ್ಭುತವಾದಂತ ಸಂಗೀತ ಸಂಯೋಜನೆ ಆಗಿರುವಂತದ್ದು, ಜೊತೆಗೆ ಸಾಹಿತ್ಯನು ಕೂಡ ಹಾಗೆ ಅಷ್ಟೇ ಅದ್ಭುತವಾದಂತ ಸಾಹಿತ್ಯಗಳಿದೆ. ಸೊ ಅಂತ ಭಾವಗೀತೆಗಳನ್ನ ಹಾಡೋದೇ ಒಂದು ಖುಷಿಯ ವಿಚಾರ.
0: ಹೌದ್ ಮೇಡಮ್, ಯಾಕಂತ ಹೇಳಿದ್ರೆ ಇವತ್ತಿನ ಸಿನಿಮಾ ಹಾಡುಗಳು ಎಷ್ಟೇ ಮನಸ್ಸಿಗೆ ಖುಷಿ ಕೊಟ್ಟರು ಕೂಡ ಅದು ಕ್ಷಣಿಕ ಆಗಿರುತ್ತೆ ಆಯ್ತಾ. ಆದ್ರೆ ಭಾವಗೀತೆಗಳು ಹಾಗಲ್ಲ, ಒಂದು ಸಲ ಅಲ್ಲ, ಸಾವಿರ ಸಲ ಕೇಳಿದ್ರು ಕೂಡ ಅದೇನೋ ಒಂಥರ ಖುಷಿ ಕಾಣಿ, ಅದು ಮನಸ್ಸಿಗೆ ಒಂಥರ ಎಷ್ಟೇ ನೋವಾಗ್ಲಿ ಅದನ್ನ ಆ ಒಂದು ಗೀತೆ ಕೇಳಿದ ಕೂಡಲೇ ಅದನ್ನ ಮರ್ತು ಬಿಡುವಷ್ಟು ಶಕ್ತಿಯನ್ನ ಕೊಡತ್ತೆ ಆಯ್ತಾ. ಅಂತ ಒಂದು ಅದ್ಭುತ ರಚನೆ ಹಿಂದೆ ಎಲ್ಲ ಇದೆ ಆಯ್ತಾ. ಆದ್ರೆ ಇವತ್ತಿನ ರಚನೆಗಳೆಲ್ಲ ಸ್ವಲ್ಪ ಬದಲಾವಣೆ ಕಾಲಕ್ಕೆ ತಕ್ಕಂತೆ ಬದಲಾಗ್ತಾ ಇದೆ, ಆದ್ರೆ ಹಾಡುಗಳು ಹಾಗಲ್ಲ, ಮನಸ್ಸಿಗೆ ನಾಟುವಂತೆ ಇದ್ದೀತ ಆಯ್ತಾ ಆಗಲಿನ ಹಾಡುಗಳೆಲ್ಲ.
1: ಹೌದು ಹೌದು ಖಂಡಿತ, ಮನಸ್ಸಿಗೆ ತುಂಬಾ ಹತ್ತಿರವಾದಂತ ಹಾಡುಗಳು, ಹಾಗೆ ಸಾಹಿತ್ಯನು ಕೂಡ ಹಾಗೆ ಅದ್ಭುತವಾದಂತ ಸಾಹಿತ್ಯಗಳು.
0: ಅದೆಷ್ಟೋ ಗಾಯಕರು ಅಂತ ಭಾವಗೀತೆಗಳನ್ನ ಹಾಡಿ ಹೆಸರು ಮಾಡಿದ್ರಲ್ಲ, ತುಂಬಾ
1: ಭಾವಗೀತೆಗೆ ಹೆಸರುವಾಸಿಯಾಗಿರುವಂತ ಎಷ್ಟೋ ಜನ ಇದ್ದಾರೆ.
0: ಹೌದು ಮೇಡಮ್,
1: ಹೌದು ಖಂಡಿತ ಖಂಡಿತ.
0: ಹಾ ಮೇಡಮ್, ಈಗ ನನ್ಗೊಂದು, ನೀವು ಯಾವ್ದೋ ಒಂದು ಖಾಸಗಿ ವಾಹಿನಿ ಒಂದರಲ್ಲಿ ಕಾರ್ಯಕ್ರಮಕ್ಕೂ ಕೂಡ ಭಾಗವಹಿಸಿರಿ ಅಂತ ಹೇಳಿ ಕೇಂದೆ, ಅದ್ರ ಬಗ್ಗೆ ಸ್ವಲ್ಪ ಹೇಳಲಕ್ಕ?
1: ಹಾ ಅಂದ್ರೆ ನಾನು ಅಂದ್ರೆ ವೃತ್ತಿ ಬದುಕಲ್ಲಿ ನಾನು ಸ್ಟಾರ್ಟ್ ಮಾಡುವಾಗ ಜರ್ನಲಿಸಂ ಓದ್ದು ಡಿಗ್ರಿ ಪದವಿಯಲ್ಲಿ. ಹಾಗೆ ಖಾಸಗಿ ಕಾರ್ಯಕ್ರಮ ಅಂತ ಬಂದಾಗ ನಾನು ಬೆಂಗಳೂರಲ್ಲಿ ಬಸವ ಟಿವಿ ಅಂತ ಹೇಳಿ ಇತ್ತು, ಅಲ್ಲಿ ಬೇರೆ ಬೇರೆ ಭಾವಗೀತೆಗಳ ಸರಣಿ ಕಾರ್ಯಕ್ರಮ ಇತ್ತು. ಸೊ ಅಲ್ಲಿ ನಾನು ಆ ಭಾವಗೀತೆ ಕಾರ್ಯಕ್ರಮವನ್ನ ನೀಡಿದ್ದೆ. ಹಾಗೆ ದೂರದರ್ಶನ ಕೇಂದ್ರದಲ್ಲಿಯೂ ಕೂಡ ಬೇರೆ ಕಾರ್ಯಕ್ರಮಗಳನ್ನ ಕೊಟ್ಟಿದೆ. ಥಟ್ ಅಂತ ಹೇಳಿ ಒಂದು ಕಾರ್ಯಕ್ರಮ ಇತ್ತು, ಅಲ್ಲಿ ನಾನು ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು. ಹಾಗೆ ಬೇರೆ ಬೇರೆ ಖಾಸಗಿ ಕಾರ್ಯಕ್ರಮ ಅಂತ ಬಂದಾಗ ಬೇರೆ ಬೇರೆ ವೇದಿಕೆ ಕಾರ್ಯಕ್ರಮಗಳು ಅಂದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನನಗೆ ಹೆಚ್ಚಾಗಿ ಸಿಕ್ಕಿದ್ದು ಅವಕಾಶ ಅಂತಾನೆ ಹೇಳ್ಬೋದು. ಒಂದು ಕಾರ್ಯಕ್ರಮ ಕೊಟ್ಟಾದ ನಂತರ ಅಲ್ಲಿ ನನಗೆ ಬೇರೆ ಬೇರೆ ಕಾರ್ಯಕ್ರಮ ಸಂಯೋಜಕರು ಕರೆ ಮಾಡಿ ಒಂದಿಷ್ಟು ಕಾರ್ಯಕ್ರಮಗಳಿಗೆ ನನಗೆ ವೇದಿಕೆಯನ್ನ ಕೊಟ್ಟಿದ್ದು ತುಂಬಾ ಖುಷಿಯ ವಿಚಾರ ಅಂತ ಹೇಳ್ಬೋದು.
0: ಇದು ಹಾಡುವಂತ ಕಾರ್ಯಕ್ರಮಕ್ಕೆ ಯಾವ್ದರಲ್ಲಿ ಭಾಗವಹಿಸಿದ್ರೆ ಮೇಡಮ್? ಈಗ ಟಿವಿ ಚಾನೆಲ್ ನಡೆಸುವಂತ ಸಂಗೀತ ಸ್ಪರ್ಧೆ ಅಂತ ಕಾರ್ಯಕ್ರಮದಲ್ಲಿ ಎಲ್ಲ ಭಾಗವಹಿಸಿದ್ರೆ
1: ಸಂಗೀತ ಸ್ಪರ್ಧೆಯಲ್ಲಿ ಹೆಚ್ಚಾಗಿ ಅಂದ್ರೆ ನಾನು ಕಾಲೇಜಿನ ದಿನಗಳಲ್ಲಿ ಜಾಸ್ತಿ ನಾನು ಭಾಗವಹಿಸಿದಂತಾನೆ ಹೇಳ್ಬೋದು. ತದ ನಂತರದಲ್ಲಿ ನಾನಂದ್ರೆ ನನಗೆ ಬೆಂಗಳೂರಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ 4 ವರ್ಷ ಪಬ್ಲಿಕ್ ವಾಹಿನಿಯಲ್ಲಿ. ಸೊ ಆವಾಗ ನನ್ಗೆ ಮಾಧ್ಯಮದ ಬದುಕು ಅಂತ ಹೇಳಿದ್ರೆ ಸ್ವಲ್ಪ ಒತ್ತಡ ಅಂತಲೇ ಹೇಳ್ಬೋದು. ಅಂದ್ರೆ ನಾವು ಈ ವೃತ್ತಿ ಮತ್ತು ಪ್ರವೃತ್ತಿ ಇದೆಯಲ್ಲ, ಸೊ ಅದನ್ನ ಎರಡನ್ನು ಕೂಡ ಸ್ವಲ್ಪ ಬ್ಯಾಲೆನ್ಸ್ ಮಾಡೋದು ಸ್ವಲ್ಪ ಕಷ್ಟನೇ ಆ ಟೈಮಲ್ಲಿ. ಹಾಗಾಗಿ ನಾನು ವೃತ್ತಿ ಬದುಕಿಗೆ ಸ್ವಲ್ಪ ಜಾಸ್ತಿ ಸಮಯ ಕೊಟ್ಟಿದ್ರಿಂದ ಸೊ ನನ್ಗೆ ಅಲ್ಲಿ ವೇದಿಕೆ ಕಾರ್ಯಕ್ರಮ ಅಂದ್ರೆ ಈ ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸ್ಲಿಕ್ಕೆ ನನಗೆ ಅವಕಾಶ ಸ್ವಲ್ಪ ಕಡಿಮೆ ಆಗಿತ್ತು. ಯಾಕಂತ ಹೇಳಿದ್ರೆ ಸಮಯದ ಅಭಾವ. ಹಾಗಾಗಿ ಸೊ ವೃತ್ತಿ ಬದುಕಿಗೆ ನಾನಂದ್ರೆ 4 ವರ್ಷ ಜಾಸ್ತಿ ಅಲ್ಲಿ ವೃತ್ತಿ ಜೀವನದಲ್ಲೇ ಸ್ವಲ್ಪ ಕಳೆದೋಗಿದ್ರಿಂದ ಸೊ ವೇದಿಕೆ ಕಾರ್ಯಕ್ರಮಗಳು ನಾನು ಜಾಸ್ತಿ ಹೋಗಿದ್ದು. ಹಾಗಾಗಿ ನಾನು ವೇದಿಕೆ ಕಾರ್ಯಕ್ರಮಗಳಿಗೆ ಜಾಸ್ತಿ ಹೋಗ್ತಾ ಇದ್ದೆ. ಸ್ಪರ್ಧೆ ಅಂತ ಬಂದಾಗ ನಾನು ಕಾಲೇಜಿನ ದಿನಗಳಲ್ಲಿ ಅಂತರ್ ಕಾಲೇಜು ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆ ಆಗಿರ್ಬೋದು, ರಾಜ್ಯ ಮಟ್ಟದ ಸ್ಪರ್ಧೆ ಆಗಿರ್ಬೋದು, ಹಾಗೆ ಬೇರೆ ಬೇರೆ ಹೊರಗಡೆ ಜಿಲ್ಲಾ ಮಟ್ಟದ ಸಂಗೀತ ಸ್ಪರ್ಧೆ ಆಗಿರ್ಬೋದು, ಸೊ ಅಲ್ಲಿ ನಾನು ಜಾಸ್ತಿ ಭಾಗವಹಿಸಿದ್ದು ಅಂತ ಹೇಳ್ಬೋದು. ಹಾಗೆ ಯುವಜನ ಕ್ರೀಡೆ ಯುವಜನ ಇಲಾಖೆಯಲ್ಲಿ ನಡೆದಿರುವಂತ ಕಾರ್ಯಕ್ರಮಗಳಿರ್ಬೋದು, ಸೊ ಅಲ್ಲಿ ನಾನು ಹಾಗಾಗಿ. ಸೊ ನಾನು ಟ್ರ್ಯಾಕ್ ಸಿಂಗಿಂಗ್ ಸ್ಪರ್ಧೆ ಅಂತ ಬಂದಿದ್ದು ನಾನು ಆಲ್ಮೋಸ್ಟ್ ಕಾಲೇಜಿನ ದಿನಗಳಲ್ಲಿ ಮಾತ್ರ.
0: ಈಗ ನೀವು ಆರ್ಕೆಸ್ಟ್ರಾಗಳಲ್ಲಿ ಕೂಡ ಹಾಡ್ತೀರಾ ಅಂತ ಕೇಳಿದೆ, ಅದ್ರ ಬಗ್ಗೆ ಸ್ವಲ್ಪ ಹೇಳಕ್ಕ?
1: ಆರ್ಕೆಸ್ಟ್ರಾ ಅದೇ, ನಾನೀಗ ಇತ್ತೀಚೆಗೆ ಅಂದ್ರೆ ಈಗ 1 ವರ್ಷ ಸ್ವಲ್ಪ ಬ್ರೇಕ್ ಕೊಟ್ಟಿದೆ. ಹಾಗಾಗಿ ಇಷ್ಟು ವರ್ಷಗಳಲ್ಲಿ ನಾನು ಜಾಸ್ತಿ ಆರ್ಕೆಸ್ಟ್ರಾ ಕಾರ್ಯಕ್ರಮಗಳಲ್ಲಿ ಬೇರೆ ಬೇರೆ ಬೆಂಗಳೂರು ಇರ್ಬೋದು, ಹಾಸನ ಆಗ್ಲೇ ಸಕಲೇಶ್ಪುರ ಮತ್ತೆ ಮುಂಬೈ, ಹಾಗೆ ಬೇರೆ ಬೇರೆ ವೇದಿಕೆಗಳಲ್ಲಿ ಸುಗಮ ಸಂಗೀತ ಇರ್ಬೋದು, ಹಾಗೆ ಕರೋಕೆ ಗಾಯನ, ಸೊ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಅಲ್ಲಿ ಭಾಗವಹಿಸ್ತಾ ಇದ್ದೆ. ಜೊತೆಗೆ ಈ ಕಾರ್ಯಕ್ರಮ ನೀಡಿದ ನಂತರ ಲೈವ್ ಕಾರ್ಯಕ್ರಮಗಳು, ಮಾಮೂಲಿ ಹೀಗೆ ಕಾರ್ಯಕ್ರಮಗಳು ಒಂದೊಂದೇ ನೀಡ್ತಾ ಬಂದಿದ್ದೆ. ಹಾಗಾಗಿ ಅದ್ರ ಜೊತೆಗೆ ನಾನು ಒಂದಿಷ್ಟು ಆಲ್ಬಮ್ ಸಾಂಗ್ ಗಳಿಗೆ ಕಂಪೋಸಿಷನ್ ಅನ್ನು ಕೂಡ ಮಾಡಿರುವಂತದ್ದು.
0: ಓ ಹಾಗೆ ಮೇಡಮ್, ಈಗ ಅಂತ ಹೇಳಿದ್ರೆ ಈಗ ಆರ್ಕೆಸ್ಟ್ರಾಗಳಲ್ಲೆಲ್ಲ ಹಾಡಕ್ ಹೋಗ್ತಿರಲ್ಲ, ಅಲ್ಲಿ ಈಗ ಒಂದು ವೇದಿಕೆ ಅಂತ ಮೇಲೆ ಎಲ್ಲರಿಗೂ ಸಮಾನಾಗಿ ನಾನು ಚೆನ್ನಾಗಿ ಹಾಡ್ತೀನಿ ಅಂತ ಹೇಳಲಿಕ್ಕೆ ಆಗಲ್ಲ ಆಯ್ತಾ? ಯಾಕಂತ ಹೇಳಿದ್ರೆ ಕೆಲವರಿಗೆ ಖುಷಿ ಕೊಟ್ರೆ ಇನ್ ಕೆಲವರಿಗೆ ಬೇಜಾರು ಕೂಡ ಆಗ್ತೈತೆ. ನೀವು ಹಾಡಿದಂತ ಒಂದು ವೇದಿಕೆ ಮೇಲೆ ವಿದ್ಯಾಶ್ರೀ ಅವರು ತುಂಬಾ ಚೆನ್ನಾಗಿ ಹಾಡಿದ್ದಾರೆ ಅಂತ ಹೇಳಿದ್ದ, ಅಥವಾ ಇನ್ ಕೆಲವರು ಇನ್ನು ಚೆನ್ನಾಗಿ ಹಾಡ್ಬೇಕಿತ್ತು ಅಂತ ಹೇಳಿದ್ದ ಸನ್ನಿವೇಶ ಎಲ್ಲಾದ್ರೂ ನಿಮ್ಗೆ ಮನ್ಸಿಗೆ ಖುಷಿ ಕೊಟ್ಟದ್ದ ಅಥವಾ ಬೇಜಾರಾದ ಸನ್ನಿವೇಶ ಇತ್ತ?
1: ಅಂದ್ರೆ ಸನ್ನಿವೇಶ ಅಂತ ಈಗ ನಾವು ಸಂಗೀತ ಅಂತ ಬಂದಾಗ ಅದು ಸಂಗೀತ ಸಾಗರ ಇದ್ದಾಗೆ ನಾವು ಕಲಿಯುವಂತ ಒಂದು ವಿಷಯಗಳು ತುಂಬಾ ಇದೆ ಸಂಗೀತದಲ್ಲಿ. ಸೊ ಹಾಗಾಗಿ ನಾವು ವೇದಿಕೆ ಪ್ರತಿಯೊಂದು ವೇದಿಕೆ ಕಾರ್ಯಕ್ರಮದಲ್ಲಿ ಹೋದಾಗ ಫಸ್ಟ್ ಒಂದ್ ಎರಡು ನಿಮಿಷ ಸ್ವಲ್ಪ ಭಯ ಇರುತ್ತೆ. ಸೊ ಆದ ನಂತರ ನಾವು ಹಾಡನ್ನ ಒಂದು ಪ್ರಸ್ತುತ ಪಡಿಸ್ತೇವೆ, ಆ ಹಾಡನ್ನ ಹಾಡಿದಾಗ ನಮ್ಮಲ್ಲಿ ಏನ್ ತಪ್ಪುಗಳಾಗಿದೆ ಅದು ನಮ್ಗೆ ಗೊತ್ತಾಗಿರುತ್ತೆ. ಸೊ ಆವಾಗ ಯಾವ್ದಾದ್ರು ಒಂದು ಗೀತೆನ ತಗೊಂಡು ನಾವು ಹಾಡಿದಾಗ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಅಂತ ಅನ್ಸುತ್ತೆ. ಆದ್ರೆ ಅದನ್ನ ಬೇರೆಯವರು ಗುರುತಿಸಿದಾಗ ಒಂದಿಷ್ಟು ತಪ್ಪುಗಳನ್ನ ಕೆಲವರು ಹೇಳ್ತಾರೆ, ಇನ್ ಕೆಲವರು ಅದನ್ನ ಇನ್ನು ಚೆನ್ನಾಗಿ ಹಾಡ್ಬೋದಿತ್ತು ಅಂತ ಹೇಳಿದ್ರು. ಇನ್ ಕೆಲವರು ಬಂದು ಡೈರೆಕ್ಟ್ ಆಗಿ ಕೂಡ ಹೇಳಿದ್ದಾರೆ, ತುಂಬಾ ಚೆನ್ನಾಗಿ ಹಾಡಿದ್ದೀರಾ ಮೇಡಮ್, ಬಹಳ ಅದ್ಭುತವಾದ ಸ್ವರ ನಿಮ್ದು ಹಾಗೆ ಅಂತ. ಸೊ ಕೆಲವೊಂದು ಗೀತೆಗಳಲ್ಲಿ ಕೂಡ ಹೇಳಿದ್ದಾರೆ ಈ ತರ ಇಂಪ್ರೂವ್ಮೆಂಟ್ ಇರ್ಬೋದು ಅಂತ, ಇಂಪ್ರೂವ್ಮೆಂಟ್ ಮಾಡ್ಬೋದು ಅಂತ. ಸೊ ಹಾಗೆ ಈಗ ಒಂದೊಂದು ನಾವು ಒಂದೊಂದು ವೇದಿಕೆಯಲ್ಲಿ ಒಂದೊಂದು ಗೀತೆಯನ್ನ ನಾವು ಪ್ರಸ್ತುತ ಪಡಿಸುವಾಗ ಒಂದಿಷ್ಟು ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳಾಗ್ಬೋದು. ಈಗ ಕರೋಕೆಯಲ್ಲಿ ಹಾಗೆ ನಾವು ಕರೋಕೆಯಲ್ಲಿ ಇಂದಿಷ್ಟು ಲಿಮಿಟ್ ಅಲ್ಲಿ ಹಾಡ್ಬೇಕು ಅಂತ ಇದೆ. ಆದ್ರೆ ಲೈವ್ ಸಂಗೀತ ಅಂತ ಹೇಳಿದ್ರೆ ಆಗಲ್ಲ, ನಾವು ಅಲ್ಲಿ ಒಂದಿಷ್ಟು ವಾದ್ಯ ವೃಂದದವರು ಇರ್ತಾರೆ, ಅವ್ರ ಜೊತೆ ಹಾಡ್ಬೇಕಾಗತ್ತೆ. ಸೊ ಕರೋಕೆ ಅಂತ ಬಂದಾಗ ನಾವು ಆ ಕರೋಕೆ ಎಷ್ಟು ಮ್ಯೂಸಿಕ್ ಇದೆ ಅಷ್ಟೇ ಹಾಡ್ಬೇಕಾಗತ್ತೆ. ಸೊ ಅವಾಗ ಅವರು ನೆನಪು ಮಾಡ್ಕೊಳ್ಳುವಂತದ್ದು ಅದೇ, ನಾನು ಲಾಸ್ಟ್ ಟೈಮ್ ಒಂದ್ ಎರಡು ಮೂರು ಕಾರ್ಯಕ್ರಮಗಳಲ್ಲಿ ಹೋದಾಗ ಹೇಳಿದ್ದಾರೆ ಬಹಳ ಚೆನ್ನಾಗಿ ಹಾಡಿದ್ಯಾ, ಸೊ ಈ ಗೀತೆ ನಿಮ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ, ಸೊ ಬಹಳ ಹೇಗೆ ನೀವು ಇದನ್ನ ಇಷ್ಟನ್ನ ಕಲಿತೀರಾ, ಹೇಗೆ ಪ್ರಾಕ್ಟೀಸ್ ಮಾಡ್ತೀರಾ, ಸೊ ಈ ತರ ಎಲ್ಲ ಕೇಳಿದ್ದಿದ್ದೆ ಅವರು. ಸೊ ಅವಾಗ ನಾನು ಹೇಳಿದ್ದು ಇಷ್ಟೇ, ನಾವು ಪ್ರಾಕ್ಟೀಸ್ ಮಾಡ್ತೀವಿ ಹೌದು, ಆದ್ರೆ ನಾವು ಮೂಲ ಗಾಯಕರು ಏನ್ ಹಾಡಿದಾರೋ ಆ ಹಾಡಿಗೆ 80% ನಾವು ಜಸ್ಟಿಸ್ ಅನ್ನ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಹಾಗಂತ ಖಂಡಿತ ಒಂದಿಷ್ಟು ಕೆಲವೊಂದು ತಪ್ಪುಗಳಾಗಿದ್ದಿದೆ, ಸೊ ಅಂತ ಮೇಜರ್ ಅಂತ ಯಾರು ಹೇಳಲಿಲ್ಲ ನನ್ಗೆ.
0: ಅದೇ ಏನು ಇರುತ್ತಲ್ಲ ಅಂದ್ರೆ ಈಗ ತಪ್ಪು ಸರಿ ಎಲ್ಲಾನ ಸರಿ ಮಾಡ್ಕೊಂಡು ಹೋತೆ ಅಂತ ಹೇಳೋಕಾತಿಲ್ಲ, ತಪ್ಪು ಕೂಡ ಆಗುತ್ತೆ,
1: ತಪ್ಪುಗಳು ಚಿಕ್ಕ ಪುಟ್ಟ ತಪ್ಪುಗಳು ಆಗೇ ಆಗುತ್ತೆ. ಯಾಕಂತ ಹೇಳಿದ್ರೆ ಮೂಲ ಗಾಯಕರು ಹಾಡಿರುವಂತ ಎಷ್ಟೋ ಹಾಡುಗಳಿದೆ, ಸೊ ಆ ಹಾಡುಗಳಿಗೆ ನಾವು ಸಂಪೂರ್ಣವಾಗಿ ಒಂದು ಜಸ್ಟಿಸ್ ಅನ್ನ ಕೊಡ್ಬೇಕಂತ ಹೇಳಿದ್ರೆ ಅದಕ್ಕೆ ತುಂಬಾ ಪ್ರಾಕ್ಟೀಸ್ ಬೇಕಾಗುತ್ತೆ, ಬಹಳಷ್ಟು ಅಭ್ಯಾಸ ಮಾಡ್ಬೇಕು ನಾವು. ಸೊ ಅಭ್ಯಾಸಕ್ಕಿಂತ ಹೆಚ್ಚಾಗಿ ಆ ಭಾವಗಳು, ಒಂದೊಂದು ಹಾಡಿನಲ್ಲಿ ಒಂದೊಂದು ಪದಕ್ಕೂ ಒಂದೊಂದು ಭಾವಗಳಿದೆ, ಪ್ರತಿಯೊಂದು ನಾವು ಗಮನಿಸಿ ಹಾಡ್ಬೇಕು ಅಂದ್ರೆ ನಮಗೂ ಕೂಡ ಸ್ವಲ್ಪ ಭಯ ಜಾಸ್ತಿ ಖಂಡಿತ ಇದ್ದೇ ಇರುತ್ತೆ. ಆದ್ರೆ ತಪ್ಪುಗಳು ಒಂದಿಷ್ಟು ಆಗುತ್ತೆ, ಆ ತಪ್ಪುಗಳನ್ನ ನಾವು ತಿದ್ದುಪಡಿ ಮಾಡಿಕೊಂಡು ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ಹೋದಾಗ ಪ್ರಿಪೇರ್ ಮಾಡ್ಕೊಂಡು ನಾವು ಹಾಡ್ತೀವಿ ಅಂತ ಹೇಳ್ಬೋದು.
0: ಅದು ಸಂಗೀತದಲ್ಲ ಹಾಗೆಲ್ಲ ಮೇಡಮ್, ಅದೊಂಥರ ಸಮುದ್ರ ಇದ್ದಂಗಲ್ಲ, ನಾವು ಎಷ್ಟು
1: ವಿಷಯಗಳನ್ನ ಕಲಿತಷ್ಟು ವಿಷಯಗಳಿದೆ. ಒಂದು ಹಾಡನ್ನ ಕೇಳ್ತೀವಿ, ಒಂದ್ ಹಾಡನ್ನ ಒಂದ್ ಗಾಯಕರು ಒಂದ್ ತರ ಹಾಡಿರ್ತಾರೆ, ಇನ್ನೊಂದು ಇನ್ನೊಬ್ರು ಗಾಯಕರು ಇನ್ನೊಂದು ರೀತಿಯಲ್ಲಿ ಹಾಡಿರ್ತಾರೆ, ಇನ್ನೊಂದು ರಾಗ ಸಂಯೋಜನೆ ಮಾಡಿ ಹಾಡಿರ್ತಾರೆ. ಸೊ ಹಾಗಾಗಿ ಹಾಡುಗಳು ಅಂತ ಹೇಳಿದ್ರೆ ಅದು ಬೇರೆ ಬೇರೆ ತರ, ಈಗ ನಾವು ರಾಗ ಸಂಯೋಜನೆ ಇರ್ಬೋದು ಅಥವಾ ಅಲ್ಲಿ ರಿದಮ್ ಇರ್ಬೋದು, ಪ್ರತಿಯೊಂದು ಕೂಡ ಹಾಗೆ ಒಂದೊಂದು ಹಾಡು ಒಂದೊಂದು ವಿಭಿನ್ನ ಶೈಲಿಯಲ್ಲಿ ಇರುತ್ತೆ. ಸೊ ಅದನ್ನ ನಾವು ಅಟ್ ಲೀಸ್ಟ್ ಆ ಮೂಲ ಗಾಯಕರು ಏನ್ ಹಾಡಿರ್ತಾರೆ ಅದಕ್ಕೆ ನಾವು ಖಂಡಿತ ನ್ಯಾಯ ಕೊಡ್ಲೇಬೇಕು ಅಂತ ಹೇಳ್ಬೋದು.
0: ಹೌದು ಮೇಡಮ್, ಅದೇ ಅಂದ್ರೆ ಈಗ ತಪ್ಪುಗಳನ್ನ ಹೇಳಿದಾಗ ಮಾತ್ರ ನಾವು ತಿದ್ದುಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಯಾಕಂತ ಹೇಳಿದ್ರೆ ಸಂಗೀತನೇ ಹಾಗೆ ಅಲ್ಲ, ಈಗ ಬೇರೆ ಯಾವುದೇ ಕ್ಷೇತ್ರದಲ್ಲಾದ್ರೂ ಕೂಡ ಒಂದಿಷ್ಟು ಬದಲಾವಣೆಗಳನ್ನ ಮಾಡ್ಕೊಳ್ಬಹುದು, ಆದ್ರೆ ಸಂಗೀತ ಹಾಗಲ್ಲ ಆಯ್ತಾ, ಅದೊಂಥರ ಅದು ಹೋಗ್ತಾನೆ ಇರುತ್ತೆ ಆಯ್ತಾ, ಅದಂದ್ರೆ ನಿಲ್ಲದ ಗಾಳಿ ತರ. ಯಾಕಂತ ಹೇಳಿದ್ರೆ ಅದೀಗ ನೀವು ಹಾಡಿದ್ದು ನಾನು ಹಾಡ್ಬಹುದು, ಇನ್ನೊಬ್ಬರು ಹಾಡ್ಬಹುದು, ಮತ್ತೊಬ್ಬರು ಹಾಡ್ಬಹುದು, ಆದ್ರೆ ಲಯಗಳು ಇದು ಬೇರೆ ಬೇರೆ ಆಗ್ತಾನೆ ಹೋಗುತ್ತೆ. ಹೌದು, ಹಾಗೆ ತುಂಬಾ ವ್ಯತ್ಯಾಸ ಇರುತ್ತೆ. ಮತ್ತೆ ಸಂಗೀತದಲ್ಲಿ ಕಲಿಬೇಕಾದದ್ದು ತುಂಬಾ ಇರುತ್ತೆ ಆಯ್ತಾ, ನಾನು ಇಷ್ಟು ಕಲ್ತಿದ್ದೀನಿ ಅಂತ ಹೇಳುದಕ್ಕಿಂತ ನಾನು ಎಷ್ಟು ಕಲಿಬೇಕಾಗಿದೆ ಅನ್ನೋದು ತುಂಬಾ
1: ಕಲ್ತಿದ್ದೀನಿ ಅಂತ ಹೇಳೋದಿಲ್ಲ. ಯಾಕಂದ್ರೆ ನಾನು ಯಾವುದೇ ಒಂದು ಗೀತೆಯನ್ನು ವೇದಿಕೆಯನ್ನೆಲ್ಲ ಪ್ರಸ್ತುತ ಪಡಿಸುವಾಗ ಸೊ ನಾನು ಇನ್ನೊಬ್ಬರ ಹತ್ರ ಕೇಳ್ತೇನೆ ಈ ಹಾಡು ಹೇಗ್ ಹಾಡ್ಬೋದು, ಹೀಗ್ ಹಾಡಿದ್ರೆ ಈಗ ಚೆನ್ನಾಗಿರುತ್ತೆ. ಸೊ ಒಂದಿಷ್ಟು ಕಲ್ತಿರೋರು ಇರ್ತಾರೆ, ಸೊ ಅವ್ರ ಹತ್ರನು ಕೂಡ ತುಂಬಾ ಹಿರಿಯರು ಆಗಿರ್ಬೋದು, ಮಾರ್ಗದರ್ಶಿಗಳಿರ್ಬೋದು, ಸೊ ಅವ್ರ ಹತ್ರ ನಾನು ಖಂಡಿತ ಕೇಳಿ ನಾನು ಅಭ್ಯಾಸ ಮಾಡಿ ವೇದಿಕೆಯಲ್ಲಿ ನಾನು ಪ್ರಸ್ತುತ ಪಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ.
0: ಮೇಡಮ್, ಈಗ ಸಂಗೀತದಲ್ಲಿ ಒಂದಿಷ್ಟು ಬದಲಾವಣೆಗಳಾಗ್ತಾ ಇದೆ ಆಯ್ತಾ, ಯಾಕಂತ ಹೇಳಿದ್ರೆ ಇವತ್ತಿನ ದಿನಕ್ಕೂ ಹಿಂದೆ ಸ್ವಲ್ಪ ಒಂದಿಷ್ಟು ದಿನಗಳ ಹಿಂದೆ ಹೋದಾಗ ಅಲ್ಲಿಯ ಸಂಗೀತಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಂತ ನನ್ಗನ್ಸುತ್ತೆ. ನೀವೊಬ್ಬರು ಸಂಗೀತಗಾರರಾಗಿ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳ್ತೀರಾ?
1: ಖಂಡಿತ. ಈಗ ನಾವು ಶಾಸ್ತ್ರೀಯವಾಗಿ ನೋಡೋದಾದ್ರೆ ಅಲ್ಲಿ ನಾವು ಹಿಂದಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ ಒಂದಿಷ್ಟು ಇದೆ ಶಾಸ್ತ್ರೀಯವಾಗಿ ಬದಲಾವಣೆ ಆಗಿರೋದು, ಅಥವಾ ಇವಾಗಿನ ಸಂಗೀತ ಆಗಿರ್ಬೋದು. ಇವಾಗಿನ ಸಂಗೀತದಲ್ಲಿ ಜಾಸ್ತಿ ಟೆಕ್ನಾಲಜಿ ಇದೆ, ಟೆಕ್ನಾಲಜಿ ತಂತ್ರಜ್ಞಾನದಲ್ಲೇ ಇದೆ. ನಾವೀಗ ಒಂದು ರೆಕಾರ್ಡಿಂಗ್ ಮಾಡ್ಬೇಕಾದ್ರೆ, ಒಂದು ಹಾಡಿನ ರೆಕಾರ್ಡಿಂಗ್ ಮಾಡ್ಬೇಕಾದ್ರೆ ಅಲ್ಲಿಯೂ ಕೂಡ ಹಾಗೆ ಮಾಸ್ಟ್ರಿಂಗ್ ಅಲ್ಲಿ ಇರ್ಬೋದು. ಸೊ ಪ್ರತಿಯೊಂದು ವಿಚಾರಗಳಲ್ಲಿಯೂ ಕೂಡ ನಾವು ಟೆಕ್ನಿಕಲಿ ತುಂಬಾ ಇಂಪ್ರೂವ್ಮೆಂಟ್ ಇದೆ. ಹಿಂದೆ ಆಗಿರ್ಲಿಲ್ಲ, ನಾವು ಒಂದ್ಸಲ ರೆಕಾರ್ಡಿಂಗ್ ಮಾಡಿದಾಗ ಅದ್ ಏನಿದೆ ಅದೇ ಬರುತ್ತೆ, ಬಟ್ ಟೆಕ್ನಿಕಲಿ ಇವಾಗ ಆಗಲ್ಲ, ಇಂಪ್ರೂವ್ಮೆಂಟ್ ಇದೆ. ಸೊ ಏನಾದ್ರೂ ವೇರಿಯೇಷನ್ಸ್ ಇದ್ರೆ ಅಲ್ಲೂ ಕೂಡ ವೇರಿಯೇಷನ್ಸ್ ಆಗುತ್ತೆ ಟೆಕ್ನಿಕಲಿ ಅಂತ ಹೇಳಿದ್ರೆ. ಟೆಕ್ನಿಕಲಿ ತುಂಬಾ ಮುಂದುವರೆದಿದೆ ಅಂತ ಹೇಳ್ಬೋದು. ಹಿಂದಿನ ಸಂಗೀತದಲ್ಲಿ ಶಾಸ್ತ್ರೀಯವಾಗಿ ಜಾಸ್ತಿ ಡೆಪ್ತ್ಗಳು ಅಂದ್ರೆ ಈಗ ಕೆಲವೊಂದು ಒಂದು ಹಾಡ್ ತಗೊಂಡಾಗ ಆ ಹಾಡಲ್ಲಿ ವೇರಿಯೇಷನ್ಸ್ ಇರ್ಬೋದು. ಸೊ ಇವಾಗಿನ ಹಾಡುಗಳು ಹಾಗಲ್ಲ, ಸ್ವಲ್ಪ ಮೆಲೋಡಿಯಲ್ಲಿ ಆಗಿರ್ಬೋದು ಅಥವಾ ರಿದಮ್ ಅಲ್ಲಿ ಆಗಿರ್ಬೋದು ಬದಲಾವಣೆಗಳು ತುಂಬಾ ಆಗಿದೆ ಅಂತಾನೆ ಹೇಳ್ಬೋದು.
0: ಮೇಡಮ್, ನೀವೀಗ ಸಂಗೀತ ಕ್ಲಾಸ್ ಕೂಡ ನಡೆಸ್ತಾ ಇದ್ದೀರಿ ಅಂತ ಗೊತ್ತಾಯ್ತು. ಇದು ಹೌದಾ? ಹೇಗೆ, ಎಲ್ಲಿ ನಡೆಸ್ತಾ ಇದ್ದೀರಾ, ಅದ್ರ ಬಗ್ಗೆ ಸ್ವಲ್ಪ ಹೇಳಕ್ಕ?
1: ಬಿಗಿನಿಂಗ್ ಸ್ಟೆಪ್ ಅಂತಾನೆ ಹೇಳ್ಬೋದು. ಅಂದ್ರೆ ಈಗ ಕರೋಕೆ ಸಂಗೀತ ಕ್ಲಾಸ್ ನಾನು ಮಾಡ್ತಾ ಇರೋದು ಅಂದ್ರೆ ರೀಸೆಂಟ್ ಆಗಿ ಒಂದು 3-4 ತಿಂಗಳು ಅಷ್ಟೇ ಆಗಿದೆ ಆರಂಭ ಆಗಿ. ಸೊ ಹಾಗಾಗಿ ಮಕ್ಕಳಿಗೆ ಹಾಗೂ ದೊಡ್ಡವರಿಗೆ ಕರೋಕೆ ಮತ್ತೆ ಸುಗಮ ಸಂಗೀತ ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದೇನೆ.
0: ಅದು ಎಲ್ಲಿ ಮಾಡ್ತಾ ಇದ್ರಿ ಮೇಡಮ್? ಯಾಕಂತ ಹೇಳಿದ್ರೆ ನಮ್ಮ ರೇಡಿಯೋ ಕುಂದಾಪುರ ಕೇಳ್ತೇವರು ವಿದ್ಯಾಶ್ರೀ ಆಚಾರ್ಯವರು ಒಂದು ಸಂಗೀತ ಕ್ಲಾಸ್ ಕೊಡ್ತಾ ಇದ್ದಾರೆ. ಹಾ, ನನಗೂ ಸೇರ್ಬೇಕು, ಯಾಕಂದ್ರೆ ಅವ್ರ ತರನೇ ಆಗ್ಬೇಕಂತ ಒಂದಿಷ್ಟು ಮಂದಿಯಲ್ಲಿ ಇರುತ್ತೆ. ಈಗ ನಿಮ್ಮನ್ನು ಸಂಪರ್ಕಿಸ್ಬೇಕು, ನೀವು ಎಲ್ಲಿ ಸಂಗೀತ ಕ್ಲಾಸ್ ಅನ್ನು ಕೊಡ್ತಾ ಇದ್ದೀರಾ ಅಥವಾ ಹೇಗೆ?
1: ನಾನು ಕುಂದಾಪುರದಲ್ಲಿ ಸಂಗೀತ ಕ್ಲಾಸ್ ಮಾಡ್ತಾ ಇದ್ದೇನೆ, ಪೂರ್ವಿಕಾ ಕಾಂಪ್ಲೆಕ್ಸ್ ಅಲ್ಲಿ. ಅಲ್ಲಿ ಕರೋಕೆ ಸಂಗೀತ ಮತ್ತೆ ಸುಗಮ ಸಂಗೀತ ಎರಡು ಕೂಡ ಕ್ಲಾಸ್ ಮಾಡ್ತಾ ಇದ್ದೀನಿ. ಸೊ ಅಂದ್ರೆ ಒಂದ್ರೆ 3-4 ತಿಂಗಳಾಗಿದೆ ಅಷ್ಟೇ ನಾನು ಆರಂಭ ಮಾಡಿ, ಹಾಗಾಗಿ ಇದನ್ನು ಬಿಗಿನಿಂಗ್ ಸ್ಟೆಪ್ಸ್ ಅಂತಾನೆ ಹೇಳ್ಬೋದು.
0: ಈಗ ನಿಮ್ಗೆ ಮೇಡಮ್ ಈಗ ಒಂದು ಹಾಡು ಮರಿಲಿಕ್ಕೆ ಆಗಲ್ಲ ಅನ್ನೋ ಒಂದು ಹಾಡು ಏನಾದ್ರೂ ಇದೆಯಾ ನಿಮ್ಮ ಮನಸ್ಸಿನಲ್ಲಿ? ಯಾವ್ದೋ ಒಂದು ಭಾವಗೀತೆ ಆಗಿರ್ಬೋದು, ಸಿನಿಮಾ ಹಾಡು ಕೂಡ ಆಗಿರ್ಬೋದು, ಆಯ್ತಾ? ಯಾವ್ದೋ ಒಂದು ಹಾಡು ನಿಮ್ಮನ್ನ ಪದೇ ಪದೇ ಕಾಡ್ತಾ ಇದ್ದದ್ದು ಅಂತ ಒಂದು ಹಾಡು ಇತ್ತ?
1: ಅದೇ ನನ್ಗೆ ಸ್ವಲ್ಪ ನಾನು ಸಿನಿಮಾ ಗೀತೆಗಳಿಗಿಂತ ಜಾಸ್ತಿಯಾಗಿ ಕೇಳಿದ್ದು ಭಾವಗೀತೆ. ಹಾಗಾಗಿ ಭಾವಗೀತೆಗಳು ತುಂಬಾ ಇದೆ, ತುಂಬಾ ಹಾಡುಗಳಿದೆ. ಆದ್ರೆ ನಂಗೆ ತುಂಬಾ ಇಷ್ಟ ಆಗುವಂತ ಹಾಡು ಒಂದು ಯಾಕೋ ಕಾಣಿ ರುದ್ರವೀಣಿ ಅಂತೇಳಿ ಒಂದು ಹಾಡಿದೆ. ಆ ಹಾಡುಗಳು ತುಂಬಾನೇ ಇಷ್ಟ ನನಗೆ. ಆ ಹಾಡು ಕೂಡ ಹಾಗೆ ಬಹಳ ಚೆನ್ನಾಗಿದೆ. ಸೊ ಅದನ್ನ ಹಾಡ್ಲಿಕ್ಕೆ ನಾನು ಬೇಕಾದ್ರೆ ಪ್ರಯತ್ನ ಮಾಡ್ತೇನೆ.
0: ಒಂದು ಲೈನ್ ಹಾಡಿ ಮೇಡಮ್, ಯಾಕಂತ ಹೇಳಿದ್ರೆ ನೀವು ಹೇಳುವಾಗ್ಲೇ ನನ್ಗೂ ಕೇಳ್ಬೇಕು ಅನ್ಸ್ತಾ ಇತ್ತ. ಒಂದು ಲೈನ್ ಹಾಡಿ ಕಾಂಬ.
1: ಇದು ದರಾ ಬೇಂದ್ರೆ ಅವರ ಒಂದು ಗೀತೆ, ಅದ್ಭುತವಾದಂತಹ ಗೀತೆ. ಸೊ ಹಾಡಿ ಕೇಳಿದಷ್ಟು ಮತ್ತಷ್ಟು ಕೇಳಬೇಕು ಅನ್ನೋಂತ ಹಾಡು.

0: ಅದು
1: ತುಂಬಾ ಖುಷಿ ಆಯ್ತು ಮೇಡಮ್. ಯಾಕೆಂತ ಹೇಳಿದ್ರೆ ಆ ಹಾಡುಗಳೇ ಅದೇನು ಅರ್ಥಗರ್ಭಿತ ಅಂತ ಹೇಳಲಿಕ್ಕಾಯ್ತಾ. ಅದರಲ್ಲೂ ನಿಮ್ಮ ಧ್ವನಿಯಲ್ಲಿ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಇವಾಗ್ಲೇ ಒಂದಿಷ್ಟು ಹಾಡುಗಳು ಪ್ರಸಾರ ಆಗಿದ್ದೆ ಆಯ್ತಾ. ಭಕ್ತಿಗೀತೆ ಆಗಿರ್ಬೋದು, ಭಾವಗೀತೆ ಆಗಿರ್ಬೋದು, ಇವಾಗ್ಲೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ನಿಮ್ಮ ಹಾಡುಗಳು ಪ್ರಸಾರ ಆಗಿದೆ. ಒಂದಿಷ್ಟು ಜನರ ಮನೆಯನ್ನ ಮನವನ್ನ ಗೆದ್ದಿದೆ ಅಂತ ಹೇಳಲಿಕ್ಕೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಈಗ ವಿದ್ಯಾಶ್ರೀ ಆಚಾರ್ಯವರ ಪ್ರಕಾರ ಹೇಳುದಾದ್ರೆ ಸಂಗೀತ ಅಂದ್ರೆ ಏನ್ ಮೇಡಮ್? ಈಗ
0: ಸಂಗೀತ ಅಂತ ಹೇಳಿದ್ರೆ ನನ್ಗೆ ಉಸಿರು ಪ್ರಕಾರ, ನನ್ಗೆ ಖಂಡಿತ ಸಂಗೀತವಿಲ್ಲದೆ ಜೀವನವಿಲ್ಲ, ಜೀವನ ಇಲ್ಲದೆ ಸಂಗೀತ ಇಲ್ಲ. ಆತರ ಸಂಗೀತ ಜೀವನದ ಒಂದು ಭಾಗ ಅಂತಾನೆ ಹೇಳ್ಬೋದು.
1: ಹೌದು ಮೇಡಮ್, ಅದೇನು ಹೇಳ್ತಾರಲ್ಲ, ಎಷ್ಟೇ ಮನಸ್ಸಿಗೆ ನೋವಾದ್ರೂ ಕೂಡ ಒಂದು ಕ್ಷಣ ಒಂದು ಸಂಗೀತದ ಒಂದು ಲೈನ್
0: ಒಂದು
1: ಕೇಳಿದ್ರೆ
0: ಕಲ್ಲು ಮನಸ್ಸನ್ನ ಕೂಡ ಕರಗಿಸುವಂತ ಶಕ್ತಿ ಇರೋದು ಸಂಗೀತಕ್ಕೆ ಮಾತ್ರ ಅಂತಾನೆ ಹೇಳ್ಬೋದು ನನ್ನ ಪ್ರಕಾರ.
1: ನಿಜವಾಗ್ಲೂ ಹೌದು ಮೇಡಮ್. ಎಂತಕ್ಕಂತ ಹೇಳಿದ್ರೆ ಎಷ್ಟೇ ಮನಸ್ಸಿಗೆ ಭಾರ ಆದ್ರೂ ಕೂಡ ಒಂದ್ ಹಾಡು, ಅದ್ ಯಾವ್ದು ಕೂಡ ಆಗಿರ್ಬೋದು ಆಯ್ತಾ, ಯಾವ್ದೋ ಒಂದು ಹಾಡು ನಮ್ಮ ಮನಸ್ಸನ್ನ ಬದಲಾಯಿಸುವಂತ ಒಂದು ಶಕ್ತಿ ಇರೋದು ಹಾಡಿಗೆ ಮಾತ್ರ.
0: ಖಂಡಿತ ಸಂಗೀತದಲ್ಲಿ ಥೆರಪಿ ಕೂಡ ಬಂದಿದೆ. ಎಷ್ಟೋ ಎಷ್ಟೋ ಮಾನಸಿಕ ಕಾಯಿಲೆ ಇರ್ಬೋದು, ಸೊ ಪ್ರತಿಯೊಂದಕ್ಕೂ ಕೂಡ ಸಂಗೀತ ಒಂದು ದಿವ್ಯೌಷಧ ಅಂತಾನೆ ಹೇಳ್ಬೋದು ನನ್ನ ಪ್ರಕಾರ. ಸಂಗೀತ ಥೆರಪಿ ಕೂಡ ಇದೆ, ಅದ್ರ ಮೂಲಕ ಚಿಕಿತ್ಸೆನು ಕೂಡ ಕೊಡ್ತಾರೆ ಅಂತ ಹೇಳಿದ್ರೆ ಸಂಗೀತಕ್ಕೆ ಎಷ್ಟು ಪವರ್ ಇದೆ ಅನ್ನೋದ್ರು ಗೊತ್ತಾಗುತ್ತೆ.
1: ಈಗ ಸಂಗೀತ ಕಲಿಬೇಕಂತ ಒಂದಿಷ್ಟು ಜನರಿಗೆ ಆಸೆ ಇರುತ್ತೆ, ಈಗ ನಂಗೂ ಕೂಡ ಸಂಗೀತ ಕಲಿಬೇಕು ಅನ್ನೋ ಒಂದು ಆಸೆ ಇದೆ ಮೇಡಮ್. ಈಗ ಸಂಗೀತ ಕಲಿಯುವವರಿಗೆ, ಆಸಕ್ತಿ ಇರುವವರಿಗೆ ನಿಮ್ಮ ಒಂದು ಕಿವಿ ಮಾತು
0: ಹೇಳೋದಾದ್ರೆ, ಈಗ ನಾವು ಹಿಂದೆ ಇರುವಾಗ ಅಂದ್ರೆ ನಾವು ಕಾಲೇಜಿನ ದಿನಗಳಲ್ಲಿ ಇರುವಾಗ ವೇದಿಕೆಗಳು ಸಿಗ್ತಾ ಇದ್ದದ್ದು ತುಂಬಾ ಕಡಿಮೆ, ಅಂದ್ರೆ ಕಡಿಮೆ ಅಂತ ಹೇಳಿದ್ಕಿಂತ ನಾವು ಈಗ ಕಾಲೇಜಿನ ದಿನಗಳು ಒಂದಿಷ್ಟು ಕಾಂಪಿಟೇಷನ್ಸ್ ಗಳಲ್ಲಿ ಭಾಗವಹಿಸ್ತಾ ಇದ್ವಿ, ನಮ್ಗೂ ಒಂದು ವೇದಿಕೆ ಹತ್ತಬೇಕು ಅನ್ನೋ ಆಸೆ ಇರುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ಭಯನೂ ಇರುತ್ತೆ, ವೇದಿಕೆನು ಸಿಗ್ತಾ ಇರ್ಲಿಲ್ಲ, ತುಂಬಾ ಅವಕಾಶಗಳು ಕಡಿಮೆ ಇತ್ತು. ಆದ್ರೆ ಇವಾಗ ಹಾಗಲ್ಲ, ಕರೋಕೆಗಳು ಬಂದ ನಂತರ ಅವಕಾಶಗಳು ತುಂಬಾ ಇದೆ. ಎಷ್ಟೋ ಜನರಿಗೆ ಈಗ ಹವ್ಯಾಸವಾಗಿ ಹಾಡ್ತಾ ಇರೋರಿಗೆ ಅಥವಾ ಹೀಗೆ ನಾನು ನನ್ ಮನಸ್ಸಿಗೆ ಖುಷಿ ಕೊಟ್ಟು ನಾನು ಹಾಡ್ತಾ ಇದ್ದೀನಿ ಅಂತ ಕೆಲವರು ಹೇಳ್ತಾರೆ. ಸೊ ಅಂತವರಿಗೂ ಕೂಡ ಈಗ ವೇದಿಕೆ ಇದೆ. ಸೊ ವೇದಿಕೆಗಳು ಇದೆ ಅನ್ನೋದ್ರ ಮೇಲೆ ಆ ವೇದಿಕೆಯಲ್ಲಿ ಅವಕಾಶಗಳು ತುಂಬಾ ಇದೆ, ಅವಕಾಶವನ್ನ ಬಳಸ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ನಿಮ್ಮಲ್ಲಿ ಕೆಲವರಿಗೆ ಅಷ್ಟು ಒಳ್ಳೆ ಸಂಗೀತ ಪ್ರತಿಭೆ ಇದೆ, ಅಂದ್ರೆ ಅವ್ರು ತುಂಬಾ ಚೆನ್ನಾಗಿ ಹಾಡ್ತಾರೆ, ಆದ್ರೆ ಅವ್ರಿಗೆ ವೇದಿಕೆ ಹತ್ತಲಿಕ್ಕೆ ಒಂದು ಭಯ ಇರುತ್ತೆ. ಫಸ್ಟ್ ಟೈಮ್ ನಾನು ವೇದಿಕೆ ಹತ್ತುವಾಗ ತುಂಬಾ ಭಯ ಇರುತ್ತಿತ್ತಲ್ವಾ, ಹಾಗೆ ಅವ್ರಿಗೂ ಕೂಡ ತುಂಬಾ ಭಯ ಇರುತ್ತೆ. ಸೊ ಆ ಭಯನ ಬಿಟ್ಬಿಡಿ, ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಆಯ್ತಾ, ಪ್ರಾಕ್ಟೀಸ್ ಮಾಡೋದಕ್ಕಿಂತ ಹೆಚ್ಚಾಗಿ ಹಾಡನ್ನ ಕೇಳಿ. ಒಬ್ಬ ಸಂಗೀತಗಾರನಿಗೆ ತಾನು ಹಾಡೋದಕ್ಕಿಂತ ಹೆಚ್ಚಾಗಿ ಕೇಳ್ಬೇಕಂತೆ ಆ ಹಾಡನ್ನ. ಹಾಗಾಗಿ ನೀವು ಜಾಸ್ತಿ ಕೇಳಿದಷ್ಟು ಆ ಹಾಡು ಚೆನ್ನಾಗಿ ಬರುತ್ತೆ. ಸೊ ಪ್ರಾಕ್ಟೀಸ್ ಮಾಡಿ, ಆ ಪ್ರಾಕ್ಟೀಸ್ ಮಾಡಿ ಜೊತೆಗೆ ನಿಮ್ಗೆ ವೇದಿಕೆಯಲ್ಲಿ ಎಲ್ಲಿ ಅವಕಾಶ ಸಿಗುತ್ತೆ ಆ ವೇದಿಕೆ ಬಳಸ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನಿರಂತರ ಅಭ್ಯಾಸ ಮಾಡಿದ್ರೆ ನಿಮ್ಗೆ ಒಂದು ಹಂತಕ್ಕೆ ತಲುಪಬಹುದು. ಸೊ ನಾನು ಒಂದು ವೇದಿಕೆಯಲ್ಲಿ ಹಾಡಬಲ್ಲೆ ಅನ್ನೋ ಧೈರ್ಯ ಇರುತ್ತೆ ನಿಮ್ಮಲ್ಲಿ. ಸೊ ಹಾಡಿ, ನಿಮ್ ಮನ್ಸಿಗೆ ಖುಷಿ ಕೊಡುತ್ತಾ ಹಾಡಿ. ಖಂಡಿತ ವೇದಿಕೆಗಳನ್ನ ಉಪಯೋಗಿಸ್ಕೊಳ್ಳಿ. ಎಷ್ಟೋ ಸ್ಪರ್ಧೆಗಳಾಗತ್ತೆ, ರಾಜ್ಯ ಮಟ್ಟದಲ್ಲಿ ಆಗಿರ್ಬೋದು, ಜಿಲ್ಲಾ ಮಟ್ಟದಲ್ಲಿ ಆಗಿರ್ಬೋದು. ಸೊ ಅವರೆಲ್ಲರಿಗೂ ನಾನು ಹೇಳೋದೊಂದೇ, ಚೆನ್ನಾಗಿ ಅಭ್ಯಾಸ ಮಾಡಿ ವೇದಿಕೆಯನ್ನ ಬಳಸ್ಕೊಳ್ಳಿ ಅಂತ ಅಷ್ಟೇ.
1: ಇದೊಂದು ಸಲಹೆ ನಿಮ್ಮಿಂದ ಸಿಕ್ಕಿದೆ ಆಯ್ತಾ ಮೇಡಮ್. ಈಗ ನನ್ಗೆ ಅನ್ಸುತ್ತಾಯ್ತಾ, ಈಗ ನೀವು ಸಂಗೀತ ಕ್ಲಾಸ್ ಸ್ಟಾರ್ಟ್ ಮಾಡಿದ್ರ, ನಂದು ಒಂದು ಸಣ್ಣ ಒಂದು ಸಮಸ್ಯೆ ಈಗ ನನ್ನ ಕಾಣ್ತಾ ಇದೆ ಆಯ್ತಾ. ಯಾಕಂತ ಹೇಳಿದ್ರೆ ನನಗೂ ಸಂಗೀತ ಕಲಿಬೇಕಂತ ತುಂಬಾ ಆಸೆ ಇದೆ. ಯಾಕಂತ ಹೇಳಿದ್ರೆ ಕಲಿಬೇಕನ್ನುವ ಆಸೆ ಇದೆ, ಮನಸ್ಸಿದೆ, ಮತ್ತೆ ಸಂಗೀತ ಹಾಡ್ಬಲ್ಲೆ, ಆದ್ರೆ ಸರಿಯಾಗಿ ಹಾಡ್ಲಿಕ್ಕೆ ಬರ್ತಾ ಇಲ್ಲ. ಏನೋ ಇನ್ನೂ ಕಲಿಬೇಕಂತ ಒಂದು ಮನಸ್ಸಿದೆ. ಯಾಕಂತ ಹೇಳಿದ್ರೆ ಕಲಿಬೇಕಂದ್ರೆ ನಂಗೆ ಹಣ ಬೇಕು, ಹಣ ಕೊಟ್ಟು ಕಲಿಯುವಂತ ಒಂದು ಮನಸ್ಸು ನನ್ನ ಹತ್ರ ಧೈರ್ಯ ಇಲ್ಲ. ಬಟ್ ಅಂತ ಒಂದು ಮನಸ್ಥಿತಿಯಲ್ಲಿ ಈಗ ಕಲಿಬೇಕು, ನನ್ಗೆ ಆಸಕ್ತಿ ಇದೆ ಅಂತ ಒಂದು ಮನಸ್ಸಿದೆ, ಆದ್ರೆ ನನಗೆ ಹಣ ಕೊಟ್ಟು ಕಲಿಲಿಕ್ಕೆ ಆಗ್ತಾ ಇಲ್ಲ. ನಿಮ್ಮಲ್ಲಿ ಅಂತದೊಂದು ಅಂತ ಬಡ ವಿದ್ಯಾರ್ಥಿಗಳು ಸಂಗೀತ ಕಲಿಯೋದಕ್ಕೆ ಆಸಕ್ತಿ ಇದ್ರೆ ಅವಕಾಶ ಇದೆಯಾ?
0: ಖಂಡಿತ ಅವಕಾಶ ಇದೆ. ಬಡ ವಿದ್ಯಾರ್ಥಿಗಳು ಅಂದ್ರೆ ಅವರಲ್ಲಿ ಪ್ರತಿಭೆ ಇದೆ ಅನ್ನೋದಾದ್ರೆ ಅದಕ್ಕಿಂತ ದೊಡ್ಡದು ಬೇರೆ ವಿಷಯ ಇಲ್ಲ ಅಲ್ವಾ. ಸೊ ಹಾಗಾಗಿ ಅವರಲ್ಲಿ ಮುಖ್ಯವಾಗಿ ಅವರಿಗೆ ಆಸಕ್ತಿ ಇರಬೇಕು. ಈಗ ಎಷ್ಟೋ ಕ್ಲಾಸ್ಗಳಾಗುತ್ತೆ, ಎಷ್ಟೋ ತರಗತಿಗಳಾಗುತ್ತೆ. ಸೊ ಇವಾಗ ಏನಾಗಿದೆ ಅಂದ್ರೆ ಶಾಸ್ತ್ರೀಯವಾಗಿ ಕಲಿಯೋರು ಸಂಖ್ಯೆ ಸ್ವಲ್ಪ ಎಲ್ಲೋ ಒಂದ್ ಕಡೆ ಕಡಿಮೆ ಆಗ್ತಾ ಇದೆ ಈ ಕರೋಕೆ ಬಂದ ನಂತರ. ಸೊ ಕೆಲವರು ಬರ್ತಾರೆ ಒಂದ್ ವಾರ, ಆಮೇಲೆ ಸ್ವಲ್ಪ ಆಸಕ್ತಿಗಳು ಕಡಿಮೆ ಆಗುತ್ತೆ. ಈ ತರ ಆಗ್ಬಾರ್ದು. ಸಂಗೀತ ಕಲಿಬೇಕು ಅಂತ ಒಂದ್ಸಲ ನೀವು ಅನ್ಕೊಂಡ್ರೆ ಚೆನ್ನಾಗಿ ಅಭ್ಯಾಸ ಮಾಡ್ಬೇಕು. ಖಂಡಿತ ಅಂತ ವಿದ್ಯಾರ್ಥಿಗಳಿದ್ರೆ ನಾನು ಖಂಡಿತ ಸಂಗೀತ ಅಭ್ಯಾಸ ಮಾಡಿಸ್ತೇನೆ. ಸೊ ನನ್ಗೆ ಎಷ್ಟು ಎಷ್ಟು ಗೊತ್ತಿದೆಯೋ ಅಷ್ಟನ್ನ ನಾನು ಸಂಗೀತದ ಅಭ್ಯಾಸವನ್ನ ಕೊಡ್ಲಿಕ್ಕೆ ಅವರಿಗೆ ನಾನು ಕೂಡ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ಬೋದು.
1: ಈ ಮಾತು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ಮೇಡಮ್, ತಪ್ಪು ತಿಳ್ಕೊಳ್ಬೇಡಿ, ಒಂದಿಷ್ಟು ವಿದ್ಯಾರ್ಥಿಗಳು ಒಂದ್ ಮೂರ್ನಾಲ್ಕು ಜನ ನನ್ನ ಹತ್ರ ಏನು ಕೇಳಿದ್ರೆ ಆಯ್ತಾ, ನನಗೆ ಸಂಗೀತ ಕಲಿಬೇಕಂತ ಆಸಕ್ತಿ ಇದೆ, ಆದ್ರೆ ನನಗೆ ಕಲೀಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ. ನಾನು ಹೇಳಿದೆ ನಿಮ್ಗೆ ಅವಕಾಶ ಕಲ್ಪಿಸಿ ಕೊಡುವಂತ ಕೆಲಸ ನಂದು ಅಂತ ಹೇಳಿದೆ. ಆದ್ರೆ ಮುಂದೆ ಅವ್ರ ಮನೆಯಲ್ಲಿ ಒಂದಿಷ್ಟು ಒತ್ತಡಗಳಿಂದಾಗಿ ಅವ್ರ ಹಿಂದೆ ಉಳ್ಕೊಂಡಿದ್ದಾರೆ ಆಯ್ತಾ. ಬಟ್ ತುಂಬಾ ಅಂತ ವಿದ್ಯಾರ್ಥಿಗಳು ತುಂಬಾ ಜನ ಇರ್ತಾರೆ ನಮ್ಮ ಸುತ್ತಮುತ್ತಲು. ಈಗ ನೀವು ಹೇಳಿದ್ರೆ ಕಲಿಬೇಕನ್ನುವ ಆಸಕ್ತಿ ಇದ್ದರಿಗೆ ನಾನು ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿ ಖಂಡಿತ. ಯಾಕಂತ ಹೇಳಿದ್ರೆ ಸಂಗೀತ ಆಗ್ಲಿ ಅಥವಾ ವಿದ್ಯೆ ಆಗ್ಲಿ ಅದರಲ್ಲಿ ನಾವು ಇನ್ನೊಬ್ಬರಿಗೆ ದಾರಿ ಎರೆಯುವುದಿದೆಯಲ್ಲ, ಅದಕ್ಕಿಂತ ದೊಡ್ಡ ಕೆಲಸ ಯಾವುದು ಇಲ್ಲ ಮೇಡಮ್.
0: ನಮ್ಮಲ್ಲಿ ಏನು ಜ್ಞಾನ ಇದೆಯೋ ಅಥವಾ ನಮ್ಮಲ್ಲಿ ಏನು ಒಂದಿಷ್ಟು ವಿಚಾರಗಳು ಗೊತ್ತಿದೆಯೋ, ಸೊ ಅವರಿಗೆ ನಾವು ಅದನ್ನ ಹೇಳಿ ಕೊಡುದ್ರಲ್ಲಿ ಅದು ದೊಡ್ಡ ಕೆಲಸನೇ ಅಂತಾನೆ ಹೇಳ್ಬೋದು. ಬಹಳಷ್ಟು ಒಂದು ಪುಣ್ಯದ ಕೆಲಸನೇ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈಗ ನಾವು ಕೂಡ ಪರಿಪೂರ್ಣರಲ್ಲ, ಆದ್ರೂ ಕೂಡ ಏನು ನಮ್ಗೆ ತಿಳಿದ ಮಟ್ಟಿಗೆ ಆ ವಿದ್ಯಾರ್ಥಿಗಳಿಗೆ ಕೊಟ್ಟು ನಾವು ಆ ಸಂಗೀತದ ವಿದ್ಯೆಯನ್ನ ಸ್ವಲ್ಪನಾದ್ರೂ ನಾವು ಕೊಡ್ತಾ ಇದ್ರೆ, ಸೊ ಅದಕ್ಕಿಂತ ದೊಡ್ಡ ಕೆಲಸ ಬೇರೆ ಯಾವ್ದು ಇಲ್ಲ ಅಂತಾನೆ ಹೇಳ್ಬೋದು. ಆದ್ರೆ ಮೇನ್ ಆಗಿ ಅವರಿಗೆ ಆಸಕ್ತಿ ಬೇಕು ಖಂಡಿತವಾಗಿ. ಸಂಗೀತದಲ್ಲಿ ಮುಖ್ಯವಾಗಿ ಸಹನೆ, ತಾಳ್ಮೆ ತುಂಬಾ ಮುಖ್ಯ. ನಾವು ಯಾವುದೇ ಒಂದು ಗೀತೆನ ಕಲಿಬೇಕಾದ್ರೆ ಅಥವಾ ಯಾವುದೇ ಒಂದು ಚರಣನು ಪಲ್ಲವಿನೂ ಯಾವುದೇ ಒಂದು ಹಾಡ್ಬೇಕಾದ್ರೆ ಪೇಷನ್ಸ್ ತುಂಬಾನೇ ಮುಖ್ಯ. ಸೊ ನಾವು ಗಮನವಿಟ್ಟು ತುಂಬಾ ನಾವು ಕಲ್ತ್ರೆ ಖಂಡಿತವಾಗಿ ಅವರು ಕೂಡ ಮುಂದೆ ಬರ್ತಾರೆ, ಅವ್ರಿಗೂ ಕೂಡ ವೇದಿಕೆ ಸಿಗುತ್ತೆ, ಅವರಿಗೂ ಕೂಡ ಅವಕಾಶ ಸಿಗುತ್ತೆ ಅಂತಾನೆ ಹೇಳ್ತೀನಿ.
1: ತುಂಬಾ ಖುಷಿ ಆಯ್ತು ಮೇಡಮ್, ಯಾಕಂತ ಹೇಳಿದ್ರೆ ಇಂಥದೊಂದು ಒಂದು ಒಳ್ಳೆ ಮನಸ್ಸು ನಿಮ್ಗಿದೆಯಲ್ಲ, ಅದು ನನ್ಗೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಹಾಗೆ ಈಗ ವಿದ್ಯಾಶ್ರೀ ಆಚಾರ್ಯ ಅವರಿಗೆ ಸಂಗೀತದ ಒಟ್ಟಿಗೆ ಬೇರೆ ಏನಾದ್ರೂ ಹವ್ಯಾಸಗಳಿತ್ತ? ಯಾಕಂತ ಹೇಳಿದ್ರೆ ನೀವು ಹಾಡುಗಾರರ ಸಂಗೀತ ಕ್ಲಾಸ್ ಇದೆ, ಮನೆಯಲ್ಲಿ ಒಂದಿಷ್ಟು ಕೆಲಸಗಳಿರುತ್ತೆ, ಒತ್ತಡ ಇರುತ್ತೆ, ಇದ್ರ ನಡುವೆ ಬೇರೆ ಏನಾದ್ರೂ ಹವ್ಯಾಸ ಬರೆಯುವಂತದ್ದಾಗಿರ್ಬೋದು, ಚಿತ್ರಕಲೆ ಆಗಿರ್ಬೋದು, ಅಥವಾ ಬೇರೆ ಇನ್ನೇನು ಹವ್ಯಾಸಗಳಿತ್ತ?
0: ನಾನಂದ್ರೆ ಹಿನ್ನೆಲೆ ಧ್ವನಿ ಕಲಾವಿದೆಯಾಗಿ ಕೂಡ ಮಾಡ್ತೇನೆ. ಯಾಕಂದ್ರೆ ಮಾಧ್ಯಮ ಕ್ಷೇತ್ರ ಆಗಿದ್ರಿಂದ ನನ್ಗೆ ಒಂದೇ ಫೀಲ್ಡ್ ಅಂತೇಳಿ ನಾನು ಸೆಟ್ ಆಗಿಲ್ಲ. ಎಲ್ಲಾ ಕಡೆ ಆದಷ್ಟು ನಾನು ಏನ್ ಆಸಕ್ತಿ ಇದೆಯೋ, ಅದು ಯಾವ್ದು ಸಮಯ ಸಿಗುತ್ತೋ ಅದಕ್ಕೆ ನಾನು ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾ ಇದ್ದೇನೆ. ನಾನಂದ್ರೆ ಕಾಲೇಜ್ ಮುಗಿದ ನಂತರ ನಾನು ಆರು ಏಳು ವರ್ಷ ನಾನು ಮಾಧ್ಯಮ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡ್ಕೊಂಡಿದ್ದೆ. ಆವಾಗ ನಾನು ಹಿನ್ನೆಲೆ ಧ್ವನಿ ಕೂಡ ಕೊಡ್ತಾ ಇದ್ದೆ. ಅಂದ್ರೆ ಬೇರೆ ಬೇರೆ ಜಾಹೀರಾತುಗಳಿಗಿರ್ಬೋದು ಅಥವಾ ಸ್ಟೋರೀಸ್ಗಳಿಗೆ ಕತೆ, ಸೊ ಈ ತರ ಬೇರೆ ಬೇರೆ ಕತೆಗಳಿಗೂ ಕೂಡ ಹಿನ್ನೆಲೆ ಧ್ವನಿಯನ್ನ ಕೊಟ್ಟಿದ್ದೇನೆ, ಲೇಖನಗಳಿಗೂ ಕೂಡ ಕೊಟ್ಟಿದ್ದೇನೆ. ಹಾಗೆ ನನ್ನ ಹವ್ಯಾಸ ಅಂತ ಹೇಳಿದ್ರೆ ನನ್ಗೆ ಕೆಲವೊಂದು ನಿರ್ದೇಶನ ವಿಭಾಗದಲ್ಲಿ ಕೂಡ ನನಗೆ ತುಂಬಾ ಇಂಟ್ರೆಸ್ಟ್ ಇತ್ತು. ಸೊ ನಾನು ಶಾರ್ಟ್ ಮೂವೀಸ್ಗೆ ಸಹ ನಿರ್ದೇಶನವನ್ನ ಕೂಡ ಮಾಡಿದ್ದೆ. ಸೊ ಅದು ಬೆಂಗಳೂರಲ್ಲಿ ಕೂಡ ಒಂದು ಕಿರುಚಿತ್ರ ಆಗಿತ್ತು. ಆ ಕಿರುಚಿತ್ರಕ್ಕೆ ಸಂಗೀತ ನಿರ್ದೇಶನದ ಜೊತೆಗೆ ಸಹ ನಿರ್ದೇಶನವನ್ನ ಕೂಡ ಮಾಡಿದ್ದೆ. ಹಾಗಾಗಿ ನನಗೆ ಸಿನಿಮಾದಲ್ಲಿ ಸಿನಿಮಾ ವರ್ಕ್ ಅಲ್ಲಿ ಕೆಲವೊಂದು ಇಂಟ್ರೆಸ್ಟ್ ಇತ್ತು ನನಗೆ ತುಂಬಾ. ಸೊ ಹಾಗಾಗಿ ಅವಕಾಶಗಳು ಇತ್ತು, ಬಟ್ ನನಗೆ ಅವಕಾಶ ಸಿಗುವಷ್ಟರಲ್ಲಿ ನಾನು ಇಲ್ಲಿ ಊರಲ್ಲಿ ಸೆಟ್ಲ್ ಆಗಿದ್ದೆ. ಹಾಗಾಗಿ ನನಗೆ ಅಲ್ಲಿ ಅವಕಾಶಗಳು ಸ್ವಲ್ಪ ಕಡಿಮೆ ಆಯ್ತು. ಸೊ ಬೆಂಗಳೂರಲ್ಲಿ ಕೂಡ ನಾನು ಅಲ್ಲಿ ಸಿನಿಮಾದಲ್ಲಿ ಕೂಡ ಕೆಲಸ ಮಾಡಿದ್ದೆ ಅಂತ ಹೇಳಿಕ ಇಷ್ಟಪಡ್ತೇನೆ.
1: ಒಂದು ಅದ್ಭುತ ಪ್ರತಿಭೆ ನೀವೀಗ, ಯಾಕಂತ ಹೇಳಿದ್ರೆ ತುಂಬಾ ಪ್ರತಿಭೆಗಳು ನಿಮ್ಮ ಹತ್ರ ಇದೆ, ನಂಗೆ ತುಂಬಾ ಖುಷಿ ಆಯ್ತು ಮೇಡಮ್. ಯಾಕಂತ ಹೇಳಿದ್ರೆ ನಾನು ಕೇವಲ ಸಂಗೀತ ಒಂದೇ ಅನ್ಕೊಂಡಿದ್ದೆ, ಆದ್ರೆ ನಿಮ್ಮ ಹವ್ಯಾಸಗಳು ಮಾಡಿದಂತ ಕೆಲಸಗಳು ತುಂಬಾ ಇದೆ ಆಯ್ತಾ. ಹಾಗೆ ನಿಮ್ಗೀಗ ಅಂದ್ರೆ ಮುಂದಿನ ಗುರಿ ಮತ್ತೆ ಕನಸು ಏನಾದ್ರು ಇರ್ತಾ? ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರಿಗೆ ಇರತ್ತೆ, ನಾನು ಏನಾದ್ರೂ ಒಂದು ಸಾಧನೆ ಮಾಡಬೇಕು ಸಂಗೀತ ಕ್ಷೇತ್ರದಲ್ಲಿ ಅಥವಾ ಇನ್ಯಾವುದೋ ಒಂದು ಕ್ಷೇತ್ರದಲ್ಲಿ ನಾನು ಸಾಧನೆ ಮಾಡಬೇಕು ಅಂತ ಇರುತ್ತೆ, ಮತ್ತೆ ಕನಸುಗಳನ್ನು ಕೂಡ ಇಟ್ಕೊಂಡಿರ್ತಾ. ಅಂತ ಕನಸು ಮತ್ತು ಗುರಿ ಏನಾದ್ರು ನೀವು ಇಟ್ಕೊಂಡಿರಿಯಾ?
0: ಕನಸು ಅಂತ ಹೇಳಿದ್ರೆ ಇದೆ, ನಾನು ಸಂಗೀತವೇ ನನ್ಗೆ ಕನಸು. ಸೊ ಇದೇ ನಾನು ಓರ್ವ ಹಿನ್ನೆಲೆ ಗಾಯಕಿಯಾಗಿ ನಾನು ಗುರುತಿಸಿಕೊಳ್ಬೇಕು ಅನ್ನೋ ಕನಸಿದೆ. ಹಾಗಾಗಿ ನಂದು ಇದೇ ಪಯಣ ನಾನು ಮುಂದುವರಿಸ್ತಾನೆ ಇದ್ದೇನೆ ಸಂಗೀತ ಕ್ಷೇತ್ರದಲ್ಲಿ. ಹಾಗಾಗಿ ನನ್ಗೆ ಇದರಲ್ಲೇ ನನ್ಗೆ ಇಂಟ್ರೆಸ್ಟ್ ಜಾಸ್ತಿ ಇರೋದ್ರಿಂದ ಹಿನ್ನೆಲೆ ಧ್ವನಿ ಹಾಗೆ ಸಂಗೀತ ಇದೆರಡರಲ್ಲೂ ಕೂಡ ನಾನು ಒಂದ್ ಸ್ಟೆಪ್ ಮುಂದೆ ಹೋಗ್ಬೇಕು ಅನ್ನೋ ಆಸೆ ತುಂಬಾನೇ ಇದೆ. ಹಾಗಾಗಿ ಸೊ ನಾನು ಏನ್ ಹವ್ಯಾಸವನ್ನು ರೂಢಿಸ್ಕೊಂಡಿದ್ದೆ, ಸಿನಿಮಾದ ಕೆಲಸ ಆಗಿರ್ಬೋದು ಅಥವಾ ವಾಯ್ಸ್ ಓವರ್ ಏನ್ ಮಾಡ್ತಾ ಇದ್ದೇನೆ, ಸೊ ಅದೇ ಕ್ಷೇತ್ರದಲ್ಲಿ ನಾನು ಮುಂದುವರಿಬೇಕು ಅನ್ನೋ ಆಸೆ ಇದೆ. ಹಾಗೆ ಡಬ್ಬಿಂಗ್ ಕೂಡ ಮಾಡ್ಬೇಕು ಅನ್ನೋ ಆಸೆ ಇದೆ, ನೋಡ್ಬೇಕು ಇನ್ನೇನಾಗುತ್ತೆ ಅಂತ. ವಾಯ್ಸ್ ಓವರ್ ಆಲ್ರೆಡಿ ಕೊಡ್ತಾ ಇದ್ದೆ, ಇನ್ನು ವಾಯ್ಸ್ ಡಬ್ಬಿಂಗ್ ಕೂಡ ನಾನು ಟ್ರೈ ಮಾಡ್ತಾ ಇದ್ದೀನಿ. ಸೊ ನೋಡೋಣ, ಖಂಡಿತ ಅದರಲ್ಲಿಯೂ ಕೂಡ ಮುಂದುವರೆದ್ರೆ ಮಾಡೇ ಮಾಡ್ತೇನೆ ಅಂತ.
1: ಖಂಡಿತ ಮೇಡಮ್, ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲ ಕನಸುಗಳು ನನಸಾಗ್ಲಿ ಅಂತ ಹೇಳಲಿಕ್ಕೆ ನಾನು ತುಂಬಾ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ತುಂಬಾ ಖುಷಿ ಕೂಡ ಆಯ್ತಾಯ್ತಾ, ಯಾಕಂತ ಹೇಳಿದ್ರೆ ಒಬ್ಬ ಸಂಗೀತಗಾರ್ತಿ ಜೊತೆ ನಾನು ಇವತ್ತು ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ ಅದು ನನಗ್ ತುಂಬಾ ಖುಷಿ ಆಗ್ತಿದೆ ಆಯ್ತಾ. ಯಾಕಂತ ಹೇಳಿದ್ರೆ ನಮ್ಮ ಕುಂದಾಪುರದಲ್ಲಿ ಒಂದಿಷ್ಟು ಸಂಗೀತಗಾರರು ಇದ್ರ ಆಯ್ತಾ, ಅವರೆಲ್ಲ ಎಲೆ ಮೊರೆಯ ಕಾಯಿ ಅಂತಿದ್ರೆ ತುಂಬಾ ಪ್ರತಿಭೆಗಳಿದೆ ಆಯ್ತಾ, ಅದನ್ನ ಗುರುತಿಸಿ ಪ್ರೋತ್ಸಾಹಿಸುವಂತ ಚಿಕ್ಕ ಪ್ರಯತ್ನ ನಮ್ಮ ರೇಡಿಯೋ ಕುಂದಾಪುರ ಕಡೆಯಿಂದ ನಡೀತಾ ಇದೆ. ಇವತ್ತು ನೀವು ಒಂದಿಷ್ಟು ಕನಸುಗಳ ಗುರಿಗಳ ಬಗ್ಗೆ ಹೇಳಿದ್ರೆ ಅವೆಲ್ಲವೂ ಮುಂದಿನ ದಿನಗಳಲ್ಲಿ ನೆರವೇರ್ಲಿ, ನಿಮ್ಮೆಲ್ಲ ಕನಸುಗಳ ಜೊತೆಗೆ ನೀವು ಅನ್ಕೊಂಡ ಗುರಿಯನ್ನು ತಲುಪಲಿ, ಅದಕ್ಕೆ ದೇವರ ಸಹಾಯ ಸಹಕಾರ ಸಿಗ್ಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಇಷ್ಟು ಹೊತ್ತು ನನ್ನೊಟ್ಟಿಗೆ ಮಾತುಕತೆಯಲ್ಲಿ ಭಾಗಿಯಾಗಿದ್ದಕ್ಕೆ ನಿಮ್ಗೆ ನಮ್ಮ ರೇಡಿಯೋ ಕುಂದಾಪುರದ ಕಡೆಯಿಂದ ತುಂಬಾ ಹೃದಯದ ಧನ್ಯವಾದಗಳು ಮೇಡಮ್.
0: ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್.
1: ಕೇಳುಗರೆ, ಇಷ್ಟು ಹೊತ್ತು ಹಾಡುಗಾರ್ತಿ ವಿದ್ಯಾಶ್ರೀ ಆಚಾರ್ಯ ಕೋಟೇಶ್ವರ ಅವರೊಟ್ಟಿಗೆ ಮಾತುಕತೆ ಕೇಳ್ರಿ ಅಲ್ದ. ಹಂಗಾರೆ ನಾನು ಹೋಯ್ ಬತ್ತೆ, ಅಲ್ಲಿವರೆಗೆ ನೀವು ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನಿ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕುಂದ ಬರಂದಾಡಿ.

0: ನೀವು ಕೇಂದ್ರ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ನಾನು ಆರ್ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಕುಂದಾಪುರ ಮಾತುಕತೆಯಲ್ಲಿ. ಹೌದು, ಇವತ್ತು ಕುಂದಾಪುರ ಮಾತುಕತೆಯಲ್ಲಿ ಕುಂದಾಪುರದಂಗೆ ಹೊಡ್ಸುಕೆ ನಮ್ಮೊಟ್ಟಿಗೆ ಯಾರಿದ್ರಂತ ಕೇಂದ್ರೆ, ಇವರು ಆಕ್ಚುಲಿ ನಮ್ಮೂರು ಸೊಸೆ, ಆದ್ರೆ ಬಂದದ್ದು ಮಂಗಳೂರಿಂದ. ಮಂಗಳೂರಿಂದ ಬಂದವರು ಕುಂದಾಪುರ ಅಂದ್ರೆ ಅಣಿಗುಡ್ಡಿ ಕುಂಬಾಶಿ ಒಕ್ಕವಾಡಿಗೆ ಬಂದ ಮೇಲೆ ಅಲ್ಲಿಯ ನಮ್ಮದೇ ಕುಂದಾಪುರ ಕನ್ನಡವನ್ನ ಈಗ ಆಲ್ಮೋಸ್ಟ್ ಅರ್ಧ ಕುಡ್ದಿರ, ತುಂಬಾ ಲೈಕ್ ಮಾತಾಡ್ತಾರೆ. ನಾನದೇ ಮಾತಾಡ್ತಾ ಮೊನ್ನೆ ಅವ್ರಿಗೆ ಕೇಳಿ, ಹೊಯ್ ನೀವು ಇದೇ ಬುದ್ಧಿಯರ ಅಂತ ಕೇಳಿ. ಅಲ್ಲ ಮರ್ರೆ, ನಮ್ದು ಪರಂಗಿಪೇಟೆ, ಆಚೆ ಮಂಗಳೂರು ಅಂದ್ರೆ ಅಲ್ಲಿಂದ ಇಲ್ಲಿಗೆ ಬಂದು ಮತ್ತೆ ಗಾಳಿ ಬೀಸಿ ಆಯ್ತಲ್ಲ, ನೀರು ಕುಡ್ದಾಯ್ತಲ್ಲ, ಮುನ್ನೆಂತ ಅಂತ ಹೇಳ್ಕೊಂಡ ಕುಂದಾಪುರ ಕನ್ನಡತಿ ಆಗಿರುವವರು ನಮ್ಮೊಟ್ಟಿಗೆ ಅಕ್ಷತಾ ಗಿರೀಶ್ ಐತಾಳ್. ಬರೀ ಭಾಷೆ ಮಾತ್ರ ಅಲ್ಲದೆ ಅದರೊಟ್ಟಿಗೆ ಸಾಹಿತ್ಯ, ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನೊಂದಿಗೆ ಇವರ ಸಂಬಂಧ, ರೋಟರಿ ಕ್ಲಬ್ ಅದರೊಟ್ಟಿಗೂ ಸಮಾಜ ಸೇವೆ ಎಂತದೇ ಇರಲಿ, ಸಾಹಿತ್ಯ ಕಲಾ ಸೇವೆ ಏನೇ ಇರಲಿ, ಇವರು ಅಕ್ಷತಾ ಗಿರೀಶ್ ಐತಾಳ್ ನಿರೂಪಣೆ ಇದ್ರು. ಅವ್ರ ಒಳ್ಳೆ ಭಾಷೆಯಿಂದ, ಒಳ್ಳೆ ಮಾತಿನಿಂದ ಅವರ ಉಪಸ್ಥಿತಿಯಂತೂ ಇದ್ದೇ ಇರುತ್ತೆ. ನಮ್ಮ ಕುಂದಾಪುರದವರಿಗೆ ತುಂಬಾ ಚಿರಪರಿಚಿತ ಮುಖ ಅಕ್ಷತಾ ಗಿರೀಶ್ ಐತಾಳ್ ಅವರು. ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ.
0: ಹೆಂಗಿದ್ರಿ, ಹುಷಾರಿದ್ರಿಯಾ?
1: ಸೂಪರ್ ಇದ್ದೆ, ಲಾಯಕ್ ಇದ್ದೆ, ಖುಷಿ ಅದಂದ್ರೆ ಭಾರಿ ಚಂದ. ನನ್ ಬಗ್ಗೆ ಹೇಳಿರಿ, ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ
0: ನಿಮ್ ಬಗ್ಗೆ ಹೇಳಿಕೆ ಮಾರ್ರೆ, ಇದ್ರ ಮೇಲೆ ಹೇಳಿದಿರತ್ತ. ಅದ್ರಲ್ಲಿ ಇನ್ನೊಂದ್ ವಿಷಯ ಹೇಳ ಅಂತಂದ್ರೆ, ನಂಗೆ ಅಕ್ಷತಾ ಯಾಕೆ ಖುಷಿ ಆದ್ರೆ, ಫಸ್ಟ್ ಲುಕ್ ಅಲ್ಲಿ ಅಂದ್ರೆ ಅವರನ್ನ ಸಿಂಗರಿಸಿಕೊಳ್ಳುವ ರೀತಿಗೆ, ಸೊ ಬ್ಯೂಟಿಫುಲ್ಲಿ ಅವರು ಸಿಂಗಾರ ಮಾಡ್ಕಂತ್ರ. ಬಹುಶಃ ಎಲ್ಲ ಹೆಣ್ಮಕ್ಳು ಇವರಿಂದ ಸ್ವಲ್ಪ ಸ್ವಲ್ಪ ಇನ್ಸ್ಪಿರೇಷನ್ ತಕೊಂಡ್ರೆ ಎಲ್ಲರೂ ಅಷ್ಟೇ ಚಂದದಲ್ಲಿ ಹೆಚ್ಚು ತಕಂತಿಲ್ಲ, ನಾವು ಮನಸ್ಸು ಮಾಡ್ಕಷ್ಟೆ, ನಂಗೆ ಪುರ್ಸೋತಿಲ್ಲ ಅಂಬುದಲ್ಲ, ನಮ್ ಮನಸ್ಸು ಮಾಡ್ಬೇಕು
1: ನಂಗೆ ಅಂತ ಹೇಳಿ ನಾನು ಒಂದಿಷ್ಟು ಟೈಮ್ ಕೊಟ್ಟೆ ಅಂತ ಆದ್ರೆ ನಂಗೆ ಸಿಂಗಾರ ಮಾಡ್ಕೊಂಕೆ ಟೈಮ್ ಸಿಗತ್ತಂತ. ನಾನು ಎಂತ ಮಾಡ್ತೆ ಅಂತ ಹೇಳಿ, ನಾನೊಂದು ಹೆಂಗಸಾಯಿ ಅಥವಾ ನಾನೊಂದು ಹುಡುಗಿಯಾಯಿ, ನನ್ನಕ್ಕಿಂತ ಜಾಸ್ತಿ ಬೇರೆಯವರಿಗೆ ನಾವು ಸಮಯ ಕೊಡೋಕೆ ಶುರು ಮಾಡ್ತೇವೆ. ಯಾವಾಗ ಅದ ಜಾಸ್ತಿ ಆತ ಹೋಗ್ತಲ್ಲ, ಅಷ್ಟೊತ್ತಿ ನಮ್ಮ ಮೇಲಿದ್ದ ನಮ್ಮ ಕನ್ಸರ್ನ್ಗಳು, ನಮ್ಮ ಮೇಲೆ ನಮ್ಮ ಸೌಂದರ್ಯದ ಒಂದು
0: ಕಾಳಜಿ,
1: ಹಾ, ಅದು ಕಮ್ಮಿ ಆತ ಹೋಗ್ತು. ಒಮ್ಮೆ ನಾವು, ನಂಗೆ ಅನಿಸುವಂಥದ್ದು, ದಿವಸಕ್ಕೆ ಒಂದ್ಸಲ ನಾವು ಕನ್ನಡಿ ಮುಂದೆ ಇತ್ಕೊಂಡು ನನಗೆ ನಾನು ಚಂದ ಅಂತ ಹೇಳ್ಕೊಂಡ್ಕ, ನಾನು ಸೀರೆ ಉಟ್ಟಮೇಲೆ ವಾವ್ ತುಂಬಾ ಚಂದ ಕಾಣ್ತಿದ್ದೆ ಮರೀತಿ ನೀನ ಅಂತ ಹೇಳಿ ನನಗೆ ನಾನು ಹೇಳ್ಕೊಂಡೆ ಅಂದ್ರೆ, ನಾವು ಬೇರೆಯವರಿಂದ ಎಕ್ಸ್ಪೆಕ್ಟೇಷನ್ ಮಾಡೋದೆಲ್ಲದೂ ಕೂಡ ಸ್ಟಾಪ್ ಆಗುತ್ತೆ ಅಂತ.
0: ಅಲ್ದಾ,
1: ನನ್ನ ಫೀಲಿಂಗ್ಸ್,
0: ನಿಮ್ಮ ಫೀಲಿಂಗ್ ಸತ್ಯವಾದ ಫೀಲಿಂಗ್ ಇದೆ. ಅದರೊಟ್ಟಿಗೆ ನಮಗ್ ನಾವು ನಾನೇ ಚಂದ ಅಂತ ಕನ್ನಡಿ ಮುಂದೆ ಎಷ್ಟೊತ್ತಿಗೆ ಹೇಳ್ಕಂತಲ್ಲ, ಆ ಫೀಲಿಂಗ್ ಬೇರೆಯವರಿಗೂ ಪಾಸ್ ಆತ್. ಬೇರೆಯವರು ಕೂಡ ನಾವೇನ್ ಫೀಲ್ ಮಾಡ್ತೈತೆ ನಾನ್ ಚಂದ ಅನ್ನೋದನ್ನ ಅವರು ಫೀಲ್ ಮಾಡ್ತಾರೆ. ಏ ಅಕ್ಷತ ಎಷ್ಟು ಚಂದ ಅಲ್ಲ ಮರೀತಿ ಅನ್ನೋ ತರ ಫೀಲ್ ಮಾಡ್ತಾರೆ. ಬೇಕಿದ್ರೆ ನೀವು ಒಂದ್ಸಲ ಟೆಸ್ಟ್ ಮಾಡಿ ಕಾಣಿ.
1: ಖಂಡಿತ.
0: ಈಗ ಅಕ್ಷತ ಅವರಿಗೆ ಫಸ್ಟ್ ಗೆ ಇಲ್ಲಿ ಊರ್ ಬದಿ ಬಂದಾಗಳಿಕೆ ಕುಂದಾಪುರ ಕನ್ನಡ ಕೇಂದ್ರ ಅಬ್ಯ ಒಂದು ಎಂಕ್ಲೆಗ ಅಪ್ಪುಜ್ಜಿ ಮಾರ್ರೆ ಅಂತ ಆಯ್ತಾ, ಅಥವಾ ಹೆಂಗಾಯ್ತು?
1: ಅಂದ್ರೆ ಎರಡು ರೀತಿಯಲ್ಲ ಆಯ್ತು. ಒಂದು, ನನ್ನ ಅಮ್ಮನ ಮನೆ ಇಲ್ಲೇ ಮಣೂರು. ಸೊ ನನ್ನ ಅಮ್ಮಂದು ಸ್ಟಾರ್ಟಿಂಗ್ ಇಂದ ಹುಟ್ಟಿದಾಗಿಂದ ಇಲ್ಲೂ ಒಂದೆರಡು ಕಡೆ ಅಮ್ಮಂದು ಭಾಷೆಯಲ್ಲೂ ಕೂಡ ಕುಂದಾಪುರ ಕನ್ನಡ ಇಣಿಕೆ ಕಾಣ್ತಿದ್ದಿತ್ತು. ಮತ್ತೆ ನನ್ನ ಮನೆಯಲ್ಲಿ ಮನೆ ಭಾಷೆ ಕನ್ನಡ. ಕನ್ನಡ ಆದ್ಮೇಲೆ ನಮ್ಗೆ ಆಚೆ ಈಚೆ ಮನೆಯಲ್ಲೆಲ್ಲ ನಾವು ತುಳು ಮಾತಾಡ್ತಿದ್ದು, ಕಾಲೇಜಲ್ಲಿ ತುಳು, ಸ್ಕೂಲಲ್ಲಿ ತುಳು, ಎಲ್ಲ ಕಡೆ ತುಳು ಮಾತಾಡ್ತಿದ್ದು. ಅರೆ, ನಮ್ಗೆ ಇಲ್ಲಿ ಬಂದಾಗ ಏನೋ ಒಂದು ಬೇರೆ ಲೋಕಕ್ಕೆ ಬಂದ ಅನುಭವ ಆದಂತೂ ಸತ್ಯ. ಎಂತಕ್ಕಂತ ಹೇಳ್ರೆ, ನಿಮ್ಗೆ ಇಲ್ಲಿದ್ದು ಕೆಲವೊಂದು ಭಾಷೆಗಳು, ನಾವು ಮಂಗಳೂರಿನವರು ಬಿಡಿಸಿ ಮಾತಾಡ್ತೇವೆ, ನಾವು ಹೋಗಿ ಬರುತ್ತೇವೆ ಅಂದ್ರೆ ನಾವು ಇಷ್ಟು ಚಂದ, ನಮ್ಮದು ಕನ್ನಡವು ಚಂದ ಅಂದು ಬಿಡಿಸಿ ಮಾತಾಡುವ ಕನ್ನಡ. ಇಲ್ಲಿ ಕನ್ನಡ ಕೂಡ ಒಂದು ರೀತಿಯಲ್ಲಿ ಚಂದ. ಇಲ್ಲಿ ನಿಮ್ಗೆ ನಂಗೊಬ್ರು, ನಮ್ ಸರ್ ಒಬ್ರು ಹೇಳೋದುಂಟು, ನೀವು ಮಂಗಳೂರಿನವರು ಹೋಗಿ ಬರುತ್ತೇನೆ ಅನ್ನೋದ್ರೊಳಗೆ ನಾವು ಹೋಗಿ ಬಂದ. ನಮ್ದು ಇಲ್ಲಿದ್ದು ಕನ್ನಡ ಫುಲ್ ಸ್ಪೀಡ್. ಆಕ್ಚುಲಿ ನನಗೆ ಒಂದು ವಿಷಯ ಹೇಳ್ಕಿತ್ತು. ನಾನು ಮದುವೆ ಆದ ಫಸ್ಟ್ ಒಂದು ಒಂದು ತಿಂಗಳನೂ ಆಗಿತ್ತು, ನಾನು ಕೂತ್ಕೊಂಡು ತರಕಾರಿ ಹೆಚ್ಚುತ್ತಾ ಇದ್ದೆ. ಅಷ್ಟೊತ್ತಿಗೆ ನಮ್ಮ ಅತ್ತೆ ಬಂದ್ರು. ಅತ್ತೆ ಬಂದು ಹೇಳ್ರು, ಬೆಂಡೆಕಾಯಿ ಎಲ್ಲ ತೊಳಿತಾ ಇದ್ದೆ. ಅತ್ತೆ ಬಂದು ಹೇಳ್ರು, ಹಾ ಇದೆಲ್ಲ ಅರ್ಧಿಡು, ನಾನು ಬರ್ತೇನೆ, ನಿಂಗೆ ಮತ್ತೆ ಮಸಾಲ ಹೆಂಗಂದ್ರೆ ಹೇಳ್ತೆ ಅಂದ್ರು. ನಾನ್ ಎಂತ ಮಾಡಿದೆ, ಎಲ್ಲ ತಗೊಂಡೆ, ಎಲ್ಲ ಕಟ್ ಮಾಡಿದೆ, ಕಟ್ ಮಾಡಿದವಳು ಮಿಕ್ಸಿಗೆ ಹಾಕಿದೆ, ಮಿಕ್ಸಿಗೆ ಹಾಕಿ ಇಟ್ಕೊಂಡೆ. ಇಟ್ಟು ನಂಗೊಂದು ಸಂಶಯ ಇದಿತ್ತು, ನಂಗೆ ಅವಾಗ ಅಡುಗೆ ಅಷ್ಟು ಬರ್ತಿರ್ಲಿಲ್ಲ. ಆದ್ರೂ ಒಂದು ಎಂತ ಗೊತ್ತಿದೆ ಅಂತಂದ್ರೆ, ಮಿಕ್ಸಿಯಲ್ಲಿ ಬೆಂಡೆಕಾಯಿ ಅರ್ದ್ರೆ ನೋಳೆ ಹತ್ತಂದಳಿ ಗೊತ್ತಿದೆ ಆಯ್ತಾ. ಆದ್ರೆ ಸ್ಟಿಲ್ ಅತ್ತೆ ಬೇರೆ ಹೇಳಿಟ್ಟಿರಾ, ಹಂಗಾರೆ ಏನೋ ಒಂದ್ ಸ್ಪೆಷಲ್ ಇರ್ಬೋದು ಅಂತೇಳಿ ಹಾಕಿಟ್ಟೆ. ಬಟ್ ಮಿಕ್ಸಿ ಆನ್ ಮಾಡೋಕೋ ಇಲ್ಲ. ಇವ್ರಿಗೆ ಬಂದವರಿಗೆ ಶಾಕ್ ಆಯ್ತು, ಏನಂತಕ್ಕಿದ್ದಲ್ಲ ಹಾಕಿ, ಅಲ್ಲ ನೀವು ಹೇಳಿರಿಯಲ್ಲ ಅರ್ದಿಡ ಅಂದೇಳಿ. ಅಯ್ಯೋ ಮರೈತಿ, ಕುಂದಾಪುರ ಕನ್ನಡ ಅರ್ದಿಡ ಅಂದ್ರೆ ಕಟ್ ಮಾಡಿ ಇಡ ಅಂದೇಳಿ, ಗ್ರೈಂಡ್ ಮಾಡಿ ಇಡ ಅಂತ ಹೇಳಿ. ಅಲ್ಲ
0: ನಿಮ್ಮನ್ನ ಅರಿತಿದ್ದೀರಾ
1: ಮಿಕ್ಸಿ ಅಲ್ಲ. ಸೊ ಏನಂದ್ರೆ ಹಿಂಗೆ ಸುಮಾರಾಯ್ತು. ಅಂದ್ರೆ ಎಲ್ಲ ಅಂತಂದ್ರೆ ನಾವ್ ಈ ಈವೆಂಟ್ ಗಳಿಗೆ ಹೋದಾಗ ಇಲ್ಲ ಪ್ರೋಗ್ರಾಮ್ ಗಳಿಗೆ ಹೋದಾಗ ಅದಕ್ಕಿಂತ ಹೆಚ್ಚಾಗಿ ನಾವ್ ಈ ಚಾನಲ್ ಅಲ್ಲೇ ವರ್ಕ್ ಮಾಡ್ತಾ ಇದ್ದಾಗ ಕೆಲವು ಹಳ್ಳಿಗಳಿಗೆ ಹೋಗ್ತಾ ಇದ್ದು, ಅಲ್ಲಿ ಅವರ ಕನ್ನಡ ಭಾರಿ ಚಂದ ಅಂದ್ರೆ ತುಂಬಾ ಅದು ಮಾತಾಡೋ ಶೈಲಿಯು ಕೂಡ ಹಂಗೆ ಇರುತ್ತ. ಅದೇನಂದ್ರೆ ನಮ್ ದೇವ್ರನೆ ಅರ್ಥ ಆತಿಲ್ಲ, ಅವ್ರು ಇದ್ರೆ ಹೇಳುವ ಹಂಗೂ ಇಲ್ಲ. ನಾನ್ ಅದನ್ನ ಅರ್ಧಂಬರ್ಧ ಕೇಳ್ಕೊಂಡ್ ಗಿರೀಶ್ ಐ ಮೀನ್ ನನ್ನ ಹಸ್ಬೆಂಡ್ ಹತ್ರ ಹಿಂಗೆ ಅಂದ್ರೆ ಎಂತ ಮಾರ ಹಂಗಂದ್ರೆ ಅಂತ, ಅದು ನನ್ನ ಬಾಯಿಗೆ ಬಂದಾಗ ಅದ್ ಬೇರೇನೂ ಆಯ್ತು. ಇದು ನಂಗೆ
0: ಗಮ್ಮತ್
1: ತುಂಬಾ ಗಮ್ಮತ್ ಕೊಟ್ಟಿತ್ತು. ನಾನು ಯಾವಾಗ್ಲೂ ಹೇಳ್ತೇನೆ ಅದು ಮಂಗಳೂರು ಕನ್ನಡ ಒಂದ್ ರೀತಿಯಲ್ಲಿ ಅದು ಭಾಷೆ ನಂಗೆ ಜೀವ ಕೊಟ್ರೆ ಈ ಭಾಷೆ ನಂಗೆ ಜೀವನ ಕೊಟ್ಟಿತ್ತು ಅಂತ. ಕುಂದಾಪುರ ಕನ್ನಡ ಜೀವನವನ್ನೇ ಕೊಟ್ಟಿತ್ತು ನಂಗೆ.
0: ಈಗ ನಿಮ್ಮ ಮಗ ಹತ್ತ ಕುಂದಾಪುರ ಕನ್ನಡ?
1: ಹಾ, ಅವ ಫುಲ್ ಕುಂದಾಪುರ ಕನ್ನಡ. ಕೆಲವೊಮ್ಮೆ ಅವ ಮಾತಾಡೋದು ನಂಗೂ ಅರ್ಥತ್ತಿಲ್ಲ, ಆ ಲೆವೆಲ್ ಕನ್ನಡ, ಆ ಲೆವೆಲ್ ಕುಂದಾಪುರ ಕನ್ನಡ ಮಾತಾಡ್ತಾ ಬಿಡ ಅವನಿಗೆ. ನಾನು ಅದನ್ನ ಹೇಳು, ನಿಮ್ ಎಂತದಾರು ಮಾತಾಡ, ಅದ್ರೆ ಕನ್ನಡವನ್ನು ಕನ್ನಡದಂಗೆ ಮಾತಾಡು. ನೀವು ಕುಂದಾಪುರ ಕನ್ನಡ ಮಾತಾಡೋ, ಮಂಗಳೂರು ಕನ್ನಡ ಮಾತಾಡೋ, ಇಲ್ಲ ಕನ್ನಡವೇ ಮಾತಾಡೋ, ಅಂದ್ರೆ ಬೆಂಗಳೂರು ಯಾವ ಕನ್ನಡ ಬೇಕಾದ್ರೆ ಮಾತಾಡು, ಅಂದ್ರೆ ಕನ್ನಡವನ್ನು ಕನ್ನಡದಂಗೆ ಮಾತಾಡು. ಅದನ್ನ ಒಂದು ಇಂಗ್ಲಿಷ್ ಕನ್ನಡದಂಗೆ ಮಾತಾಡಿ ಆ ಕನ್ನಡದ ಸ್ವಾರಸ್ಯವನ್ನೇ ಹಾಳು ಮಾಡುವಂಗೆ ಒಂದು ಮಾಡ್ಬೇಡ ಅಂತ ಹೇಳಿ ಅದನ್ನ. ಹಾ, ನನ್ ಎಲ್ಲ ಮಕ್ಳಿಗೂ ಅದನ್ನ ಹೇಳೋದು, ನಮ್ ಕನ್ನಡ ತುಂಬಾ ಚಂದ, ನೀವ್ ಅದ್ ಯಾವ ಭಾಷೆ ಬೇಕು, ನೀವು ಬೆಳಗಾವಿ ಮಾತಾಡಿ, ಬೆಂಗಳೂರು ಮಾತಾಡಿ, ಮಂಗಳೂರು ಮಾತಾಡಿ, ಕುಂದಾಪುರ ಮಾತಾಡಿ, ಬಟ್ ತುಂಬಾ ಚಂದ ಇತ್ತು, ಕೇಂಪು ಖುಷಿ ಆಯ್ತು. ಅದನ್ನೊಂದು ಈಗಿನಲ್ಲಿ ಇಂಗ್ಲಿಷಿಗೆ ಅದನ್ನೊಂದು ಏನೋ ಒಂದು ಅದಕ್ಕೆ ಸ್ಟೈಲ್ ಅಂತ ಮಾಡಕ್ ಹೋಗಿ ಆ ಭಾಷೆದು ಆ ಸೌಂದರ್ಯವನ್ನೇ ಹಾಳು ಮಾಡ್ತಾರಲ್ಲ.
0: ಕನ್ನಡ ಭಾಷೆಗೆಲ್ಲ ಆಕ್ಸೆಂಟ್ ಹಾಕ್ಬೇಡಿ.
1: ಎಕ್ಸಾಕ್ಟ್ಲಿ
0: ಅಲ್ಲ, ಅದನ್ನ ಕನ್ನಡ ತರನೇ ಮಾತಾಡಿ,
1: ಕನ್ನಡವನ್ನ ಕನ್ನಡದ ಹಾಗೆ ಮಾತಾಡಿ.
0: ಈಗ ನೀವು ಕನ್ನಡ ಸಾಹಿತ್ಯ ಪರಿಷತ್ ಆಗಲಿದ್ರಿ, ನಿಮ್ ಕನ್ನಡ ಪ್ರೀತಿ ಅದ್ರಂಗೆ ಗೊತ್ತಾಗ್ತ, ಸೊ ಅದ್ರಲ್ಲಿ ಎಂತಲ್ಲ ಆಯ್ದ್ರಿ, ಎಂತಲ್ಲ ಕೆಲಸ ಮಾಡ್ರಿ?
1: ಇಲ್ಲ, ನಾನು ಕುಂದಾಪುರ ತಾಲೂಕಿದು ಕಾರ್ಯದರ್ಶಿ, ಗೌರವ ಕಾರ್ಯದರ್ಶಿ. ನನ್ನೊಟ್ಟಿಗೆ ಅವರು ದಿನಕರ್ ಶೆಟ್ರು, ಅವರು ಸಹ ಗೌರವ ಕಾರ್ಯದರ್ಶಿಗಳು. ಆಮೇಲೆ ನಮ್ಮ ಅಧ್ಯಕ್ಷರಾಗಿ ನಮ್ಮ ಡಾಕ್ಟರ್ ಉಮೇಶ್ ಪುತ್ರನ್, ವೈದ್ಯ ಸಾಹಿತಿ ಅಂತಂದ್ರು ತಪ್ಪಾಗ್ಲಿಕ್ಕಿಲ್ಲ. ಸೊ ಅವ್ರು ತುಂಬಾ ಇನ್ಸ್ಪೈರಿಂಗ್ ಅವ್ರು. ಅಂದ್ರೆ ನಿಮ್ಗೆ ಹ್ಯಾಂಗ ಅಂತ ಹೇಳಿದ್ರೆ, ನಮ್ಗೇನಾದ್ರು ಗೊತ್ತಿಲ್ಲ ಅಂತ ಹೇಳಿ ಅವ್ರ ಹತ್ರ ಏನಾದ್ರೂ ಹೋಗಿ ಏನಾದ್ರೂ ಕೇಂದಾಗ ಒಂದು ನೀವು ಲೈಬ್ರರಿ ಒಳಗೆ ಹೋದಂಗೆ ಅನುಭವ ಆಯ್ತು. ಅಷ್ಟು ಚಂದ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ, ಅದು ಪರವಾಗಿಲ್ಲ, ಅದು ಪರವಾಗಿಲ್ಲ ಅಕ್ಷತ, ಅದನ್ನ ಮಾಡ್ಬೋದು ಅಂತ. ಅಂದ್ರೆ ನಿಮ್ಗೆ ಯಾವಾಗ ಎದುರಿದ್ದ ಪರ್ಸನಾಲಿಟಿ ಅಷ್ಟು ಇನ್ಸ್ಪೈರ್ ಆಗಿ ಮಾತಾಡಿದಾಗ ನಮಗೂ ಕೂಡ ಏನೋ ಒಂದು ಹಾ ಏನೋ ಮಾಡ್ಬೋದು, ಏನೋ ಇದು ಮಾಡ್ಬೋದು ಅಂತ ಅನ್ಸತ್ತ. ಹಂಗಾಗಿ ಅವರೊಟ್ಟಿಗೆ ಅವರ ಕೆಲವು ಪ್ರೋಗ್ರಾಮ್ಗಳಿಗೆ ಒಟ್ಟಿಗೆ ಹೋಗುವಂಥದ್ದು, ನಿರೂಪಣೆ ಮಾಡುವಂಥದ್ದು. ಮತ್ತು ದಿನಕರ್ ಸರ್ ಅವರು ಸಹ ಹಂಗೆ, ಅವರು ಯಾವತ್ತೂ ಕೂಡ ಅವಳು ಕಾರ್ಯದರ್ಶಿ, ನಾನು ಸಹ ಕಾರ್ಯದರ್ಶಿ, ನಾನೇ ಯಾಕೆ ಮಾಡ್ಬೇಕು, ಅವಳು ಮಾಡಲಿ ಅಂತ ಆ ರೀತಿಯಲ್ಲಿ ಅವ್ರು ಯಾವತ್ತೂ ತಗೊಂಡವರಲ್ಲ. ಅವ್ರು ನನ್ನ ಹತ್ರ ಕೇಳ್ಬತ್ತಿಗು ನಿಂಗೆ ಪುರ್ಸೋತಿತ್ತ ಮಗ, ನಿಂಗೆ ಬಾತ್ತ, ನಿಂಗೆ ಬರ್ತೀಯಾ, ಹಿಂಗೆ ಮಾತಾಡೋದು. ಹಂಗಾದ ಕಾರಣ ನಮ್ಗೆ ಎಂತ ಅಂದರೆ, ನಾವೊಂಥರ ಈ ಸ್ವಾತಂತ್ರ್ಯವಾದ ಕೈಗಳು ಅಂತಾರಲ್ಲ, ಅಂದರೆ ನಮ್ಗೇನು ಸಹ ನಾವು ಮಾಡ್ಕೊಂಡು ಹೋಗುವಂಥದ್ದೊಂದು ಇದು ಕೊಟ್ಟಿದ್ರು ಅವರು. ಹಂಗಾಗಿ ಅವ್ರು ಮಾಡುವಂಥ ಪ್ರೋಗ್ರಾಮ್ಗಳಿಗೆಲ್ಲ ಹೋಗುವಂಥದ್ದು, ಅಲ್ಲಿ ಉಪಸ್ಥಿತಿ, ಏನಾದರೂ ಅವರು ಜವಾಬ್ದಾರಿ ಕೊಟ್ಟರು ಆ ಜವಾಬ್ದಾರಿ ಮಾಡುವಂಥದ್ದು, ಇಷ್ಟು ನಾನು ಮಾಡ್ಕೊಂಡು
0: ಭಾರಿ ಖುಷಿಯಲ್ಲಿ
1: ಅಷ್ಟೇ. ಹಾಂ, ಅದು ಖುಷಿಯಲ್ಲಿ ಆ್ಯಂಡ್ ಅದಾದ ಮೇಲೆ ಒಂದು ತೃಪ್ತಿಯಲ್ಲಿ ಹೊರಗೆ ಬರ್ತೋ, ದಟ್ ಇಸ್ ವೆರಿ ಇಂಪಾರ್ಟೆಂಟ್.
0: ನಾನು ಅದೇ ಕಂಡದ್ದು ಅಕ್ಷತ ಅವರಲ್ಲಿ. ಈಗ ಅಕ್ಷತ ಅವರು ಕೆಲಸಕ್ಕೆ ಇಳಿದ್ರೆ ಟೈಮ್ ಗೀಮಲ್ಲ ಕಾಂತಿಲ್ಲ, ಓ ಮನೆಗೆ ಗೊತ್ತಾಯ್ತು ಈಗ ಹೊಯ್ಕೆ ಗಂಡ ಕಾಯ್ತಾರೆ ಮಾಯ್ ಬೋಯ್ತರು ಈ ತರ, ಯು ಡೋಂಟ್ ಥಿಂಕ್ ಅಲ್ಲ, ಯೂಶ್ವಲಿ ನೀವು ಅದ್ ಮಾಡೋದಿಲ್ಲ. ನೀವು ಅದ್ ಕೆಲಸಕ್ಕೆ ಫುಲ್ ಇನ್ವಾಲ್ವ್ ಆದ್ರೆ, ಅಂದ್ರೆ ಹೆಚ್ಚಾಗಿ ನಾ ಹೆಣ್ಮಕ್ಳು ಕಂಡಾಗ ಹೆಣ್ಮಕ್ಳಿಗೆ ಎಂತಕ್ಕೆ ಈ ಬೇರೆ ತರ ಜವಾಬ್ದಾರಿಯಲ್ಲಿ ತಕಂತಿಲ್ಲ ಅಂತ ಕೇಳ್ರೆ, ಅವ್ರಿಗೆ ಮನೆ ಕಡೆ ಜವಾಬ್ದಾರಿಯೇ ಜಾಸ್ತಿ ಇರತ್. ಇಲ್ಲಿ 3 ಗಂಟೆಗೆ ಬಂದ್ರೆ 3:30-4 ಗಂಟೆಗೆ ಹೋಗಿ ಜನಿನ ಹಾಲು ಕರಿಕ, ಡೈರಿಗೆ ಹಾಲು ಕೊಡ್ಕ, ಅಲ್ಲಿ ಮಾಯ್ ಮಾವಂಗ್ ಚಾ ಮಾಡಿ ಕೊಡ್ಕ, ಗಂಡಂಗ್ ಮತ್ತೆ ಮಾಡಿ ಕೊಡ್ಕ, ಮಕ್ಕಳ ಶಾಲೆಯಿಂದ ಬತ್ತೋ, ಈ ಕಮಿಟ್ಮೆಂಟ್ ಗಳಿಗೆಲ್ಲ ಒಳಗ ಇತ್ಕೊಂಡು ಇದೆಲ್ಲ ನಮ್ ಬ್ಯಾಡ್ ದಬ್ಬ್ಯೋ ಅಂತ. ಹಾಂಗ್ ಕಂಡ್ರೆ ಅಕ್ಷತ ಗಿರೀಶ್ ಐತಾಳ್ ಅವರು ಕನ್ನಡ ಸಾಹಿತ್ಯ ಪರಿಷತ್ತಲ್ಲೂ ಇದ್ರು, ರೋಟ್ರಿ ಅಲ್ಲೂ ಇದ್ರು, ಸಮಾಜ ಸೇವೆ ಅಂದ್ರೆ ಅಲ್ಲೂ ಇದ್ರು, ಯಾವ್ದಾದ್ರು ಪ್ರೋಗ್ರಾಮಿಂಗ್ ಎಷ್ಟ ಕಳೆದ್ರು ಅಲ್ಲೂ ಇದ್ರು ಅಲ್ದ. ಹೆಂಗ್ ಹೆಂಗ್ ಮ್ಯಾನೇಜ್ ಮಾಡ್ತೀರಿ ನೀವು?
1: ಎಂತ ಗೊತ್ತಾ, ಒಂದು ನಾನು ಕಂಡಂತ ಒಂದು ಸತ್ಯ, ನಮ್ಗಿರೋದೆಲ್ಲ ಒಂದೇ ಜೀವನ ಆಯ್ತಾ. ನಿಮ್ಗೆ ಪುನರ್ಜನ್ಮದ ಬಗ್ಗೆ ನಂಬಿಕೆ, ಅದು ಬೇರೆ ವಿಷಯಕ್ಕೆ ಹೋಗಿಬಿಡತ್ತ. ಎಲ್ಲರಿಗಿರೋದೊಂದು ಜೀವನ. ಜ್ಯೋತಿಯವರ ಲೈಫ್ ನನ್ನ ಕನಸಾಗಿರ್ಬೋದು, ಅಥವಾ ನನ್ನ ಲೈಫ್ ಇನ್ನೊಬ್ಬರ ಕನಸು. ನಾನೇನೀಗ ಜೀವನ ಮಾಡ್ತಾ ಇದ್ದೆ, ಆ ಜೀವನ ಯಾರ್ದೋ ಒಬ್ಬರ ಕನಸು ಆಯ್ತಾ. ಸೊ ಅಂಥದ್ರಲ್ಲಿ ನನಗಿರುವ ಒಂದು ಜೀವನದಲ್ಲಿ ನನಗೆಷ್ಟು ಸಾಧನೆ ಮಾಡ್ಲಿಕ್ಕೆ ಆಗತ್ತ ಅಷ್ಟು ಸಾಧನೆ ಮಾಡಿ ಬಿಡಬೇಕು ಅಂತ ಹೇಳುವಂಥದ್ದು ನನ್ನ ಪಾಲಿಸಿ. ಈ ಟೈಮ್ ಏನಂತ ಹೇಳ್ತಾರಲ್ಲ, ನೀವೀಗ ಹೇಳ್ದಂಗೆ ಅದರಲ್ಲಿ ಇದರಲ್ಲಿ ಎಲ್ಲದರಲ್ಲೂ ಇರುವಂಥದ್ದು ಏನಂತಲ್ಲ, ಅದು ಒಂದು ನಮ್ಮದೊಂದು ಪ್ಯಾಷನ್ ಆಗಿಬಿಡುತ್ತೆ. ಅಂದರೆ ನನ್ನ ಕೈಯಿಂದ ಇದನ್ನು ಹ್ಯಾಂಡಲ್ ಮಾಡೋಕ್ಕಾಗ್ತು ಅಂತ ಹೇಳುವಂಥದ್ದೊಂದು ನನ್ನ ಮನಸ್ಥಿತಿ. ಇದು ಬಂತಂತಂದ್ರೆ ನಾನು ಐ ಕ್ಯಾನ್ ಹ್ಯಾಂಡಲ್ ಆಯಿತಾ. ಎರಡನೇದೇನು ಗೊತ್ತಾ, ನಾನು ಯಾವಾಗಲೂ ಈ ಲೇಡೀಸ್ ಟಾಕ್ಗೆ ಹೋದಾಗ ನಾನು ಹೇಳೋದಿತ್ತು, ನೀವು ನಾಳೆ ಬೆಳಿಗ್ಗೆ ಬೇಗ ಎದ್ಕೊಂಡು 4 ಗಂಟೆಗೆ ನನ್ನ ಮಗಂಗೆ ಟೂರಿಗೆ ಹೋಯ್ಕು ಅಂತ ಆದರೆ 3 ಗಂಟೆಗೆ ಹೇಳೋಳು ನಾನೇ ಅಮ್ಮನೇ. 3 ಗಂಟೆಗೆ ಎದ್ದು ಅವನಿಗೆ ಪ್ಯಾಕಿಂಗ್ ಮಾಡಿ ಬಟ್ಟೆ ಪ್ಯಾಕ್ ಮಾಡಿಕೊಟ್ಟು ಎಲ್ಲ ಮಾಡಿಕೊಟ್ಟು ಹೋಗುತ್ತೆ. ನನ್ನ ಗಂಡ ನಾಳೆ ಬೆಳಿಗ್ಗೆ ಎಲ್ಲೋ ದುಬೈಗೆ ಹೋಯ್ಕೋ ಇಲ್ಲ ಫಾರಿನಿಗೆ ಹೋಯ್ಕೋ ಇಲ್ಲ ಊರಿಗೆ ಬಿಟ್ಟು ಎಲ್ಲೋ ಹೋಯ್ಕಂತಾದರೆ ಬೆಳಿಗ್ಗೆ ರಾತ್ರಿ ಕೂತ್ಕೊಂಡು ಅವ್ನ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಅವ್ರಿಗೆ ಬೇಕಾದಂಗೆಲ್ಲ ವ್ಯವಸ್ಥೆ ಮಾಡಿಕೊಟ್ಟು ಅವರನ್ನು ಎಬ್ಬಿಸಿ ಅವರಿಗೆ ಟ್ರೈನಿಗೋ ಬಸ್ಸಿಗೋ ಫ್ಲೈಟಿಗೋ ಕಳಿಸುವಳು ನಾನೇ.
0: ಕರೆಕ್ಟ್.
1: ಆದರೆ ನನಗೆ ಅಂತ ಹೇಳುವಂಥದ್ದು, ಯಾವುದೋ ಒಂದು ಸಮ್ಮೇಳನವೋ ಯಾವುದೋ ಒಂದು ಸಂಘಟನೆಯೋ ಯಾವುದೋ ಒಂದು ಸಂಘ ಸಂಸ್ಥೆಯೋ ನನ್ನನ್ನು ಕರಿತಾ ಉಂಟು ಅಂತ ಹೇಳಿದಾಗ ನನಗೆ ಅನ್ನುವಾಗ ನನ್ನ ಹತ್ರ ಸಮಯ ಇರೋದಿಲ್ಲ. ಇದು ನಮ್ಮಲ್ಲಿರುವಂಥದ್ದು ಒಂದು ದೊಡ್ಡ ಡ್ರಾಬ್ಯಾಕ್, ಅದು ಎಸ್ಪೆಷಲಿ ನಮ್ಗೆ ಲೇಡೀಸಲ್ಲಿ. ನೀವು ಯಾವಾಗ ನನಗೆ ಅಂತ ಹೇಳುವಂಥದ್ದು ಒಂದು ಸಮಯವನ್ನು ನೀವು ಹುಡುಕ್ತೀರಿ ಕಾಣೆ, ಆವಾಗ ನಿಮ್ಗೆ ಎಲ್ಲದಕ್ಕೂ ಸಮಯ ಸಿಗತ್ತೆ. ನನ್ನ ಆಸ್ ಅ ಜೆ ಸಿಯಲ್ಲಿ ಸಹ ನಾನು ಫಸ್ಟ್ ಲೇಡಿ ಪ್ರೆಸಿಡೆಂಟ್ ಆಗಿ ಇದ್ದವಳು. ಈಗ ರೋಟರಿಯಲ್ಲೂ ಕೂಡ ನಾನು ನೆಕ್ಸ್ಟ್ ಫಸ್ಟ್ ಪ್ರೆಸಿಡೆಂಟ್ ಲೇಡಿ ಪ್ರೆಸಿಡೆಂಟ್ ಆಗಿ ಇತ್ತಾಗಂತ ಇದ್ದೆ. ನಾನು ಅದನ್ನು ತುಂಬ ಬಿಲೀವ್ ಮಾಡ್ತೆ. ಎಂತ ಅಂತ ಹೇಳ್ರೆ, ನೀನು ಯಾವಾಗ ನನಗೆ ನನಗೆ ಟೈಮ್ ಕೊಟ್ಕೊಂಡೆ ನನ್ನನ್ನು ನಾನು ಈ ರೀತಿ ಬೆಳಿಬೇಕು ಅಂತೇಳಿ ನನ್ನ ಬಗ್ಗೆ ನಾನು ಕನಸು ಕಾಮಕ್ಕೆ ಶುರು ಮಾಡ್ತೀನಲ್ಲ, ಆವಾಗ ನನಗೆ ಎಲ್ಲದೂ ಕೂಡ ಸಾಧ್ಯ ಆಗತ್ತೆ. ಜೊತೆಯವರು ನಾವು ಯಾವಾಗ ಸೋಲ್ತು ಅಂತ ಹೇಳ್ರೆ, ಯಾವಾಗ ನಾವು ನಮ್ಮ ಬಗ್ಗೆ ಕನಸು ಕಾಮದನ್ನ ಬಿಡ್ತು ಕಾಣಿ, ಒಂದು ಒಂದು ಇದಿದೆ ಏನಂದ್ರೆ, ಒಂದ್ ಸಲಕ್ಕೆ ನಮ್ಗೆ ಮದ್ವೆ ಆಯ್ತು, ಮದ್ವೆ ಆದ ಕೂಡಲೇ ನಾವು ನಮ್ಮ ಬಗ್ಗೆ ಕನಸು ಕಾಮದನ್ನ ಸ್ಟಾಪ್ ಮಾಡಿಬಿಡ್ತು. ನಾವು ನಮ್ಮ ಮನೆ ಬಗ್ಗೆ, ನಮ್ಮ ಮಕ್ಳ ಬಗ್ಗೆ, ನಮ್ಮ ಅತ್ತೆ ಮಾವ ಅಥವಾ ನಮ್ಮ ತವರು ಮನೆ ಇಲ್ಲ ನನ್ನ ಗಂಡ ಇಷ್ಟು ಕನಸು ಕಾಮಕ್ಕೆ ಶುರು ಮಾಡ್ತು. ಏ ನಂದ ಅಯ್ಯೋ ಅಡಿಲಪ್ಪ, ನಂಗೆ ನನ್ನ ಗಂಡ ಇದ್ರು ಕಣ್ಕಂತ್ರ, ಅಯ್ಯೋ ನಂಗೆ ಮುಂದೆ ನನ್ನ ಮಕ್ಳಿದ್ರು ಕಣ್ಕಂತ್ರ, ಈ ಲೆವೆಲ್ಗೆ ಬಂದ್ಬಿಡ್ತು ನಾವು. ಇದು ಬಂದ ಕೂಡಲೇ ನಮ್ಮ ಬೆಳವಣಿಗೆ ಕುಂಠಿತ ಆಗಿಬಿಡುತ್ತೆ. ಸೊ ನಾ ಹೇಳೋದೇನು ಗೊತ್ತಾ, ಎಲ್ಲರೂ ಸಂಘ ಸಂಸ್ಥೆಗೆ ಬನ್ನಿ, ಸಂಘ ಸಂಸ್ಥೆಯಲ್ಲಿ ಮಾತ್ರ ನಿಮಗೆ ಜೀವನ ಉಂಟು ಅಂತ ನಾ ಹೇಳೋದಿಲ್ಲ. ನೀವು ಮನೇಲಿದ್ರೂ ಕೂಡ ನಿಮಗೋಸ್ಕರ ಬದುಕಿ, ನಾನು ಇಷ್ಟನ್ನು ಮಾತ್ರ ಹೇಳೋದು. ಒಂದು ಸರ್ಟನ್ ಏಜ್ ಆದ ನಂತರ ನಾನು ಯಾವಾಗಲೂ ಹೇಳೋದಿರ್ತು, 30 ವರ್ಷ ಆದ್ಕೂ ನಮ್ಮ ಬಗ್ಗೆ ನಮ್ಮ ಸೌಂದರ್ಯದ ಮೇಲೂ ಸಹ ನಮಗೆ ಆಸಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಯಾವುದೋ ಒಂದು ಒಳ್ಳೆ ಸೀರೆ ಉಡ್ಕೊಂಡ್ಕೊಳ್, ಅಯ್ಯೋ ಎಂತಕ್ಕೆ ಮಗ 2 ಮಕ್ಕಳಾಯ್ತು ಇನ್ನಿ ಅಂತ ಅಂತ ಈ ರೀತಿ ಮನಸ್ಥಿತಿಗೆ ಬಂದ್ಬಿಡ್ತ ನಾವು. ಕೊನೆಗದೇ ಒಂದು ಹಳೆ ನೈಟಿ ಮೇಲೆ ಒಂದು ವೈರಸ್ ಆಯ್ತು, ಹೊರಗಡೆ ಹೊರಟು ಬಿಡ್ತು. ಸೊ ಇದನ್ನು ನಾವು ಸ್ಟಾಪ್ ಮಾಡುವ, ಇದು ನಿಜವಾದ ಒಂದು ಮಹಿಳೆಯರಿಗೆ ಬೇಕಾದಂಥ ಒಂದು ಬದಲಾವಣೆ ಅಂತ ನಂಗೆ ಅನಿಸುವಂಥದ್ದು. ಸೊ ಇದಾಯ್ತಂತಾದಾಗ ನಮ್ಗೆ ಎಲ್ಲದ ಕಡೆಗೂ ಸಹಿತ ನಮಗೆ ಸಮಯ ಕೊಡೋಕ್ಕೆ ನಮ್ಮ ಹತ್ರ ಕೂಡ ಸಮಯ ಇರುತ್ತೆ. ಯಾಕೆ ನನಗಿರೋದು 24 ಗಂಟೆ, ನಿಮ್ಗಿರೋದು 24 ಗಂಟೆ, ಮನೇಲಿ ಇಪ್ಪರಿಗೂ 24 ಗಂಟೆ, ಎಲ್ಲರಿಗೂ 24 ಗಂಟೆನೆ. ಬಚ್ಚ ಎಲ್ಲಿದ್ರೂ ಸಮೇತ ಅದನ್ನೊಂದು ರೀತಿಯಾಗಿ ಕ್ರಿಯೇಟಿವ್ ಆಗಿರಿ ಅಂತ ಹೇಳುವಂಥದ್ದು ಅಷ್ಟೇ.
0: ತುಂಬಾ ಲೈಕ್ ಹೇಳ್ರಿ ಮಾತ್ರ ಈ ಎಕ್ಸ್ಪ್ಲನೇಷನ್, ಬಹುಶಃ ರೇಡಿಯೋ ಕುಂದಾಪುರ ಕೇಂತಿ ಮಹಿಳೆಯರಿಗೆಲ್ಲ ಒಂದು ಒಳ್ಳೆ ವಾಕ್ಯಗಳಿದ್ದು. ಹಾ ಹೌದಲ್ಲ, ನಮ್ಮ ನಾವು ಪ್ರೀತಿಸ್ಕೊಂಡ್ಕ, ನಮಗ್ ನಾವು ಟೈಮ್ ಕೊಡ್ಕ, ನಮ್ಮ ಪ್ರಯಾರಿಟಿ ನಾವಿರ್ಕ, ನಮ್ಮ ಪ್ರಯಾರಿಟಿಯೇ ಬದಲಾಗಿಬಿಡುತ್ತೆ.
1: ಖಂಡಿತ. ಒಂದು ಸಲ ಅದು ಎಲ್ಲಿಗೆ ಅಂದ್ರೆ, ನಮ್ದು ಮದ್ವೆ ಅನ್ನುವಂಥದ್ದು ಒಂದು ಆದ ತಕ್ಷಣ ಇತ್ತಲ್ಲ, ನಾವು ನಮ್ಮ ಪ್ರಯಾರಿಟಿ ನಾವು ಚೇಂಜ್ ಮಾಡಿ ಬಿಡ್ತು. ತನ್ನಷ್ಟೇ, ಅದು ಬೇರೆಯವ್ರು ಮಾಡುದಲ್ಲ, ಬೇರೆಯವ್ರು ಯಾರು ಮಾಡುದಲ್ಲ, ನಮಗೆ ನಾವೇ ಮಾಡ್ಕೊಂಬುದು ಅಂತ ನನ್ನ ಒಂದು ಅನಿಸಿಕೆ. ಇನ್ನೊಂದು ನಿಮ್ಗೆ ಹೇಳುವಂಥದ್ದು, ನಾನು ಎಲ್ಲದಕ್ಕೂ ನನ್ನ ಮಕ್ಕಳನ್ನ ಡಿಪೆಂಡ್ ಆಗುವಂಥದ್ದು. ಈಗ ನಾವು ಈಗ ಕೆಲವು ಕಡೆ ಟಾಕಿಗೆ ಹೋಗ್ತಾ ಇರ್ತೀವಿ, ಕೆಲವರು ಬಂದು ನನ್ನ ಹತ್ರ ಕೇಂದಿತ್ತು, ಮೇಡಮ್ ಒಂದು ಸೆಲ್ಫಿ ತಿಕ್ಕಂಬ, ಇಲ್ಲ ಮೇಡಮ್ ಒಂದು ನಂಬರ್ ಕೊಡಿ ಅಂತ. ಅವರ ಮೊಬೈಲ್ ಪಾಸ್ವರ್ಡ್ ಸಮೇತ ಅವ್ರ ಮಕ್ಕಳಿಗೆ ಗೊತ್ತಿಪ್ಪದು, ಅವ್ರಿಗೆ ಗೊತ್ತಿರೋದಿಲ್ಲ. ಆಯ್ತಾ, ಅವ್ರು ಅದನ್ನು ತುಂಬ ಪ್ರೌಢ್ಯ ಹೇಳ್ಕಂತರು, ಅಯ್ಯೋ ನನ್ನ ಮಗಂಗೆ ಗೊತ್ತಿತ್ತು, ಅವ್ನ ಮಗ 1ನೇ ಕ್ಲಾಸ್, 3ನೇ ಕ್ಲಾಸ್, 4ನೇ ಕ್ಲಾಸ್ ಚಿಲ್ಡ್ರಿ, ಅಲ್ಲಿ ಓಡ್ಕೊಂಬಂದು ಹೇಳ್ತೇ ಬಿಡು ಕೂಡ ಇಲ್ಲ ಅಂತ ಹೇಳ್ಕೊಂಡು ಅದೇ ಹಾಕಿ ಕೊಟ್ಟು ಹೋಗುತ್ತೆ. ಸೊ ಇದು ನಾನು ಎಂತ ಹೇಳೋದಂದ್ರೆ, ಪ್ರತಿಯೊಂದು ಮಹಿಳೆಗೆ ಹೇಳುವಂಥದ್ದು, ನಿಮ್ಗೇನಾದ್ರೂ ಒಂದು ವಿಷಯ ಗೊತ್ತಿಲ್ಲಯಾ, ನಿಮ್ಮ ಫ್ರೆಂಡ್ಸ್ ಸರ್ಕಲಿಗೆ ಕೇಳಿ. ಇಲ್ಲ ಈಗ ಗೂಗಲ್ ನಿಮ್ಗೆ ಎವ್ರಿಥಿಂಗ್ ಅಲ್ಲಿ ChatGPT ಪ್ರತಿಯೊಂದು ಸಿಗುತ್ತೆ ನಿಮ್ಗೆ, ಅಲ್ಲೆಲ್ಲರೂ ಕೇಳಿ. ಇಲ್ಲಾಂದ್ರೆ ನಿಮ್ಗೆ ನಿಮ್ಮ ಪರಿಚಯದವ್ರ ಹತ್ರ ಹೋಗಿ ಅದ್ರ ಬಗ್ಗೆ ವಿಚಾರಿಸಿ, ನಿಮ್ಗೆ ಗೊತ್ತಿಲ್ಲದರ ವಿಷಯವನ್ನ ನಿಮ್ದ ಸಣ್ಣ ಮಕ್ಳ ಹತ್ರ ಕೆಂಪು, ಅದು ಆದ ತಕ್ಷಣ ಅವ್ರಿಗೆ ಏನ್ ಅನ್ಸತ್ತಂದ್ರೆ, ಅಮ್ಮಂಗೇನು ಗೊತ್ತಿಲ್ಲ. ಈಗ ನಾವು ನಮ್ಮ ಹತ್ರ ನಮ್ದೊಂದು ದುರಾದೃಷ್ಟವಾದಂತಹ ಜನರೇಷನ್ ಜ್ಯೋತಿಯವರೇ, ನಾವು ಅಪ್ಪ ಅಮ್ಮಂಗೂ ಹೆದರಿದೋ ಮಕ್ಕಳಿಗೂ ಹೆದರುತ್ತಿದ್ದೋ. ಸೇ ದಿಸ್ ಇಸ್ ಅ ಲಾಸ್ಟ್ ಜನರೇಷನ್. ಇನ್ನು ಜನರೇಷನ್ ಮಕ್ಳು ಅಪ್ಪ ಅಮ್ಮಂಗೆ ಹೆದರುದಿಲ್ಲ, ಅವ್ರ ಮಕ್ಳಿಗೆ ಹೆದರಿದ್ರೆ ಸಾಕು. ನಾವು ಹಂಗಲ್ಲ, ನಾವು ಆಚೆ ಮಕ್ಳಿಗೂ ಹೆದರ್ತಾ ಇದ್ದೋ, ಈಚೆ ಅಪ್ಪ ಅಮ್ಮಂಗೂ ಹೆದರ್ತಾ ಇದ್ದೋ. ಸೊ ಈ ಜನರೇಷನ್ ಅಲ್ಲಿ ಮಕ್ಕಳನ್ನ ಸಾಕುವಂಥದ್ದು, ಅಥವಾ ನಮ್ಮನ್ನ ನಾವು ಮೋಟಿವೇಟ್ ಮಾಡ್ಕೊಂಬಂತ ತುಂಬಾ ಕಷ್ಟ ಇತ್ತು. ಸೊ ಆವಾಗ ನಾವು ನಮ್ಗೆ ಸಮಯ ಕೊಡಕ್ಕೆ
0: ತುಂಬಾ ಲೈಕ್ ಹೇಳ್ರಿ ಈಗ ನಮ್ಮ ಅಕ್ಷತಾ ಮೇಡಮ್ ಎಂತಂದ್ರೆ, ನಮಗ್ ನಾವು ಟೈಮ್ ಕೊಡ್ಕೊಂಡ್ಕ ಅಂತ ಹೇಳ್ಕೊಂಡ್, ಇದ್ರ ಮಧ್ಯೆ ನೀವು ನಿಮ್ಮ ಭಾಷೆ ಕೆಂಬತಿ ಗೊತ್ತ, ನೀವು ಲೈಕ್ ಓದ್ತ್ರಿ ಅಂತ, ಲೈಕ್ ಓದ್ರ ಶಾಲೆ ಶಾಲೆಗೆ 20 ಲೈಕ್ ಓದ್ರೆ ಅದು ನಂಗೆ ಗೊತ್ತಿಲ್ಲ. ಆದ್ರೆ ಈಗ ನಿಮ್ಮ ಬೌದ್ಧಿಕತೆಗೆ ಬೇಕಾಪಂಗೆ ನೀವು ತುಂಬಾ ಓದ್ರಿ ಅಂತ. ಎಂತೆಲ್ಲ ಓದ್ರಿ, ಹೆಂಗೆ ಜ್ಞಾನ ವಿಸ್ತರಣೆ, ಹೆಂಗದು
1: ಜ್ಞಾನ ವಿಸ್ತರಣೆ ಅನ್ನುವಂತ ಪದಕ್ಕೆ ನಾನು ಸೂಟ್ ಆಗ್ತಾಗ್ಲಿ ಗೊತ್ತಿಲ್ಲ. ಓದ್ತೆ ನಾನು, ಅಂದ್ರೆ ಓದ್ತೆ ಅನ್ನೋದಕ್ಕಿಂತ ನಂಗೆ ಈಗ ಸಣ್ಣ ಸಣ್ಣ ಸ್ಟೋರೀಸ್ಗಳು ಇಲ್ಲ ನಿಮ್ಗೆ ಮೋಟಿವೇಶನ್ ಆಗಿರುವಂತದ್ದು ಕೆಲವೆಲ್ಲ ಸ್ಟೋರಿಗಳು ಆಗಿರ್ಬೋದು. ಈಗ ಇವ್ರು ನಮ್ಮ ಮಣಿಕಾಂತ ಸರಿದು ಕೆಲವು ಪುಸ್ತಕಗಳು, ಅದರ ನಂತರದಲ್ಲಿ ನಾನು ತುಂಬ ಕೆಲವೊಮ್ಮೆ ಇವರದ್ದು ಯಾರು ಹೇಳ್ತಾರೆ ರವಿ ಬೆಳಗೆರೆ ಸರಿದು ಬಾಟಮ್ ಐಟಮ್ ಅಂಥದ್ದೆಲ್ಲ ಇದು, ಅಂದರೆ ನನಗೆ ನನ್ನ ಕಮ್ಯುನಿಕೇಷನ್ಗೆ ಯಾವುದು ಬೇಕಾಗತ್ತೆ ಅಂತ ಪುಸ್ತಕಗಳನ್ನೆಲ್ಲ ನಾನು ಓದ್ತಾ ಇರ್ತೇನೆ. ಕುವೆಂಪು ಅವರದಾಗಿರ್ಬೋದು, ಪೂರ್ಣಚಂದ್ರ ತೇಜಸ್ವಿ ಅವರದಾಗಿರ್ಬೋದು. ಮತ್ತೆ ನನ್ಗೇನಂದ್ರೆ ನಾನೊಂಥರ ಶಾರ್ಟ್ ಆಗಿ ನಾನು ಪಟ ಪಟ ಅಂತ ಹೇಳಿ ಮುಗಿಸುವ ಪ್ರಯತ್ನ ಮಾಡುವಳು. ನಾನು ಯಾವ ವಿಚಾರವನ್ನು ಕೂಡ ತುಂಬ ಲೆಂದಿಯಾಗಿ ಎಲ್ಲ ವಿಷಯದಲ್ಲೂ ಅಷ್ಟೇ, ನಾನು ತುಂಬ ಲೆಂದಿಯಾಗಿ ಹೋಗುವಳಲ್ಲ. ನನಗೆ ಎಲ್ಲ ಕೆಲಸಗಳು ಸಮೇತ ಅಚ್ಚುಕಟ್ಟಾಗಿ ಕೂಡಲೇ ಆಗಿಬಿಡ್ಬೇಕು. ಅದು ತುಂಬ ಹೆವಿ ಆಗಿ ಅದನ್ನು ಒಂದು ವಿಷಯವನ್ನ ಇಳ್ಕೊಂಡು ಅದನ್ನ ಎಳ್ಕೊಂಡು ಹೋಗುವಂಥದ್ದು ಅಂಥದ್ದೆಲ್ಲ ಮಾಡೋಕ್ಕೆ ನಂಗೆ ಅಷ್ಟು ಇದಿಲ್ಲ. ಹಾಗಾಗಿ ನಾನು ಅಂಥದ್ದನ್ನೇ ಸ್ವಲ್ಪ ಜಾಸ್ತಿಯಾಗಿ ಫೋಕಸ್ ಮಾಡುವ ಕಾರಣ ಆ ರೀತಿಯಾಗಿ ಮೋಟಿವೇಶನ್ ಆಗುವಂಥ ಪುಸ್ತಕಗಳನ್ನ ಜಾಸ್ತಿಯಾಗಿ ನಾನು ಓದ್ತಾ ಹೋಗ್ತೇನೆ. ಇತ್ತೀಚೆಗೆ ನನ್ನ ಫ್ರೆಂಡ್ ಒಬ್ರು ನಂಗೊಂದು ಎಸ್ ಎಲ್ ಭೈರಪ್ಪ ಅವ್ರದ್ದೊಂದು ಆವರಣ ಪುಸ್ತಕ ಕೊಟ್ಟಿದೆ, ಅದೀಗ ಅರ್ಧ ಓದಿದೆ. ಸೂಪರ್. ಅದಂದ್ರೆ ನಿಮ್ಗೆ ಒಂದ್ ಬದಿ ಕೂತ್ಕೊಂಡು ನೀವು ಒಂದು ಬಿಸಿ ಕಾಫಿ ಒಟ್ಟಿಗೆ ಕೂತ್ಕೊಂಡ್ರಿ ಅಂತಂದ್ರೆ ನಿಮ್ ದೇವಸ ಆಗ್ತದ್ರ.
0: ಆದ್ರೆ ಹೆಣ್ಮಕ್ಳಿಗೆಲ್ಲ ಅಂತ ಸೌಭಾಗ್ಯ ಇರತ್ತೆ, ಒಂದ್ ಬಿಸಿ ಕಾಫಿ ಒಟ್ಟಿಗೆ ಒಂದ್ ಪುಸ್ತಕ ಹಿಡ್ಕೊಂಡು ಇಡೀ ದಿನ
1: ಇಡೀ ದಿನ ಅಂತಲ್ಲ, ಬಟ್ ನಿಮ್ಗೆ ಕೂತ್ಕೊಳ್ಬಹುದು. ನಾನು ಅದೇ ಹೇಳದ್ನಲ್ಲ, ಎಲ್ಲದು ನಿಮ್ ಕೈಯಲ್ಲಿ ಇರತ್ತೆ.
0: ನನ್ಗೆ ಸುಮಾರು ಸಲ ಆಸೆ ಅಪ್ಪದಿತ್ತು. ಈಗ ಗಂಡ್ ಮಕ್ಳು ಹೆಂಗಂತ ಕೇಂದ್ರೆ, ಯೂಶ್ವಲಿ ಬೆಳಿಗ್ಗೆ ಎದ್ರು ಪೇಪರ್ ತಕೊಂಡ್ರ ಕಿಚನ್ ಟೈಮ್ ಅವ್ರದ್ದಲ್ಲ. ಆಯ್ತಾ ಆಯ್ತಾ, ಪೇಪರ್ ನ ಫಸ್ಟ್ ಪೇಜ್ ಇಂದ ಲಾಸ್ಟ್ ಪೇಜ್ ಇದು ಸಣ್ಣ ಸಣ್ಣ ನ್ಯೂಸ್ ಇಂದ ಬೇಕಾಗಿದ್ದಾರೆ ತನಕ ಪೂರ್ತಿ ಓದಿಬಿಡ್ತ. ಹೆಣ್ಮಕ್ಳು ಎಂತ ಕೇಂದ್ರ ಆಚೆಗೋತ ಹಿಚ್ಚಿಗೋತ ಹೆಡ್ಲೈನ್ ಅಂತ ಇತ್ತು, ಓ ಇವತ್ತು ರಾಜಕೀಯದಲ್ಲಿ ಈ ತರ ಬದಲಾವಣೆ, ಓಕೆ ಮಳೆ ಮುಂದೋಯ್ತು, ಓ ಮಳೆ ಬಂತ, ಹಿಂದೂ ಹೆಡ್ಲೈನ್ ಕಂಡ್ಕೊಂಡೆ ಇವ್ರು ಉಳಿದ ನ್ಯೂಸ್ ಗಳನ್ನ ಊಹಿಸಿಕೊಳ್ಳೋದು. ಈಗ ಹೆಣ್ಮಕ್ಳು ಪುಸ್ತಕನ ಹಿಡಿಬೇಕು ಅಂದ್ರೆ ಬೆಳಿಗ್ಗೆ ಕಾಫಿ ಒಟ್ಟಿಗೆ ಆ ಆಹ್ಲಾದದ ವಾತಾವರಣದಲ್ಲಿ ಆಕೆ ಪುಸ್ತಕ ಹಿಡಿಯೋ ತುಂಬಾ ಕಷ್ಟ ಪರಿಸ್ಥಿತಿ. ಅವಳು ಎಷ್ಟೊತ್ತಿಗೆ ಹಿಡಿತಾಳೆ ಕೇಂದ್ರೆ, ಮಧ್ಯಾಹ್ನ ಎಲ್ಲ ತೊಳೆದು ಬೆಳೆದು ಎಲ್ಲ ಉಂಡೆಲ್ಲ ಆರ್ಮೇಲೆ 7 ಗಂಟೆ 7:30 ಮೇಲೆ ಎಲ್ಲ ಮಲ್ಕೊಂಬತ್ತು ಒಂದಿರುತ್ತಲ್ಲ ಬ್ರೇಕ್ ಟೈಮ್, ಅವಳು ಮನೆಗಿದ್ರೆ
1: ಇದ್ರೆ
0: ಆಯ್ತಾ ಒಂದು 4 ಗಂಟೆವರೆಗೆ ಅವಳು ಪುಸ್ತಕ ಹಿಡಿಬಹುದು. ಮತ್ತೆ ರಾತ್ರಿ ಎಲ್ಲ ಮುನ್ಕೊಂಡು ಆರ್ಮೇಲೆ 10 ಗಂಟೆ ಮೇಲೆ, ಈಗ ನಿಮ್ಗೂ ಅಭ್ಯಾಸ ಇದೆ ಅನ್ಕೋತೀನಿ ರಾತ್ರಿ ಹೊತ್ತು, ಸೊ ಅವಳು ಆ ಟೈಮ್ ನನ್ಗೆ ನಾವು ಓದ್ತೆ ಅಂತ ಹೇಳ್ಕೊಂಡು ಅದ ಆ ತರದ್ದೊಂದು ಇರುತ್ತಲ್ಲ ಅಂದ್ರೆ ಹಿಂಗ್ ಹಿಡ್ಕೊಂಡು ನಾವು ಓದ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್ ಈಗ ನಮ್ಮ ಕಾರಂತರು ಅಥವಾ ಕುವೆಂಪು ಅವರು ಯಾರನ್ನ ತಕಣಿ ನೀವು, ಅವ್ರು ಒಂದ್ಸಲ ಬರೋ ಕೂತ್ರ ತಪಸ್ ಅಂತೆ, ಮತ್ತೆ ಬಿಡುದಿಲ್ಲ. ಅವ್ರು ಎಲ್ಲಿ ಅಂಡರ್ ಗ್ರೌಂಡ್ ಆಯ್ತು ಯಾರಿಗೂ ಗೊತ್ತಿಪ್ಪುದಿಲ್ಲ ಅಲ್ಲ, ಆ ಥಾಟ್ಸ್ ಬಪ್ಪದೆ ಹಾಂಗೆ ಬರವಣಿಗೆ ಥಾಟ್ಸ್ ಹಂಗೆ ಇರತ್ತೆ, ಅದು ಮತ್ತೆಲ್ಲೂ ಬ್ರೇಕಪ್ಗಾಗ ಆ ಲಹರಿಗೆ ಬಂದ್ಮೇಲೆ ಬರಿತ ಹೋಯ್ಕ. ಆದ್ರೆ ಎಷ್ಟು ಹೆಣ್ಮಕ್ಳಿಗೆ ಅದು ಆ ಸೌಭಾಗ್ಯ ಇತ್ತು. ಈಗ ನಂಗೆ ನಿಮ್ಗೆ ತಕೊಂಡ್ರು, ಈಗ ನಾವು ತುಂಬಾ
1: ನಮ್ಗೂ ಆ ಸೌಭಾಗ್ಯ ಇಲ್ಲ, ಸೌಭಾಗ್ಯ ತಗಂತ ಇದ್ದು ಅಷ್ಟೇ, ಅದನ್ನ ನಾವು ಕ್ರಿಯೇಟ್ ಮಾಡ್ಕಂತಿದ್ದು ಅಷ್ಟು ಬಿಟ್ರೆ ಜ್ಯೋತಿಯವರಿಗೆ ಒಂದ್ ಗಂಟೆ ಹೊತ್ತು ಅಥವಾ ಒಂದು ದಿವಸ ಇಡಿ ನಿಮ್ಗೆ ಕುತ್ಕೊಂಡು ಓದುವಷ್ಟು ನಿಮ್ಮ ಹತ್ರ ಟೈಮ್ ಇತ್ತ? ಇಲ್ಲ, ಖಂಡಿತ ಇಲ್ಲ,
0: ನಿಜ ಇಲ್ಲ.
1: ನಿಮ್ಗೆ ಇಲ್ಲಿ ಬರಬೇಕು, ನಿಮ್ದು ಬೇರೆ ನಿರೂಪಣೆ ಆಗಿರ್ಬೋದು, ನಿಮ್ಮ ಹತ್ರ ನನ್ಕಿಂತ ಜಾಸ್ತಿ ಹೊರಬಿತ್ತು. ಆದ್ರೂ ಸಮೇತ ನೀವು ಅದನ್ನ ಓದ್ರಿ ಅಂತಾದ್ರೆ ಅದ್ರ ಮೇಲಿರುವಂತ ನಿಮ್ಮ ಆಸಕ್ತಿ, ಅಂಡ್ ಸೆಕೆಂಡ್ ಥಿಂಗ್ ನಿಮ್ಗೆ ಗೊತ್ತಿದೆ, ಅದರಿಂದಾಗಿ ನಿಮ್ಗೊಂದು ಏನೋ ಒಂದು ಸಿಗ್ತದೆ ಅನ್ನುವಂಥದ್ದು ಗೊತ್ತಿತ್ತು ನಿಮ್ಗೆ.
0: ಕರೆಕ್ಟ್.
1: ಆಯ್ತಾ ಗಿಣಿ, ನಾನು ಒಂದು ಹೇಳ್ತೆ, ಖಂಡಿತ ನೀವು ಹೇಳೋದಕ್ಕೆಲ್ಲ ಒಪ್ಕಂತೆ. ನನಗೆ ಒಂದು ಸೀರೆ ಅಂಗಡಿಗೆ ಹೋಗಿ ಈ ಕಲರಿನ ಸೀರೆಗೆ ಈ ಅಂಚೆ ಇರ್ಕ ಅಂತ ಹೇಳಿ ನಾನು 1.5 ಗಂಟೆ ಹೊತ್ತು ಒಂದು ಸೀರೆ ಹುಡ್ಕೋಕೆ ನಾನು ಟೈಮ್ ಕೊಡ್ತೆ ಅಂತಂದ್ರೆ ನನ್ನ ಹತ್ರ ಟೈಮ್ ಉಂಟು ಅಂತ ಲೆಕ್ಕ.
0: ಎಕ್ಸಾಕ್ಟ್ಲಿ.
1: ಆ ಟೈಮ್ ಉಂಟು ಅಂತಾದಾಗ ನಂಗೆ ಅದನ್ನ ಎಲ್ಲಿ ಉಪಯೋಗಿಸ್ಕೊಂಡು ಕನ್ನಡಿ ಗೊತ್ತಿಲ್ಲ. ನಾನು ಅದನ್ನ ಎಲ್ಲೋ ಒಂದ್ ಕಡೆ ಸೀರೆ ಅಂಗಡಿಯಲ್ಲೋ ಇಲ್ಲ ಮಕ್ಕಳೊಟ್ಟಿಗೋ, ಅಂದ್ರೆ ಮಕ್ಕಳೊಟ್ಟಿಗೆ ಸುಮ್ಮನೆ ಏನೋ ಒಂದ್ ಮಾತು, ಇಲ್ಲ ಯಾರ ಜೊತೆಗೋ ಒಂದು ಗಾಸಿಪ್, ನಿಂಗೆ ಓದಿತ ಮಾರೈತಿ ಅವಳ ಮನೆ ಕತಿ ಗೊತ್ತಿತ್ತ ನಿಂಗೆ, ಇವಳ ಮನೆ ಕತಿ ಗೊತ್ತಿತ್ತ ಮಾರೈತಿ.
0: ನಾವ್ ಹೆಣ್ಮಕ್ಳು ತುಂಬಾ ಮಾಡ್ತೋ, ಇದ್ ನಮ್ದು ಫುಲ್ ಟೈಮ್ ಬಿಸ್ನೆಸ್. ಪುರ್ಸೋದಿದ್ರೆ ಸಾಕು, ಅವಳ ತಂಗಿ ಕಾಲ್ ಮಾಡಿ ಆಯ್ತು, ಬೆಸ್ಟ್ ಫ್ರೆಂಡ್ ಕಾಲ್ ಮಾಡಿ ಆಯ್ತು, ಆಚೆ ಮನೆಯಲ್ಲಿ ಕಾಲ್ ಮಾಡಿ ಏ ಗುತ್ತಿತ ನಿಂಗೆ ಹಿಂಗ ಆಯ್ತಮ್ರ ಅಂತ ಹೇಳಿ.
1: ಸೊ ನಾ ಹೇಳುದಿನಿ ಗೊತ್ತಾ, ಈ ಎಲ್ಲದನ್ನ ಕಟ್ ಮಾಡಿ ಅಂತ ಹೇಳುದು. ಇಲ್ಲ ಇಲ್ಲ, ನಾನು ಮಾತಾಡ್ತೆ, ನಾನು ಮಾತಾಡೋದಿಲ್ಲ ಅಂತಿಲ್ಲ, ನಾನು ಮಾತಾಡ್ತೆ. ಬಟ್ ನಾನು ಹೇಳುದು, ಈ ಸಿಚುವೇಶನ್ಸ್ಗಳನ್ನ ನೀವು 1 ಗಂಟೆ ಮಾಡೋದನ್ನ 1/2 ಗಂಟೆ ಮಾಡಿ, ಉಳಿದ 1/2 ಗಂಟೆ ಉಂಟಲ್ಲ ನಿಮ್ಗೇನು ಎಣಿಸಿದ್ರಿ ಅಲ್ಲ ಅದನ್ನ ಮಾಡೋ ಕೆಟ್ಕಣೆ, ಅವಾಗ ನಿಮ್ಗೆ 100% ನಿಮ್ಮ ಹತ್ರ ಟೈಮ್ ಸಿಗುತ್ತೆ. ನೀವು ಆ 1/2 ಗಂಟೆ ಒಟ್ಟಿಗೆ ಇನ್ನರ್ಧ ಗಂಟೆಯೂ ಸೇರಿಸಿರಿ ಅಂತ ಅಂದ್ರೆ ಅಲ್ಲಿಗದು ಏನೂ ಮಾಡೋಕ್ ಆಗ್ತಿಲ್ಲ, ಅಲ್ಲಿಗೆ ಹೋಯ್ತು. ನಾನು ಅದಕ್ಕೆ ಯಾವಾಗ್ಲೂ ಹೇಳಿದ್ ನೀವು ಸೀರೆ ಅಂಗಡಿಗೆ ಕೊಡುವಂತ ಸಮಯವನ್ನ, ನೀವು ಚಿನ್ನದ ಅಂಗಡಿಲಿ ಕೊಡುವಂತ ಸಮಯವನ್ನ ಚೂರು ಕಟ್ ಆಫ್ ಮಾಡಿ. ಈಗ ಸೀರೆ ಅಂಗಡಿ ನಾವೇನು ಡೈಲಿ ಹೋತ್ವ ಅಂತ ಕೇಂತ್ರಿ ಎಲ್ಲರೂ, ಬಟ್ ನೀವು ಡೈಲಿ ಹೋಗ್ದಿದ್ರು ಸಮೇತ ನಿಮ್ಮಲ್ಲೇ ಅಂದ್ರೆ ಆ ಡೈಲಿಗೆ ಆ ಒಂದೂವರೆ ಗಂಟೆ ಉಂಟು ಅಂತ ಆಗುತ್ತೆ. ಆದ್ರೆ ನಮ್ಗೆ ಅದನ್ನ ನೀವು ಮ್ಯಾನೇಜ್ ಮಾಡ್ಕೊಂಬ ನಮ್ಗೆ ಗೊತ್ತಾಗ್ತಾ ಇಲ್ಲ. ನಿಮ್ಗೆ ನೆನ್ಪಿತ್ತ ಇಲ್ಲದ ನಾವು ಪಿ ಯು ಸಿ ಅಲ್ಲೆಲ್ಲ ಓದದ್ ನೆನ್ಪಿತ್ ನಂಗೆ, ನೀವು ಎರಡನ್ನೋ ಕೆಲಸವನ್ನ ಒಟ್ಟಿಗೆ ಹೆಂಗ್ ಮರ್ಜ್ ಮಾಡ್ತೀರಿ ಅಂತ. ಯಾವ್ಯಾವ ಕೆಲಸವನ್ನ ಮಾಡ್ಬೋದು? ಕಾಫಿ ಕುಡಿತಾ ಪೇಪರ್ ಓದ್ಬೋದು, ಇಲ್ಲ ಕಾಫಿ ಕುಡಿದ್ರೆ ಒಂದು ಅರ್ಧ ಗಂಟೆ ಹೋಗುತ್ತೆ, ಪೇಪರ್ ಓದಿದ್ರೆ ಅರ್ಧ ಗಂಟೆ ಹೋಗ್ತದೆ. ಈ ಒಂದು ಗಂಟೆಯನ್ನು ಒಟ್ಟಿಗೆ ಅರ್ಧ ಗಂಟೆಯಲ್ಲಿ ಎರಡನ್ನು ಸೇರಿಸಿ ಮಾಡ್ಬೋದು ಅಂತ ಹೇಳಿ. ಹಂಗೆ ಅಂದ್ರೆ ನೀವು ಎಲ್ಲೆಲ್ಲಿ ನಿಮ್ಗೆ ಸಮಯವನ್ನ ಕಮ್ಮಿ ಮಾಡ್ಕೊಳ್ಳಿ. ಅಡುಗೆ ಮನೆಯಲ್ಲಿ ಮೂರು ಗಂಟೆ ಕುತ್ಕೊಂಡು ಮಾಡುವ ಅಡುಗೆಯು, ಎರಡು ಗಂಟೆಯಲ್ಲಿ ಮಾಡುವ ಅಡುಗೆಯು, ಒಂದು ಗಂಟೆಯಲ್ಲಿ ಮಾಡುವ ಅಡುಗೆಯು ಟೇಸ್ಟ್ ಇರುವಂತದ್ದು ಒಂದೇ ಟೈಪ್. ನನ್ನ ದೊಡ್ಡ ಮಗಂಗ್ ಇಡ್ಲಿ ಆಯ್ಕೊ, ನನ್ನ ಸಣ್ಣ ಮಗಂಗ್ ದೋಸೆ ಆಯ್ಕೊ ಅಂತ ಹೇಳ್ಕೊಂಡು ಕೂತ್ರಿ ಅಂತಂದ್ರೆ ನೀವು ಅಡುಗೆ ಮನೆಯಲ್ಲಿ ಫಿಕ್ಸ್. ನಾನ್ ಮಾಡದನ್ನ ನೀವು ತಿನ್ಕಂತ ಹೇಳಿ ಕೂತ್ರಿ ಅಂತಂದ್ರೆ ನೀವು ಅರ್ಧ ಗಂಟೆಲಿ ಹೊರಗೆ ಬರ್ಲಾಗ. ಇದು ಅಮ್ಮಂದ್ರ ಮೇಲೆ ಡಿಪೆಂಡ್ ಆಗಿರತ್ತೆ, ತಾಯಂದ್ರ ಮೇಲೆ ಡಿಪೆಂಡ್.
0: ನಿಮ್ಮ ಟೈಮನ್ ನೀವು ಸ್ಮಾರ್ಟ್ ಆಗಿ ಮ್ಯಾನೇಜ್ ಮಾಡ್ಕೊ ಅಂತ ಹೇಳ್ಕೊಂಡು,
1: ನಿಮ್ಗೆ ಇನ್ಯಾರೋ ಬಂದು 24 ಗಂಟೆ ಮಗ ನೀನ ಹತ್ರ ಟೈಮ್ ಇಲ್ಲ, ನಿಂಗೆ ಒಂದೂವರೆ ಗಂಟೆ ಎಕ್ಸ್ಟ್ರಾ ಕೊಡ್ತೇನೆ ಅಂದೇಳಿ ಯಾವನು ಕೊಡೋನಿಲ್ಲ. ನೀವೇ ತಗೊಂಡ್ 24 ಗಂಟೆ ಒಳಗೆ ನೀವೇನಾರು ಒಂದು ಮ್ಯಾನೇಜ್ ಮಾಡ್ಕೊಂಡು. ನಾನು ಅದಕ್ಕೋಸ್ಕರ ಯಾವತ್ತು ನಮ್ದೊಬ್ರು ಫ್ರೆಂಡ್ಸ್ ಹತ್ರ ನಾವು ಮಾತಾಡುವಾಗ ಹೇಳೋದಿತ್ತು, ರಾತ್ರಿ ನಂದು ಟೈಮು 10 ಗಂಟೆ ಆ ಮೇಲೆ ಇತ್ತಲ್ಲ, 1 ಗಂಟೆ ಹೊತ್ತು ನನ್ನ ಟೈಮ್ ಅದು. ನಂಗೆ ಯಾರು ರಗಳೆ ಕೊಡೋಕಿಲ್ಲ, ನಂಗೆ ಯಾರು ಉಪದ್ರ ಕೊಡೋಕಿಲ್ಲ, ನಾ ಎಂತ ಸಹ ಮಾಡ್ಲಕ್ಕ 1 ಗಂಟೆ? ನಾ ಡ್ಯಾನ್ಸ್ ಮಾಡ್ಲಕ್ಕ, ಹಾಡು ಹೇಳಕ್ಕ ಕೇಳ್ದಿರೋದಿಲ್ಲ, ನಂಗೆ ಯಾರು ಆಡಿಯನ್ಸ್ ಬೇಡ, ನಂಗೆ ನಾನೇ ಆಡಿಯನ್ಸ್. ನಾನು ಕನ್ನಡಿ ಮುಂದೆ ನಿಂತ್ಕೊಂಡು ಭಾಷಣ ಮಾಡ್ಲಕ್ಕ, ನಾಳೆ ಏನೋ ಒಂದು ಪ್ರೋಗ್ರಾಮ್ ಇತ್ತು ಅದಕ್ಕೆ ನಾವು ಪ್ರಿಪ್ರೇಷನ್ ಮಾಡ್ಕೊಳ್ಳಕ್ಕ, ಎಂತ ಬೇಕಾದ್ರೂ ಮಾಡ್ಲಕ್ಕ 1 ಅವರ್ ನಂದೇ ಟೈಮ್ ಅದು, ನಂಗೆ ಯಾರು ಡಿಸ್ಟರ್ಬ್ ಮಾಡೋಕ್ಕಾಗ ಅಂತೇಳಿ. ಇದನ್ನ ನಂಗೆ ನಾನು ಅಕ್ಷತ ಹೇಳಲಕ್ಕ ಅದನ್ನು ಗೊತ್ತಾಯ್ತಾ, ಬಟ್ ಕೆಲವರಿಗೆ ಅದನ್ನು ಹೇಳೋಕ್ಕಾಗ್ತಿಲ್ಲ. ಆವಾಗೇನಂದ್ರೆ ನಮ್ಮೊಳಗೆ ನಾವೇ ಎಣಿಸ್ಕೊಂಡು ಆ 1 ಗಂಟೆ ನಾವು ನಮ್ಮಷ್ಟಕ್ಕೆ ನಾವು ಇಟ್ಕೊಳ್ಕಾಗ್ತಾ.
0: ಕರೆಕ್ಟ್. ಈಗ ಅಕ್ಷತ ಅವರು ಅಡುಗೆ ಮನೆ ಅಂದಾಗ ನೆನಪಾಯ್ತು, ನಿಮ್ದೇ ಹೋಟ್ಲ್ ಇತ್ತು, ಅದರಲ್ಲೂ ನೀವು ಅದನ್ನು ಮ್ಯಾನೇಜ್ ಮಾಡ್ತೀರಿ. ಸೊ ಇದೆಲ್ಲದರೊಟ್ಟಿಗೆ ಅದನ್ನು ಮ್ಯಾನೇಜ್ ಮಾಡ್ತೀರಿ, ಅದಲ್ಲ ಹೆಂಗ ಈಗ ಹೋಟ್ಲ್ ಇದ್ದ ಅಡುಗೆ ಮನೆ ಅಡುಗೆ ಊಟ ಹೆಂಗ? ಯಾಕೆಂದ್ರೆ ಎಲ್ಲೆಲ್ಲ ಕಾಲ ಹಾಕೋದು
1: ಹೋಟ್ಲ್ ಅಡುಗೆ ಮನೆ ಅಡುಗೆ ಅಂತ ಹೇಳಿದ್ರೆ ನಮ್ದು ಹೋಟ್ಲಿಗೆ ಅಡ್ವರ್ಟೈಸ್ಮೆಂಟ್ ಅಲ್ಲ ಅನ್ನುವಂಥದ್ ಸತ್ಯ ವಿಷಯ.
0: ಓಕೆ.
1: ಸೊ ಇಲ್ಲ, ನಮಗೆ ಮನೆಗೆ ನಾವು ಸಪರೇಟ್ ಮಾಡ್ಕೊಂಡು,
0: ಯಾಕಂದ್ರೆ ಯೂಶಲಿ ಹೋಟ್ಲ್ ಇದ್ದವ್ರನ್ನೆಲ್ಲ ಕಾಮ್ದ ಅವಳಿಗೆ ಅಂತ ಚಾನ್ಸ್ ಹೋಟ್ಲ್ ಇದೆಲ್ಲ ಬತ್ತಲ್ಲ.
1: ಎಕ್ಸಾಕ್ಟ್ಲಿ, ಅದನ್ನೊಂದು ನಾನು ಯಾವತ್ತು ಕೇಳ್ತಾ ಇರ್ತೆ, ನಿಂಗೆ ಏನ್ ಮರ ಇದ್ದಿ ಹೋಟ್ಲ್ ಇತ್ತ ಅಲ್ಲ, ವಿಷಯ ಸತ್ಯ ಏನೂ ಇಲ್ಲ ಅಂತ ಹೇಳ್ತಾರಲ್ಲ, ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್ ಅಂತ ಹೇಳ್ತಾರಲ್ಲ, ಹಂಗೆ ಅಂದ್ರೆ ನಿಮ್ಗೆ ಹಾತೆ ಇಲ್ಲ ಪುರ್ಸೋತೆ ಇಲ್ಲ ಅಂತ ಹೇಳೋತ್ತೀಗ ಒಂದ್ರ ಪಕ್ಕ ನನ್ನ ಗಂಡ ಯಾವತ್ತು ಹೇಳಿದ್ರು, ನೀ ಅದೆಲ್ಲ ಮಾಡ್ತು ಕೂತ್ಕೊಂಬೇಡ, ಅಲ್ಲಿ ಹೋಟ್ಲಿಗೆ ಬಂದೊಂದು 2 ಇಲ್ಲಿ ತಿನ್ಕೊಂಡು ಹೋಗ ಅಂತ ಹೇಳೋದು. ಅಂದ್ರೆ ನಿಮ್ಗೆ ಆತೆ ಇಲ್ಲ, ನನ್ಗೆ ಇನ್ನು ನಡೀತೇ ಇಲ್ಲ, ನಾನು ಮಾಡೋಕೆ ಆತಿಲ್ಲ ಅಂಬತ್ತಿಗೆ ಒಂದು ಹೋಟ್ಲ್ ಅನ್ನುವಂಥದ್ದು ಉಂಟು ಅನ್ನುವಂಥದ್ದು ಒಂದು ಧೈರ್ಯ. ಆ್ಯಂಡ್ ಸೆಕೆಂಡ್ ಥಿಂಗ್ ಇಸ್ ಇಲ್ಲ, ನಮ್ಗೆ ಅಂದರೆ ಮನೇಲಿ ನಾವು ಅಡುಗೆ ಸಪ್ರೇಟಾಗಿ, ಈಗ ಆತೆ ಸಹ ಮಾಡ್ತರು ಇಲ್ಲ ನಾನು ಮಾಡ್ತೆ, ಮಗರ ಹೆಂಗೂ ಬೇಕಾಗ್ತು ನಮ್ಮಲ್ಲ, ಇವರಿಗೂ ಅವರಿಗೆ ಮನೆ ಅಡುಗೆನೆ
0: ಬೇಕು
1: ಸ್ವಲ್ಪ ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಅಂದ್ರೆ ನಮ್ಮಲ್ಲಿ ಏನಂದ್ರೆ ಅನ್ನ ಒಂಚೂರು ಮೆದು ಬೇಕು,

0: ಫೀಡ್ ಮಾಡ್ತಾ ಇರಕ್ಕ. ಸೊ ಅದನ್ನೆಲ್ಲ ಹ್ಯಾಂಗ್ ಮಾಡ್ತೀರಿ ನೀವು?
1: ಆಕ್ಚುಲಿ ಈ ಪ್ರಶ್ನೆ ಎಲ್ಲಾರು ನಮ್ ಸರ್ ಕೇಳ್ರಂತಾದ್ರೆ ನನ್ನ ವೆಬ್ಸೈಟ್ ಇಂದ ಹೊರಗೆ ಹಾಕ್ತಾರೆ.
0: ಯಾಕೆ?
1: ಯಾಕಂದ್ರೆ ನಾನು ರೀಸೆಂಟ್ ಆಗಿ ಒಂದು ಬಹುಶಃ ಈಗ ಒಂದು 6-7 ತಿಂಗಳ ಮೇಲೆ ಆಯ್ತೇನೋ, ಅಂದ್ರೆ ಈ ಎಲ್ಲಾ ಜಂಜಾಟದೊಳಗೆ ನಂಗೆ ಹೋಪಕ್ಕೆ ಆಗ್ತಾ ಇಲ್ಲ. ಆಫೀಸ್ ಕಡೆಗೂ ಹೋಗ್ತೆ, ಮೊನ್ನೆ ಇತ್ತೀಚೆಗೆ ಹೋಯ್ತು, ನಂಗೆ ಅವ್ರು ಯಾವಾಗ್ಲೂ ತಮಾಷೆ ಮಾಡುದು ಗೂಗಲ್ ಮ್ಯಾಪ್ ಹಾಕೊಂಡ್ ಬಾ, ಆಫೀಸ್ ಎಲ್ಲಿತ್ತು ನನಗೆ ಗೊತ್ತಾಗ್ತಿದೆ ಅಂತ ಹೇಳಿ. ಉಮೇಶ್ ಮಾರ್ಪಳ್ಳಿ ಅಂತ ಇಸ್ ಮೈ ಸೀನಿಯರ್ ಅಂಡ್ ಆಲ್ಸೋ ನನ್ನ ವೆಬ್ಸೈಟ್ ಪಾರ್ಟ್ನರ್ ಪ್ಲಸ್ ನನ್ನ ಗುರು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಪ್ರತಿ ಒಂದು ಹಂತದಲ್ಲೂ ಕೂಡ ಏನೇ ಸಮಸ್ಯೆಗಳಿದ್ರು ಸಮೇತ ಅದನ್ನ ತಿದ್ದಿ ತೀಡಿ ಹಿಂಗ್ ಮಾಡ್ಕೊ ಹಿಂಗ್ ಮಾಡ್ಕೊಂಡೇಳಿ ಸ್ವಲ್ಪ ತುಂಬಾ ಗೈಡ್ ಮಾಡಿದಂತ ಒಬ್ಬ ಪರ್ಸನಾಲಿಟಿ. ಅವರು ಎಲ್ಲದನ್ನು ಹ್ಯಾಂಡಲ್ ಮಾಡುದು, ಟಚ್ ವುಡ್, ನನ್ಗೆ ಯಾವ್ದು ಟೆನ್ಷನ್ ಇಲ್ಲ. ಪ್ರತಿ ಒಂದು ಸಮೇತ ಅವರೇ ಹ್ಯಾಂಡಲ್ ಮಾಡ್ತಾ, ಅವರೇ ಈವನ್ ನ್ಯೂಸ್ ಇದೆಲ್ಲ ಮೇಯ್ನ್ ಅವರೇ. ಸೊ ನಾನೇನಿದ್ರು ಸಹಿತ ಸುಮ್ಮನೆ ಒಂದು ಕಾರ್ಡ್ ಇಟ್ಕೊಳ್ತೆ. ಮತ್ತೆ ಇತ್ತೀಚೆಗೆ ಅಂದ್ರೆ ಇದಕ್ಕಿಂತ ಮೊದಲು ನಾನು ಹೋಗ್ತಿದ್ದೆ ಆಫೀಸಿಗೆ ಹೋಯ್ದು ಮಾಡಿ, ಬಟ್ ಈಗ ರೀಸೆಂಟ್ ಆಗಿ ಒಂದು 4-5 ಮಂತ್ಸ್ ಆಯ್ತು ನಂದೆ ಕೆಲವೊಂದು ಈ ಹೋಟ್ಲು. ಅದ್ರ ನಂತರ ನಾವೊಂದು ನಂದಿನಿ ಪಾರ್ಲರ್ ಓಪನ್ ಮಾಡಿದ್ವು, ಅದು ಓಪನ್ ಆದ ನಂತರ ನಂಗೆ ಆಫೀಸ್ ಕಡೆ ಒಪ್ಪಕ್ಕೆ ಆಯಿಲ್ಲ. ಬಟ್ ಎಲ್ಲೂ ಪಾಪ ಅವ್ರು ಇದು ಮಾಡ್ಲಿ, ಕೆಲವೊಮ್ಮೆ ಕೇಂದ್ರು ಎಂತ ಬಪ್ಪ ಪ್ಲಾನ್ ಇತ್ತ ಅಂತ ಹೇಳಿ ಕೇಂದ್ರ ಬಿಟ್ಟರೆ ಮತ್ತೆ ಎಲ್ಲೂ ಇದು ಮಾಡೋದಿಲ್ಲ. ಮತ್ತೆ ಎಲ್ಲ ಅವರೇ ಮ್ಯಾನೇಜ್ ಮಾಡ್ತಾ ಇದ್ರು, ಪ್ರತಿ ಒಂದು ಅವರೇ ಹ್ಯಾಂಡಲ್ ಮಾಡಿದ್ರು. ಇನ್ನೆಂತ ಅಂತ ಹೇಳಿದ್ರೆ ಇದ್ರು ಇದಕ್ಕಿಂತ ಮೊದಲು ನನ್ನ ಚಾನಲ್ಸ್ಗಳಲ್ಲಿ ವರ್ಕ್ ಮಾಡ್ತಾ ಇದ್ದೆ. ತುಂಬ ಚಾನಲ್ ನನಗೆ ಅನ್ನ ಕೊಟ್ಟಿತ್ತು. ನಮ್ಮ ನಾನು ಹೇಳೋದಂತಾದರೆ ನನ್ನ ಪ್ರೊಫೆಷನಲ್ ಲೈಫ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲೇ ನನ್ನ ಕಾಲೇಜಲ್ಲಿ ಇರುವ ಹೊತ್ತಿಗೆ ನಾನು ನಮ್ಮ ಬಂಟ್ವಾಳ ಅಂತ ಹೇಳಿ ಬಂಟ್ವಾಳದಲ್ಲಿ ಒಂದು ಚಾನಲ್ ವರ್ಕ್ ಮಾಡ್ತಾ ಇದ್ದೆ. ಅದಾದ ಮೇಲೆ ಸಿ ಟಿ ವಿ ಅಂತ ಮಾಡಿದೆ, ಆಮೇಲೆ ನಮ್ಮ ಟಿ ವಿ ಅಂತ ಹೇಳುವ ಚಾನಲಲ್ಲಿ ನಾನು ನಮ್ಮ ರುಚಿ ಅಂತ ಹೇಳುವಂಥ ಒಂದು ಪ್ರೋಗ್ರಾಮನ್ನು ಹ್ಯಾಂಡಲ್ ಮಾಡ್ತಾ ಇದ್ದೆ. ಅದಾದ ಮೇಲೆ ನಂತರ ಮುಕ್ತ ಟಿ ವಿಯಲ್ಲಿ ವರ್ಕ್ ಮಾಡಿದೆ, ಸ್ಮೈಲ್ ಟಿ ವಿ ಕುಂದಾಪುರದಲ್ಲಿ, ಅದರಲ್ಲಿ ಸುಮಾರು ವರ್ಷ ಅಂದರೆ ನನಗೆ ಬೇಸ್ ಕೊಟ್ಟಿತ್ತು ಸ್ಮೈಲಲ್ಲಿ, ನನಗೆ ಬೇಸ್ ಸಿಕ್ಕಿತ್ತು. ಅದರ ನಂತರದಲ್ಲಿ ಡೈಜಿ ವರ್ಲ್ಡ್. ಸೊ ನನ್ನ ಲೈಫ್ ಇದು ಟರ್ನಿಂಗ್ ಪಾಯಿಂಟ್ ಅಂದರೆ ಡೈಜಿಯಲ್ಲಿ ನಾನು ಒಬ್ಳು ಆ್ಯಂಕರ್ ಆಗಿ ಜಾಯ್ನ್ ಆದವಳು, ಲಾಸ್ಟಿಗೆ ಪ್ರೊಡಕ್ಷನ್ ಇನ್ಚಾರ್ಜ್ ಆಗಿ ನಾನು ಹೊರಗಡೆ ಬಂದೆ. ಅದಾದ ನಂತರದಲ್ಲಿ ಉಡುಪಿ ಟೈಮ್ಸ್ ವೆಬ್ಸೈಟನ್ನು ನಾವುಗಳು ಅಲ್ಲಿಂದ ಹೊರಗೆ ಬಂದ್ಮೇಲೆ ನಾವು ಸ್ಟಾರ್ಟ್ ಮಾಡಿರುವಂಥದ್ದು. ಅಷ್ಟು ಅಲ್ಲೆಲ್ಲದು ಕೂಡ ನಾನು ಯಾವಾಗಲೂ ಹೇಳೋದಿತ್ತು, ಎಲ್ಲ ಚಾನಲ್ಗಳು ಕೂಡ ನಮ್ಗೊಂದು ಜೀವನ ಕೊಟ್ಟಿತ್ತು, ಜೀವನ ಕೊಟ್ಟಿರೋ ಅನ್ನ ಕೊಟ್ಟಿರು, ಆಯ್ತಾ. ಸೊ ಹಂಗಾಗಿ ಪ್ರತಿಯೊಂದು ಚಾನಲಲ್ಲೂ ಕೂಡ ಒಂದೊಂದು ಹೊಸ ಹೊಸ ಎಕ್ಸ್ಪೀರಿಯನ್ಸ್ಗಳನ್ನು ಕಲ್ತ್ಕೊಂಡು ಬಂದಿದ್ದು. ಈಗ ನಾವು ಅದೆಲ್ಲ ಒಟ್ಟು ಮಾಡಿ ಒಂದು ಚಾನಲ್ ಮಾಡ್ತಾ ಕೇಂದ್ರ ಇಲ್ಲ, ಯಾರು ಚಾನಲ್ಗೆ ಹೋಗೋರಿಗೂ ಅದನ್ನ ಅಡ್ವೈಸ್ ಮಾಡೋಕೆ ಅಷ್ಟು ಶಕ್ತಿ ಕೊಟ್ಟಿದ್ರು ದೇವರು.
0: ವೆರಿ ನೈಸ್. ಓಕೆ,
1: ಇದು ನಮ್ದೊಂದು
0: ಜರ್ನಿ.
1: ಮತ್ತೆ ಪ್ರತಿ ಒಂದು ಹಂತದಲ್ಲೂ ಕೂಡ ಒಬ್ಬೊಬ್ಬ ಒಂದು ಗುರು ಆಗಿ ನಮ್ಗೆ ಸಿಕ್ಕಿ ಗೈಡ್ ಮಾಡ್ತಾ ಹೋಗಿದ್ರು. ಯಾಕಂದ್ರೆ ಎಲ್ಲೂ ಕೂಡ ನಾನು ಕಲ್ತಾಯ್ತು ನಂದು ಮುಗ್ದಾಯ್ತು ಅಂತಂದ್ರೆ ನಮ್ಗೆ ಮತ್ತೆ ಕಲಿಯೋಕೆ ಆಗ್ತಿಲ್ಲ. ಸೊ ನಾವ್ ಯಾವಾಗ್ಲೂ ತೆರೆದ ಪಾತ್ರವಾಗಿದ್ರೆ ಮಾತ್ರ ನಮ್ಗೆ ನಮ್ಮ ತಲೆಯೊಳಗೂ ಯಾರು ಏನಾರು ಒಂದು ತುಂಬಿಸ್ತರು, ಇಲ್ಲ ನಾನು ಕ್ಲೋಸ್ಡ್ ನನ್ಗೆಲ್ಲದು ಮುಗ್ದಾಯ್ತು ಅಂತಂದ್ರೆ ನಮ್ದು ಕೂಡ ಜರ್ನಿ ಕೂಡ ಅಲ್ಲಿಗೆ ಕ್ಲೋಸ್ ಆಗಿಬಿಡುತ್ತೆ.
0: ಈಗ ನೀವು ರೋಟರಿ ಕ್ಲಬ್ ಹಂಗೂ ಇದ್ರೆ ಅಲ್ಲೂ ಸಮಾಜ ಸೇವೆ ಮಾಡುದು, ಈಗ ಗವರ್ನರ್ ಆತಿದ್ರೆ,
1: ಗವರ್ನರ್
0: ಸಾರಿ ಪ್ರೆಸಿಡೆಂಟ್ ಆತಾ ಇದ್ರೆ, ಅದ್ರಲ್ಲಿ ಪ್ರೆಸಿಡೆಂಟ್ ಆತಾ ಇದ್ರೆ, ಫಸ್ಟ್ ಟೈಮ್ ವಿಮೆನ್ ಪ್ರೆಸಿಡೆಂಟ್ ನಿಮ್ಮ
1: ಕ್ಲಬ್ ಅಲ್ಲಿ,
0: ನಿಮ್ ಕ್ಲಬ್ ಅಲ್ಲಿ. ಸೊ ಈ ತರ ಧೈರ್ಯ ಒಂದ್ ಪ್ರಶ್ನೆ. ಇನ್ನೊಂದು ಇದನ್ನು ಸೇರಿಸ್ಕೊ ನಾನು, ಎಂತಕ್ಕಂದ್ರೆ ನೀವು ತುಂಬಾ ಎಂತ ಹೇಳ್ತಾರೆ ಎಲ್ಲರ ಜೊತೆ ಮಿಂಗಲ್ ಆದ್ರೆ, ಅದು ಗಂಡಸರಿರ್ಬೋದು ಹೆಂಗಸರಿರ್ಬೋದು ಅದೆಲ್ಲ ಕಾಣ್ತಿಲ್ಲ. ಸೊ ಹಂಗಾಗಿ ನೀವು ಮೀಡಿಯಾ ಫೀಲ್ಡ್ಗೆ ತುಂಬಾ ಸೂಟ್ ಆದ್ರೆ, ಅಂದ್ರೆ ನಾನಿಲ್ಲ ಅವ್ರ ಹತ್ರ ಮಾತಾಡುದಿಲ್ಲ, ನಾನು ಇಲ್ಲಿಗೆ ಹೋಗ್ತಿಲ್ಲ, ಇವ್ರು ನಂಗೆ ಆತಿಲ್ಲ, ಗಂಡಸರು ಮಾತಾಡ್ಸೋಕಿಲ್ಲ, ಹಂಗಲ್ಲ ಇಟ್ಕೊಂಡು ಮೀಡಿಯಾ ಫೀಲ್ಡ್ ಅಲ್ಲಿ ಇಪ್ಪಕ್ ಆತಿಲ್ಲ, ಅಥವಾ ನೀವಿರುವಂತ ಸೋಷಿಯಲೈಸ್ಡ್ ಲೈಫಿಗೆ ಪಬ್ಲಿಕ್ ಲೈಫಿಗೆ ಅದು ಸೂಟ್ ಆಗ್ತೂ ಇಲ್ಲ. ಇದನ್ನೆಲ್ಲ ಹ್ಯಾಂಗ್ ಮ್ಯಾನೇಜ್ ಮಾಡ್ತಾರೆ? ಅವಳು ಕಾಣ ಅವನೊಟ್ಟಿಗೆ ಎಷ್ಟು ಮಾತಾಡ್ತಾಳೆ ಯೂಶ್ವಲಿ ಬರುವಂತ ಮಾತುಗಳು?
1: ನೀವು ಒಳ್ಳೆ ಪ್ರಶ್ನೆ. ಆಕ್ಚುಲಿ 2017 ಅಲ್ಲಿ ನಾನು ಜೆಸಿ ಕುಂದಾಪುರದ ಪ್ರೆಸಿಡೆಂಟ್ ಆಗಿದ್ದೆ. ಎಸ್ ಎನ್ ಹೆಬ್ಬಾರ್ ಸರ್ ಸ್ಟಾರ್ಟ್ ಮಾಡಿರುವಂತಹ ಸಂಸ್ಥೆ, ಸದಾನಂದ ನಾವ್ರು, ಶ್ರೀಧರ್ ಪಿ ಎಸ್, ಎ ಸಿ ತುಂಗ್ರು, ಇವರೆಲ್ಲ ಇರುವಂತ ಸಂಸ್ಥೆ. ಅದರಲ್ಲಿ ನಾನು ಫಸ್ಟ್ ಲೇಡಿ ಪ್ರೆಸಿಡೆಂಟ್, 43ನೇ ವರ್ಷಕ್ಕೆ ನಾನು ಫಸ್ಟ್ ಲೇಡಿ ಪ್ರೆಸಿಡೆಂಟ್ ಆದೆ. ಸೊ ಆವಾಗ ನನಗೆ ತುಂಬ ಪ್ರಶ್ನೆಗಳು ಇತ್ತು, ತುಂಬ ಸಮಸ್ಯೆಗಳು ಇತ್ತು, ತುಂಬ ಆನ್ಸರ್ಗಳು ಇತ್ತು. ಅವಾಗೆಲ್ಲ ನಮ್ಗೆ ಎಂತ ಅಂದ್ರೆ ನಮ್ಮ ಈ ಪಾಸ್ಟ್ ಪ್ರೆಸಿಡೆಂಟ್ಸ್ ನಮ್ಗೆ ಧೈರ್ಯ, ಯಾರು ಹೆಬ್ಬಾರ್ ಸರ್ ಅವ್ರು ಒಂದ್ ಗಳಿಗೆ ಅವ್ರ ಹತ್ರ ಹೋಗಿ ಕೂತ್ಕೊಂಡು ಮಾತಾಡ್ರು ಅಂತಂದ್ರೆ ಒಂದ್ ಸಲ ರಿಲ್ಯಾಕ್ಸ್ ಆಗಿ ಹೊರಗೆ ಬರ್ಲಂತ. ಸೊ ನಾವ್ಡ ಸರ್ ಆಗಿರ್ಬೋದು, ಎಲ್ಲರೂ ನಮ್ಗೊಂಥರ ಧೈರ್ಯ ಕೊಟ್ಕೊಂಡು ಬಂದವರು. ನೀವು ಕೇಳ ಪ್ರಶ್ನೆಗೆ ಉತ್ತರ ಅಂದ್ರೆ, ನಿಮ್ಮ ಮನೆಯಲ್ಲಿ ಏನು ಸಮಸ್ಯೆ ಇರುವುದಿಲ್ಲ, ನೀವು ಯಾರ ಹತ್ತಿಗೆ ಬೇಕಾದ್ರೆ ಮಾತಾಡಿ, ಇಲ್ಲ ಯಾರ ಜೊತೆಗಾದ್ರೂ, ಈಗ ನೈಟ್ ಆಯ್ತು ನಿಮ್ಗೆ ಯಾರೋ ಮನೆಗೆ ಕರ್ಕೊಂಬಂದ್ಬಿಟ್ರು, ಈಗ ಅಂತ

0: ಸಿಚುವೇಶನ್ ಅಲ್ಲಿ ನಿಮ್ಮ ಮನೆಯವರಿಗೆ ಏನು ಸಮಸ್ಯೆ ಇರೋದಿಲ್ಲ. ಸಮಸ್ಯೆ ಯಾರಿಗಿರುತ್ತೆ ಅಂದ್ರೆ ನಿಮ್ಮ ಪಕ್ಕದ ಮನೆಯವರಿಗೆ. ಅವಳ ಮೊನ್ನೆ ಯಾವುದೋ ಒಂದು ಕಾರಲ್ಲಿ ಬಂದ್ಲು ಕಾಣ, ನಿನ್ನೆ ಯಾವುದೋ ಬೇರೆ ಕಾರಲ್ಲಿ ಇದ್ದಿದ್ಲು ಅಂತ ಹೇಳಿ. ಅಲ್ಲಿ ನನ್ನ ಅತ್ತೆಗೂ ಸಮಸ್ಯೆ ಇಲ್ಲ, ನನ್ನ ಗಂಡಂಗೂ ಸಮಸ್ಯೆ ಇರೋದಿಲ್ಲ, ನನ್ನ ಮಗಂಗೂ ಸಮಸ್ಯೆ ಇರೋದಿಲ್ಲ, ಸಮಸ್ಯೆ ಇರುವಂಥದ್ದು ಬೇರೆಯವ್ರಿಗೆ. ಈ ಬೇರೆಯವ್ರಿಗೆ ಇರುವಂಥ ಸಮಸ್ಯೆಗಳ ಬಗ್ಗೆ ನಾವು ಟೆನ್ಷನ್ ತಗೊಳ್ಲಿಲ್ಲ ಅಂತಂದರೆ ನಾವು ಬೆಳಿಬೋದು. ನನಗೆ ತುಂಬ ಇಷ್ಟ ಆಗಿದ್ದು, ಐ ಡೋಂಟ್ ನೋ ಅವ್ರ ಲೇಡಿದು ನೇಮ್ ಗೊತ್ತಿಲ್ಲ, ಒಬ್ರು ಲೇಡಿದ್ದು ಇಂಟರ್ವ್ಯೂವನ್ನು ನಾನು ಕೇಳ್ತಾ ಇದ್ದೆ. ಅವರೊಂದು ಚಂದದಲ್ಲಿ ಒಂದು ಹೇಳಿದ್ರು ಎಂತಂದರೆ, ಎಲ್ಲಿಯೋ ಒಬ್ಬ ಕೂತ್ಕೊಂಡು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಬರುವ ಕಮೆಂಟ್ಸ್ಗಳ ಬಗ್ಗೆ ಹೇಳ್ತಾ ಇದ್ರು. ಎಲ್ಲಿಯೋ ಒಬ್ಬ ಕೂತಿರುವ ವ್ಯಕ್ತಿಯ ಕಮೆಂಟಿಗೆ ನೀವು ಟೆನ್ಷನ್ ಮಾಡ್ಕಂತ್ರಿ ಅಂತಂದರೆ ನಿಮಗೆ ಲೈಫಲ್ಲಿ ಮುಂದುವರಿಯೋಕ್ಕಾಗ್ತಿಲ್ಲ. ಆ ಕಮೆಂಟ್ ಮಾಡಿರೋ ವ್ಯಕ್ತಿಯ ಮನೆಯಲ್ಲಿ ಏನೋ ಒಂದು ಸಮಸ್ಯೆ ಇರುತ್ತೆ, ಅವ ಎಲ್ಲೋ ಅವನ ಹೆಂಡತಿ ಹತ್ರ ಜಗಳ ಮಾಡಿರ್ತಾ, ಇಲ್ಲ ಅವನ ಮನೆಯಲ್ಲಿ ಏನೋ ಒಂದು ಸಾಲ ಬಾಧೆಯೋ ಏನೋ ಒಂದಿರುತ್ತೆ. ಅವ ಆ ಫ್ರಸ್ಟ್ರೇಷನಲ್ಲಿ ಓ ಇವತ್ತು ಅಕ್ಷತೆ ಇಲ್ಲಿಗೆ ಹೋದ್ಲಲ್ಲ, ಇವಳಿಗೊಂದು ಕಮೆಂಟ್ ಹಾಕಿಬಿಡುವ ಅಂತ ಹೇಳ್ಕೊಂಡು ಕಮೆಂಟ್ ಹಾಕಿಬಿಡ್ತಾ. ಸೊ ಆ ಕಮೆಂಟಿಗೆ ನಾವಿಲ್ಲಿ ಕೂತ್ಕೊಂಡು ಅಂತ ಮಾಡ್ತಾವೆ, ಅಯ್ಯೋ ಇವನ್ ನನಗೆ ಹಿಂಗೆ ಅನ್ನಲ್ಲ ಅಂತ ಹೇಳಿ ನಾವು ಕೂತು ಅಂದರೆ ಅಲ್ಲಿಗದು ನಮ್ಮ ಲೈಫ್ ಜರ್ನಿಯೇ ಕ್ಲೋಸ್ ಆಗಿಬಿಡುತ್ತೆ. ಸೊ ಇದನ್ನು ನಾನು ಆಗ ನಂಗೆ ಅದನ್ನು ತುಂಬ ಟೈಮ್ ಬೇಕಾಯ್ತು ಅದು ಅರ್ಥ ಆಗಕ್ಕೆ. ಸೊ ಅದನ್ನು ಅರ್ಥ ಮಾಡ್ಕೊಂಡೆ. ನನಗೆ ಒಂದು ಅನಿಸಿದೆ ಏನಂದರೆ, ಸೋಷಿಯಲ್ ಲೈಫಲ್ಲಿ ಇತ್ತಲ್ಲ, ನೀವು ಸರಿ ಇದ್ರಿ ಅಂತಾದರೆ, ನಿಮ್ಮ ಹಾರ್ಟ್ ಕ್ಲೀನ್ ಇತ್ತು, ನೀವು ಯಾರನ್ನು ಕೂಡ ಕೆಟ್ಟದ್ದು ಯಾರಿಗೂ ಬಯಸೋದಿಲ್ಲ ಅಂತಾದರೆ ಉಂಟಲ್ಲ, ನಿಮ್ಮ ಜೊತೆಗೆ ಹೆಲ್ಪ್ ಮಾಡೋಕೆ ನಿಮ್ಮವರೇ ತುಂಬ ಜನ ಬರ್ತರು. ಎರಡನೇದಾಗಿ ನಿಮ್ಮ ಕಮ್ಯುನಿಕೇಷನ್,
1: ಎಸ್
0: ಇಟ್ಸ್ ವೆರಿ ಇಂಪಾರ್ಟೆಂಟ್, ನಮ್ಮ ಮಾತಿನ ಶೈಲಿ. ಸೊ ನಾವು ಎಷ್ಟು ಪೊಲೈಟ್ ಆಗಿರ್ತೇವೆ, ನಾವೆಷ್ಟು ಚಂದದಲ್ಲಿ ಮಾತಾಡ್ತೇವೆ. ನಾನು ಯಾವಾಗಲೂ ಹೇಳೋದುಂಟು, ಮಾತಂದರೆ ಹೆಂಗಿರ್ಕಂದ್ರೆ ಒಂಥರ ಜೇನ್ ಥರ ಇರ್ಕೊಂಬ್ರು, ಅದು ಸವಿತಾನೇ ಇರುವ ಅಂದರೆ ಕೇಳ್ತಾ ಇರುವ ಅಂತ ಅನಿಸುವಂಗಿರ್ಬೇಕು ಅಂತ. ಸೊ ಹಂಗಿತ್ತಂತಂದರೆ 100% ಎಲ್ಲರೂ ನಮ್ಮವರೇ ಆಗ್ತರು
1: ಅಲ್ಲ. ನಾವು ಸರಿ ಇದ್ರೆ ಸರಿ, ಪ್ರಪಂಚ ಹೆಂಗಿದ್ದರೆ ಮೊದಲು ನಾವು ಸರಿ ಇರಬೇಕಲ್ಲ, ನಮ್ಮ ಆತ್ಮಕ್ಕೆ ನಾವು ಉತ್ತರಿಸುವಂಗಿರ್ಬೇಕು.
0: 100% ನಾವು ಸರಿ ಇದ್ರೆ ಪ್ರಪಂಚದಲ್ಲಿ ಒಬ್ಬ ಮೂರ್ಖ ಕಮ್ಮಿ ಆಗ್ತಾವ.
1: ಈಗ ನಿಮ್ದು ರೋಟ್ರಿ, ಈಗ ರೋಟ್ರಿ ಅಂದ್ಕೊಳ್ಳಿ ಹೇಳ್ತಾರೆ, ಅಲ್ಲಮ್ಮ ಅದಕ್ಕಲ್ಲ ಅಷ್ಟು ದುಡ್ಡು ಬೇಕು, ಸುಮ್ಮನೆ ಆತಿಲ್ಯ ನೋಡ್ರಿ, ಪ್ರೆಸಿಡೆಂಟ್ ಆರ್ ಬರ್ದೆ ಅನ ಖರ್ಚು ಮಾಡಬಾರ್ದನ ಅವಳ ಹತ್ರ ಅಷ್ಟಪ್ಪ ಇತ್ತಕ್ಕಂತ. ಅದನ್ನ ಹೆಂಗ್ ನೀವ್ ಹತ್ರ ಇಷ್ಟಪ್ಪ ಇತ್ತ ಅಥವಾ ಹೆಂಗ್ ಮ್ಯಾನೇಜ್ ಮಾಡ್ತ್ರಿ ಹೆಂಗೆ?
0: ಯಾವತ್ತು ಒಂದು ನಾನೊಂದು ಯಾವಾಗ್ಲೂ ಒಂದು ತುಂಬಾ ಹಳೆಯ ಒಂದು ಸ್ಟೋರಿ ಓದಿದೆ, ಇಫ್ ಯು ಡೋಂಟ್ ಮೈಂಡ್ ಅದನ್ನ
1: ಹೇಳಿ ಹೇಳಿ ಹೇಳಿ.
0: ಎಂತ ಅಂದ್ರೆ, ಒಂದು ಗಂಡ ಹೆಂಡತಿ ಒಂದು ಹೊಸ ಬಾಡಿಗೆ ಮನೆಗೆ ಬರ್ತಾರೆ. ನಾನು ಹೆಚ್ಚು ಎಲ್ಲ ಭಾಷಣದಲ್ಲಿ ಇದನ್ನು ಹೇಳ್ತೆ. ಬಾಡಿಗೆ ಮನೆಗೆ ಬಂದಾಗ ಹೆಂಡತಿಗೆ ಯಾವಾಗಲೂ ಅನ್ಸೋದಂಬ್ರು, ಆ ಪಕ್ಕದ ಮನೆಯಲ್ಲಿ ಇಪ್ಪಂತ ಅವ್ರ ಬಟ್ಟೆ ದಿವಸಾಗ್ಲೂ ಒಣಗಿ ಹಾಕ್ತರಂಬ್ರು, ಆ ಬಟ್ಟೆಯಲ್ಲಿ ಕೊಳೆ ಇದ್ದಂಗೆ ಅನ್ಸೋದು ಅವಳಿಗೆ. ಅವ್ರ ಗಂಡ ನನ್ನ ಕರೆದು ಕರೆದು ಹೇಳೋದಂಬ್ರು, ಅಲ್ಲಿ ಕಾಣಿ ಅವ್ರ ಮನೆ ಎಂತ ಮರ ಹೆಂಗಸಿಗೊಂದು ಕೊಯ್ ಸಮಯ ಇಲ್ಲ, ಹಂಗಾರೆ ಅಷ್ಟು ಬಟ್ಟೆ ಎಲ್ಲ ಒಣ ಇಲ್ಲ, ಇದು ಕೊಳೆ ಇತ್ತಲ್ಲ, ಅದನ್ನೊಂದು ಚೆಂದ ಮಾಡಿ ತೊಳಕಾತಿಲಿ ಅವಳಿಗೆ ಅಂದೇಳಿ. ಇದು ದಿವಸ ಆದಿತ್ತ, ಗಂಡಂಗೆ 2-3 ಸೆಕೆಂಡ್ ನಂತರ ಗಂಡಂಗೆ ಟೆನ್ಷನ್ ಆಯ್ತು, ಆಯ್ತು ಮರೆತೆ ಅವ್ರು ಏನಾದ್ರು ಒಂದು ಮಾಡ್ಕೊಂಡು ನೀ ಎಂತ ಟೆನ್ಷನ್ ತಗೊಂತ, ಇಲ್ಲ ನಾನು ಇವತ್ತು ಹೋಯ್ ಒಂದು ಆ ಹೆಂಗಸಿಗೆ ಹೇಳಿ ಬತ್ತಿಲ್ಲ, ನಾನೇ ಒಂದು ಸಾಬೂನು ಅಂತ ಕೊಟ್ಟು ಬತ್ತೆ ಅಂದೆ. ಇಲ್ಲ ಇಲ್ಲ ನೀ ಸುಮ್ಮನೆ ಇಕ್ಕೋ, ಅದೆಲ್ಲ ಟೆನ್ಷನ್ ತಗೊಂಬೇಡ, ನೀವೊಂದು ಕೆಲಸ ಮಾಡ, ಇವತ್ತು ನಮ್ಮ ಮನೆಯಲ್ಲೆಲ್ಲ ಸಾಲಿನ ಬಲ್ಲಿ ಇತ್ಕೊಂಡು ಎಲ್ಲ ಒಡೆದು ಗುಡಿಸಿ ಚಂದ ಮಾಡಿ ಕ್ಲೀನ್ ಮಾಡ, ಕಿಟಕಿ ಎಲ್ಲ ಒಂದು ಒರೆಸಿ ಬಿಡಿ ಇವತ್ತು ಅಂತ ಹೇಳಿ ಗಂಡ ಆಫೀಸಿಗೆ ಹೋದ. ಸಾಯಂಕಾಲ ಗಂಡ ಮನೆಗೆ ಬಂದು ಕಾಂಬತ್ತಿ ಹೆಂಡತಿ ಮರ್ತಿದ್ಲು, ಗಂಡಂಗೆ ಟೆನ್ಷನ್, ಮದಿ ಆಯಿ ಸ್ವಲ್ಪ ಟೈಮ್ ಆದಷ್ಟೇ, ನಾವು ಒಂದು ಹೇಳೋದು ಒಂದು ಕೆಲಸ, ಇವಳು ಈಗಲೇ ಇಲ್ಲಿ ಮರ್ಕೋಕ್ಕೆ ಶುರು ಮಾಡಲಲ್ಲ, ನಾನೆಂತ ತಪ್ಪು ಮಾಡಿದೆ ಅಂದೇಳಿ. ಎಂತಾಯ್ತು ಮರೆತಿ, ನನಗೆ ಎಂತ ಮಿಸ್ಟೇಕ್ ಮಾಡಿಕೊಂಡತ್ತಿಗೆ ಅವಳು ಹೇಳಮ್ರ, ಇಲ್ಲ ಮಾರೆ ನೀವು ಮಿಸ್ಟೇಕ್ ಮಾಡೋದಲ್ಲ, ಇಷ್ಟು ದಿವಸ ನಾ ಮಿಸ್ಟೇಕ್ ಮಾಡ್ತಿದ್ದೆ, ನಾನು ಎಣಿಸ್ತಿದ್ದೆ ಅವ್ರ ಮನೆದು ಬಟ್ಟೆ ಎಲ್ಲ ಕೊಳೆ ಆಯ್ತಂದೇಳಿ. ನನಗೆ ಇವತ್ತು ನಮ್ಮನೆ ಕಿಟಕಿ ಒರೆಸಿ ಮೇಲೆ ಗೊತ್ತಾಯ್ತು, ನಮ್ಮನೆ ಕಿಟಕಿಯೇ ಕೊಳೆ ಆದ್ದು, ಆ ಕೊಳೆ ಆದ ಕಿಟಕಿಯಲ್ಲಿ ನನ್ನ ಕಾಮಕ್ಕೋಸ್ಕರ ಆ ಬಟ್ಟೆ ಎಲ್ಲ ಕೊಳೆದಂಗೆ ಅನಿಸ್ತಿತ್ತು ನನಗೆ ಅಂದೇಳಿ. ಅಂದರೆ ನೀವು ಹೊರಗಿಂದ ಕೂತ್ ಕಂಡಾಗ ಉಂಟಲ್ಲ, ನಿಮ್ಗೆ ತುಂಬ ಅನ್ಸುತ್ತೆ ಓ ಅದು ಆ ಸಂಸ್ಥೆಯಾ, ಅದು ಬರೀ ಶ್ರೀಮಂತರಿಗೆ ಮಾರೆ, ಈ ಸಂಸ್ಥೆ ಅದು ಕೋಟ ಕಂಬೋರಿಗೆ ಮಾತ್ರ ಮಾರೆ, ಮತ್ತೊಂದು ಸಂಸ್ಥೆ ಅದು ಗಂಡಸರಿಗೆ ಮಾತ್ರ ಮಾರೆ ಅಂದೇಳಿ. ನೀವು ಯಾವಾಗ ಅದ್ರ ಒಳಗೆ ಹೋತ್ರಿ ಕಣಿ, ಆವಾಗ ನಿಮ್ಗೆ ಅದರದ್ದು ಟೇಸ್ಟ್ ಸಿಗುತ್ತೆ. ಈಗ ರೋಟ್ರಿ ಆಗಿರ್ಬೋದು, ಜೆ ಸಿ ಆಗಿರ್ಬೋದು, ಲಯನ್ಸ್ ಆಗಿರ್ಬೋದು, ನಿಮಗೆ ವರ್ಷಕ್ಕೆ ಒಂದು 12,000 15,000 20,000 ಖರ್ಚು ಮಾಡೋದು ಒಂದು ದೊಡ್ಡ ವಿಷಯ ಅಲ್ಲ. ನಾನು ಅಗೇನ್ ಇಲ್ಲಿಗೆ ಬರ್ತೆ, ನೀವೊಂದು ನಾವೊಂದು ಬಟ್ಟೆ ಅಂಗಡಿಗೆ ಹೋದ್ರೆ ನಮ್ದು ಅಷ್ಟು ಖರ್ಚಾತ್
1: ಹೌದು
0: ಅಲ್ದಾ? ಹಂಗೆ ಹೇಳ್ಕೊಂಡು ನಾವು ಬಟ್ಟೆ ಮನೇಲಿ ಇಲ್ಲದೆ ಹೋಗ್ಬೋದಲ್ಲ, ನಮ್ಗೊಂದು ವೆರೈಟಿ ಬೇಕಂದೇಳಿ ಹೋಗ್ಬೋದು. ನಾವೀಗ ಬಟ್ಟೆ ಮನೇಲಿ ವಾರ್ಡ್ರೋಬ್ ಪೂರ್ತಿ ಖಾಲಿ ಆಯ್ತು, ನಾವು ಒಂದು 4 ಬಟ್ಟೆ ತಗೊಂಬತ್ತೆ ಅಂದೇಳಿ ಹೋಗೋರು ಯಾರೂ ಇಲ್ಲ. ಜ್ಯೋತಿಯವ್ರು ಈ ಸೀರೆ ಉಟ್ಟಿರಿದ್ರಲ್ಲೇ ಬೇರೆ ಕಲರ್ ಇತ್ತ ಕಾಮ ಅಂದೇಳಿಯೇ ಹೋಗೋರು ನಾವು.
1: ಕರೆಕ್ಟ್
0: ಅಲ್ದಾ? ಸೊ ನಾನು ಹೇಳಿದಂತಂದ್ರೆ, ನೀವು ಖರ್ಚು ಮಾಡೋ ಅಂತ ಅಮೌಂಟ್ ಏನಿದೆಯಲ್ಲ, ಅದ್ರಲ್ಲಿ ಸ್ವಲ್ಪ ಸೇವಿಂಗ್ಸ್ ಅನ್ನ ಸಂಘ ಸಂಸ್ಥೆಗಳಿಗೆ ಮಾಡಿ. ಕೇವಲ ರೋಟ್ರಿ, ಕೇವಲ ಜೆ ಸಿ, ಕೇವಲ ಅಲಯನ್ಸ್ ಅಂತ ನಾ ಹೇಳುದಿಲ್ಲ, ಯಾವುದೋ ಒಂದು ಸಂಘ ಸಂಸ್ಥೆ, ನಿಮ್ಮ ಮನೆ ಹತ್ರ ಇರುವಂತ ಯುವಕ ಮಂಡಲ ಆದ್ರೂ ಅಡ್ಡಿಲ್ಲ, ಇಲ್ಲ ಮಹಿಳಾ ಸಂಘಟನೆ ಆದ್ರೂ ಅಡ್ಡಿಲ್ಲ, ಯಾವುದೋ ಒಂದು ಸಂಘ ಸಂಸ್ಥೆಗೆ ಸೇರಿ. ಈ ಸಂಘ ಸಂಸ್ಥೆ ನಿಮ್ಗೆ ತುಂಬಾ ಬೆಳವಣಿಗೆ ಕೊಡತ್ತೆ, ತುಂಬಾ ತುಂಬಾ ಅವಕಾಶಗಳನ್ನ ಕೊಡತ್ತೆ. ನೀವು ಅದನ್ನ ಉಪಯೋಗಿಸ್ಕೊಂತ್ರಿಯಾ ಬಿಡ್ತೀರಿಯಾ ಅದು ನಿಮ್ಗೆ ಬಿಟ್ಟಿರುವಂತದ್ದು. ಆದ್ರೆ ಸಂಘ ಸಂಸ್ಥೆ ನಿಮ್ಗೆ ಅವಕಾಶ ಕೊಡತ್ತೆ. ಈ ಸಂಘ ಸಂಸ್ಥೆ ಅವಕಾಶದೊಟ್ಟಿಗೆ ನಿಮ್ಮ ತಲೆಯಲ್ಲಿರುವಂತಹ ಅಥವಾ ನಮ್ಮ ತಲೆಯಲ್ಲಿರುವಂತಹ ಅನೇಕ ನೆಗೆಟಿವ್ ವಿಷಯಗಳನ್ನ ಪಾಸಿಟಿವ್ ಆಗಿ ಟರ್ನ್ ಮಾಡುತ್ತೆ. ಈಗ ನಾನು ನೀವು ಫ್ರೆಂಡ್ಸ್, ನಾವು ನೀವು ಕೂತಾಗ ಉಂಟಲ್ಲ, ಒಂದಿಷ್ಟು ವಿಷಯ ಮಾತಾಡ್ಕೊಂಡು ನಿಮ್ಮಿಂದ ನಂಗೊಂದಿಷ್ಟು ಕಲಿಯುಗ್ ಸಿಗತ್ತೆ, ಆಯ್ತಾ? ನನ್ನಿಂದ ಇನ್ಯಾರಿಗೂ ಒಬ್ರಿಗೆ ಒಂದಿಷ್ಟು ಕಲಿಯುಗ್ ಸಿಗತ್ತೆ. ಸೊ ಇದು ಕಲಿಯುಗ್ ಸಿಗ್ಬೇಕು ಅಂತಂದ್ರೆ ನೀವು ಮನೆಯೊಳಗೆ ಕೂತ್ರಿ ಅಂತಾದಾಗ ನಿಮ್ಗೆ ಅದೇ ಗಾಸಿಪ್ ಟರ್ನ್ ಆಗ್ತಾ ಇರತ್ತೆ, ಅದೇ ಸೀರಿಯಲ್ ಸಾಯಂಕಾಲ ಕರ್ಣ ಎಂತ ಮಾಡ್ದ, ಅಗ್ನಿಸಾಕ್ಷಿ ಅಂತ, ಇದೇ ಟರ್ನ್ ಅಂತ ಬಿಟ್ರೆ ನಿಮ್ಗೆ ಹೊರಗಿನ ಪ್ರಪಂಚ ಸಿಗುದಿಲ್ಲ. ನೀವು ಹೊರಗಿನ ಪ್ರಪಂಚಕ್ಕೆ ಬರ್ಕ, ನೀವು ಯಾವ್ದಾದ್ರು ಒಂದು ಸಂಘ ಸಂಸ್ಥೆಗೆ ಸೇರಿ ಅಂತ ಹೇಳೋದು. ನಾನು ಹೆಚ್ಚಾಗಿ ನನ್ನ ಮಹಿಳೆಯರಿಗೆ ಹೇಳುವಂಥದ್ದು ಅದೇ. ಈಗಿನ ಯುವಕರು, ಫಸ್ಟ್ ಆಫ್ ಆಲ್ ಈಗಿನ ಯುವಕರು ಉಂಟಲ್ಲ, ಯಾವ್ದಾದ್ರು ಒಂದು ಸಂಘ ಸಂಸ್ಥೆಯನ್ನ ಅವರು ಇದು ಮಾಡಿದಾಗ ಉಂಟಲ್ಲ, ಒಂದು ಸ್ವಲ್ಪ ಅವರಲ್ಲಿ ಬದಲಾವಣೆಗಳಾಗುತ್ತೆ. ಇಲ್ಲ ಅಂದ್ರೆ ಅವರು ಆ ಒಂದು ಸರ್ಕಲ್ ಒಳಗೆ ಇರ್ತಾರೆ ಅವರು, ಅದರಿಂದ ಹೊರಗಡೆ ನಾವು ಹೇಳ್ತೀವಲ್ಲ ನಮ್ದೇ ಆದಂತ ಒಂದು ಕಂಫರ್ಟ್ ಝೋನ್ ಅಂತ, ಕಂಫರ್ಟ್ ಝೋನ್ ಇಂದ ಹೊರಗೆ ಬಂದಾಗ ಮಾತ್ರ ನಮ್ಗೆ ಏನಾದ್ರೂ ಒಂದು ಸಿಗುವಂತ. ಸೊ ಈಗ ಹಂಗೆ ರೋಟ್ರಿ ಸಹ ಹಂಗೆ, ನಂಗೆ ಒಂದು ಅಷ್ಟಪ್ಪ ಇತ್ತಂದು ಹೇಳಿದಕ್ಕಿಂತ ಸಹ ಒಂದಷ್ಟಪ್ಪ ಸಿಗುತ್ತಂದು ಹೇಳಿ ಹೋಗುವಂಥದ್ದು. ಯಾಕಂದ್ರೆ ಅಲ್ಲಿ ಇರುವಂಥದ್ದು, ಅಲ್ಲಿ ನಮ್ಮದು ನಾನು ಹೇಳಲೇಬೇಕು, ರೋಟ್ರಿ ಕ್ಲಬ್ ಕೋಟೇಶ್ವರ ನಮ್ದು ಕೂಡ ತುಂಬ ಹಳೆಯ ಸಂಸ್ಥೆ, 37 ಇಯರ್ಸ್ನ ಇದರಲ್ಲಿ ಇರುವಂಥದ್ದು. ಇದರಲ್ಲಿ ಹೆಂಗ ನನ್ನ ನಂಗೆ ಖುಷಿ ಅಂದ್ರೆ ನನ್ನ ಮಾವ ಅಧ್ಯಕ್ಷರಾದಂಥ ಸಂಸ್ಥೆ ಅದು. ಸೊ ನನ್ನ ಮಾವ ಅಧ್ಯಕ್ಷರಾಗಿ ನೆಕ್ಸ್ಟ್ ಅಧ್ಯಕ್ಷಕ್ಕೆ ನಾನು ಇದು ಮಾಡುವಂಥದ್ದು, ನನ್ನ ನಂಬ್ಕೊಂಡು ಅಧ್ಯಕ್ಷಗಿರಿಯನ್ನು ಕೊಟ್ಟಿದ್ರು. ಅಂದ್ರೆ ಈಗ ನಮ್ಗೆ ಹೆಂಗೆ ಅಯ್ಯೋ ಗಂಡಸ್ರಿಪ್ಪ ಅಂತ ಸಂಸ್ಥೆ ನಾವು ಹೆಂಗ್ಸ್ರೆ ಹೆಂಗ್ ಅಧ್ಯಕ್ಷರ ಅಪ್ಪದ ಅಂತ ಹೇಳುತ್ತಿರುತ್ತೋ, ಹಂಗೆ ಅವ್ರುಗಳಿಗೂ ಒಂದು ಮೆಂಟಾಲಿಟಿ ಇರ್ಬೋದು. ಒಂದು ಲೇಡಿಗೆ ನಾನು ಕೊಡುವತ್ತಿಗೆ ಹೆಂಗೆ ಮಾಡ್ಬೋದು, ಅವಳು ಯಾವ ರೀತಿ ಮಾಡ್ಬೋದು. ಯಾಕಂದ್ರೆ ನಾವು ಇಮೋಷನಲ್ ಆಗಿಯೂ ಕೂಡ ನಾವು ಕೆಲವೊಂದು ಮೂಮೆಂಟ್ ಅಲ್ಲಿ ಸೆಂಟಿಮೆಂಟ್ ಆಗಿ ವೀಕ್ ಆಗಿರ್ತೇವೆ ಅಂತ.
1: ಕರೆಕ್ಟ್.
0: ಅಂತದ್ರಲ್ಲಿ ನನ್ನ ನಂಬ್ಕೊಂಡು ಅವರ ಈ ಸಂಸ್ಥೆ ಒಂದು ಚುಕ್ಕಾಣಿಯನ್ನು ಹಿಡಿಕ್ ಕೊಟ್ಟಿರು. ಸೊ ಆಗ ನಂಗೆ ಅನ್ಸಿದ್ದು, ಇಲ್ಲ ಪ್ರತಿಯೊಬ್ಬರಿಗೂ ಸಾಧ್ಯ, ಈ ಅಕ್ಷತಂಗೆ ಸಾಧ್ಯ ಆಯ್ತು ಅಂತಂದ್ರೆ ಪ್ರತಿಯೊಬ್ಬರಿಗೂ ಸಾಧ್ಯ. ಆದ್ರೆ ಅದನ್ನ ನಾವು ಅರ್ಥ ಮಾಡ್ಕೊಳಕಷ್ಟೇ, ನಮ್ಗೆ ಆತ್ ಅಂತ ಹೇಳುವಂಥದ್ದು ಅರ್ಥ ಮಾಡ್ಕೊಂಡ್ರೆ ಆಗತ್ತೆ. ನಮ್ದು ಆನ್ಸ್ ಅಂತ ಇದೆ, ಅಂದ್ರೆ ರೋಟ್ರಿಯಲ್ಲಿಯೇ ಒಂದು ಲೇಡಿ ವಿಂಗ್ ತುಂಬಾ ಸ್ಟ್ರಾಂಗ್. ನಾವು ಅದರಲ್ಲಿ ಥ್ರೋಬಾಲ್ ಆಡೋಕೆ ಹೋಗ್ತೋ. ಸೊ ನಮ್ದೊಂದು ಥ್ರೋಬಾಲ್ ಟೀಮ್ ಇತ್ತು. ನಾವು ಡಿಸ್ಟ್ರಿಕ್ಟ್ ಆಲ್ಮೋಸ್ಟ್ 3-4 ವರ್ಷದಿಂದ ಡಿಸ್ಟ್ರಿಕ್ಟ್ ಅಲ್ಲಿ ವಿನ್ ಆಗಿ ಬಂದಿದ್ದು. ಸೊ ನಮ್ದೊಂದು ಟೀಮ್, ನಾವು ಅಲ್ಲಿ ಕೂತಾಗ ನಮ್ದು ಯಾರ ಮನೇದು ಗಾಸಿಪ್ ಇಲ್ಲ. ನಾವು ಕೂತ್ವ, ನಮ್ದು ಏನೋ ಒಂದು ಥ್ರೋಬಾಲ್ ಬಗ್ಗೆ, ಅಲ್ಲಿ ಬಗ್ಗೆ, ಅದ್ರ ಬಗ್ಗೆ, ಇದ್ರ ಬಗ್ಗೆ ಅಂತಲ್ಲೂ ವಿಚಾರಗಳು ಮಾತಾಡುವಂಥದ್ದು. 1 ಗಂಟೆ ಹೊತ್ತು 2 ಗಂಟೆ ಹೊತ್ತು ಆ ಒಂದು ಸರ್ಕಲ್ ಒಳಗಿದ್ದಾಗ ನನ್ನದು ಮನೆಯಲ್ಲಿರುವ ಸಮಸ್ಯೆಗಳು, ನನ್ನ ಹೋಟೆಲಲ್ಲಿರುವ ಸಮಸ್ಯೆಗಳು, ಅಥವಾ ನನ್ನದು ಮತ್ತೆ ಗಿರೀಶ್ ಮದ್ದು ಏನೋ ಒಂದು ಸಣ್ಣ ಜಗಳ ಆಯಿತು, ಇಲ್ಲ ಅನ್ನ ಮತ್ತು ನನ್ನ ಮಗನ ಮದ್ದು ಏನೋ ಒಂದು ಸಣ್ಣ ಇದಾಗಿದೆ, ಪ್ರಾಬ್ಲಮ್ ಆಯಿತು, ಎಂತ ಇದ್ರು ಸಹಿತ ಆ 1 ಗಂಟೆ 2 ಗಂಟೆ ನಾನು ಮರ್ತು ಬಿಡ್ತೆ.
1: ಕರೆಕ್ಟ್.
0: ಆ ಎನರ್ಜಿ ಅನ್ನುವಂಥದ್ದು ನನಗೆ ನೆಕ್ಸ್ಟ್ ಡೇ ವರ್ಕ್ ಮಾಡ್ಲಿಕ್ಕಾಗತ್ತೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಇದು ಹೆಂಗಸ್ರಿಗೆ ತುಂಬ ಇಂಪಾರ್ಟೆಂಟ್. ಸೊ ಹಂಗಾಗಿ ನಾನು ಹೆಚ್ಚಾಗಿ ಹೇಳು, ಸಂಘ ಸಂಸ್ಥೆಗಳಿಗೆ ಬರುವಂಥದ್ದನ್ನ ಮಾಡ್ಕೊಳ್ಳಿ, ಸ್ವಲ್ಪ ಸಮಯ ಮಾಡ್ಕೊಳ್ಳಿ ಅನ್ನುವಂಥದ್ದು.
1: ಸೂಪರ್ ಅಕ್ಷತಾ ಗಿರೀಶ್ ಐತಾಳ್ ಅವರ ಕುಂದಾಪುರ ಕನ್ನಡ ಎಷ್ಟು ಲೈಕ್ ಮಾತಾಡ್ರಿ ಅಂದ್ರೆ ನಂಗೆ ನೀವು ಮಂಗಳೂರಿನ ತುಳು ಅವ್ರ ಅಂತೇಳಿ ಅದೊಂದು ಸಪ್ರೇಟ್ ಮಾಡಿ ಹೇಳುದಲ್ಲ, ಬಟ್ ಮಾತೃಭಾಷೆ ಅಂತ ಒಂದಿರುತ್ತಲ್ಲ ಅಂತೇಳಿ ಮರ್ತೋಯ್ತು ನಂಗೆ. ಬಟ್ ಇನ್ನೊಂದು ಖುಷಿ ಆದ್ದು, ಯೂಶುವಲಿ ತುಳು ಭಾಷೆ ಮಾತಾಡೋರು ಅಷ್ಟು ಸುಲಭದಲ್ಲಿ ಕುಂದಾಪುರ ಕನ್ನಡ ಎಲ್ಲ ಕೊಲ್ಲುದಿಲ್ಲ. ಅವ್ರ ಎಂತಾರ ಅವ್ರ ಆಕ್ಸೆಂಟ್ ಹಂಗೆ ಇರುತ್ತ ಅದೆಲ್ಲ, ಅಷ್ಟಂದ್ರೆ ಸಣ್ಣದ್ರಿಂದ ಅದು ಒಳಗೆ ಇಪ್ಪುದಲ್ಲ, ಅಷ್ಟು ಬೇಗ ಹಾಪುದು ಅಲ್ಲ. ಆದ್ರೆ ನೀವು ಅದನ್ನ ಅರ್ಧ ಕುಡ್ದು ಬಿಟ್ರಿ, ಮೋಸ್ಟ್ಲಿ ಅಜ್ಜಿ ಮನೆ ಇಲ್ಲಿ ಮಣೂರ ಅಪ್ಪಕೋ ಏನೋ ಅದ್ರದ್ದು ಇನ್ಫ್ಲುಯೆನ್ಸ್ ಜಾಸ್ತಿ ಐತೆ ಅಂತ ತುಂಬಾ ಲೈಕ್ ಮಾತಾಡ್ರಿ. ನಾನು ಅದನ್ನ ಅಬ್ಸರ್ವ್ ಮಾಡ್ತಿದ್ದೆ, ಕುಂದಾಪುರ ಕನ್ನಡ ಎಲ್ಲಾರು ತಪ್ಪುತ್ತಾ ಅಂತ ಹೇಳ್ಕೊಂಡು. ಹಂಗಲ್ಲ, ಒಂಚೂರು ನಮ್ದೇ ತಪ್ಪುತ್ತವ್ರ. ಬಟ್ ತುಂಬಾ ಖುಷಿ ಆದದ್ದು, ನೀವು ಒಂದು ಭಾಷೆನ ನಂಗೆ ಯಾವಾಗ್ಲೂ ಅನ್ಸುದು, ನಾವೀಗ ಹೆಚ್ಚಿನರ ನಮ್ಮ ಬದಿ ಬಿಟ್ಟು ಇನ್ನೊಂದು ಬದಿಗೆ ಹೊತ್ತಲ್ಲ, ಇಲ್ಲ ಅದ್ನ ಕೊಲ್ಲುದಿಲ್ಲ ನಾನು ಹಿಂಗೆ ಅಂತಿಪ್ಪುದಲ್ಲ, ನಾನ್ ನೀರ್ ಎಲ್ಲೋ ಯಾವ್ದಕ್ ಬೆರೆಸ್ರು ನಾನ್ ಬೆರ್ಕಂತೆ.
0: ಖಂಡಿತ.
1: ಆ ಊರಿಗೆ ಹೋನ ಅದು ನನ್ನ ಊರು, ಆ ಭಾಷೆ ನನ್ನ ಭಾಷೆ, ಆ ಜನ ನನ್ನ ಜನ, ಅಲ್ಲಿನ ಕಲ್ಚರ್ ನನ್ನ ಕಲ್ಚರ್ ಅಂತ ಅದನ್ನ ಒಪ್ಪಿಕೊಳ್ಳೋದು ನಾವು ಪ್ರತಿಯೊಬ್ರು
0: ಮಾಡ್ಬೇಕು. ಅದಕ್ಕೆ ಯಾವುದೇ ರೀತಿಯ ಒಂದು ಕುಂದುಕೊರತೆ ಆಗದಿದ್ದಂಗೆ ನಾವು ನೋಡ್ಕೊಳ್ಬೇಕು. ನಾನು ಯಾವಾಗ್ಲೂ ಒಂದು ಹೇಳುದಿತ್ತು, ನನ್ನ ಕನ್ನಡಕ್ಕೆ ಅವಮಾನ ಆಗದೆ ಇರುವ ರೀತಿಯಲ್ಲಿ ನನ್ನ ನಿರೂಪಣೆ ಬಂದ್ರೆ ಸಾಕು ಅಂತ.
1: ಕರೆಕ್ಟ್.
0: ಎಲ್ಲೂ ಕೂಡ ನನ್ನ ಕನ್ನಡಕ್ಕೆ ಅವಮಾನ ಆಗಬಾರ್ದು, ನನ್ನ ಭಾಷೆಯ ಅಥವಾ ನನ್ನ ಭಾಷೆಯ ಹಿಡಿತ ಎಲ್ಲೂ ಕೂಡ ಆಚೀಚ ಆಗಬಾರ್ದು. ಇದನ್ನೊಂದು ನಾವು ತಲೆಯಲ್ಲಿಟ್ಕೊಂಡು ಅಂತಂದ್ರೆ ಒಳ್ಳೆ ರೀತಿಯಲ್ಲಿ ಕನ್ನಡವನ್ನ ಇಷ್ಟಪಡಬಹುದು.
1: ಸೂಪರ್ ಆಗಿ ಹೇಳ್ರಿ. ತುಂಬಾ ಖುಷಿ ಆಯ್ತು, ನಿಮ್ಮ ಭಾಷೆ ಖುಷಿ ಆಯ್ತು, ನಿಮ್ ಮಾತು ಖುಷಿ ಆಯ್ತು, ನಿಮ್ ಅನುಭವ ಖುಷಿ ಆಯ್ತು ನಮ್ಗೆ. ಆಕ್ಚುಲಿ ನೀವು ಇನ್ಸ್ಪಿರೇಷನ್ ಆತ್ರಿ ಹೆಣ್ಮಕ್ಳ ಕೇಂದ್ರತಿಗೆ. ಈಗ ಈಗ ನಮ್ಮ ರೇಡಿಯೋ ಕುಂದಾಪುರದ ಈ ಮಾತುಕತೆನ ಕೇಂದ್ರ ಹೂದಲ್ಲ, ನಾವ್ ಹಿಂಗ್ ಯೋಚನೆ ಮಾಡ್ಲಿಲ್ಲ, ನಾವ್ ಹಿಂಗ್ ಒಂದ್ ಟೈಮ್ ಕೊಡ್ಕೊಂತಳಿ ಆಲೋಚನೆ ಬರ್ಲೇ ಅಲ್ಲ, ಹಿಂಗ್ ಒಂದ್ ಡ್ರೆಸ್ ಮಾಡ್ಕೊಂಕೋ ಅತ್ತ, ನಮಗ್ ಟೈಮ್ ಕೊಡ್ಕೊಂಡು ಈ ತರ ಸಂಘ ಸಂಸ್ಥೆಗೆ ಹಾಪಕೋ ಅತ್ತ, ಅಲ್ಲಿ ನಾವ್ ಒಂದ್ ಒಳ್ಳೆ ಹುದ್ದೆನ ಅಲಂಕರಿಸಕೋ ಅತ್ತ, ಇದೆಲ್ಲದ್ರ ಬಗ್ಗೆ ಒಂದು ಯೋಚನೆಗೆ ನೀವು ದಾರಿ ಮಾಡಿ ಕೊಟ್ರಿ ಈಗ ನಿಮ್ ಮಾತು ಮೂಲಕ. ತುಂಬಾ ಧನ್ಯವಾದಗಳು ನಿಮ್ಗೆ ರೇಡಿಯೋ ಕುಂದಾಪುರಕ್ಕೆ ಬಂದದ್ದಕ್ಕೆ. ಇಷ್ಟೊತ್ತು ಕೂಗೊಂಡು ಸ್ವಲ್ಪ ಹೊತ್ತು ಮಾತಾಡ್ತಾಕನೆ, ಇಷ್ಟೊತ್ತು ಕೂತ್ಕೊಂಡು ಮಾತಾಡಿದಕ್ಕೆ ಅನಂತ ಅನಂತ ಧನ್ಯವಾದಗಳು.
0: ಥ್ಯಾಂಕ್ ಯು ಸೋ ಮಚ್ ನನ್ನನ್ನ ಕರೆಸಿದಕ್ಕೆ. ಅದ್ರ ಮೇಲೆ ನಂಗೆ ಮತ್ತೆ ಪುನಃ ನಂಗೊಂದ್ಸಲ ಅಡ್ಡಿಲ್ಲ, ನಾನು ಕುಂದಾಪುರ ಕನ್ನಡ ಚಂದ್ರಲ್ಲೇ ಮಾತಾಡು ಕಾತು ನನ್ನ ಕೈಯಿಂದ ಅಂತ ಅನ್ಸುದಕ್ಕೆ. ಯಾಕಂದ್ರೆ ನಾವು ನಿರೂಪಣೆಗೆಲ್ಲ ಹೋದಲ್ಲ, ನಮ್ಗೇನ್ ಸಮಸ್ಯೆ ಆಯ್ತಂತ ಹೇಳಿದ್ರೆ, ನಾವು ಒಂದ್ಸಲ ಯಾವ ಭಾಷೆಯನ್ನ ಸ್ಟಾರ್ಟ್ ಮಾಡ್ತವಲ್ಲ ಆ ಭಾಷೆಗೆ ಅಲ್ಲಿಂದ ಅದು ಕಂಟಿನ್ಯೂಷನ್ ಆಗಿರುತ್ತೆ, ಅಲ್ಲಿಂದ ನಮ್ಗೆ ಈ ಬದಿ ಬಪ್ಪಕಾತಿಲ್ಲ. ಇದೊಂಥರ ನಾವು ಮನೆಯಲ್ಲಿ ಜಗಳಲ್ಲಿ ಕೂತ್ ಮಾತಾಡಿ ಹೆಂಗ ಅನ್ಸುತ್ತೆ. ಹಂಗಾಗಿ ಜ್ಯೋತಿಯವ್ರು ಒಳ್ಳೆ ಫ್ರೆಂಡ್ ನೀವು ನಂಗೆ, ಸೊ ನಮ್ಮಿಬ್ಬರ ಫ್ರೆಂಡ್ಶಿಪ್ ಕೂಡ ಹಿಂಗೆ ಮುಂದುವರಿತಾ ಇರಲಿ ಅಂತ ಹೇಳುವಂತ ಒಂದು ಆಶಯ. ಅಂಡ್ ನಿಮ್ಮ ಈ ಒಂದು ಪ್ರೋಗ್ರಾಮ್ ನನ್ನ ಕಣಂಗಿನವರು ಸುಮಾರು ಜನ ಇಲ್ಲಿ ಬಪ್ಪಂಗಾಯಲಿ ಅಂತ ಹೇಳುವಂತ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ನಿಮಗೂ ಕೂಡ ಅನಂತಾನಂತ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೆ.
1: ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕೇಳುಗ್ರೆ ಕುಂದಾಪುರ ಮಾತುಕತೆಯಲ್ಲಿ ಅಕ್ಷತಾ ಗಿರೀಶ್ ಐತಾಳ್ ಅವರ ಮಾತನ್ನು ಇಷ್ಟು ತರಿಕೆ ಅಂತಲ್ಲ, ಇನ್ನು ಮುಂದಿನ ಕಾರ್ಯಕ್ರಮದಲ್ಲಿ ಯಾರಿತ್ತಿರ್ಕಾಂಬಾ ಸರಿಗೆ ಇನ್ನೊಂದ್ಸಲ ಥ್ಯಾಂಕ್ ಯು ಹೇಳ್ತಾ ಹೊರಡುವ. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ ಸಿಕ್ವ
2: ಲಕ್ಷ್ಮಣ, ಎಂತ ಗಡ ಮರ್ತಿದ್ಯಾ? ಎಂತ ಗಡ ಅಬ್ಬಿ ಎಂಬ ಕೂಳ ಹಾಕ್ಲಿಲ್ಲ, ಅಪ್ಪ ಕರ್ಚಿ ದುಡ್ಡು ಕೊಡ್ಲಿಯಾ? ಅದಲ್ಲ ಮಗ, ನಾನು ಹೆಣ್ಣ ಬಿಟ್ಟಿಗೆ ಹೋಯ್ತು ಮಗ.
3: ಈಗ ಅಂತ ಹೆಣ್ಣು ಬಿಟ್ಟಿಗೆ ಹೋಯ್ತಾ? ಈಗಳಿನ ಹೆಣ್ಗಳು ಎಷ್ಟಿಯಾ, ಅವಳಿ ಬೇಕಾ ತೈಸಿ ಕೊಡ್ತಿರ್ ಬಿಟ್ಟಿಗೆ ಹೋದಾಳ, ಅವಳಂತೂ ಕೇಂದ್ರಳ, ನೀನ್ ಅದನ್ನ ತೈಸಿ ಕೊಡ್ಲ, ಅದಕ್ಕೆ ಹೆಣ್ಣು ಬಿಟ್ಟಿಗೆ ಹೋಯ್ತು.
2: ಮಗ, ಅವಳಿಗೋಸ್ಕರ ನಾ ಎಂತೆಲ್ಲ ಮಾಡಿದೆ ಗೊತ್ತಾ? ಅವಳು ಕೆಫೆಗೋ ಈ ಕ್ಯಾಪಿಚಿನ ತೆಗಿಸಿ ಕೊಡಂದಾಳ, ನಾನು ಗಾಯ ಹೆಣ್ಣು ಕಿಮ್ಚಿ ಜ್ಯೂಸ್ ಮಾಡಿ ಕೊಟ್ಟೆ, ಅವಳು ಹೀಲ್ಸ್ ಮೆಟ್ ಬೇಕನ್ನೇಳಿ ಹೇಳ್ದಾಳ, ನಾನ ಕುಂದಾಪುರ ಸಂತೆಗೆ 105 ರೂಪಾಯಿ ಜೋಡಿ ಮೆಟ್ ತ್ಯಾಕ್ಸಿ ಕೊಟ್ಟೆ, ಅವಳು ಡೈರಿ ಮಿಲ್ಕ್ ಕಿಟ್ಟಿಗೆ ಹೆಂಡಾಳ, ನಾನು 8 ಅಣಿ ಕಚ್ಚೆ ಮ್ಯಾಂಗು ತ್ಯಾಕ್ಸಿ ಕೊಟ್ಟೆ, ಇಷ್ಟೆಲ್ಲ ಮಾಡಿಯು ಅವಳು ನನ್ ಬಿಟ್ಟಿಗೆ ಅಪ್ಪು ಸರಿಯ ಮಗ.
3: ಏ ಲಕ್ಷ್ಮಣ, ನಿಂಗೊಂದ್ ಮಾತ್ ಹೇಳ್ತಿ ಕೇಳ, ಮಳೆಗಾಲದ ಬಿಸಿಲು ನಂಬಿ ಚಡ್ಡಿ ಒಣಸಿ ಚಡ್ಡಿ ಚಂಡಿ ಅರೆ, ತಪ್ಪು ಮಳಿದಲ್ಲ ಮಗ, ಆ ಬಿಸಿಲು ನಂಬಿ ಚಡ್ಡಿ ಒಣಸ್ದನ.
2: ಏ ಬೊಬ್ಬರಿಯಾ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜಿ ಜ್ಯೋತಿ ನಿಮ್ಮೊಟ್ಟಿಗೆ. ಇದು ಭಂಡಾರ ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ನನ್ನೊಟ್ಟಿಗೆ ಇವತ್ತು ಅತಿಥಿ ಜ್ಯೋತಿಯಲ್ಲಿ ಯಾರಿದ್ರಂತ ಕೇಂದ್ರೆ, ಇವರು ಇತಿಹಾಸಕಾರರು. ಇತಿಹಾಸಕಾರರು ಎಂತ ಬೇಕು ಮಾರ್ರೆ, ಆದದನ್ನೇ ಹೇಳ್ತಾ ಕೇಂತ ಕೂಕಂಗೆ ಅಂತ ಅದಂತ ಕೇಂದ್ರೆ, ನಾವು ಇತಿಹಾಸನ ತಿಳ್ಕೊಳ್ಲೇಬೇಕತ್ತು. ಯಾಕಂದ್ರೆ ಹಿಸ್ಟ್ರಿ ರಿಪೀಟ್ಸ್, ಇತಿಹಾಸ ಮರುಕಳಿಸುತ್ತೆ ಅಂತ ಹೇಳ್ತಾರೆ. ಅದೇ ಇತಿಹಾಸನ ತಿಳ್ಕೊಂಬಕ್ಕೆ ಬಹಳಷ್ಟು ವಿಧಾನಗಳು ಸುಲಭದ್ದೇನಲ್ಲ, ಅಂತದಕ್ಕೆ ತುಂಬಾ ಪ್ರಯತ್ನ ಪಟ್ಟವರು ಇದ್ದಾರೆ. ಅದರಲ್ಲಿ ಆರ್ಕಿಯಾಲಜಿ ಅಂತ ನೀವು ಕೇಳಿಬಿಟ್ಟು ಸಾಕು. ಆರ್ಕಿಯಾಲಜಿ ಅಂದ್ರೆ ಕನ್ನಡದಲ್ಲಿ ಪುರಾತತ್ವ ಶಾಸ್ತ್ರ. ಅಯ್ಯೋ, ಪುರಾತನ ಪುರಾತತ್ವ ಮತ್ತ ವಾಪಸ್ ಹಳತಿ ಅಂತ ಕಂದ್ಕೇಂಡ್ರೆ, ಅಫ್ ಕೋರ್ಸ್ ನಾವು ಹಳತಿ ತಿಳ್ಕೊಂಡ್ರೆ ಆ ಹಳತಿ ಇರೋ ಅಲ್ಲಿಗೆ ಹೋಗಿ, ಆ ಪ್ರದೇಶಕ್ಕೆ ಹೋಗಿ ಅಲ್ಲಿ ಎಂತ ಕುರುಗಳು ಬಿಟ್ಟೋಗಿರೋ ಅಂತೇಳಿ ಹುಡ್ಕಕ್ಕಾತ. ಹೆಚ್ಚಾಗಿ ಆರ್ಕಿಯಾಲಜಿಯಲ್ಲಿ ಅಥವಾ ಪುರಾತತ್ವ ಶಾಸ್ತ್ರದಲ್ಲಿ ಮಾಡೋದು ಇದನ್ನೇ. ಯಾವುದೋ ಒಂದು ಪ್ರದೇಶದ ಬಗ್ಗೆ ಒಂಚೂರು ಇಲ್ಲೇನೋ ಒಂದು ಇತಿಹಾಸ ಆಯಿರ್ಕ ಎಂಥದ್ದು ನಮಗೆ ಸಿಗುತ್ತೆ ಅಂತ ಗೊತ್ತಾರ ಕೂಡಲೇ ಇತಿಹಾಸಜ್ಞರು ಅಲ್ಲಿಗೆ ಹೋದ್ರೆ ಹೋಗಿ ಹುಡುಕತ್ರಿ, ಯಾವ ಕುರು ಒಂದು ಶಾಸನ ಸಿಕ್ಕತ್ತಾ, ಅಥವಾ ಅಲ್ಲೇನೋ ಗೋಡಿ ಮೇಲೆ ಅಥವಾ ಕಲ್ ಮೇಲೆ ಚಪ್ಪಡಿ ಕಲ್ ಮೇಲೆ ಎಂತಾರು ಬರ್ದದಿತ್ತ, ಅಥವಾ ದೇವಸ್ಥಾನಗಳು ಹ್ಯಾಂಗಿತ್ತ, ಅಲ್ಲೇನಾದ್ರೂ ಬರ್ದಿದಾರ, ನಾಣ್ಯಗಳು ಏನಾದ್ರೂ ಸಿಕ್ಕತ್ತ, ಚೂರಾದ ಮಡಕೆ ಮತ್ತೊಂದು ಸಿಕ್ಕತ್ತ, ಹಿಂಗೆಲ್ಲ ಹುಡುಕುದು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವ್ರು ಹೆಚ್ಚಾಗಿ ಮಾಡೋದು ಇದನ್ನೇ. ಇದ್ರ ಬಗ್ಗೆ ಇನ್ನಷ್ಟು ಮಾತಾಡುವ. ನಮ್ಮ ಕರಾವಳಿಯಲ್ಲಿ ಎಲ್ಲೆಲ್ಲ ಈ ತರದೆಲ್ಲ ಹುಡುಕಾಟ ನಡೆದಿದೆ ಪುರಾತತ್ವವಾಗಿ ಅಂದ್ರೆ ಆರ್ಕಿಯಾಲಜಿಕಲಿ ನಾವು ಎಲ್ಲೆಲ್ಲ ಏನೆಲ್ಲ ಗುರುತಿಸಿಕೊಂಡಿತ್ತು ಒಂಚೂರು ಕೇಂಬ. ಇದು ಕೇಂಬಕ್ಕೆ ನಮ್ಮೊಟ್ಟಿಗೆ ಆರ್ಕಿಯಾಲಜಿಸ್ಟ್ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಆರ್ಕಿಯಾಲಜಿ ವಿಭಾಗದಲ್ಲಿ ಬಹಳಷ್ಟು ವರ್ಷ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದವರು, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದಲ್ಲೂ ಕೆಲಸ ಮಾಡಿದವರು, ನಮ್ಮೂರಲ್ಲೇ ಇದ್ದವರು, ಇವರ ಹೆಸರು ಅದ್ರ ಬಗ್ಗೆ ಬಹಳ ಪುಸ್ತಕಗಳನ್ನ ಬರೆದವರು ಪ್ರೊಫೆಸರ್ ಟಿ ಮುರುಗೇಶ್ ಅವರಿದ್ದಾರೆ. ಸರ್ ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ ಮೇಡಮ್.
1: ಹೇಗಿದ್ರಿ ಸರ್, ಹುಷಾರಿದ್ರ್ಯಾ?
2: ಲಾಯಕ್ಕಿದ್ರೆ
1: ಕುಂದಾಪುರ ಕನ್ನಡ ಮಾತಾಡಿದ್ರೆ ಸರ್ ನೀವು ಹೇಗೆ?
2: ನನ್ನ ಹೆಚ್ಚಿನ ಸಂಶೋಧನೆಗಳು ಕುಂದಾಪುರ ತಾಲೂಕಲ್ಲೇ ಇರೋದು.
1: ಹೌದಾ? ವಾವ್. ನಾ ಯಾಕೆ ಅಂದ್ರೆ, ನೀವು ಮೂಲತಃ ಶಿವಮೊಗ್ಗ ಕಡೆಯವರಲ್ಲ?
2: ಚಿಕ್ಕಮಂಗ್ಳೂರು
1: ಕಡೆಯವರು ಹೇಳಿದ್ರೆ, ಅದೇ ಚಿಕ್ಕಮಂಗ್ಳೂರು ಮದ್ವೆ ಆಗಿರೋರು ಕೂಡ ಶಿವಮೊಗ್ಗದವರು. ಹಂಗಾಗಿ ನೀವು ಕರಾವಳಿಯವರು ಮೂಲತಃ ಅಲ್ಲ, ಆದ್ರೆ ಅದೆಷ್ಟೋ ವರ್ಷಗಳಿಂದ ಕರಾವಳಿಯ ನೀರು, ಕರಾವಳಿಯ ಮಣ್ಣು, ಕರಾವಳಿಯ ಬದುಕಿನಲ್ಲಿ ಕರಾವಳಿ ಒಟ್ಟಿಗೆ ಬರ್ತಾ ಹೋಗಿಪ್ಪಾರಲ್ಲ. ಹಂಗಾಯಿ ನಂಗೆ ಖುಷಿ ಆದ್ಯಂತ ಕೇಂದ್ರೆ ಕುಂದಾಪುರ ಕನ್ನಡನೇ ಹೇಳಿಬಿಟ್ರಲ್ಲ ಸರ್. ನಮ್ ಕುಂದಾಪುರ ತಾಲೂಕಲ್ಲಿ ಎಲ್ಲೆಲ್ಲ ನೀವು ಈ ತರ ಗುರುತಿಸಿದ್ರಿ, ಆರ್ಕಿಯಾಲಜಿಕಲಿ ಹುಡ್ಕೊಂಡು ಹೋಗಿ ಈ ಪ್ಲೇಸು ಆ ಪ್ಲೇಸು ಅಂತ ಹೇಳಿ ಹೇಳುದಾರೆ?
2: ಕುಂದಾಪುರದಲ್ಲಿ ಬಹಳ ಮುಖ್ಯವಾಗಿ ನಾವು ಮಾಡಿದಂತ ಸಂಶೋಧನೆ ಅಂದ್ರೆ ಅದು ಈಗಿನ ಅವಲಕ್ಕಿಪಾರೆ ಅನ್ನುವಂಥದ್ದು. ಅವಲಕ್ಕಿ ಪಾರೆ ಅಂತ ಹೇಳಿದ್ರೆ, ನೀವು ಕೊಲ್ಲೂರಿಗೆ ಹೋಗುವ, ಕುಂದಾಪುರದಿಂದ ಕೊಲ್ಲೂರಿಗೆ ಹೋಗುವ ರಸ್ತೆಯಲ್ಲಿ ಅಲ್ಲಿ ನಿಮಗೆ ಆ ಒಂದು ಸೈಟ್ ಜಾಗ ಸಿಗುತ್ತೆ. ಅಂದ್ರೆ ಅದು ಅಭಯಾರಣ್ಯದಲ್ಲಿದೆ,
1: ಅಭಯಾರಣ್ಯದ ಒಳಗ
2: ವನ್ಯಜೀವಿ ಅಭಯಾರಣ್ಯದಲ್ಲಿ, ಅದರಲ್ಲೂ
1: ಆಯ್ತಾ
2: ಅಲ್ಲಿದೆ. ಇದನ್ನ 2019 ಫೆಬ್ರವರಿ 17 ತಾರೀಕು ಈ ಒಂದು ಸೈಟ್ ಅನ್ನು ನಾವು ಕಂಡುಹಿಡಿದ್ವಿ.
1: ಅಲ್ಲ, ನಿಮ್ಗದ್ ಹ್ಯಾಂಗ ಗೊತ್ತಾತು? ಊರು ಇಷ್ಟಪ್ಪ ಇತ್ತು, ಅದ್ರಲ್ಲಿ ಅಲ್ಲಿಗೆ ಹೋಗಿ ಹುಡ್ಕೊಳ್ಳಿ ಹ್ಯಾಂಗ ಗೊತ್ತಾತ?
2: ಅದೇ ನಾವು ಅಂದ್ರೆ ಜನರ ಸಂಪರ್ಕವನ್ನ ಮುಖ್ಯವಾಗಿ ಇಟ್ಕೊಳ್ತೇವೆ. ಅಂದ್ರೆ ಯಾವುದೇ ಸಂಶೋಧನೆ ಮಾಡಬೇಕಾದ್ರೂ ಕೂಡ ಸ್ಥಳೀಯರ ಸಹಕಾರ ಇಲ್ಲದೆ ಹೋದ್ರೆ ಯಾವ ಸಂಶೋಧನೆಯನ್ನು ಮಾಡ್ಲಿಕ್ಕಾಗುದಿಲ್ಲ. ಈಗ ನಾನು ಪಾಠ ಮಾಡುವಾಗ ಶಾಸನಗಳು ಅಂತೇಳಿ ವಿದ್ಯಾರ್ಥಿಗಳು ಹೇಳ್ತೇನೆ, ಅವ್ರಿಗೆ ತೋರಿಸ್ತೇನೆ, ಅದ್ರ ವಿಷಯ ಮಾಹಿತಿ ಕೊಡ್ತೇನೆ. ಅವ್ರ ಮಕ್ಕಳಿಗೆ ಒಂದು ಈ ಬರ್ದದ್ದು ಕಲ್ ಮೇಲೆ ಬರ್ದದ್ದಿದ್ರೆ ಅದಕ್ಕೆ ಶಾಸನ ಅಂತ ಹೇಳ್ತಾರೆ ಅಂತ ಒಂದು ಕಲ್ಪನೆ ಬರುತ್ತೆ,
1: ಎಪಿಗ್ರಫಿ.
2: ಆದ್ರೆ ನಮ್ಮ ಸಾಮಾನ್ಯ ಜನರಿಗೆ ಅದು ಗೊತ್ತಾಗ್ತಿಲ್ಲ.
1: ಕರೆಕ್ಟ್.
2: ಅವರು ಇಲ್ಲಿ ಸ್ಥಳೀಯವಾಗಿ ಅದಕ್ಕೆ ಶಾಸನಕ್ಕೆಲ್ಲ ಇಲ್ಲಿ ಸ್ಥಳೀಯ ಜನರು ಉಪಯೋಗಿಸುವಂತ ಭಾಷೆ ಏನು ಅಂತ ಹೇಳಿದ್ರೆ ಬರ್ದಕಲ್ಲು ಬೋಳೆ. ನಾವು ಅದೇ ಇದನ್ನು ಕೇಳಬೇಕು ಅವರಿಗೆ,
1: ಅದೇ ಭಾಷೆಗೆ ಕೇಳ್ಕೊಳ್ಳಿ,
2: ಇಲ್ಲಿ ಬರ್ದಕಲ್ಲೆಲ್ಲ ಇತ್ತ ಈ ತರ ಕೇಳುವಾಗ, ಓ ಅಲ್ಲಿತ್ತು ಮರ್ರ, ನಾ ಅಲ್ಲಿ ಕಂಡಿದ್ದೆ ಮರ್ರ.
1: ಅದರೊಟ್ಟಿಗೆ ಕೆಲವು ಗಡಿಕಲ್ಲು ಇರುತ್ತಲ್ಲ ಸರ್?
2: ಗಡಿಕಲ್ಲು ಇರುತ್ತೆ. ಆಯ್ತಾ, ಸೊ ಆ ರೀತಿಯಲ್ಲಿ ನಾವು ಯಾವುದೇ ಒಂದು ಪ್ರದೇಶಕ್ಕೆ ಹೋದಾಗ ಸ್ಥಳೀಯ ಜನರನ್ನು ವಿಚಾರಿಸ್ತಾ ಇದ್ವಿ. ಹಾಗೆ ವಿಚಾರಿಸುವಾಗ ಲೋಕಲ್ ಜನರನ್ನ ನಮ್ಮ ಹತ್ರ ಇರತಕ್ಕಂಥ ಕೆಲವು ಚಿತ್ರಗಳನ್ನ ಅವ್ರಿಗೆ ತೋರಿಸ್ತಾ ಇದ್ವಿ.
1: ನಿಮ್ಗೆ ಆ ಚಿತ್ರ ಎಲ್ಲಿ ಸಿಕ್ತಿತ್ತು?
2: ಬೇರೆ ಕಡೆ, ಕರ್ನಾಟಕದ ಬೇರೆ ಕಡೆ ಇರುವಂತಹದನ್ನೇ ನಾವಿಲ್ಲಿ ತೋರಿಸ್ತಾ ಇದ್ವಿ. ಇಂಥದ್ದೆಲ್ಲ ಇತ್ತ ಮಾರ, ಇತ್ತ ಮಾರ ಅಂದ್ರೆ ಅದು ಚಿತ್ರ ನೋಡಿದ ಕೂಡಲೇ ಅವ್ರಿಗೆ ಫ್ಲಾಶ್ ಆಗ್ತಾ ಇತ್ತು. ಆಯ್ತಾ, ಓ ಇದಿತ್ತು ಮರ್ರೆ, ಇಲ್ಲಿ ನಮ್ಮ ಪಾರೆ ಹೆಂಗಿತ್ತು ಒಂದು, ಇಲ್ಲಿ ಪಾರೆ ಮರ್ರ, ಇಲ್ಲಿ ಅವಲಕ್ಕಿ ಪಾರೆ ಅಂತ ಇತ್ತು ಮರ್ರ, ಬನ್ನಿ ವಾಪ ಅಂತ
1: ಕರ್ಕೋತ್.
2: ಅಲ್ಲಿ ಹೋಗಿ ನೋಡಿದ್ರೆ ವಿ ಆರ್ ಶಾಕಿಂಗ್. ಯಾಕೆಂದ್ರೆ ಅಲ್ಲಿ ಕಂಡು ಬಂದಂತಹ ಚಿತ್ರಗಳು ಇಡೀ ಕರ್ನಾಟಕದ ಅತ್ಯಂತ ಪ್ರಾಚೀನ ಶಿಲಾಯುಗದ ಚಿತ್ರಗಳಾಗಿದ್ದವು.
1: ಪ್ರೀ ಹಿಸ್ಟಾರಿಕ್ ಏಜ್
2: ಅಂದ್ರೆ ಕನಿಷ್ಠ ಕ್ರಿಸ್ತಪೂರ್ವ 6,000 ಹಳೆಯ ಚಿತ್ರಗಳು.
1: ಓ ಎಂತ ಚಿತ್ರ ಅದು ಸರ್?
2: ಸುಮಾರು 50 ಚಿತ್ರಗಳವರೆಗೆ ಅಲ್ಲಿ ನಾವು ಗುರುತಿಸಿದ್ದೇವೆ. ಅಂದ್ರೆ ಸುಮಾರು ನಾವು ನಿವೇಶನ ಕಂಡುಹಿಡಿದ ನಂತರ 2022-23 ಕಂಟಿನ್ಯೂಸ್ ಅಲ್ಲಿ ಆ ನಿವೇಶ ಸೈಟ್ ವರ್ಕ್ ಮಾಡಿದ್ದೇವೆ. ವರ್ಕ್ ಮಾಡಿ ಅಲ್ಲಿ ಸುಮಾರು ಒಂದು 50 ಚಿತ್ರಗಳನ್ನ ಹೊರತಗಿದ್ದೇವೆ. ಅಲ್ಲಿ ಮೇನ್ ನಮಗೆ ಕಂಡು ಬಂದಂತ ಚಿತ್ರಗಳು ಅಂತ ಹೇಳಿದ್ರೆ ಮನುಷ್ಯನ ಚಿತ್ರಗಳು.
1: ಓಕೆ, ಅದು ಎಲ್ಲಿ ಬರೆದಿದ್ರು?
2: ನಾವೇನು ಕೆಂಪು ಕಲ್ಲು ಮುರುಕಲ್ ಅಂತ ಕರಿತೇವೆ. ಆ ಮುರುಕಲ್ ಹಾಸಿನ ಮೇಲೆ, ನೆಲ ಹಾಸಿನ ಮೇಲೆ ಕಲ್ಲಲ್ಲಿ ಕುಟ್ಟಿ ಮಾಡಿರುವಂತ ಚಿತ್ರಗಳು.
1: ಓಕೆ,
2: ಆಯ್ತಾ. ಅದು ಎಲ್ಲ ದೊಡ್ಡ ದೊಡ್ಡ ಸೈಜಿನ ಚಿತ್ರಗಳು, ಸಣ್ಣ ಚಿತ್ರಗಳಲ್ಲ.
1: ದೊಡ್ಡ ಸೈಜ್ ಅಂದ್ರೆ ಎಷ್ಟು ಫೀಟ್?
2: ಒಂದು ಸಾಧಾರಣ ಒಂದು 4-5 ಫೀಟ್.
1: ಸಣ್ಣದಲ್ಲ,
2: ಆಯ್ತಾ, ಹ್ಯೂಮನ್ ಸೈಜ್ ಅಂತಾನೆ ಹೇಳ್ಬಹುದು.
1: ನಮ್ಮಷ್ಟೇ ಎತ್ತರ.
2: ಹೌದು,
1: ಓಕೆ,
2: ಆಯ್ತಾ. ಅಷ್ಟು ದೊಡ್ಡ ದೊಡ್ಡ ಚಿತ್ರಗಳನ್ನ ಅವ್ರ ಕಲ್ಲಲ್ಲಿ ಕುಟ್ಟಿ. ಮತ್ತೆ ಈ ಅವಲಕ್ಕಿ ಪಾರೆಯದ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ನಮಗೆ ಅವಲಕ್ಕಿ ಪಾರೆ ತರದ್ದೇ ಚಿತ್ರಗಳು ಗೋವಾದಲ್ಲಿ ನಮಗೆ ಒಂದು 2-3 ಕಡೆ ಗೋವಾದಲ್ಲಿ ಸಿಗುತ್ತೆ. ಆಯ್ತಾ, ಗೋವಾ ಆದಮೇಲೆ ನೆಕ್ಸ್ಟು ನಮಗೆ ಮಹಾರಾಷ್ಟ್ರದ ಪಶ್ಚಿಮ ಭಾಗದಲ್ಲಿ, ಆಯ್ತಾ, ಕೊಂಕಣ ಪ್ರದೇಶ ಅಂತ ಕರಿತೇವೆ, ರತ್ನಗಿರಿ ಡಿಸ್ಟಿಕ್, ಅಲ್ಲಿ ಕೂಡ ತುಂಬ ನಮಗೆ ಸಿಗ್ತವೆ. ಆದರೆ ಇಲ್ಲಿ ಇಲ್ಲಿ ಟೋಟ ಮತ್ತು ಈವನ್ ಕೇರಳದ ಕೆಲವು ಪ್ರದೇಶದಲ್ಲಿ ಕೂಡ ಸಿಗುತ್ತೆ. ಎಡಕಲ್ ಗುಡ್ಡ ಅಂತ ನೀವು
1: ಕೇಳಿರ್ಬೋದು,
2: ಅಲ್ಲಿ ಕೂಡ ನಮಗೆ ಸಿಗ್ತವೆ. ಆದರೆ ಅಲ್ಲೆಲ್ಲ ಹ್ಯೂಮನ್ ಫಿಗರ್ ಸಿಗುವಂಥದ್ದು ಭಾಳ ಒಂದು ಎರಡು ಈ ಥರ. ಆದರೆ ಆಶ್ಚರ್ಯ ಅಂದರೆ ಅವಲಕ್ಕಿ ಪಾರೆಯಲ್ಲಿ 8 ಮನುಷ್ಯನ ಆಕೃತಿ ಚಿತ್ರಗಳು, ಅಂದರೆ ಅದನ್ನು ನಾವು ಮೇಲ್ ಫಿಗರ್ಸ್ ಅಂತ ಐಡೆಂಟಿಫೈ ಮಾಡಿದ್ದೇವೆ. ಒಂದು ಹೆಣ್ಣಿನ ಫಿಗರ್, ಅಂದರೆ ಹೆಣ್ಣಿನ ಚಿತ್ರ ಅಂತೇಳಿ, ಮತ್ತೊಂದು ಮಗುವಿನ ಒಂದು ಚಿತ್ರ, ಮತ್ತು ಆನೆಯದ್ದು, ಮರಿ ಆನೆಯದ್ದು ಒಂದು ಚಿತ್ರ, ಆ ಥರದ ಚಿತ್ರಗಳು ಅಲ್ಲಿದ್ದಾವೆ. ಮತ್ತು 2 ದೊಡ್ಡ ಗೂಳಿಗಳು, ಈ ಹರಪ್ಪ ನಾಗರಿಕತೆಯಲ್ಲಿ ನೋಡ್ತಕ್ಕಂಥ ನಾವು ಸೀಲ್ ಮೇಲೆ ಏನು ಗೂಳಿ ಚಿತ್ರ ನೋಡ್ತೇವೆ, ಯಥಾವತ್ತು ಅದೇ ರೀತಿ ಇರತಕ್ಕಂಥ 2 ದೊಡ್ಡ ಗೂಳಿಯ ಚಿತ್ರಗಳಿದ್ದಾವೆ ಅಲ್ಲಿ. ಆಯ್ತಾ, ಮತ್ತೆ ಜಿಂಕೆಯ ಚಿತ್ರ ಇದೆ, ಬೇಟೆ ನಾಯಿ ಚಿತ್ರ ಇದೆ. ಸೊ ಇಂಥ ಅಪರೂಪದ ಚಿತ್ರಗಳಿರ್ತಕ್ಕಂಥ ಒಂದು ನಿವೇಶನ ನಾವಲ್ಲಿ ಕಂಡುಹಿಡಿದ್ವಿ. ಆ ಚಿತ್ರ ಕಂಡುಹಿಡಿದ ಮೇಲೆ ನಮಗೇನಿಸ್ತು ಅಂತ ಹೇಳಿದ್ರೆ, ನಾವು ಜನರಿಗೆ ಈ ಚಿತ್ರಗಳ ಬಗ್ಗೆ ಗೊತ್ತಾಗಬೇಕು, ಬರೀ ವಿದ್ವಾಂಸರಿಗಲ್ಲ,
1: ಜನರಿಗೆ ಅಂತ ಗೊತ್ತಾಯ್ತು ಸರ್. ಅಂದ್ರೆ ಅದರಿಂದ ಏನು ಉಪಯೋಗ ಇದೆ
2: ಹೇಳ್ತೇನೆ. ಯಾಕೆಂದ್ರೆ ಹೇಳಿದ್ನಲ್ಲ ನಿಮಗೆ, ಕ್ರಿಸ್ತಪೂರ್ವ 6,000 ಹಳೆಯ ಚಿತ್ರಗಳು ಅಂತ.
1: ಅದು ನಿಮ್ಗೆ ಹೆಂಗ್ ಗೊತ್ತಾಯ್ತು ಇದು ಕ್ರಿಸ್ತಪೂರ್ವ 6,000 ಹಿಂದಿದೆ?
2: ಅದು ನಾವು ತೌಲನಿಕವಾಗಿ ಅಧ್ಯಯನವನ್ನ ಮಾಡಿ ಅದು ಕನಿಷ್ಠ ಡೇಟಿಂಗ್ ನಾವು ಮಾಡಿರೋದು. ಆಕ್ಚುಲಿ ನಮ್ಮ ಪ್ರಕಾರ ಅದು 10,000 ಪುರಾತನ.
1: ಓಕೆ,
2: ಬಟ್ ಅದರ ಲೋವೆಸ್ಟ್ ಇದನ್ನ ನಾವು ಹೇಳ್ತಾ ಇದ್ದೇವೆ ನಿಮಗೆ, ಕ್ರಿಸ್ತಪೂರ್ವ 6,000 ಅಂತೇಳಿ.
1: ನಿಖರವಾಗಿ ಅಲ್ಲ ಇದು, ಅಂದಾಜು.
2: ಬಟ್ 6,000 ಇತ್ತೀಚಿನದಲ್ಲ
1: ಅಲ್ವಾ,
2: ಅದಂತೂ 100% ಗ್ಯಾರಂಟಿ ಅದು.
1: ಓಕೆ,
2: ಆಯ್ತಾ. ಅಷ್ಟು ಮುಖ್ಯವಾಗಿರ್ತಕ್ಕಂತ ಚಿತ್ರಗಳು ನಮ್ಮ ಮುಂದಿನ ಜನಾಂಗಕ್ಕೆ ಉಳಿಬೇಕಲ್ವಾ? ಅದು ಮುಂದಿನ ಜನಾಂಗಕ್ಕೆ ಉಳಿಬೇಕು ಹೇಳಿದ್ರೆ, ನಾವು ಈಗಿರುವಂತ ನಮ್ಮ ಯುವಕರನ್ನ ಅಥವಾ ಅಲ್ಲಿ ಸ್ಥಳೀಯ ಜನರಿಗೆ ಆ ಬಗ್ಗೆ ಮಾಹಿತಿ ಸಿಗಬೇಕು, ಅದ್ರ ಎಷ್ಟು ಮಹತ್ವ ಅವು.
1: ಇದ್ರೇ ನಾನು ನಿಮ್ಗೆ ಕೇಳಿಕ, ಈಗ ನಾವು ಇದನ್ನ ಈಗಿನ ಜನಾಂಗಕ್ಕೆ ಕಾಣಿ, ನೀವು ಅದು ಪ್ರೀ ಹಿಸ್ಟಾರಿಕ್ ಏಜ್ ಆ ಚಿತ್ರಗಳನ್ನ ಕಾಣ್ಕ, ನೀವು ಇದನ್ನ ಅರ್ಥ ಮಾಡ್ಕೊಣ್ಕ ತಿಳ್ಕೊಣ್ಕ ಅಂತ ಹೇಳ್ರೆ, ಅವ್ರಿಗೆ ನೆಕ್ಸ್ಟ್ ಪ್ರಶ್ನೆ ಅಂತ ಗೊತ್ತಾ, ನಮ್ಗೆ ಇದು ಎಂತ ಉಪಯೋಗ ಆಗ್ತ,
2: ಆ ಚಿತ್ರಗಳು ಎಂತ ಉಪಯೋಗ ಆಗ್ತದೆ? ಅದಕ್ಕೋಸ್ಕರ ಏನು ಉಪಯೋಗ ಆಗುತ್ತೆ ಅಂತ ಹೇಳೋದಕ್ಕೋಸ್ಕರವೇ ನಾನೇನ್ ಮಾಡಿದೆ ಅಲ್ಲಿ ಅಂತ ಹೇಳಿದ್ರೆ, ಆಶ್ಚರ್ಯ ಪಡುವುದು ನಿಮಗೆ. ಯಾಕೆಂದ್ರೆ ಇದು ಇಡೀ ಇಂಡಿಯಾದಲ್ಲೇ ಅಪರೂಪವಾದಂತ ಒಂದು ಕೆಲಸ ನಾವು ಮಾಡಿದ್ದು. ಇಂಡಿಯಾದಲ್ಲಿ, ಥ್ರೂಔಟ್ ಇಂಡಿಯಾದಲ್ಲಿ ಬೇಕಾದಷ್ಟು ರಾಕ್ ಆರ್ಟ್ ಸೈಟ್ಗಳಿದ್ದಾವೆ.
1: ಇದು ನೀವು ರಾಕ್ ಆರ್ಟ್ ಅಂತ ಕರಿತೀರಿ, ಅಂದ್ರೆ ಕನ್ನಡದಲ್ಲಿ
2: ಆದಿಮ ಕಲೆ. ಆದಿಮ ಕಲೆ ರಾಕ್ ಆರ್ಟ್ ಸೈಟ್ ಗಳು ಇದ್ದಾವೆ ಇಡೀ ಇಂಡಿಯಾದಲ್ಲಿ. ಉದಾಹರಣೆ ನೀವು ವಿಂಬೆಟ್ಗ ಅಂತ ಕೇಳಿರಬಹುದು, ಆಯ್ತಾ, ಅದು ವರ್ಲ್ಡ್ ಹೆರಿಟೇಜ್ ಸೈಟ್ ಇವತ್ತು. ಇಂಡಿಯಾದ ಏಕೈಕ ವರ್ಲ್ಡ್ ಹೆರಿಟೇಜ್ ಸೈಟ್ ಅದು, ರಾಕ್ ಆರ್ಟ್ ವರ್ಲ್ಡ್ ಹೆರಿಟೇಜ್ ಸೈಟ್ ಅದು ಮಧ್ಯಪ್ರದೇಶದಲ್ಲಿ ಇದೆ ಅಂತ. ನಮ್ಮಲ್ಲಿ ಕರ್ನಾಟಕದಲ್ಲಿ ಯಾವುದು ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿಲ್ಲ, ಅಂದ್ರೆ ರಾಕ್ ಆರ್ಟ್ಗೆ ಸಂಬಂಧಪಟ್ಟದ್ದಾಗಿಲ್ಲ ಅಂತ. ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂತಂದು ಹೇಳಿದ್ರೆ, ನಮಗೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾನು ಮುಂದೆ ಹೇಳ್ತೇನೆ. ನಾವಲ್ಲೇನು ಮಾಡೀವಿ, ಎಷ್ಟು ಮುಖ್ಯವಾದ ಕೆಲಸ ಮಾಡಿದ್ವಿ ಹೇಳಿದರೆ, ಅಂತಾರಾಷ್ಟ್ರೀಯ ರಾಕ್ ಆರ್ಟ್ ಕಾನ್ಫರೆನ್ಸನ್ನು, 2 ಡೇಸ್ ಕಾನ್ಫರೆನ್ಸನ್ನು ನಾವು ಮಾಡಿದ್ವಿ. ಯಾವುದೇ ಕಾಲೇಜಲ್ಲ ಮಾಡಿದ್ದು, ನೆನಪಿಟ್ಕೊಳ್ಳಿ. ಇಡೀ ಇಂಡಿಯಾದಲ್ಲಿ ರಾಕ್ ಆರ್ಟ್ಗೆ ಸಂಬಂಧಪಟ್ಟಂಗೆ ಪ್ರತಿ ವರ್ಷ ಕಾನ್ಫರೆನ್ಸ್ಗಳು ಬೇರೆ ಬೇರೆ ಯೂನಿವರ್ಸಿಟಿಲಿ ಬೇರೆ ಬೇರೆ ಕಡೆ ಆಗ್ತಾ ಇದ್ದಾವೆ. ಸ್ವತಃ ನಾನು ಕೂಡ ಭಾಗವಹಿಸಿದ್ದೇನೆ. ಆದರೆ ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ಆಫ್ ಇಂಡಿಯಾ ಒಂದು ರಾಕ್ ಆರ್ಟ್ ಸೈಟಿನಲ್ಲಿಯೇ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಮಾಡಿದ್ದು ನಾವು. ಇದು ಒಂದನೇ ಅಂಶ. ಎರಡನೇ ಅಂಶ ಅಂತ ಹೇಳಿದರೆ, ಈ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ಗೆ ಯಾವುದೇ ಸರ್ಕಾರದ ಅನುದಾನವನ್ನು ನಾವು ಪಡ್ಕೊಂಡಿಲ್ಲ. ಈವನ್ ಕಾಲೇಜಿನಿಂದ ಕೂಡ ನಾವು ಯಾವುದೇ ಸಹಾಯವನ್ನು ನಾವು ಪಡ್ಕೊಳ್ಳಿಲ್ಲ. ಸಂಪೂರ್ಣವಾಗಿ ಪಬ್ಲಿಕ್ ಫಂಡೆಡ್, ಕಂಪ್ಲೀಟ್
1: ಪಬ್ಲಿಕ್. ಅಂದ್ರೆ ಯಾರ ಊರಿನವರ?
2: ಅಲ್ಲ, ಕುಂದಾಪುರದ ಜನ. ಜನ ಎಷ್ಟು ಅಭಿಮಾನದಿಂದ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ನಮಗೆ ಸಹಾಯ ಮಾಡಿದ್ದಾರೆ ಹೇಳಿದ್ರೆ, ಒಂದು 4-5 ಲಕ್ಷ ರೂಪಾಯಿ ಖರ್ಚಾಗಿದೆ ನಮಗೆ ಆ 2 ಡೇಸ್ ಕಾನ್ಫರೆನ್ಸ್ ಮಾಡಲಿಕ್ಕೆ. ಅಷ್ಟು ಹಣವನ್ನು ಕೂಡ ಕುಂದಾಪುರದ ಜನ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ.
1: ಚಪ್ಪಾಳೆ ಎಲ್ರಿಗೂ.
2: ಆಯ್ತಾ, ಇದು ನಮಗೆ ಸಿಕ್ಕಿರುವಂತ ಜನ ಬೆಂಬಲ. ಆ ಕಾನ್ಫರೆನ್ಸ್ ಮಾಡಿದಾಗ ನಾವೇನ್ ಮಾಡಿದ್ವಿ ಅಂತೇಳಿದ್ರೆ, ಅಂತಾರಾಷ್ಟ್ರೀಯ ಅದರಲ್ಲಿ ಒಬ್ರು ಇರ್ವಿನ್ ನ್ಯೂಮೇಯರ್ ಅನ್ನುವಂತ ಫಾರಿನ್ ಡೆಲಿಗೇಟ್ ಕೂಡ ಇಬ್ರು ಗಂಡ ಹೆಂಡತಿ ಭಾಗವಹಿಸಿದ್ರು. ಅವರೇ ಕಾನ್ಫರೆನ್ಸಿನ ಅಧ್ಯಕ್ಷತೆ ವಹಿಸಿಕೊಂಡಿದ್ರು. ಆಯ್ತಾ, ಮತ್ತೆ ಇಂಡಿಯಾದಿಂದ ಬೇರೆ ಬೇರೆ ಸ್ಕಾಲರ್ಸ್ಗಳು ಅದರಲ್ಲಿ ಭಾಗವಹಿಸಿದ್ರು. ಮತ್ತೆ ನಾವು ಭಾರತದ ಕೆಲವು ಪ್ರಖ್ಯಾತ ಆರ್ಟಿಸ್ಟ್ಗಳನ್ನ ಇನ್ವೈಟ್ ಮಾಡಿದ್ವಿ, ಕಲಾ ವಿಭಾಗದಲ್ಲಿ ಕಲೆಯಲ್ಲಿ ವರ್ಕ್ ಮಾಡ್ತಾ ಇರುವಂತವ್ರನ್ನ, ವೆಲ್ ನೋನ್ ಆರ್ಟಿಸ್ಟ್ಗಳು, ಅವ್ರನ್ನ ಇನ್ವೈಟ್ ಮಾಡಿದ್ವಿ. ಮತ್ತೆ ಅಲ್ಲಿಯ ಪಬ್ಲಿಕ್ಸ್ ಅನ್ನ ಇನ್ವಾಲ್ವ್ ಮಾಡಿಕೊಂಡ್ವಿ. ಒಂದು ಇಂಟ್ರಾಕ್ಷನ್.
1: ಯಸ್,
2: ಅವು ಯಾಕೆ ಇಂಪಾರ್ಟೆಂಟ್, ಯಾಕೆ ಉಳಿಸ್ಕೊಳ್ಬೇಕು ನೋಡಿ. ಈಗ ಟೂರಿಸಂ ಬಗ್ಗೆ ಬಹಳಷ್ಟು ಮಾತಾಡ್ತಾರೆ ಕರ್ನಾಟಕದಲ್ಲಿ, ಅದರಲ್ಲೂ ವಿಶೇಷವಾಗಿ ಕರಾವಳಿ ಟೂರಿಸಮ್ಗೆ ಸಂಬಂಧಪಟ್ಟ ಹಾಗೆ. ಇಲ್ಲಿ ಹೆಚ್ಚಿನವರಿಗೆ ಟೂರಿಸಂ ಅಂದ ಕೂಡಲೇ ಇಲ್ಲಿವರಿಗೆ ಸರ್ಕಾರದವರಿಗೆ ಕಾಣ್ತಾ ಇರೋದೇನು ಅಂತ ಹೇಳಿದ್ರೆ, ಖಾಲಿ ಬೀಚ್ ಅಷ್ಟೇ. ಆದರೆ ಬೀಚಿನ ಹೊರತಾಗಿ ನಮ್ಮಲ್ಲಿಂತ ಸ್ಥಳಗಳು ಇದಾವೆ ಅನ್ನುವಂಥದ್ದನ್ನ ನಾವು ಹೈಲೈಟ್ ಮಾಡಿದ್ರೆ, ಅದಕ್ಕೆ ಬೇಕಾದಂಥ ಕೆಲವು ಮೂಲ ಸೌಕರ್ಯಗಳನ್ನ ನಾವು ಕೊಟ್ಟರೆ, ಆಯ್ತಾ, ನಮ್ಮ ಪ್ರವಾಸೋದ್ಯಮ ಕೂಡ ಇಂಪ್ರೂವ್ ಆಗುತ್ತೆ, ಮತ್ತೆ ಸ್ಥಳೀಯ ಜನರಿಗೆ ಆದಾಯದ ಮೂಲ ಆಗುತ್ತೆ.
1: ಸರಿಯಾಗಿ ಹೇಳಿದ್ರೆ ಸರ್,
2: ಇದು ಸ್ಥಳೀಯರಿಗೆ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇದು. ಆಯ್ತಾ, ಅವರಿಗೆ ಅದ್ರ ಬಗ್ಗೆ ಅದು ಇಂಪಾರ್ಟೆಂಟ್ ಏನು ಅಂತಂದೇಳಿ ಅವರಿಗೆ ತಿಳಿಸಿಕೊಟ್ರೆ, ನಾಳೆ ಟೂರಿಸಮ್ಗೆ ಅದನ್ನು ನಾವು ಹೈಲೈಟ್ ಮಾಡಿದರೆ, ಫೋಕಸ್ ಮಾಡಿದರೆ, ಆಯ್ತಾ, ಅವಾಗ ಸ್ಥಳೀಯ ಜನರಿಗೆ ಉದ್ಯೋಗಕ್ಕೆ ಒಂದು ಅವಕಾಶ ಆಗುತ್ತೆ, ಅವರ ಆರ್ಥಿಕ ಬೆಳವಣಿಗೆಗೆ ಅದು ಸಹಾಯ ಆಗುತ್ತೆ, ಮತ್ತು ಅದನ್ನ ಮುಂದಿನ ಜನಾಂಗಕ್ಕೆ ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ.
1: ಅದ್ರ ಬಗ್ಗೆ ಒಂದು ಅಭಿಮಾನನೂ ಇರುತ್ತೆ.
2: ಹೌದು. ಈಗ ಅವರಲ್ಲಿ ಸುತ್ತಮುತ್ತ ಇರತಕ್ಕಂಥ ಅವಲಕ್ಕಿ ಪಾರಿ ಸುತ್ತಮುತ್ತ ಇರತಕ್ಕಂಥ ಬಹುತೇಕ ಜನರಿಗೆ ಅವಲಕ್ಕಿ ಪಾರಿ ಗೊತ್ತಿದೆ. ಯಾಕೆಂದ್ರೆ ಒಂದು ಬ್ರೋಷರ್ಸ್ ಅನ್ನ ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಕೂಡ ಬ್ರೋಷರ್ಸ್ ಅನ್ನು ಮಾಡಿ ನಾವು ಹಂಚಿದ್ದೇವೆ.
1: ಅದು ಕಾಡಿನ ಮಧ್ಯದಲ್ಲಿರುವಂತ ಊರ?
2: ಊರಲ್ಲ ಅದು,
1: ಪ್ಲೇಸ್.
2: ಪ್ಲೇಸ್ ಬರೀ ಕಾಡಿನ ಮಧ್ಯ ಅಲ್ಲ, ಅದು ವನ್ಯಜೀವಿ ಸಂರಕ್ಷಿತ ಅರಣ್ಯ ಸ್ಪೆಷಲ್. ಅದು ಬರೀ ಅಭಯಾರಣ್ಯ ಅಲ್ಲ ಅದು.
1: ಓಕೆ.
2: ನಾವು ವರ್ಕ್ ಮಾಡುವಾಗ ನಮ್ಮ ಜೊತೆಯಲ್ಲಿ ಇದನ್ನೊಂದು ವಿಶೇಷವಾಗಿ ನಾವು ನೆನಪು ಮಾಡ್ಕೊಳ್ಬೇಕು. ಕರ್ನಾಟಕ ಅರಣ್ಯ ಇಲಾಖೆ, ವಿಶೇಷವಾಗಿ ಕುಂದಾಪುರದ ಅರಣ್ಯಾಧಿಕಾರಿಗಳು ಮತ್ತು ಕಾರ್ಕಳದ ವನ್ಯಜೀವಿ ಅಭಯಾರಣ್ಯದ ಅರಣ್ಯ ಮುಖ್ಯಸ್ಥರು ನಮಗಲ್ಲಿ ಕೆಲಸ ಮಾಡೋದಕ್ಕೆ ನಮಗೆ ಬರೀ ಅನುಮತಿ ಕೊಟ್ಟಿದ್ದಲ್ಲದೆ ನಮ್ಮ ಪ್ರೊಟೆಕ್ಷನ್ಗೆ ಗನ್ಮ್ಯಾನ್ಗಳನ್ನು ಕೊಟ್ಟಿದ್ರು ಬೆಳಗಿಂದ ಸಂಜೆವರೆಗೂ. ಮತ್ತು ಎಲ್ಲೂ ಕೂಡ ಈ ಒಂದು ವನ್ಯಜೀವಿ ಅಭಯಾರಣ್ಯದಲ್ಲಿ ಕಾನ್ಫರೆನ್ಸ್ ಅನ್ನ ಮಾಡೋದಕ್ಕೆ ಯಾರಿಗೂ ಅವಕಾಶ ಕೊಡೋದಿಲ್ಲ. ವಿಶೇಷವಾಗಿ ನಮಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಮತ್ತು ನಾವು ಅವರ ನಿಯಮಗಳನ್ನು ಪರಿಪಾಲಿಸಿ 2 ದಿನ ಯಶಸ್ವಿಯಾಗಿ ನಾವಲ್ಲಿ ಕಾನ್ಫರೆನ್ಸ್ ಅನ್ನು ಮಾಡಿದ್ದೇವೆ.
1: ಇದು ಯಾವ ವರ್ಷ ಸರ್?
2: ಇದು 2023.
1: ಓಕೆ. ಸೊ ಇದು ನಮ್ಮ ಕುಂದಾಪುರದ್ದಾಯ್ತು, ಅಂದ್ರೆ ಕುಂದಾಪುರದಲ್ಲಿ ಒಂದು ಸ್ಥಳ ಇದು. ಅದ್ ಬಿಟ್ಟು ಬೇರೆ ಯಾವ್ದಾದ್ರು ಸ್ಥಳ ಇದೆಯಾ?
2: ಹೌದು, ಕುಂದಾಪುರದಲ್ಲೇ ಇದೆ ಇನ್ನೊಂದು.
1: ಯಾವುದು?
2: ನನ್ನ ಪುಸ್ತಕದಲ್ಲಿ ಕೊಟ್ಟಿದ್ದೇನೆ, ಅದು ಬುದ್ಧನ ಜಡ್ಡು ಅಂತ ಹೇಳಿ.
1: ಬುದ್ಧನ ಜಡ್ಡು ಎಲ್ಲಿದು?
2: ಇದು ಬುದ್ಧನ ಜಡ್ಡು ಅಂತಂದೇಳಿದ್ರೆ ನಿಮ್ಗೆ ಅಗೈನ್ ವಣಸೆ ವಣಸೆಯಿಂದ ಮುಂದೆ ಕುಂದಾಪುರಕ್ಕೆ ಹೋಗುವಾಗ ನೆಕ್ಸ್ಟ್ ಒಂದು ಊರು
1: ಚಿತ್ತೂರು.
2: ಚಿತ್ತೂರಲ್ಲಿ ಚಿತ್ತೂರಿಗಿಂತ ಮೊದಲು ಅದು ಬುದ್ಧನ ಜಡ್ಡು ಅಂತೇಳಿ ನೇರಳೆ ಕಟ್ಟೆಯಿಂದ ಆಜರಿಗೆ ಹೋಗುವಂತ ರಸ್ತೆ.
1: ಓಕೆ.
2: ಆ ನೇರಳೆ ಕಟ್ಟೆಯಿಂದ ಆಜರಿಗೆ ಹೋಗುವಂತ ರಸ್ತೆಯಲ್ಲಿ ನಿಮ್ಗೆ ಕರ್ಕುಂಜೆ ಅಂತಂದೇಳಿ ಒಂದು ಗ್ರಾಮ ಸಿಗುತ್ತೆ.
1: ಹೌದು.
2: ಆ ಕರ್ಕುಂಜೆ ಗ್ರಾಮ ವ್ಯಾಪ್ತಿಯ ಈ ಮೂಕಾಂಬಿಕಾ ಅಭಯಾರಣ್ಯ ಅಂದೇಳಿದೆ. ಆ ಮೂಕಾಂಬಿಕಾ ಅಭಯಾರಣ್ಯದ ಒಳಗೆ ಇಂಪಾರ್ಟೆಂಟ್ ಅಂದ್ರೆ ನನಗೆ ಗೊತ್ತಿರಲಿಲ್ಲ, ಆಮೇಲೆ ನನಗೆ ಗೊತ್ತಾಯ್ತು. ಅದನ್ನ 2009 ನಾವು ಡಿಸ್ಕವರ್ ಮಾಡಿದ್ವಿ ಆ ಸೈಟನ್ನ. ಆ ಭೀಮನ ಪಾರೆಯಲ್ಲಿ ಚಿತ್ರಗಳಿದ್ದಾವೆ. ಅವಲಕ್ಕಿ ಪಾರೆಯಲ್ಲಿ ನಾವೇನು ಚಿತ್ರಗಳನ್ನ ನೋಡಿದ್ವಿ, ಅದೇ ರೀತಿ ಕಲ್ಲಲ್ಲಿ ಕುಟ್ಟಿ ಮಾಡಿರುವಂತಹ ಚಿತ್ರಗಳು ಆಯ್ತಾ. ಆದ್ರೆ ಅಲ್ಲಿರುವ ಚಿತ್ರ ಅವಲಕ್ಕಿ ಪಾರೆ ಚಿತ್ರಗಳಿಗೂ ಈ ಚಿತ್ರಗಳಿಗೂ ತುಂಬಾ ವ್ಯತ್ಯಾಸ ಇದೆ.
1: ಇದು ಯಾವ ವರ್ಷದ್ದು ಅಂದ್ರೆ ಎಷ್ಟು ವರ್ಷ ಹಿಂದಿನ?
2: ಇದು ಒಂದು ನೂತನ ಶಿಲಾಯುಗ ಕಾಲ ಅಂತ ಕರಿತೇವೆ. ನೂತನ ಶಿಲಾಯುಗ ಅಂತ ಹೇಳಿ ಸಾಧಾರಣ ಒಂದು 2000 ಕ್ರಿಸ್ತಪೂರ್ವ 2500 ಅಥವಾ ಹೆಚ್ಚಾದ್ರೆ ಒಂದು 3000 ಅಂತ ಹೇಳ್ಬೋದು ಆಯ್ತಾ. ಆದ್ರೆ ಅವಲಕ್ಕಿ ಪಾರೆ ಅದಕ್ಕಿಂತ ಓಲ್ಡ್,
1: ಅದು 6000.
2: ಅದು 6000 ಆಯ್ತಾ. ಬಟ್ ಇದು ನೂತನ ಶಿಲಾಯುಗ ಕಾಲದವ್ರು, ಇದೇನು ಬಹಳ ಇತ್ತೀಚಿನದೇನಲ್ಲ ಇದು ಆಯ್ತಾ. ಇದು ಕೂಡ ತುಂಬಾ ಪುರಾತನವಾದ್ದೇ. ಇಲ್ಲಿ ಈ ನಿವೇಶನ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಇಲ್ಲಿ ನಮಗೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಚಿತ್ರ ನಮಗೆ ಫಸ್ಟ್ ಅಲ್ಲಿ ನಮಗೆ ಕಾಣಿಸಿದ್ದು ಅಂದ್ರೆ ಹ್ಯೂಮನ್ ಫಿಗರ್ಸು ಇದಾವೆ ಅಲ್ಲಿ, ಮನುಷ್ಯನ ಚಿತ್ರಗಳು ಇದಾವೆ. ಆದ್ರೆ ಮನುಷ್ಯನ ಚಿತ್ರಕ್ಕಿಂತ ಹೆಚ್ಚಾಗಿ ಈ ಸುರುಳಿ ಚಿತ್ರಗಳಿದ್ದಾವೆ.
1: ಸುರುಳಿ ಚಿತ್ರ
2: ಒಂದು ಈ ಋಷಿಗಳು ಇಟ್ಕೊಳ್ಳುವಂತ ದಂಡ ಇರುತ್ತಲ್ವಾ, ಆತರ ದಂಡವನ್ನ ಕೊರೆದು ಮಾಡಿ ಆ ದಂಡದ ಎರಡು ಭಾಗದಲ್ಲಿ ಎರಡು ಕಡೆ ಈ ಸುರುಳಿಗಳನ್ನು ಮಾಡಿದ್ದಾರೆ. ಈ ಸುರುಳಿಗಳು ಇಡೀ ಭಾರತದಲ್ಲಿ ಬುದ್ಧನ ಜಡ್ಡು ಬಿಟ್ಟರೆ ನೆಕ್ಸ್ಟ್ ಕಂಡು ಬರುವಂತದ್ದು ಆ ತರದ್ದು ಬ್ರಿಟನ್ ಮತ್ತೆ ರಷ್ಯಾದಲ್ಲಿ. ಈ ಚಿತ್ರ ಎಷ್ಟು ಇಂಪಾರ್ಟೆಂಟ್ ಅಂತ ನೋಡಿ, ಇಂಡಿಯಾದಲ್ಲಿ ಬೇರೆ ಕಡೆಯೂ ಇಲ್ಲ. ಬಟ್ ಆ ಚಿತ್ರದ ನಿಮಗೆ ನೇರವಾದಂತ ಹೋಲಿಕೆ ಇರುವಂತಹ ಚಿತ್ರಗಳು ಮತ್ತೆ ನಿಮಗೆ ಸಿಗುವಂತದ್ದು ಬ್ರಿಟನ್ನಿನಲ್ಲಿ ಮತ್ತೆ ರಷ್ಯಾದಲ್ಲಿ. ರಷ್ಯಾ ಮತ್ತೆ ಬ್ರಿಟನ್ನಿನಲ್ಲಿ ಆ ಚಿತ್ರಗಳ ಕಾಲವನ್ನ ಅವರು ಕ್ರಿಸ್ತಪೂರ್ವ 6000 ಅಂತೇಳಿ ಡೇಟಿಂಗ್ ಮಾಡಿದ್ದಾರೆ ಆಯ್ತಾ. ಬಟ್ ನಮ್ದು ಅಷ್ಟು ಓಲ್ಡ್ ಅಲ್ಲ. ಬಟ್ ಆಶ್ಚರ್ಯ ಅಂದ್ರೆ ಅದನ್ನೇ ಹೋಲ್ತಕ್ಕಂತ ಚಿತ್ರ ಒಂದು ಸುಮಾರು ಒಂದು 2500-3000 ಕ್ರಿಸ್ತಪೂರ್ವ ಅಷ್ಟು ಹಳೆಯ ಚಿತ್ರ ನಮ್ಮ ಬುದ್ಧಿನ ಜಡ್ಡಲ್ಲಿ ಕೂಡ.
1: ಅಲ್ಲ, ನಂಗಿಲ್ಲ ಒಂದು ಸಂದೇಹ ಪಪ್ಪುದು ಎಂತ ಕೇಂದ್ರೆ, ನಿಮ್ಗೆ ಈ ತರ ಸಿಕ್ಕಿದಾಗ ಇದು ಯಾವ ಕಾಲಮಾನಕ್ಕೆ ಸಂಬಂಧಪಟ್ಟಿದ್ದು ಅಂತ ನೋಡ್ಬೇಕಾದ್ರೆ ನೀವು ಹಿಸ್ಟ್ರಿನ ಮತ್ತೊಮ್ಮೆ ನೆನಪು ಮಾಡ್ಕೋತೀವಿ. ಇದು ಬೇರೆ ಅಲ್ಲಿ ಸಿಕ್ಕಿದೆ ಅನ್ನೋದು, ಅದನ್ನ ಹೆಂಗ್ ಫೈಂಡ್ ಔಟ್ ಮಾಡ್ತೀರಿ? ನೀವೀಗ ಹೇಳಿದ್ರಲ್ಲ ಬ್ರಿಟನ್ ಅಲ್ಲಿ ಸಿಕ್ಕಿತ್ತು ಮತ್ತೆ ರಷ್ಯಾದಲ್ಲಿ ಸಿಕ್ಕಿತ್ತು ಅಂತ ಹೇಳ್ಕೊಂಡು, ನಿಮ್ಗೆ ಅದ್ ಕಂಡು ಕೂಡಲೇ ನೆನಪಾತ್ತ? ಹಂಗೆ
2: ಇಲ್ಲ, ನೆನಪಾಗುದಿಲ್ಲ. ಈಗ ನಾವು ಯಾವ್ದಾದ್ರು ನಿವೇಶನದಲ್ಲಿ ಈ ರೀತಿ ಚಿತ್ರ ಕಂಡು ಬಂದ್ರೆ ನಾವು ಆ ಬಗ್ಗೆ ಮೊದಲು ಒಂದು ಪೇಪರ್ ಪ್ರೆಸೆಂಟೇಷನ್ ಮಾಡ್ತೇವೆ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ. ಪ್ರತಿ ವರ್ಷ ಆದಿಮ ಕಾಲಕ್ಕೆ ಸಂಬಂಧಪಟ್ಟ ಹಾಗೆ ಭಾರತದ ಬೇರೆ ಬೇರೆ ಭಾಗದಲ್ಲಿ ರಾಕ್ ಆರ್ಟ್ ಆಫ್ ಇಂಡಿಯಾ ಅಂತೇಳಿ ಒಂದು ಆರ್ಗನೈಸೇಷನ್, ಒಂದು ಸಂಘಟನೆ ಇದೆ ಆಯ್ತಾ, ಅವರು ಆರ್ಗನೈಸ್ ಮಾಡ್ತಾರೆ. ಆ ಒಂದು ಕಾನ್ಫರೆನ್ಸಲ್ಲಿ ಫಾರಿನರ್ಸು ಮತ್ತು ಇಂಡಿಯನ್ ಸ್ಕಾಲರ್ಸ್ ಎಲ್ಲ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಬಹುತೇಕರು ಈ ಫೀಲ್ಡಲ್ಲಿ ಕೆಲಸ ಮಾಡುವಂಥವ್ರು ರಾಕ್ ಆರ್ಟಲ್ಲಿ. ಅಲ್ಲಿ ನಾವು ಹೋಗಿ ಪೇಪರ್ನ ಪ್ರೆಸೆಂಟೇಷನ್ ಮಾಡಿದಾಗ ಆಗ ಆ ಡಿಸ್ಕಷನ್ ಮಾಡುವಾಗ ಅವರು ಹೇಳ್ತಾರೆ ಈ ಚಿತ್ರ ಇಂಥ ಕಡೆ ಇದೆ, ಇದನ್ನೇ ಹೋಲ್ತಕ್ಕಂಥದ್ದು ಇಂಥ ಕಡೆ ಇದೆ ಮತ್ತು ಅವರು ಬರೀ ಹೇಳೋದಲ್ಲ, ತೋರಿಸ್ತಾರೆ ಸಿ ಸಿಮಿಲರ್ ಫಿಗರ್ ಹಿಯರ್ ಅಂತೇಳಿ. ಅವಾಗ ನಮಗೆ ಗೊತ್ತಾಗುತ್ತೆ ಓ ಇಷ್ಟು ಮುಖ್ಯವಾದ್ದು ಇಂಥ ಕಡೆನೂ ಇದೆ.
1: ಬಟ್ ಅದ್ರ ಕನೆಕ್ಷನ್ ಕಾಮಕಾತ್ತ ನಿಮಗೆ ಅಲ್ಲಿದ್ದಕ್ಕೂ ಇಲ್ಲಿದ್ದು ಸೇಮ್ ಟೈಪ್ ಅಂದ್ರೆ ಅವರಿಗೂ ಇವರಿಗೂ ಸಂಬಂಧ ಇತ್ತ? ಅಲ್ಲಿಂದ ಅವ್ರು ಇಲ್ಲಿಗೆ ಎಲ್ಲರೂ ಬಂದಿರೋ
2: ಇಲ್ಲ, ಅದಿಲ್ಲ. ಈಗ ಅದಕ್ಕೆ ಒಂದು ಉದಾಹರಣೆ ನಿಮ್ಗೆ ಏನ್ ಹೇಳುದು ಅಂತ ಹೇಳಿದ್ರೆ, ಈಗ ನೋಡಿ, ಈಗ ಅಮೇರಿಕದಲ್ಲಿ ಈಗ ನಮ್ಮ ಕಲ್ಚರಿಗೆ ಸಂಬಂಧವೇ ಇಲ್ಲದಂತವ್ರು ಅಮೇರಿಕಾ ಅಂದ್ ಕೂಡ ಆಯ್ತಾ. ನಾವ್ ಇಂಡಿಯಾದವ್ರು, ನಾವ್ ಇಲ್ಲಿದ್ದೇವೆ. ಆದ್ರೆ ನಾವೇನ್ ಯೋಚನೆ ಮಾಡ್ತೇವೆ ಅದೇ ತರ ಅಮೇರಿಕದವರು ಯೋಚನೆ ಮಾಡ್ತಾರೆ. ಭಾಷೆ ಗೊತ್ತಿಲ್ಲ, ನಮ್ಮ ಕಲ್ಚರ್ ಗೊತ್ತಿಲ್ಲ, ಆದ್ರೆ ನಾವೇನು ಯೋಚನೆ ಮಾಡ್ತೇವೆ ಹಾಗೆ ಅವ್ರು ಯೋಚನೆ ಮಾಡ್ತಾರೆ, ಅವ್ರೇನು ಯೋಚನೆ ಮಾಡ್ತಾರೆ ಹಾಗೆ ನಾವು ಯೋಚನೆ ಮಾಡ್ತೇವೆ ಆಯ್ತಾ. ಇದು ಮನುಷ್ಯನ ಸ್ವಭಾವ, ಇದು ಸಂಪರ್ಕವೇ ಇರಬೇಕು ಅಂತ ಏನಿಲ್ಲ. ಅಫ್ಕೋರ್ಸ್ ಈಗಾದ್ರೆ ಬೇಕಾದ್ರೆ ಸಂಪರ್ಕ ಸಾಧ್ಯತೆ ಇದೆ.
1: ಹೌದು.
2: ಬಟ್ ಆಗ ಪ್ರಾಗೈತಿಹಾಸಿಕ ಕಾಲದಲ್ಲಿ ಆತರ ಯಾವುದೇ ಸಂಪರ್ಕಗಳು ಇರಲಿಲ್ಲ. ಬಟ್ ಆದ್ರೆ ಮನುಷ್ಯ ಈಕ್ವಲ್ ಆಗಿ ಯೋಚನೆ ಮಾಡ್ತಾ ಇದ್ದ.
1: ಕರೆಕ್ಟ್. ಈಗ ನೀವು ಹೇಳಿದ್ರಿ, ನಾನಾಗೊಂದು ಪ್ರಶ್ನೆ ಕೇಳಿ ನಿಮ್ಗೆ, ಅಲ್ಲ ನಾವು ಇದನ್ನ ಈಗಿನ ಜನರೇಷನ್ ಹೇಳಕ್ಕಾರ ಇದನ್ನೆಲ್ಲ ಕಲ್ತ್ಕೊ ಎಂತ ಮಾಡೋಕಿತ್ತು ಅಂತ ಕೇಳ್ತಾರೆ ಅಲ್ಲ. ಸೊ ಯಾಕೆ ಅವರು ಇದನ್ನೆಲ್ಲ ತಿಳ್ಕೋಬೇಕು, ಏನ್ ಅಗತ್ಯ ಇದೆ ಒಂಚೂರು ಹೇಳ್ತ್ರೆ?
2: ನಾನು ಒಂದ್ ಹೇಳಿದೆ ನಿಮಗೆ, ನಾವು ಅದ್ರ ಬಗ್ಗೆ ಸರಿಯಾದ ಕ್ರಮದಲ್ಲಿ ಅವರಿಗೆ ಜನರಿಗೆ ತಿಳಿಸಿಕೊಟ್ರೆ ಅವರಿಗೆ ಆರ್ಥಿಕವಾಗಿ ಅವರಿಗೆ
1: ಪ್ರಾದೇಶಿಕವಾಗಿ ಸ್ಥಳೀಯರಿಗೆ ತುಂಬಾ
2: ಉದ್ಯೋಗಾವಕಾಶಗಳು ಸಿಗುತ್ತೆ, ಆರ್ಥಿಕವಾಗಿ ಬೆಳವಣಿಗೆ, ಒಂದು ಇಡೀ ಪ್ರದೇಶ ಆರ್ಥಿಕವಾಗಿ ಬೆಳವಣಿಗೆ ಆಗೋದಕ್ಕೆ ಅವಕಾಶ ಸಿಗುತ್ತೆ ಅಂತೇಳಿ. ಮತ್ತು ನಮ್ಮ ಮುಂದಿನ ಜನಾಂಗಕ್ಕೆ ಅದನ್ನ ಉಳಿಸ್ಕೊಳ್ಳೋದಕ್ಕೆ ನಮಗೆ ಸಾಧ್ಯವಾಗುತ್ತೆ. ಮತ್ತು ಇನ್ನು ಈ ಯಾಕೆ ಅದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಯಾರಿಗೆ ಇತಿಹಾಸದ ಬಗ್ಗೆ ಚೆನ್ನಾದ ಅರಿವು ಇರ್ತದೆ ಅವನು ಮಾತ್ರ ವರ್ತಮಾನವನ್ನ ಮತ್ತು ಭವಿಷ್ಯವನ್ನ ಸರಿಯಾದ ಕ್ರಮದಲ್ಲಿ ರೂಪಿಸಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಯಾರಿಗೆ ಇತಿಹಾಸ ಗೊತ್ತಿರುವುದಿಲ್ಲ ಅವನು ವರ್ತಮಾನವನ್ನು ಸರಿಯಾಗಿ ರೂಪಿಸೋದಿಲ್ಲ, ಭವಿಷ್ಯವನ್ನು ಕೂಡ ಅವನು ಸರಿಯಾಗಿ ಕಟ್ಟೋದಕ್ಕೆ ಅವನ ಕೈಲಿ ಸಾಧ್ಯ ಆಗುದಿಲ್ಲ. ಅದಕ್ಕೆ ಒಳ್ಳೆ ಉದಾಹರಣೆ ಅಂತಂದು ಹೇಳಿದ್ರೆ ಜರ್ಮನಿ, ಅಲ್ಲಿಯ ಹಿಟ್ಲರ್.
1: ಹಿಟ್ಲರ್ ಎಕ್ಸಾಂಪಲ್. ಓಕೆ, ಈಗ ಕುಂದಾಪುರದ ಎರಡು ಕಡೆಗಳನ್ನ ನೀವು ಹೇಳಿದ್ರಿ ನಮ್ಗೆ. ಇದಾದ ಮೇಲೆ ಬೇರೆ ಯಾವ್ದಾದ್ರು ಸ್ಥಳ ಇದೆಯಾ? ಅದರೊಟ್ಟಿಗೆ ನೀವು ಕರಾವಳಿಯನ್ನೇ ತುಂಬಾ ತುಂಬಾ ತುಂಬಾ ಅಧ್ಯಯನ ಮಾಡಿದವರು. ನಿಮ್ಗಿಂತ ಮುಂಚೆ ನಮ್ಮ ಪಿ ಗುರುರಾಜ ಭಟ್ರು ಅವ್ರನ್ನ ಏನ್ ಹೇಳ್ತಾ ಇದ್ರು ಅಂದ್ರೆ ಫಾದರ್ ಆಫ್ ಸೌತ್ ಕೆನರಾ ಆರ್ಕಿಯಾಲಜಿ ಅಂತ ಕರೀತಾ ಇದ್ರು. ಅಷ್ಟು ತುಂಬಾ ಉತ್ಖನನಗಳು ಎಲ್ಲಾ ಕಡೆ ಹೋಗಿ ಅನ್ವೇಷಣೆಗಳು ತುಂಬಾ ಮಾಡಿದವರು, ಪುಸ್ತಕಗಳನ್ನ ಬರೆದವರು. ಅದ್ರ ಜೊತೆಗೆ ಸ್ಟಡೀಸ್ ಇನ್ ತುಳುವಾ ಹಿಸ್ಟ್ರಿ ಅಂಡ್ ಕಲ್ಚರ್ ಅನ್ನೋ ಪುಸ್ತಕವನ್ನ, ಚಿನ್ನದಂತ ಪುಸ್ತಕದ ಆಕ್ಚುಲಿ, ಅದನ್ನ ಬರೆದವರು. ಅದೆಷ್ಟೋ ಎಷ್ಟೋ ಇತಿಹಾಸ ಓದೋರಿಗೆ ಇವತ್ತಿಗೂ ಕೂಡ ಒಂದು ಬೆಸ್ಟ್ ರಿಸೋರ್ಸ್ ಬುಕ್ ಅದು ಅಲ್ಲ. ಅಂತ ಇದರಲ್ಲಿ ನೀವು ನಮ್ಮ ಸೌತ್ ಕೆನರಾದಲ್ಲಿ ಎಲ್ಲೆಲ್ಲ ಈ ತರನೇ ನಮ್ದು ಹೆಂಗ್ ಕುಂದಾಪುರ ಬದ ಹೆಂಗ್ ಮಾಡ್ರಿ ಅಲ್ಲ ಹಂಗೆ ಅಲ್ಲೂ ಎಲ್ಲ ಮಾಡ್ರಿ.
2: ನಾನು ಇಷ್ಟೊತ್ತು ಮಾತನಾಡಿದ್ದು ನೀವು ಕೇಳಿದ್ರಿ ಅನ್ನೋ ಕಾರಣಕ್ಕೋಸ್ಕರ ಬರೀ ರಾಕಾಟ್ ಬಗ್ಗೆ ಮಾತಾಡಿದೆ. ಆರ್ಕಿಯಾಲಜಿ ಅಂದ್ರೆ ಅಥವಾ ಹಿಸ್ಟ್ರಿ ಅಂತ ಹೇಳಿದ್ರೆ ಬರೀ ರಾಕಾಟ್ ಅಲ್ಲ,
1: ಆಯ್ತಾ?
2: ಅದರಲ್ಲಿ ಶಾಸನಗಳು ಬರುತ್ತೆ. ಅಂದ್ರೆ ನಾವು ಸ್ಥಳೀಯವಾಗಿ ಹೇಳಿದ್ ನಿಮ್ಗೆ ಭರತ್ಕಲ್ಲು ಅಂತ ಹೇಳಿ,
1: ಕರೆಕ್ಟ್?
2: ಆಯ್ತಾ,
1: ಭರತ್ಕಲ್
2: ಭರತ್ಕಲ್ ಆಯ್ತಾ, ಅವು ಬರುತ್ತೆ. ಮತ್ತೆ ದೇವಾಲಯಗಳು ಬರುತ್ತೆ, ಶಿಲ್ಪಗಳು ಬರುತ್ತೆ, ಶಿಲ್ಪಕಲೆ ಅದು ಬರುತ್ತೆ, ಮತ್ತೆ ಕಡತಗಳು, ಪ್ರಾಚೀನ ದಾಖಲೆಗಳು ಅವು ಬರುತ್ತೆ, ತಾಳೆಯೋಲುಗಳು ಬರುತ್ತದೆ. ಎಷ್ಟೋ ಜನರ ಮನೆಯಲ್ಲಿ ತಾಳೆಗರಿಗಳು ಇದಾವೆ, ಆಯ್ತಾ? ಎಷ್ಟೋ ಜನರ ಮನೆಯಲ್ಲಿ ಅವು ಇಟ್ಟಲ್ಲೇ ಹುಳ ತಿಂದು ಹಂಗೆ ಬರೀ ಗಂಟು ಮಾತ್ರ, ಬಟ್ಟೆ ಗಂಟು ಮಾತ್ರ ಉಳ್ಕೊಂಡಿರುತ್ತೆ. ಸ್ವತಃ ನಾನು ನೋಡಿದ್ದೇನೆ.
1: ನೀವೇ ಕಂಡಿರಿ?
2: ನೋಡಿದ್ದೇನೆ.
1: ನಿಮ್ಗಾಗ ಫುಲ್ ಬೇಜಾರಾಗಿರುತ್ತೆ,
2: ಅದು ಪ್ರಯೋಜನ ಇಲ್ಲ, ಏನ್ ಮಾಡ್ತೀರಿ, ಹಾಗೆ ಹೋಗಿದೆ. ಅದೇ ಅದ್ರ ಬಗ್ಗೆ ಅವ್ರಿಗೆ ತಿಳುವಳಿಕೆ ಇದ್ದಿದ್ರೆ.
1: ಎಸ್, ನಿಮ್ಗೊಂದು ಮಾತು ಹೇಳ್ತಾ ಇದ್ರು,
2: ಖಂಡಿತ ಅದನ್ನ ಅವರು ಕಾಪಾಡ್ಕೊಳ್ತಾ ಇದ್ರು,
1: ಕರೆಕ್ಟ್?
2: ಆಯ್ತಾ, ಅವರಿಗೆ ತಿಳುವಳಿಕೆ ಕೊರತೆ ಇಲ್ಲದೆ ಇದ್ದದ್ರಿಂದ ನೋಡಿ ಅವರು ಅಮೂಲ್ಯವಾದಂತ ಒಂದು ಸಂಪತ್ತನ್ನ ಅವ್ರು ಕಳ್ಕೊಂಡ್ಬಿಟ್ರು.
1: ನಿಜ.
2: ಈ ದೃಷ್ಟಿಯಿಂದ ನೋಡಿ, ಕರಾವಳಿಯಲ್ಲಿ ಪ್ರಿಹಿಸ್ಟ್ರಿ ಅಂತ ಹೇಳಿದ ಕೂಡಲೇ ನಾವು ಹಳೆ ಶಿಲಾಯುಗ, ನೂತನ ಶಿಲಾಯುಗ, ಸೂಕ್ಷ್ಮ ಶಿಲಾಯುಗ, ನೂತನ ಶಿಲಾಯುಗ, ಇಷ್ಟು ವಿಷಯ ನಾವು ಇಲ್ಲಿ ಅವಲಕ್ಕಿ ಪಾರೆ ಬುದ್ಧಿಂಜಿನ ಮೂಲಕ ಮಾತಾಡಿದ್ವಿ. ಇದಾದ ನಂತರ ನಿಜವಾಗಿಯೂ ಕರಾವಳಿಯ ಕಲ್ಚರ್ನ ರೂಪಿಸಿದಂತ ಒಂದು ಸಂಸ್ಕೃತಿ ಅಂದ್ರೆ ಅದು ಬೃಹತ್ ಶಿಲಾಯುಗ ಅಂತ.
1: ಬೃಹತ್ ಶಿಲಾಯುಗ, ಎಸ್.
2: ಆಯ್ತಾ, ಈ ಬೃಹತ್ ಶಿಲಾಯುಗದ ಬಗ್ಗೆ ಬಹಳ ದೊಡ್ಡ ಆರಂಭಿಕ ಕೆಲಸ ಮಾಡಿದಂತವ್ರು ಅಂತಂದು ಹೇಳಿದ್ರೆ ನಮ್ಮ ಡಾಕ್ಟರ್ ಬಹಾದೂರ್ ಗುರುರಾಜ್ ಭಟ್. ಆಯ್ತಾ, ಬಹಳ ದೊಡ್ಡ ವಿದ್ವಾಂಸರು. ಮತ್ತು ನಾವಿಲ್ಲಿ ಏನು ರಿಸರ್ಚ್ ಅಂತ ಹೇಳಿ ನಾವು ಮಾಡ್ತೇವೆ, ಆ ರಿಸರ್ಚ್ ಮಾಡೋ ಮೊದಲು ನಾವು ಮೊದಲು ಗಮನಿಸುವಂಥದ್ದು ಡಾಕ್ಟರ್ ಗುರುರಾಜ್ ಭಟ್ ಏನಾದ್ರು ಇದ್ರ ಬಗ್ಗೆ ಹೇಳಿದಾರಾ, ಗುರುರಾಜ್ ಭಟ್ ಏನಾದ್ರು ಮಾಡಿದಾರಾ. ಅಂದರೆ ಯಾವುದೇ ಒಂದು ಪ್ರದೇಶದಲ್ಲಿ ನಾವು ಹೊಸ ಸಂಶೋಧನೆ ಮಾಡಬೇಕಾದ್ರೆ ಆ ಪ್ರದೇಶದಲ್ಲಿ ಯಾರಾದರೂ ಈ ಮೊದಲು ವರ್ಕ್ ಮಾಡಿದಾರಾ, ಕೆಲಸ ಮಾಡಿದಾರಾ.
1: ಕರೆಕ್ಟ್, ನೀವು ಫಸ್ಟ್ ಚೆಕ್ ಮಾಡ್ಕತ್ರಿ.
2: ಅದನ್ನ ಮಾಡ್ತೆ, ಅದು ಮಾಡಲೇಬೇಕು. ಇಲ್ಲದೆ ಹೋದ್ರೆ ಯಾರೋ ಮಾಡಿರೋದು ನಮ್ಮ ಅತ್ತ ಪುನಃ ನಾನು ಮಾಡಿ ನಗೆ ಪಾಟ್ಲಿಗೆ ಇಡಬೇಕಾಗುತ್ತೆ. ಅದಕ್ಕೋಸ್ಕರ ಗುರುರಾಜ ಭಟ್ರು ಎಲ್ಲಾ ಸಂಶೋಧಕರು ದೊಡ್ಡ ಮಾರ್ಗದರ್ಶಕರು. ಅವ್ರ ಮುಂದೆ ಕೂಡ
1: ಡಾಕ್ಟರ್ ವಸಂತ ಶೆಟ್ರು
2: ಹೇಳಿದ್ನಲ್ಲ,
1: ನೀವು ಇವತ್ತು ಇವತ್ತು ಈ ತರ ಒಂದು ಆರ್ಕಿಯಾಲಜಿಯಲ್ಲೇ ಉಳ್ಕೊಳ್ಳಿಕ್ಕೆ ಮುಖ್ಯ ಕಾರಣ ಡಾಕ್ಟರ್ ವಸಂತ ಶೆಟ್ರು.
2: ಯಾಕೆಂದ್ರೆ ಆಕ್ಚುಲಿ ಗುರುರಾಜ ಭಟ್ರ ಪರಂಪರೆಯನ್ನ ಕಂಟಿನ್ಯೂ ಮುಂದುವರ್ಸ್ಕೊಂಡ್ ಬಂದ್ರು
1: ಅವ್ರ ಶಿಷ್ಯ ಅವರು.
2: ಆಯ್ತಾ, ಅವ್ರ ನೇರವ ಶಿಷ್ಯರು. ಆ ಪರಂಪರೆಯನ್ನು ಬಹಳ ಸಮರ್ಥವಾಗಿ ಮುಂದುವರ್ಸ್ಕೊಂಡು ಬಂದ್ರು ಅವ್ರು. ಈಗ ನಾನು ನಿಮ್ಗೆ ಅವಲಕ್ಕಿ ಪಾರೆ ಬುದ್ಧನ ಜಡ್ಡು ಹೇಳಿದೆ, ಆಯ್ತಾ, ಅಷ್ಟೇ ಪ್ರಾಮುಖ್ಯತೆ ಪಡ್ಕೊಂಡಿರ್ತಕ್ಕಂಥ ಮತ್ತೊಂದು ರೆಕಾರ್ಡ್ ಸೈಟ್ ಅನ್ನು ಕಂಡುಹಿಡಿದಿದ್ದು ಡಾಕ್ಟರ್ ಬಿ ವಸಂತ ಶೆಟ್ಟಿ. ಅದು ಗಾವಳಿಯಲ್ಲಿ.
1: ಗಾವಳಿಯಲ್ಲಿ?
2: ಓ, ಅದು ಮತ್ತೊಂದು ಮುಖ್ಯವಾಗಿರ್ತಕ್ಕಂಥ ಒಂದು ನಿವೇಶನ. ಆ ಸೈಟ್ ಅನ್ನು ಕಂಡುಹಿಡಿದು ಆ ನಂತರ ಅಲ್ಲಿಗೆ ಡಾಕ್ಟರ್ ಆ ಸುಂದರ ಅಂತಂದೇಳಿ, ಆಯ್ತಾ, ಕರ್ನಾಟಕ ಮತ್ತು ಭಾರತದ ಬಹಳ ದೊಡ್ಡ ಪ್ರಿಹಿಸ್ಟೋರಿಯನ್ ಅವರು. ಅವರನ್ನ ಅಲ್ಲಿ ಕರ್ಕೊಂಡು ಬಂದು ಅವರಿಗೆ ಅದನ್ನ ತೋರಿಸಿ, ಆಯ್ತಾ, ಅವರ ಸಹಾಯವನ್ನು ಪಡ್ಕೊಂಡು ಅದರ ಬಗ್ಗೆ ಫಸ್ಟ್ ಒಂದು ಒಳ್ಳೆ ಆರ್ಟಿಕಲ್ ಅನ್ನ ಪಬ್ಲಿಷ್ ಮಾಡಿದ್ದು ಡಾಕ್ಟರ್ ಬಿ ವಸಂತ ಶೆಟ್ಟಿ.
1: ಓಕೆ,
2: ಆಯ್ತಾ, ಮಿಥಿಕ್ ಸೊಸೈಟಿ ಜರ್ನಲ್ ಅಲ್ಲಿ ಆ ಆರ್ಟಿಕಲ್ ಪಬ್ಲಿಷ್ ಆಗಿದೆ ಅವರದ್ದು. ಆಯ್ತಾ, ಸೊ ಇದಾದ ನಂತರ ಇಲ್ಲಿ ನಮಗೆ ಬೃಹಶಿಲಾಯುಗ ಅಂತ ಹೇಳಿದೆ. ಬೃಹಶಿಲಾಯುಗದ್ದು ಬಹಳಷ್ಟು ಸಂಶೋಧನೆಯನ್ನು ಗುರುರಾಜ ಭಟ್ರು ಆರಂಭ ಮಾಡಿದರು. ಆ ಪರಂಪರೆಯನ್ನು ವಸಂತ ಶೆಟ್ಟರು ಕಂಟಿನ್ಯೂ ಮಾಡಿದರು. ಆನಂತರ ವಸಂತ ಶೆಟ್ಟರ ಸಹೋದ್ಯೋಗಿಯಾಗಿರ್ತಕ್ಕಂಥ ಡಾಕ್ಟರ್ ಕೆ ಬಿ ಶಿವತಾರಕ್
1: ಅದನ್ನು ಕಂಟಿನ್ಯೂ ಮಾಡಿದ್ರು.
2: ಹೌದೌದು,
1: ನಮ್ಮ ಹಿಸ್ಟ್ರಿ ಪ್ರೊಫೆಸರ್ ಅವರು.
2: ಹೌದು, ಆಯ್ತಾ, ಅವರು ಕೂಡ ತುಂಬಾ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಆನಂತರ ವಸಂತ ಶೆಟ್ಟರ ತಮ್ಮ ಡಾಕ್ಟರ್ ಬಿ ಜಗದೀಶ್ ಶೆಟ್ಟಿ ಅವರು ಕೂಡ ಬಹಳಷ್ಟು ಸಂಶೋಧನೆಗಳನ್ನು ಮಾಡಿದ್ದಾರೆ. ಸೊ ಹೀಗೆ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥ ಬಹಳಷ್ಟು ಜನ ವಿದ್ವಾಂಸರುಗಳಿದ್ದಾರೆ. ಆ ಎಲ್ಲ ಮಹನೀಯರನ್ನು ಕೂಡ ನಾನು ಭಾಳ ಪ್ರೀತಿಯಿಂದ ನೆನಪು ಮಾಡ್ಕೊಳ್ತೇನೆ. ಆಯಿತಾ, ಅವರೆಲ್ಲರ ಸಹಕಾರ ಕೂಡ ನಾನು ತಗೊಂಡಿದ್ದೇನೆ ಅನ್ನುವಂಥ, ಅಂದರೆ ಕೆಲವ್ರದ್ದು ನೇರವಾಗಿ, ಕೆಲವು ಗ್ರಂಥಗಳ ಮೂಲಕ, ಮತ್ತು ಈಗ ಬದುಕಿರೋರ್ದು ಮೌಖಿಕವಾಗಿ. ಸೊ ಈ ರೀತಿ ಅವರೆಲ್ಲರ ಸಹಕಾರ, ಪ್ರೀತಿ, ವಿಶ್ವಾಸವನ್ನು ಪಡ್ಕೊಂಡೆ ನಾವಿಲ್ಲಿ ಮುಂದುವರಿಯುವಂಥದ್ದು. ಈ ಬೃಹಶಿಲಾಯುಗದ್ದು ಅಧ್ಯಯನದಲ್ಲಿ ಆದಂಥ ಬಹಳ ದೊಡ್ಡ ಒಂದು ಬೆಳವಣಿಗೆ ಅಂತ ಹೇಳಿದರೆ, ಅಂದರೆ ಈ ಎಲ್ಲ ವಿದ್ವಾಂಸರ ನಂತರದ ಮುಖ್ಯವಾಗಿರ್ತಕ್ಕಂಥ ಬೆಳವಣಿಗೆ ಅಂತೇಳಿದರೆ, ನೀವು ಮೂಡುಬಿದ್ರೆ ಜೈನ ಕಾಶಿ ಅಂತ ನಾವು ಕರಿತೇವೆ.
1: ಹೌದು,
2: ಮೂಡುಬಿದ್ರೆಯನ್ನು. ಮತ್ತೆ ಅದು ಬರೀ ಹೇಳಿಕೆ ಮಾತ್ರ ಅಲ್ಲ, ನಮಗೆಲ್ಲರಿಗೂ ಗೊತ್ತಿದೆ ಅಲ್ಲಿ ಜೈನ ಕಮ್ಯುನಿಟಿ ಕೂಡ ಬಹಳ ದೊಡ್ಡ ಮಟ್ಟದಲ್ಲೇ ಇದೆ. ಅನೇಕ ಜೈನ ಅಲ್ಲಿ
1: ವಸದಿಗಳಿದ್ದಾವೆ.
2: ಮತ್ತೆ ಜೈನ ಮಠ ಇದೆ ಅಲ್ಲಿ, ಆಯ್ತಾ. ಹಾಗಾಗಿ ಅದು ಹೇಳಿಕೆ ಸತ್ಯವೆ, ಸತ್ಯವಾದ ಮಾತೆ. ಆ ಮೂಡುಬಿದ್ರೆ ಸಮೀಪದಲ್ಲಿ ಮೂಡು ಕೊಣಾಜೆ ಅಂತ ಒಂದು ಪ್ಲೇಸ್ ಇದೆ. ಸುಮಾರು ಮೂಡುಬಿದ್ರೆಯಿಂದ ಒಂದು 18-20 ಕಿಲೋಮೀಟರ್ ಆಸ್ಪಾಸ್ನಲ್ಲಿ ಇದೆ ಅದು. ಆ ನಿವೇಶನದಲ್ಲಿ ನಾವು ಮರು ಅಧ್ಯಯನವನ್ನು ನಾವು ಮಾಡಿದ್ವಿ. ಯಾಕೆಂದರೆ ಫಸ್ಟು ಅದನ್ನು ಐಡೆಂಟಿಫೈ ಮಾಡಿದ್ದು ಡಾಕ್ಟರ್ ಪಾದೂರ್ ಗುರುರಾಜ್ ಭಟ್. ಆನಂತರ ಆ ನಿವೇಶನದಲ್ಲಿ ಡಾಕ್ಟರ್ ಪುಂಡಿಕಾಯಿ ಗಣಪಯ್ಯ ಭಟ್ ಅನ್ನುವಂಥವರು, ಆಯ್ತಾ, ಅದನ್ನು ಮತ್ತೆ ಅಧ್ಯಯನಕ್ಕೆ ಒಳಪಡಿಸಿ ಅವರು ಒಂದು ಒಳ್ಳೆ ಲೇಖನವನ್ನು ಕೂಡ ಬರೆದಿದ್ದಾರೆ. ಇದು ನಮ್ಮದು ನೆಕ್ಸ್ಟ್ 3ನೇ ಸ್ಟಡಿ ಇದು. ಆಯ್ತಾ, ನಾವು ಸ್ಟಡಿ ಮಾಡಿದ್ದು ಹೇಗೆ ಅಂತಂದು ಹೇಳಿದರೆ, ಆ ನಿವೇಶನದಲ್ಲಿರ್ತಕ್ಕಂಥ ಸಮಾಧಿಗಳು, ಅಂದರೆ ಕಂಪ್ಲೀಟ್ ಹಾಳಾಗಿ ಬಿದ್ದಿರತಕ್ಕಂಥ ಸಮಾಧಿಗಳೇನಿದ್ದಾವೆ, ಆ ಸಮಾಧಿಗಳನ್ನು ಕಂಪ್ಲೀಟ್ ಓಪನ್ ಮಾಡಿ ಅವುಗಳ ರಚನಾ ವಿನ್ಯಾಸ ಹೇಗಿದೆ, ಮತ್ತು ಅಲ್ಲಿರ್ತಕ್ಕಂಥ ಮಡಕೆ ಅವಶೇಷಗಳೇನಿದ್ದಾವೆ, ಯಾವ್ಯಾವ ರೀತಿಯ ಮಡಕೆ ಅವಶೇಷಗಳು ನಮಗೆ ಅಲ್ಲಿ ಸಿಗ್ತವೆ, ಅಥವಾ ಅಲ್ಲಿ ಸಿಕ್ಕಂಥ ಬೋನ್ಸ್ ಅಂದರೆ ಮೂಳೆಗಳು, ಆ ಮೂಳೆಗಳು ಮತ್ತು ಕೆಲವು ಮಣಿಗಳೆಲ್ಲ ಸಿಕ್ಕಿದಾವೆ ಅಲ್ಲಿ, ಆಯ್ತಾ. ಇಂಥವುಗಳನ್ನೆಲ್ಲ ಕಲೆಕ್ಟ್ ಮಾಡಿ ನಾವು ಸ್ಟಡಿ ಮಾಡಿದ್ವಿ. ಆಶ್ಚರ್ಯಕರವಾಗಿ ಒಂದು ಸಮಾಧಿಯ ಒಳಗೆ ನಾವು ಓಪನ್ ಮಾಡಿದಾಗ ಎರಡು ಮಾತೃದೇವತೆಯ ಶಿಲ್ಪಗಳು, ಮಣ್ಣಿನ ಶಿಲ್ಪಗಳು ನಮಗೆ ಸಿಕ್ಕು. ಮಣ್ಣಿನಲ್ಲಿ ಮಾಡಿರ್ತಕ್ಕಂಥ ಮಾತೃದೇವತೆ ಬಹುಶಃ ದಕ್ಷಿಣ ಕನ್ನಡ ಅಂದರೆ ತುಳುನಾಡಿ, ನಾವು ಏನು ತುಳುನಾಡು ಅಂತ ಕರಿತೇವೆ, ಈ ತುಳುನಾಡಿನ ಅತ್ಯಂತ ಪ್ರಾಚೀನ ಮಾತೃದೇವತೆಯ ಶಿಲ್ಪಗಳು.
1: ಓಕೆ,
2: ಆಯ್ತಾ. ನಾವು ಅಷ್ಟೇ ಅನ್ಕೊಂಡಿದ್ವಿ,
1: ಇನ್ನಿತ್ತು.
2: ಆಯ್ತಾ, ನಾನು ಅದರ ಬಗ್ಗೆ ಒಂದು ಪೇಪರ್ ಪ್ರೆಸೆಂಟೇಷನ್ ಅನ್ನ ಮಾಡಿದೆ. ನಾನು ಪೇಪರ್ ಪ್ರೆಸೆಂಟೇಷನ್ ಹೋಗುವಾಗ ಆಶ್ಚರ್ಯಕರವಾದ ಸಂಗತಿ ನನಗೆ ಗೊತ್ತಾಗಿದ್ದೇನು ಅಂತ ಹೇಳಿದ್ರೆ, ನಾವು ಕಂಡಿಡಿದಂತ ಮಾತೃದೇವತೆ ಶಿಲ್ಪ ಮುಖಗಳೇನಿದ್ದಾವೆ ಅದು ಹ್ಯೂಮನ್ ಫೇಸ್ ಅಲ್ಲ, ಅದು ಕೌ ಫೇಸ್,
1: ದನ
2: ಬಟ್ ಹ್ಯೂಮನ್ ಬಾಡಿ.
1: ಓಕೆ,
2: ಹ್ಯೂಮನ್ ಬಾಡಿ. ಮತ್ತು ಆ ಥರದ ಶಿಲ್ಪಗಳು ಇಂಡಿಯಾದಲ್ಲಿ ಬೇರೆ ಎಲ್ಲೂ ಸಿಕ್ಕಲ್ಲ. ನೀವು ಕಂಡುಹಿಡಿದಿರತಕ್ಕಂಥ ಶಿಲ್ಪಗಳ ಪ್ರತಿಕೃತಿಗಳು ಅಥವಾ ಅದನ್ನೇ ಹೋಲ್ತಕ್ಕಂಥ ಶಿಲ್ಪಗಳು ಕಂಡು ಬರುವಂಥದ್ದು ಈಜಿಪ್ಟಿನಲ್ಲಿ.
1: ಸ್ಪಿಂಕ್ಸ್ ತರದ್ದು?
2: ಸ್ಪಿಂಕ್ಸ್ ಅಲ್ಲ, ಇದೇ ತರದ್ದೇ ಅಲ್ಲಿ ಸಿಗ್ತದೆ.
1: ಅಲ್ಲಿ
2: ನಮಗೆ ಇಲ್ಲೇನು ಸಿಕ್ಕಿದೆ, ಇದಕ್ಕಿಂತ ಹೈಯೆಸ್ಟ್ ಅಲ್ಲಿ ಸಿಕ್ಕಿದ್ದಾವೆ.
1: ಎತ್ತರದಿಂದ ಎತ್ತ ಸಂಬಂಧವಯ್ಯ.
2: ನನಗೆ ಆಗ ದೊಡ್ಡ ಆಶ್ಚರ್ಯ ಆಗೋಯ್ತು, ನನಗೆ ಶಾಕ್, ಬರೀ ಆಶ್ಚರ್ಯ, ನಂಗೆ ಶಾಕ್ ಆಯ್ತು ನನಗೆ. ಆಯ್ತಾ, ಈಜಿಪ್ಟು ಮತ್ತು ಉಡುಪಿ ಎಂತ ಆಗಿರೆ, ಅಥವಾ ದಕ್ಷಿಣ ಕನ್ನಡಕ್ಕೆ ರಿಲೇಷನ್ಶಿಪ್ಪು ಬೃಹಶಿಲಾಯ ಕಾಲದಲ್ಲಿ ಇತ್ತು. ನಾವು ಅದರ ಡೇಟ್ನ ಒಂದು ಕ್ರಿಸ್ತ 1200 BC-800 BC ಅಂತ ನಾನು ಡೇಟ್ ಮಾಡಿದ್ದೆ. ಆಯ್ತಾ, ಅಂದರೆ ಆ ಕಾಲದಲ್ಲಿ ಈಜಿಪ್ಟು ಮತ್ತು ದಕ್ಷಿಣ ಕನ್ನಡ ನಡುವೆ ಸಂಬಂಧ ಇತ್ತು ಅನ್ನೋದನ್ನ ಅದು ಅದೇ ಈ ಒಂದು ಶಿಲ್ಪಗಳಿಂದ ನಮಗೆ.
1: ವೆರಿ ನೈಸ್. ಸೊ ನಿಮ್ಮ ಮಾತು ಇದೆಲ್ಲ ಕೇಂಬತ್ತೆ, ನಂಗೆ ಒಂದು ಕ್ಯೂರಿಯಾಸಿಟಿ ಆತಿಪ್ಪದ, ನಿಮ್ಮ ಕಾಲದ ನಂತರ ಈಗ ಗುರುರಾಜ್ ಭಟ್ರ ಇದ್ದೀರ, ಅವ್ರ ನಂತರ ವಸಂತ ಶೆಟ್ಟರ್ ಇದ್ದೀರ, ಆ ನಂತರ ಈಗ ನೀವಿದ್ರೆ ನಮ್ಮ ಕೆ ಬಿ ಶಿವತಾರಕ್ ಅವರು ಇದ್ರು, ಆಮೇಲೆ ಜಗದೀಶ್ ಶೆಟ್ಟರ್ ಇದ್ರ, ಪುಂಡಿಕಾಯಿ ಗಣಪಯ್ಯ ಭಟ್ರ. ಸೊ ಇವರೆಲ್ಲ ನಿಮ್ ಜನರೇಷನ್ ಆದ್ಮೇಲೆ ನೆಕ್ಸ್ಟ್ ಹಿಂಗೆಲ್ಲ ಹುಡುಕು ಯಾರು ಇದ್ರ? ನಮ್ಮ ಯಾರಿದ್ರು?
2: ನಾವೊಂದು ತಲೆಮಾರನ್ನೇ ಕ್ರಿಯೇಟ್ ಮಾಡಿದ್ದೇನೆ.
1: ವೆರಿ ನೈಸ್.
2: ಅದನ್ನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ,
1: ಖುಷಿ ಆಯ್ತು ನನಗೆ.
2: ನಾನು ಯಾಕೆ ನಿಮಗೆ ಆಗ್ಲೇ ಹೇಳಿದೆ, ನಾನೊಬ್ಬ ಡಿಗ್ರಿ ಕಾಲೇಜ್ ಲೆಕ್ಚರರ್ ಆಗಿ ನಾನು ಪ್ರತಿ ಕಾನ್ಫರೆನ್ಸ್ ಹೋಗ ನಾನು ವಿದ್ಯಾರ್ಥಿಗಳನ್ನ ಕರ್ಕೊಂಡು ಹೋಗ್ತಾನೆ ಅಂತೇಳಿ.
1: ಇಬ್ಬರಿಬ್ರು
2: ಇಬ್ಬಿಬ್ರು ಕರ್ಕೊಂಡು ಹೋಗ್ತಾ ಇದ್ದೆ. ಇಲ್ಲಿ ಫೀಲ್ಡ್ ವರ್ಕ್ ಮಾಡುವಾಗ ನನ್ನ ವಿದ್ಯಾರ್ಥಿಗಳನ್ನೇ ಬಳಸ್ಕೊಂಡು ನಾನು ಫೀಲ್ಡ್ ವರ್ಕ್ ಮಾಡ್ತಾ ಇದ್ದದ್ದು.
1: ಓಕೆ,
2: ನಾನು ಒಬ್ಬನೇ ಹೋಗ್ತಾ ಇದ್ದಲ್ಲ. ಸೊ ಇದರಿಂದ ಇನ್ಸ್ಪಿರೇಷನ್ ತಕ್ಕೊಂಡು ನನ್ನ ಸಾಕಷ್ಟು ಜನ ಸ್ಟೂಡೆಂಟ್ಸು, ನೇರವಾಗಿ ನನ್ನ ಸ್ಟೂಡೆಂಟ್ಸು, ಇನ್ನು ಕೆಲವರು ಎಸ್ ಎಂ ಎಸ್ ಕಾಲೇಜ್ ಬ್ರಹ್ಮಾವರದ ಸ್ಟೂಡೆಂಟ್ಸು, ಇನ್ನು ಕೆಲವರು ಮೂಡುಬಿದ್ರೆಯಲ್ಲಿ ಆರ್ಕಿಯಾಲಜಿ ಓದಿದಂಥ ಸ್ಟೂಡೆಂಟ್ಸು, ಆಯ್ತಾ, ಇನ್ನು ಕೆಲವು ಬೇರೆ ಕಡೆ ಯೂನಿವರ್ಸಿಟಿಲಿ ಓದಿದಂಥ ಕೆಲವು ಸ್ಟೂಡೆಂಟ್ಸ್ಗಳು ಕೂಡ ಅವರು ಇವತ್ತು ಮಾಸ್ಟರ್ಸ್ ಡಿಗ್ರಿಯನ್ನು ಆರ್ಕಿಯಾಲಜಿಲಿ ಮಾಡಿ ಪಿ ಎಚ್ ಡಿಯನ್ನ ಮಾಡಿ ಆಯ್ತಾ ಈ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರುಗಳನ್ನು ಮಾಡ್ತಾ ಇದ್ದಾರೆ.
1: ನೀವೇನು ಮಾಡ್ತಿದ್ರಿ ಅದನ್ನು ಅವರು ಮಾಡ್ತಿದ್ದಾರೆ ಈಗ.
2: ಹಂಗಾಗಿ ಇದೇನು ಇಲ್ಲಿ ನಿಲ್ಲುತ್ತೆ ಅನ್ನೋದೇ ನಮಗೆ ನಿರಾಶೆ ಆಗಬೇಕಾದಾಗತ್ತೆ ಇಲ್ಲ.
1: ಇದು ಆಯ್ಕಾದ್ ಯಾಕೆಂದ್ರೆ ಒಬ್ರು ಪ್ರೊಫೆಸರ್ ಪ್ರಾಧ್ಯಾಪಕರು ಜನರೇಷನ್ಗಳನ್ನ ಕ್ರಿಯೇಟ್ ಮಾಡಬೇಕು. ಜಸ್ಟ್ ಪಾಠನ ಪಾಠ ಅಂತ ಬೋಧಿಸಿ ಮನೆಗೆ ಹೋರೆ ಆ ಮಕ್ಕಳು ಪಾಠ ಅಂತಾನೆ ಓದಿ ಎಕ್ಸಾಮ್ ಪಾಸ್ ಆಗಿಬಿಡ್ತಾರೆ. ಅದು ಬರೀ ಪಾಠ ಅಲ್ಲ ಮಗ, ಪ್ಯಾಶನ್ ಅಂತ ಹೇಳುವಂತದ್ದೊಂದು ಪ್ರವೃತ್ತಿಯನ್ನಾಗಿ ಮಾಡಿಬಿಟ್ರೆ ಖಂಡಿತವಾಗ್ಲೂ ಅವ್ರ ಹಿಂದೂ ಹಾತ್ರ.
2: ಮತ್ತೆ ಈಗ ಇದೇ ಸಂದರ್ಭದಲ್ಲಿ ಇನ್ನೊಂದು ಮಾತು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಇದು ಒಂದು ಫಾರ್ಮಲ್ ಆಗಿ ಆರ್ಕಿಯಾಲಜಿನ ಕಾಲೇಜಿಗೆ ಬಂದು ಕಲಿತು ಈ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥದ್ದು, ಬಟ್ ಈ ಕ್ಷೇತ್ರಕ್ಕೂ ಅಥವಾ ಈ ಅಧ್ಯಯನಕ್ಕೂ ಸಂಬಂಧವೇ ಇಲ್ಲದಂತ ಕೆಲವು ವ್ಯಕ್ತಿಗಳು ನಮ್ಮ ಈ ಸಂಶೋಧನೆಗಳಿಂದ ಅವರು ಪ್ರಭಾವಿತರಾಗಿ ನನ್ನ ಜೊತೆ ಬಂದು ಕೆಲಸವನ್ನು ಮಾಡ್ತಾ ಈಗ ಅವರು ಕೂಡ ದೊಡ್ಡ ಒಬ್ಬ ಸಂಶೋಧಕರುಗಳಾಗಿದ್ದಾರೆ. ಆಕ್ಚುಲಿ ಅವ್ರ ಈ ಫೀಲ್ಡ್ ಅವರಲ್ಲ. ಬಸ್ರೂರು ಪ್ರದೀಪ್ ಬಸ್ರೂರು ಅಂತಂದ್ರೆ
1: ನಿಜವಾಗ್ಲು ಪ್ರದೀಪ್ ಕುಮಾರ್ ಬಸ್ರೂರು
2: ಪರಿಚಯ ಇತ್ತು ನಿಮಗೆ?
1: ಹೌದು, ಅವ್ರು ನಮ್ಮ ರೇಡಿಯೋ ಕುಂದಾಪುರ ಕರೆದಿದ್ದೀವಿ, ಅವರನ್ನು ತುಂಬಾ ಸಲ ಮಾತಾಡಿಸಿದೀವಿ. ಇತಿಹಾಸದ ಬಗ್ಗೆ ಆ ವ್ಯಕ್ತಿಯ ಆಸಕ್ತಿ ಅಂತೂ ಒಬ್ಬ
2: ಆಯ್ತಾ. ಅವರು ನನ್ನ ಇದರಿಂದಾಗಿ ನನ್ನ ಜೊತೆಯಲ್ಲೇ ಕೆಲಸ ಈಗಲೂ ಕೂಡ ನನ್ನೊಟ್ಟಿಗೆ ಇದ್ದಾರೆ. ಆಯ್ತಾ, ಈಗಲೂ ನನ್ನೊಟ್ಟಿಗೆ ಇದ್ದಾರೆ. ಈಗ ಮೊನ್ನೆ ನಾವೊಂದು ಇಲ್ಲೇ ವಕ್ವಾಡಿಯಲ್ಲಿ ಒಂದು
1: ಸಂಶೋಧನೆ ಸಿಕ್ಕಿತಂತೆ,
2: ಅಲ್ಲಿ ಕೆಲಸ
1: ಮಾಡಿ ಹೋಗ್ತಾ ಇದ್ದೀರಂತೆ. ಏನಾಯ್ತು ಸರ್ ಆಮೇಲೆ?
2: ಹೌದು ನೋಡಿ, ಅದರಲ್ಲಿ ಅವರೇ ಕೂಡ ನೇರವಾಗಿ ಭಾಗ ಪಾಪ ಬಂದ್ ಭಾಗಿ ಆಗ್ತಾ
1: ಇದ್ರು.
2: ಅವ್ರು ಬ್ಯಾಂಕ್ ಉದ್ಯೋಗಿ ಅವರು.
1: ಹೌದು ಹೌದು
2: ಆಯ್ತಾ. ಆದ್ರೂ ಆ ಮನುಷ್ಯನಿಗೆ ಅಷ್ಟು ಆಸಕ್ತಿ. ಅದೇ ತರ ಮುರಳೀಧರ ಹೆಗಡೆ ಅಂತ ಒಬ್ಬರಿದ್ದಾರೆ, ಅವರು ಸಿವಿಲ್ ಇಂಜಿನಿಯರ್, ಎಲ್ಲಿ ಕೊಲ್ಲೂರು ಮೂಕಾಂಬಿಕಾ ದೇವಾಲಯದಲ್ಲಿ ಸಿವಿಲ್ ಇಂಜಿನಿಯರ್ ಆಗಿದ್ರು, ಮತ್ತೆ ಕೆಲವು ಹೆಲ್ತ್ ಸಮಸ್ಯೆಯಿಂದಾಗಿ ಅದಕ್ಕೆ ರಿಸೈನ್ ಮಾಡಿ, ಬಟ್ ಈಗಲೂ ಸಿವಿಲ್ ಇಂಜಿನಿಯರ್ ಆಗಿ ಅವರು ಮನೆ ಹತ್ರವೇ ಕೆಲಸ ಮಾಡ್ತಾ ಇದ್ದಾರೆ. ಇಡು ಕುಂಜಾಡಿ ಅವರು,
1: ಇಡೂರ್ ಕುಂಜಾಡಿ
2: ಮುರಳಿದ್ದಾರೆ ಹೆಗಡೆ ಅಂತೇಳಿ. ಅವರು ಈ ಕ್ಷೇತ್ರದಲ್ಲಿ ಎಷ್ಟು ದೊಡ್ಡ ಆಸಕ್ತಿ ವಾಸ್ತವ ನಿಜ ಹೇಳಬೇಕು ಅಂದ್ರೆ ಅವಲಕ್ಕಿ ಪಾರೆ ಸನ್ನಿವೇಶನ ಕಂಡುಹಿಡಿಯುವುದಕ್ಕೆ ಆಯ್ತಾ ನನಗೆ ನೇರವಾಗಿ ಸಹಾಯವನ್ನು ಮಾಡಿದಂತವರೇ ಮುರಳಿದ್ದಾರೆ ಹೆಗಡೆ.
1: ವಾವ್,
2: ಆಯ್ತಾ ನೋಡಿ, ಅವರ ವೃತ್ತಿ ಬೇರೆ, ಪ್ರವೃತ್ತಿ ನೋಡಿ ಯಾವ ತರದ್ದು. ನಾನು ಕೊಲ್ಲೂರಿನಲ್ಲಿ ಒಂದು ಒಳ್ಳೆ ಮ್ಯೂಸಿಯಂ ಅನ್ನ ನಾವು ಮಾಡಿದ್ದೇವೆ ಆಯ್ತಾ. ನನ್ನನ್ನ ಉಡುಪಿ ಒಂದು ಧಾರ್ಮಿಕ ದತ್ತಿ ಇಲಾಖೆಯವರು ಕೊಲ್ಲೂರಿನ ವಿಶೇಷ ಒಂದು ಅಡ್ವೈಸರ್ ಅಂತೇಳಿ ನನ್ನ ನೇಮಕಾತಿಯನ್ನು ಮಾಡಿದ್ರು. ಆ ನೇಮಕಾತಿ ಈಗಲೂ ಕಂಟಿನ್ಯೂ ಇದೆ. ಮತ್ತೆ ಆರ್ಡರ್ನಲ್ಲಿ ಹಾಕಿದ್ರು ಅವರು, ನೀವು ಟಿ ಎ ಡಿ ಎ ಕ್ಲೈಮ್ ಮಾಡಿ ಅಫಿಷಿಯಲ್ ನೀವು ತಗೊಳ್ಬಹುದು ಅಂತೇಳಿ. ಬಟ್ ನಾನು ದೇವರ ಭಂಡಾರ ಅಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ಕಿರೋದೇ ನಮಗೊಂದು ಪುಣ್ಯದ ಕೆಲಸ ಆಯ್ತಾ. ಒಂದು ರೂಪಾಯಿ ನಾನು ದುಡ್ಡು ತಗೊಳ್ಳಲ್ಲ, ನನ್ನ ಕೈಲಿ ಆದ ಕೆಲಸ ನಾನು ಮಾಡ್ತೇನೆ ಅಂತ ನಿರ್ಧಾರ ಮಾಡಿದೆ. ಒಂದು ರೂಪಾಯಿ ಕೂಡ ಅಲ್ಲಿಂದ ತಗೊಳ್ಳಲಿಲ್ಲ, ಊಟ ತಿಂಡಿ ಮಾಡಿದ್ದೇನೆ ಆಯ್ತಾ, ಪ್ರಸಾದ ಅಂತೇಳಿ ಊಟ ತಿಂಡಿ ತಗೊಂಡಿದ್ದೇನೆ. ಅಲ್ಲಿ ಉಳ್ಕೊಳ್ಳೋಕೆ ದೇವಸ್ಥಾನದ್ದು ವ್ಯವಸ್ಥೆ ರೂಮ್ ಎಲ್ಲ ಕೊಟ್ಟಿದ್ದಾರೆ, ಅಲ್ಲಿ ಉಳ್ಕೊಂಡಿದ್ದೇನೆ ಆಯ್ತಾ. ಅಲ್ಲಿ ಒಳ್ಳೆ ಒಂದು ಮ್ಯೂಸಿಯಂ ಅನ್ನು ಮಾಡಿದ್ದಾರೆ ಕೊಲ್ಲೂರಲ್ಲಿ.
1: ಇದೆಲ್ಲ ಆರ್ಕಿಯೋಲಾಜಿಕಲ್ ಮ್ಯೂಸಿಯಂ ಇದು?
2: ಅಲ್ಲ, ಟೆಂಪಲ್ ಅಲ್ಲಿ ಇದ್ದಂತ ಪ್ರಾಚೀನ ವಸ್ತುಗಳನ್ನೇ ಉಪಯೋಗಿಸಿಕೊಂಡು.
1: ಇದು ದೇವಸ್ಥಾನ ಪ್ರಾಂಗಣದ
2: ಒಳಗಿದೆ ಅಲ್ಲಿ ದೇವಸ್ಥಾನದಲ್ಲಿ ನಾವು ಫಸ್ಟ್ ಹೋಗಿ ನೋಡಿದಾಗ ಒಂದು ರೂಮ್ ಓಪನ್ ಮಾಡಿ ತೋರಿಸಿದ್ರು. ಈ ತಾಳೆಗರಿಗಳನ್ನ ರಾಶಿ ಹಾಕಿದ್ರು, ಹೀಗೆ ಯಾವ್ದು ಏನಂತೇಳಿ ಗೊತ್ತಿರಲಿಲ್ಲ. ತಿಂಗಳುಗಳ ಕಾಲ ಅವುಗಳನ್ನ ಒಂದೊಂದು ಪುಟ ಅವುಗಳನ್ನ
1: ಬಿಡಿಸಿ ಬಿಡಿಸಿ
2: ವಿಷಯ ಮತ್ತೆ ಪುಟಗಳನ್ನ ಪೇಜ್ ನಂಬರ್ ನೆಲ್ಲ ನೋಡಿ ಜೋಡಿಸಿ ಆಯ್ತಾ 165 ತಾಳೆಗರಿ ಗ್ರಂಥಗಳನ್ನ ನಾನು ಕಟ್ಗಳನ್ನ ಮಾಡಿ ಅಲ್ಲಿಗೆ ಪ್ರೊಟೆಕ್ಟ್ ಮಾಡಿ ಇಟ್ಟಿದ್ದೇನೆ.
1: ಓ, ಅದು ಯಾವ್ದ್ರ ಬಗ್ಗೆ ಇತ್ತು? ಬರ್ದದ್ ಓದು ಬತ್ತ ನಿಮ್ಗೆ?
2: ಅದು ತುಳು ಭಾಷೆಯಲ್ಲಿದೆ, ಮಲಯಾಳಂ ಭಾಷೆ ಲಿಪಿಯಲ್ಲಿದೆ,
1: ಕನ್ನಡದಲ್ಲಿ
2: ಕನ್ನಡ ಲಿಪಿಯಲ್ಲಿದೆ.
1: ಅದು ಹೆಂಗೆ ತುಳು ಮಲಯಾಳಂ ಕನ್ನಡ ಎಲ್ಲ
2: ಲಿಪಿ ಬೇರೆ ಬೇರೆ? ತುಳುವಿಗೂ ಲಿಪಿ ಇದೆ, ಮಲಯಾಳಂಗೂ ಲಿಪಿ ಇದೆ, ಬೇರೆ ಇದೆ ಆಯ್ತಾ. ಮತ್ತೆ ಭಾಷೆ ಕೂಡ ಬೇರೆ, ತುಳು ಲಿಪಿ ಅಂದ ಕೂಡಲೇ ತುಳು ಭಾಷೆ ಬೇರೆ, ಮಲಯಾಳಂ ಲಿಪಿ ಅಂದ್ರೆ ಅಲ್ಲಿ ಮಲಯಾಳಂ ಭಾಷೆ ಕೂಡ ಬೇರೆ, ಕನ್ನಡ ಲಿಪಿ ಮತ್ತು ಕನ್ನಡ ಭಾಷೆ ಬೇರೆ. ಅವುಗಳನ್ನ ನಾವು ಲಿಸ್ಟ್ ಮಾಡಿ ಇಟ್ಟಿದ್ದೆ ಹಾಕಿದ್ದೇನೆ ನಾನು, ಯಾವ ತಾಳೆಗರಿಗ್ರಂಥ ಯಾವ ವಿಷಯಕ್ಕೆ ಸಂಬಂಧಪಟ್ಟದ್ದು. ಬಟ್ ಆದ್ರೆ ಅವುಗಳನ್ನ ಪೂರ್ತಿಯಾಗಿ ಓದಿ ಅವುಗಳನ್ನ ಇನ್ನೂ ಪ್ರಕಟಣೆ ಮಾಡಿಲ್ಲ.
1: ಯಾವ್ದಕ್ಕೆ ಸಂಬಂಧಪಟ್ಟಿದ್ದು?
2: ತುಂಬಾ ವಿಷಯಗಳು, ಯಕ್ಷಗಾನ ಇದಾವೆ
1: ದೇವಸ್ಥಾನಕ್ಕೆ,
2: ಆಮೇಲೆ ದೇವಸ್ಥಾನದ ದೇವಿ ಪುರಾಣಗಳಿದಾವೆ ಆಯ್ತಾ, ಏನು ಆಯುರ್ವೇದಿಕ್ ವೈದ್ಯಕೀಯಕ್ಕೆ ಸಂಬಂಧಪಟ್ಟವಿದಾವೆ, ಮಾಟ ಮಂತ್ರಕ್ಕೆ ಸಂಬಂಧಪಟ್ಟವಿದ್ದಾವೆ.
1: ಓಹೋ,
2: ಈಗೆಲ್ಲ ಜ್ಯೋತಿಷಿಗಳೆಲ್ಲ ನಾವು ಹೇಳ್ತಾರಲ್ಲ, ಆ ಮಾಟಮಂತ್ರಕ್ಕೆ ಸಂಬಂಧಪಟ್ಟವಿದ್ದಾವೆ, ಅವುಗಳನ್ನ ಪೂರ್ತಿಯಾಗಿ ಓದಿ ಅವುಗಳನ್ನ ಪಬ್ಲಿಷ್ ಮಾಡಿದ್ದು ಮತ್ತು ಮುಂದಿನ ಜನಕ್ಕೆ ಭಾಳ ದೊಡ್ಡ ಕೊಡುಗೆ ಅದು. ಬಟ್ ನಾನೀಗ ಅಷ್ಟು ಮಾಡಿಟ್ಟಿರುವಂಥದ್ದೇ ಒಂದು ದೊಡ್ಡ
1: ಕೆಲಸ,
2: ಒಂದು ಕೆಲಸ ಅದು. ಇಲ್ಲ ಅಂತೇಳಿದರೆ ಅವು ಜಿರಲೆ ತಿಂದು ಅಥವಾ ಕಂಪ್ಲೀಟ್ ನಾಶ ಆಗೋಗ್ತಾ ಇತ್ತು. ಮತ್ತು ಚಿನ್ನದ ಲೇಪನ ಇರತಕ್ಕಂಥ ಅನೇಕ ವಸ್ತುಗಳು, ದೇವಿಗೆ ಕೊಟ್ಟಂಥ ವಸ್ತುಗಳು ರಾಜಮಹಾರಾಜರುಗಳ ಕಾಲದಲ್ಲಿ, ಈಗಲ್ಲ, ಅಂಥವೆಲ್ಲ ಮೂಲೆಗೆ ಬಿದ್ದಿದ್ದು. ಅವುಗಳನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಅವುಗಳನ್ನ ಇವತ್ತು ಡಿಸ್ಪ್ಲೇ ಇಟ್ಟಿದ್ದೇವೆ ನಮ್ಮಲ್ಲಿ.
1: ನನ್ಗೆ ಇದು ವಿಷಯನೇ ಗೊತ್ತಿಲ್ಲ ಸರ್, ಇನ್ನೊಂದ್ಸಲ
2: ನಿಮಗಲ್ಲ, ಈ ತುಂಬಾ ಜನರಿಗೆ ಗೊತ್ತಿಲ್ಲ.
1: ಒಂದು
2: ಮ್ಯೂಸಿಯಂ ಇದೆ ಅಂತ ಹೇಳಿ.
1: ಇಲ್ಲ, ನೆಕ್ಸ್ಟ್ ಟೈಮ್ ಹೋದಾಗ ನಾವು ಒಂದ್ಸಲ ಹೋಗಿ ಕಣ್ಕ ಬರ್ತೀವಿ
2: ಕೇಳಿ.
1: ಬಹುಶಃ ನಮ್ಮ ಆರ್ಕಿಯಾಲಜಿಸ್ಟ್ ಪ್ರೊಫೆಸರ್ ಟಿ ಮುರುಗೇಶ್ ಅವ್ರ ಹತ್ರ ಮಾತಾಡ್ತಾ ಹೋರೆ ವಿಷಯಗಳು. ಈಗ ಇವರು ಉತ್ಖನನ ಮಾಡ್ತಾರಲ್ಲ, ಎಕ್ಸ್ಕವೇಷನ್ ಅಷ್ಟೇ, ಬಗ್ದಷ್ಟು ಏನದು ಸಿಕ್ಕತ್ತಂತ ಹೋತಲ್ಲ, ಹಾಗೆ ಈ ವಿಷಯ ಕೂಡ ಇವ್ರ ಹತ್ರ ಹಾಂಗೆ ಇತ್ತು. ಅದು ನಮ್ಮ ಸಮಯ ಅಂತೂ ಆಯ್ತು ಸರ್, ತುಂಬಾ ಖುಷಿ ಆಯ್ತು. ನೀವು ಪುಸ್ತಕಗಳನ್ನ ಬರೀತಿದ್ರಿ ಹೇಳ್ರಿ, ಈಗ ನೀವು ರಿಟೈರ್ಡ್ ಪ್ರೊಫೆಸರ್, ಈ ಅವಧಿಯಲ್ಲಿ ನೀವು ಪುಸ್ತಕಗಳನ್ನ ಬರೀತಾ ಇದ್ರಿ, ಅದು ಕೂಡ ಆರ್ಕಿಯಾಲಜಿ ಸಂಬಂಧಪಟ್ಟದ್ದು.
2: ಆರ್ಕಿಯಾಲಜಿ ಅಲ್ಲ, ಈಗ ಉಡುಪಿ ಜಿಲ್ಲೆ ಇತಿಹಾಸ ಮತ್ತೆ ಸಂಸ್ಕೃತಿ ಅಂತ ಒಂದು ಪುಸ್ತಕ ಈಗ ಕೊನೆಯ ಹಂತದಲ್ಲಿದೆ,
1: ಪ್ರಕಟ ಆಗ್ಲಿಕ್ಕೆ. ಮತ್ತೆ ಬೇರೆ ಇನ್ನೊಂದು ಬರೆದಿದ್ದಾರಲ್ಲ,
2: ಉಡುಪಿ ಜಿಲ್ಲೆ ಆಗಿ 30 ವರ್ಷದ ತತ್ರ ಆಯ್ತು. ಬಟ್ ಉಡುಪಿ ಜಿಲ್ಲೆಗೆ ಸಂಬಂಧ ಒಂದು ಪುಸ್ತಕ ಇಲ್ಲ, ಹಿಸ್ಟ್ರಿ ಪುಸ್ತಕ ಇಲ್ಲ. ಸೊ ಅದನ್ನ ಗಮನದಲ್ಲಿ ಇಟ್ಟುಕೊಂಡು ಉಡುಪಿ ಜಿಲ್ಲೆ ಇತಿಹಾಸ ಮತ್ತೆ ಸಂಸ್ಕೃತಿ ಅಂತ ಒಂದು ಪುಸ್ತಕ ಮಾಡ್ತಾ ಇದ್ದೇನೆ. ಹಾಗೆ ಕರ್ನಾಟಕ ಕರಾವಳಿಯ ಬ್ರೋಶಿರಾಯ ಸಂಸ್ಕೃತಿ ಅಂತ ಒಂದು ಪುಸ್ತಕವನ್ನು ಮಾಡ್ತಾ ಇದ್ದೇನೆ. ಸೊ ಈಗ ಬೇರೆ ಬೇರೆ
1: ಪುಸ್ತಕಗಳು ಪ್ರಕಟಗೊಳ್ತಾ
2: ಇದೆ. ಈಗ ಸ್ವಲ್ಪ ಫ್ರೀ ಸಿಕ್ಕಿರೋದ್ರಿಂದ ಬರವಣಿಗೆ ಕಡೆ ಗಮನ ಕೊಟ್ಟಿದ್ದೇನೆ.
1: ಅದೇ
2: ಹಾಗಂತ ಈಗಲೂ ಏನು ಫೀಲ್ಡ್ ವರ್ಕ್ ಇಲ್ಲಿ ಮಾಡದೆ ಸುಮ್ನೆ ಕೂತಿಲ್ಲ,
1: ಫೀಲ್ಡ್ ವರ್ಕ್ ಅಲ್ಲಿ ನೀವ್ ಇದ್ರಿ,
2: ಈಗಲೂ
1: ಉತ್ಖನನ ಆಗ್ತಾನೆ ಇದೆ ಅಲ್ಲ. ಆಯ್ಲಿ, ಈ ಕಡೆಗೆ ಎಂತ ಆಯ್ತು ನಿಮ್ಗಲ್ಲಿ ಒಕ್ಕವಾಡಿಯಲ್ಲಿ?
2: ಒಕ್ಕವಾಡಿಯಲ್ಲಿ ಒಂದು ಬಹಳ ಅಪರೂಪದ ಒಂದು ಜಿಂಕೆ ಬೇಟೆ ವೀರಗಲ್ಲು ಒಂದು ಸಿಕ್ತು, ಅದನ್ನೆಲ್ಲ ಮಾಧ್ಯಮಗಳು ನೀವು ಬಂದಿರೋದು ನೋಡಿರ್ಬೋದು, ಗಮನಿಸಿರ್ಬೋದು. ಆಯ್ತಾ, ಆಮೇಲೆ ಅಲ್ಲಿ ಒಂದು ಗುಹೆ ಸಿಕ್ತು ಅಂತಂದೇಳಿ ಒಂದು ಸುದ್ದಿ ಆಯಿತು. ಅದನ್ನ ವೈಜ್ಞಾನಿಕವಾಗಿ ಅದೇನು ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವೊಂದು ಆ ಗುಹೆಯನ್ನು ಓಪನ್ ಮಾಡಿದ್ವಿ. ಓಪನ್ ಮಾಡಿ ಅಂದರೆ ಮೇಲಿಂದ ಅಲ್ಲ, ಹಾಗೆ ಕೆಳಗೆ ಏನು ಓಪನ್ ಆಗಿತ್ತು ಹಾಗೆಯೇ ಅದನ್ನ ಎಕ್ಸ್ಟೆನ್ಷನ್ ಮಾಡ್ತಾ ಹೋದ್ವಿ ಒಳಗೆ. ಸುಮಾರೊಂದು 8-10 ದಿವಸದ ಕೆಲಸ ಅದಕ್ಕೆ ಜಾಸ್ತಿ ಆಗಿರ್ಬೋದು. ಆಯಿತಾ, ನಿರಂತರ ನಾವು ಮಾಡಿದ್ವಿ ಅಲ್ಲಿ. ಮಾಡುವಾಗ ನಮಗೆ ಅದು ಈ ಒಂದು ಬೂತ್ ಕನ್ನಡಿ ನೆಲದ ಮೇಲೆ ಇಟ್ಟರೆ ಹೇಗೆ ಕಾಣ್ತದೆ ಆ ರೀತಿ ರಚನೆ ಅದು.
1: ಓಕೆ,
2: ಅಂದರೆ ಮುರುಕಲ್ನಲ್ಲಿ ಕೊರೆದು ಮಾಡಿರುವಂಥದ್ದು. ಆಯಿತಾ, ಕೊನೆಗೆ ಈ ರೀತಿಯಲ್ಲಿ ಯಾಕೆ ರಚನೆ ಮಾಡಿದ್ದಾರೆ ಅಂತ ಯೋಚನೆ ಮಾಡುವಾಗ ನಮ್ಮ ಕುಂದಾಪುರ ಬದಿಯಲ್ಲ ಈ ಕುಂಬಾರರುಗಳು, ಆಯ್ತಾ, ಅಗಿಸಲ ಅಂತ ಕರೀತಾರೆ.
1: ಹಾಗಂದ್ರೆ
2: ಅಗಿಸಲ ಅಂತ ಹೇಳಿದ್ರೆ ಅಗ್ನಿಸ್ಥಳ ಅಂದ್ರೆ ಈ ಮಡಕೆಗಳನ್ನು ಸುಡ್ತಕ್ಕಂತ
1: ಸ್ಥಳ,
2: ಕುಲುಮೆ. ಅಂದ್ರೆ ಸುಮಾರು ಒಂದು 200-250 ವರ್ಷದ ಹಿಂದೆ ಅಲ್ಲಿದ್ದಂತ ಕುಂಬಾರರು ಮಡಿಕೆಯನ್ನ ಬೇಯಿಸುವುದಕ್ಕೋಸ್ಕರ ಮಾಡಿಕೊಂಡಿದ್ದಂತ ಕುಲುಮೆ ಅದು. ಅಲ್ಲಿ ಸಿಕ್ಕಂತ ಮಡಿಕೆ ಅವಶೇಷಗಳು ಸಿಕ್ತು. ಆ ಮಡಿಕೆ ಅವಶೇಷಗಳನ್ನ ನಾವು ಹೆಚ್ಚಿನ ಅಧ್ಯಯನಕ್ಕೆ ಒಳಪಡಿಸಿದಾಗ ಸುಮಾರು 200 ವರ್ಷ ಹಳೆಯ ಮಡಿಕೆ ಅವಶೇಷಗಳು ಅಂದ್ರೆ ನಮಗೆ ಗೊತ್ತಾಯ್ತು.
1: ಸೊ ಕಾಲಾಂತರದಲ್ಲಿ ಅದೆಲ್ಲ ಮುಚ್ಚಿ ಹೋಗಿತ್ತು. ನಿಮ್ಗೆ ಈ ಗುಹೆ ಗಿಹೆ ಎಲ್ಲ ಆಗೋತಿಗೆ ಹೆದರಿಕೆ ಆತಿಲ್ಲ? ಅದ್ರೊಳಗೆ ಹಾವು ಅದಿದ್ದೆಲ್ಲ ಇರುತ್ತೋ, ಹ್ಯಾಂಗ ಹಾಪದಪ್ಪ ಒಳಗೆ, ಈ ತರ ಎಲ್ಲ ಭಯ ಅಂತ ಆತಿಲ್ಲ ಸರ್ ನಿಮ್ಗೆ?
2: ನಮಗೆ ಭಯ ಅನ್ನೋದು ಖಂಡಿತ ಇಲ್ಲ.
1: ಇಲ್ಲ,
2: ಒಂದು. ಎರಡನೇದು, ನೀವು ಹಾ ಹೋಗಿ ಅಂದ್ರಲ್ಲ, ಬಹುಶಃ ಒಳ್ಳೆ ಕೆಲಸ ಮಾಡೋರು ಹತ್ರ ಅವು ಬರುದಿಲ್ಲ ಅನ್ಸುತ್ತೆ.
1: ಆ ನಂಬಿಕೆ
2: ಬರೀ ನಂಬಿಕೆ ಅಲ್ಲ,
1: ನಿಜ
2: ಕೂಡ. ಯಾಕೆಂದ್ರೆ ನಾನು ಮಣಿಪಾಲದ ಹತ್ರ ಒಂದು ಬಹಳ ಪ್ರಾಚೀನ ದೇವಾಲಯ ಇತ್ತು, ಹಾಳ್ಬಿದ್ದಿತ್ತು, ಅದ್ರ ಪಕ್ಕ ಒಂದು ಬಾವಿ ಇತ್ತು. ನಾನು ವಿದ್ಯಾರ್ಥಿಗಳು ಕರ್ಕೊಂಡೋಗಿ ಸುಮಾರು 3 ತಿಂಗಳು ಆ ಬಾವಿಯನ್ನ ಓಪನ್, ಅದರಲ್ಲಿ ಹಾಕಿದ್ದಂತ ರಾಶಿ ಹಾಕಿದ್ದಂತ ಇವುಗಳನ್ನ ತೆಗೆಸ್ತಾ ಹೋದೆ. ಬರೀ ನಮಗೆ ಇಟ್ಟಿಗೆಯ ತುಂಡುಗಳೇ ನಮಗೆ ಸಿಗ್ತಾ ಹೌದು, ಎಲ್ಲಿವರೆಗೆ 21 ಅಡಿ ಆಳದವರೆಗೆ.
1: ಓ ದೇವ, ಕಡಿಕೆ
2: ಆದ್ರೂ ಬಿಡ್ಲಿಲ್ಲ ನಾವು, ಅದು ಎಂಡು ತಳ ಸಿಗಬೇಕು, ಅಲ್ಲಿವರೆಗೂ ನಾವು ಕೆಲಸ ಮಾಡಲೇಬೇಕು ಅಂತ ಹಠ ಹಿಡಿದು ನಾವು ಮಾಡಿದ್ವಿ. ಒಂದು ಫೈನ್ ಡೇ ಬಂತು,
1: ಹಾವು
2: ಆಯ್ತಾ,
1: ಕಡಿಕೆ
2: ಬಂತು, ಸ್ವಲ್ಪ ಹೊತ್ತು ನಿಂತ್ಕೊಳ್ತು. ಆಯ್ತಾ, ನಾನು ಮಕ್ಕಳಿಗೆ ಹೇಳಿದೆ, ಮಕ್ಕಳ ನೋಡಿ ಬಂದಿದ್ದಾನೆ, ಆಯ್ತಾ, ಇವತ್ತು 100% ನಮಗೆ ರಿಸಲ್ಟ್ ಸಿಗ್ತದೆ. ಆಯ್ತಾ, ಮಾಡಿ, ಕಂಟಿನ್ಯೂ ಮಾಡಿ ಅಂದೆ. ವಿತಿನ್ ಹಾಫ್ ಎನ್ ಅವರ್ ಬ್ಯೂಟಿಫುಲ್ ಜನಾರ್ದನ ಶಿಲ್ಪ, ಬ್ಯೂಟಿಫುಲ್ ಅಂದ್ರೆ ಬ್ಯೂಟಿಫುಲ್, ಇವತ್ತದು ನಮ್ಮ ಮುಲ್ಕಿ ಸುಂದರಾಮ್ ಶೆಟ್ಟಿ ಕಾಲೇಜಿನ ಮ್ಯೂಸಿಯಂ ನಲ್ಲಿದೆ.
1: ಅಲ್ಲ, ನಿಮ್ಗದು ಸೆನ್ಸ್ ಆಗ್ಬೋದು ಹೆಂಗೆ, ಎಷ್ಟೊಂದು ಹಾಳು ಬಿದ್ದ ದೇವಸ್ಥಾನ, ಎಷ್ಟೊಂದು ಹಾಳು ಬಿದ್ದ ಬಾಮಿ, ಎಷ್ಟೊಂದು ಕ್ಯಾರಿ ಎಲ್ಲ ಇರುತ್ತ, ನಿಮ್ಗೆ ಹೆಂಗ್ ಸೆನ್ಸ್ ಆಗ್ತ, ಹೋ ಇದನ್ನೇ ಮಾಡ್ಕಂತ ಹೆಂಗ್ ಗೊತ್ತಾಗ್ತದ ನಿಮ್ಗೆ?
2: ನಾವು ಅಲ್ಲಿ ಹೋಗಿ ವೆರಿಫೈ ಮಾಡ್ತೇವಲ್ವಾ, ಸ್ಥಳ ಪರಿಶೀಲನೆಯನ್ನು ಮಾಡಿದಾಗ ಆಗ ನಮಗೊಂದು ಕೆಲವು ಕ್ಲೂಗಳು ಸಿಗುತ್ತೆ.
1: ಓಕೆ,
2: ಆಯ್ತಾ. ಈಗ ನಾನು ಏನು ಮಣಿಪಾಲದ ಕತೆ ಹೇಳಿದೆ, ಅಲ್ಲಿ ಭಾರಿ ಹಳೆ ದೇವಾಲಯ ಒಂದಲ್ಲಿ ಪಾಳು ಬಿದ್ದಿದೆ, ಆ ಪಾಳು ಬಿದ್ದ ಗರ್ಭಗುಡಿ ಒಳಗಡೆ

0: ತನಕ ನಾವು ಮಾತಾಡಿದ ಯಾರ ಹತ್ರ ಕೇಂದ್ರ, ಇವರು ಪ್ರೊಫೆಸರ್ ಟಿ ಮುರುಗೇಶಿ ಅವರು, ಇತಿಹಾಸ ತಜ್ಞರು, ಆರ್ಕಿಯಾಲಜಿ ಪುರಾತತ್ವ ಶಾಸ್ತ್ರವನ್ನ ಅದರಲ್ಲೇ ಬದುಕಿದವರು, ಅದನ್ನೇ ಉಸಿರಾಡುವವರು, ಮೋಸ್ಟ್ಲಿ ಅವರ ಕೊನೆ ಉಸಿರು ಇರುವವರೆಗೂ ಆರ್ಕಿಯಾಲಜಿಯಲ್ಲೇ ಇರ್ತಿರೋರು, ಅಷ್ಟು ಪ್ರೀತಿ ಅದ್ರ ಬಗ್ಗೆ. ಸೊ ಇಂಥವ್ರ ಇಪ್ಪುಕೋಯ್ ನಮಗೆ ನಮ್ಮ ಹಿರಿಯರು ಪೂರ್ವಜರು ಪ್ರೀ ಹಿಸ್ಟಾರಿಕ್ ಮೆನ್ ಗಳೆಲ್ಲ ಏನು ನಡೆದು ಬಂದ ದಾರಿ ಇತ್ತು, ಬಿಟ್ಟು ಹೋದ ಕುರುಹುಗಳಿತ್ತು, ಇವರಿಂದ ನಮ್ಗೆ ಗೊತ್ತಾತು ಇಪ್ಪದ. ಇನ್ನೊಮ್ಮೆ ಅವ್ರಿಗೆ ಥ್ಯಾಂಕ್ ಯು ಅಂತ ಹೇಳ್ತಾ ತುಂಬ ಖುಷಿ ಆಯ್ತು ನಿಮ್ಮೊಟ್ಟಿಗೆ ಮಾತಾಡಿ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ ಸಿಕ್ಕ
1: ಲಕ್ಷ್ಮಣ, ಎಂತ ಗಡ ಮರ್ತಿದ್ಯಾ? ಎಂತೈತ್ ಗಡ ಅಬ್ಬಿ ಎಂಬ ಕೂಳ ಹಾಕ್ಲಿಲ್ಲ, ಅಪ್ಪ ಕರ್ಚಿ ದುಡ್ಡು ಕೊಡ್ಲಿ.
2: ಅದಲ್ಲ ಮಗ, ನಾನು ಹೆಣ್ಣು ಬಿಟ್ಟಿಗೆ ಹೋಯ್ತು ಮಗ.
1: ಈಗಂತ ಹೆಣ್ಣು ಬಿಟ್ಟಿಗೆ ಹೋಯ್ತಾ? ಈಗಳೇನ್ ಹೆಣ್ಗಳೇ ಎಷ್ಟಿಯಾ, ಅವಳಿಗೆ ಬೇಕ ತೈಸಿ ಕೊಡ್ತೀರಿ ಬಿಟ್ಟಿಗೆ ಹೋದಾಳ, ಅವಳಂತೂ ಕೇಂದ್ರಳ, ನೀನ್ ಅದನ್ನ ತೈಸಿ ಕೊಡ್ಲ, ಅದಕ್ಕೆ ಹೆಣ್ಣು ಬಿಟ್ಟಿಗೆ ಹೋಯ್ತು.
2: ಮಗ, ಅವಳಿಗೋಸ್ಕರ ನಾ ಎಂತೆಲ್ಲ ಮಾಡಿದೆ ಗೊತ್ತಾ? ಅವಳು ಕೆಫೆಗೋ ಈ ಕ್ಯಾಪಿಚಿನ ತೈಸಿ ಕೊಡಂದಾಳ, ನಾನು ಗಾಯ ಹೆಣ್ಣು ಕಿಮ್ಚಿ ಜ್ಯೂಸ್ ಮಾಡಿ ಕೊಟ್ಟೆ. ಅವಳು ಹೀಲ್ಸ್ ಮೆಟ್ಟು ಬೇಕನ್ನೇಳಿ ಹೇಳ್ದಾಳ, ನಾನು ಕುಂದಾಪುರ ಸಂತೆಗೆ 105 ರೂಪಾಯಿ ಜೋಡಿ ಮೆಟ್ ತ್ಯಾಕ್ಸಿ ಕೊಟ್ಟೆ. ಅವಳು ಡೈರಿ ಮಿಲ್ಕ್ ಕಿಟ್ಟಿಗೆ ಹೆಂಡಾಳ, ನಾನು 8 ಕಚ್ಚೆ ಮ್ಯಾಂಗು ತ್ಯಾಕ್ಸಿ ಕೊಟ್ಟೆ. ಇಷ್ಟೆಲ್ಲ ಮಾಡಿಯೂ ಅವಳು ನನ್ನ ಬಿಟ್ಟಿಗೆ ಅಪ್ಪು ಸರಿಯ ಮಗ.
1: ಏ ಲಕ್ಷ್ಮಣ, ನಿಂಗೊಂದು ಮಾತು ಹೇಳ್ತಿ ಕೇಳ, ಮಳೆಗಾಲದ ಬಿಸಿಲು ನಂಬಿ ಚಡ್ಡಿ ಒಣಸಿ ಚಡ್ಡಿ ಚಂಡಿ ಯಾರೆ, ತಪ್ಪು ಮಳಿದಲ್ಲ ಮಗ, ಆ ಬಿಸಿಲನ್ನ ನಂಬಿ ಚಡ್ಡಿ ಒಣಸ್ದನದ.
3: ಏ ಬೊಬ್ಬರ್ಯಾ.